0: ಕರ್ನಾಟಕ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಪ್ರಿಯ ಕೇಳುಗ್ರೆ, ನೀವು ಕೇಂದ್ರ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಇಂದು ರೇಡಿಯೋ ಕುಂದಾಪುರದ ಸಮುದಾಯ ಬಾನುಲಿಯಲ್ಲಿ ನೀವು ಕೇಳಲಿರುವ ನಾಟಕ ರೇಡಿಯೋ ನಾಟಕ ಸಾಕ್ರೆಟಿಸ್, ಕ್ರಿಸ್ತಪೂರ್ವ 399. ಈ ಸಂದರ್ಭ ಅಥೆನ್ಸ್ ನಗರದ ಕಾರಾಗೃಹ. ಸತ್ಯ, ನ್ಯಾಯ ಮತ್ತು ಜ್ಞಾನಕ್ಕಾಗಿ ತನ್ನ ಜೀವನವನ್ನೇ ಸಮರ್ಪಿಸಿದ ಮಹಾನ್ ತತ್ವಜ್ಞಾನಿ ಸಾಕ್ರೆಟಿಸ್ ಮರಣದಂಡನೆಗೆ ಗುರಿಯಾಗಿದ್ದಾರೆ. ಯುವ ಜನರನ್ನು ದಾರಿ ತಪ್ಪಿಸಿದ್ದಾರೆ ಮತ್ತು ನಗರದ ದೇವತೆಗಳನ್ನು ಅವಮಾನಿಸಿದ್ದಾನೆ ಎಂಬ ಆರೋಪಗಳ ಮೇಲೆ ನ್ಯಾಯಾಲಯವು ಸಾಕ್ರೆಟಿಸ್ಗೆ ವಿಷಪಾನದಿಂದ ಮರಣದಂಡನೆ ವಿಧಿಸಿದೆ. ಸಾಕ್ರೆಟಿಸ್ನ ಶಿಷ್ಯರು ಮತ್ತು ಸ್ನೇಹಿತರು ಈ ತೀರ್ಪನ್ನು ಒಪ್ಪಲಾರರು. ಅವರಲ್ಲಿ

0: ಪ್ರಮುಖರಾದ ಕ್ರೀಟೋ ಮತ್ತು ಪ್ಲೇಟೋ ತಮ್ಮ ಪ್ರೀತಿಯ ಗುರುವನ್ನು ರಕ್ಷಿಸಲು ಕಾರಾಗೃಹಕ್ಕೆ ಆಗಮಿಸುತ್ತಾರೆ. ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಸಾಕ್ರಟಿಸ್ನನ್ನು ರಹಸ್ಯವಾಗಿ ತಪ್ಪಿಸಿಕೊಳ್ಳುವಂತೆ ಮನವಿ ಮಾಡುತ್ತಾರೆ. ಆದರೆ ನ್ಯಾಯ ಮತ್ತು ಧರ್ಮದ ಬಗ್ಗೆ ಅಚಲ ನಂಬಿಕೆ ಹೊಂದಿದ್ದ ಸಾಕ್ರಟಿಸ್ ತನ್ನ ಜೀವನದ ಕೊನೆಯ ಕ್ಷಣದಲ್ಲಿಯೂ ತನ್ನ ತತ್ವಗಳನ್ನು ತ್ಯಜಿಸಲು ಸಿದ್ಧನಾಗಿರುವುದಿಲ್ಲ. ಇದು ಒಬ್ಬ ಮಹಾನ್ ಚಿಂತಕನ ಕೊನೆಯ ದಿನಗಳ ಕಥೆ. ಸತ್ಯಕ್ಕಾಗಿ ಜೀವವನ್ನೇ ಅರ್ಪಿಸಿದ ಸಾಕ್ರಟಿಸ್ನ ಅಮರ ಸಂದೇಶದ ಕತೆ. ಈ ರೇಡಿಯೋ ನಾಟಕದಲ್ಲಿ ಭಾಗವಹಿಸಿದ ಪಾತ್ರಧಾರಿಗಳು ಸಾಕ್ರಟಿಸ್ ಆಗಿ ದಿನೇಶ್ ಆಚಾರ್ಯ ಚೆಂಪಿ, ಕ್ಲೀಟೋ ಆಗಿ ಪ್ರಶಾಂತ್ ಹೆಗ್ಡೆ, ಪ್ಲೇಟೋ ಆಗಿ ಮಿಥುನ್ ದೇವಾಡಿಗ ತೆಕ್ಕಟ್ಟೆ, ಮೆಲಿಟಸ್ ಆಗಿ ಧನುಷ್ ಸಾಲಿಗ್ರಾಮ, ಸಾಂತಿಪೆ ಆಗಿ ಜ್ಯೋತಿ ಸಾಲಿಗ್ರಾಮ. ಇನ್ನೇಕೆ ತಡ, ಬನ್ನಿ ಕೇಳೋಣ ರೇಡಿಯೋ ನಾಟಕ ಸಾಕ್ರಟಿಸ್.
1: ಹಿಂದೆ ಮರಣದ ದಿನ, ಆದರೂ ಎಷ್ಟು ಶಾಂತ ಚಿತ್ತನಾಗಿ ಪ್ರಾರ್ಥನೆಯಲ್ಲಿ ಮಗ್ನನಾಗಿದ್ದಾನೆ.
2: ದೇವತೆಗೆ ಕಾಣಿಕೆ ತೆಗೆದುಕೊಂಡು ದಿಲಾಸಿಗೆ ಹೋದ ಹಡಗು ತಿರುಗಿ ಬಂದ ವಿಷಯ ಈತನಿಗೆ ತಿಳಿದಿರಲಿಕ್ಕಿಲ್ಲ.
1: ಕಾರಾಗೃಹದ ಅಧಿಕಾರಿಗಳಿಗೂ ಈತನು ಬದುಕಬೇಕೆಂದು ಮನಸ್ಸಿದೆ ಅಂತೆ ನಮಗಿಷ್ಟು ಸಹಾಯ ಮಾಡಿದರು. ಆದರೆ ಇಲ್ಲಿಂದ ಪಾರಾಗಲು ಈತನೇ ಒಪ್ಪದಿದ್ದರೆ?
3: ಲೋಕಸಭೆಯ ನ್ಯಾಯಾಧೀಶರು ಮರಣ ದಂಡನೆಯ ಬದಲಿಗೆ 300 ನಾಣ್ಯಗಳ ತಪ್ಪು ಕಾಣಿಕೆ ಕೊಟ್ಟು ಉಳಿದುಕೊಳ್ಳಬಹುದು ಎಂದಾಗ ಸತ್ಯಕ್ಕೆ ಪ್ರಾಣದ ಬೆಲೆ ಕೊಟ್ಟೆನಲ್ಲದೆ ಅಧಿಕಾರಿಗಳಿಗೆ ಲಂಚ ಕೊಡಲಿಕ್ಕಿಲ್ಲವೆಂದು ನಿರ್ಧಾರದಿಂದ ಹೇಳಿದವನಿವನು. ಈಗ ಕಾರಾಗೃಹದಿಂದ ಪಾರಾಗಲು ಒಡಂಬಡುವುದು ಅಸಾಧ್ಯವೇ ಸರಿ. ಆದರೂ ನಮ್ಮಂತ 100 ಅನುಯಾಯಿಗಳ ಒತ್ತಾಯಕ್ಕೆ ಈತನು ಬೆಲೆ ಕೊಡಬಹುದೆಂದನಿಸ್ತಾ ಇದೆ.
1: ಅಲ್ಲದೆ ತತ್ವ ಸಿದ್ಧಾಂತಗಳ ಸಮರ್ಥನೆಗೆ ನಿಂತಾಗ ಮನೆ, ಹೆಂಡತಿ, ಮಕ್ಕಳು, ಗೆಳೆಯರು, ಲೌಕಿಕ ಇವೆಲ್ಲವುಗಳ ಮರುವೆಯಾಗಿರಬಹುದು. 30 ಕಾರಾಗೃಹ ವಾಸದಲ್ಲಿ ಒಮ್ಮೆಯಾದರೂ ಅವೆಲ್ಲವುಗಳ ನೆನಪಾಗದೇ ಇರಲಿಕ್ಕಿಲ್ಲ. ದೇವರ ಹೆಸರು ತೆಗೆದುಕೊಂಡು ಮುಂದಾಗಿದ್ದೇವೆ, ಪ್ರಯತ್ನಿಸುವ.
3: ಕ್ರೀಟೋ, ಕಾರಾಗೃಹದ ಹಿಂಬಾಗಿಲಿನಲ್ಲಿ ಕುದುರೆಗಳು ಸಿದ್ಧವಾಗಿದೆ. ನೀನು ಈತನನ್ನು ಕರೆದುಕೊಂಡು ಪಾರಾಗು.
1: ಮತ್ತೆ ನೀನು?
3: ನಾನು ಹಿಂದೊಮ್ಮೆ ಈತನು ನಮ್ಮ ಮನೆತನದವರ ಪ್ರಾಣ ಉಳಿಸಿದ ಋಣ ತೀರಿಸಲು ಇಲ್ಲೇ ನಿಲ್ಲುತ್ತೇನೆ.
1: ಏನು ಹೇಳುತ್ತಿರುವೆ ಪ್ಲೇಟೋ?
3: ಅಂದು ಅಥೆನ್ಸಿನಲ್ಲಿ ಬಂಡಾಯವೆದ್ದಿತ್ತು. ಲೋಕಸಭೆಯ ಸದಸ್ಯರ ಕೊಲೆಗಾಗಿ ಬಂಡಾಯಗಾರರು ಹೆಂಡ ಕುಡಿದ ಕರಡಿಗಳಂತೆ ಮನೆ ಮನೆಗೆ ನುಗ್ಗುತ್ತಿದ್ದರು. ಆ ಕೋಲಾಹಲಕ್ಕೆ ನಮ್ಮ ಮನೆ ಮೊದಲು ಬಲಿಯಾಗಲಿತ್ತು. ಅಷ್ಟರಲ್ಲಿ ಈತ ಎಲ್ಲಿಂದಲೋ ಬಿರುಗಾಳಿಯಂತೆ ಧಾವಿಸಿ ಬಂದು ಬಂಡಾಯಗಾರರ ಮುಂದೆ ನಿಂತು, ಬಾಂಧವರೇ, ಬದುಕಿಗಾಗಿ ನೀವು ಬಂಡಾಯ ಹೂಡಿದ್ದರೆ ಇತರರನ್ನು ಕೊಲ್ಲಬೇಡಿ. ಕೊಲ್ಲುವುದೇ ನಿಮ್ಮ ಧ್ಯೇಯವಾಗಿದ್ದರೆ ನೀವು ಬದುಕಲು ಅಯೋಗ್ಯರು ಎಂದು ಹೇಳುವ ನನ್ನ ಕೊಲೆಯನ್ನು ಮೊದಲು ಮಾಡಿ ಎಂದು ಹೇಳಿ ಮುಂದಾದ. ಈತನ ಆ ಒಂದು ಮಾತಿಗೆ ಬಂಡಾಯವೇ ಬದಲಾಯಿತು. ಶಸ್ತ್ರಧಾರಿಗಳು ತಮ್ಮ ಆತುರದ ತೀರ್ಮಾನಕ್ಕೆ ತಾವೇ ನಾಚಿದರು. ಎಲ್ಲರ ಪ್ರಾಣಗಳು ಉಳಿದು ನಮ್ಮ ದೇಶಕ್ಕೊಂದು ಹೊಸ ದಾರಿ ದೊರೆಯಿತು.
1: ಪ್ಲೇಟೋ, ಯಾರ ತತ್ವಗಳ ಸತ್ಯ ಮಾರ್ಗದಲ್ಲಿ ಪ್ರಜಾತಂತ್ರಕ್ಕೆ ಅಹಿಂಸೆಯ ಅಮೃತ ದೊರೆಯಿತೋ, ಇಂದು ಅವರೇ ಈತನಿಗೆ ವಿಷ ಕೊಡಲು ಮುಂದಾಗಿದ್ದಾರೆ.
3: ನೋಡು ಕ್ರೀಟೋ, ಗಣತಂತ್ರವಾಗಲಿ ರಾಜತಂತ್ರವಾಗಲಿ ಸತ್ಯವನ್ನು ಸದೆಬಡಿಯುವ ಪ್ರಯತ್ನವನ್ನು ಈ ಎಲ್ಲರೂ ಮಾಡುತ್ತಾ ಬಂದಿದ್ದಾರೆ. ನಾವು ಅದನ್ನು ತಡೆಯಬೇಕು. ಇದರಲ್ಲಿ ಯಾರ ಪ್ರಾಣ ಹೋದರೇನು? ಸತ್ಯದ ಪ್ರಮಾಣ ಉಳಿದರೆ ಸಾಕು.
1: ಸಾಕ್ರಟಿಸ್, ಸಾಕ್ರಟಿಸ್, ಹೇಳು, ಬೇಗ ಹೇಳು. ದಿಲಾಸಿಗೆ ಹೋದ ಹಡುಗು ಹಿಂತಿರುಗಿ ಬಂತು. ಪ್ರವಾದಿಗಳು ನಿನ್ನ ಮರಣ ಸಿದ್ಧತೆ ನಡೆಸುತ್ತಿದ್ದಾರೆ. ಸಾಕ್ರಟಿಸ್, ನೀನು ಬದುಕಬೇಕು, ನಮಗಾಗಿ ಬದುಕಬೇಕು.
2: ಕಾರಾಗೃಹದ ಕಾವಲುಗಾರರು ಬದಲಾಗುವ ಹೊತ್ತಾಗುತ್ತಾ ಬಂತು. ನಾವು ಮಾಡಿದ ಪ್ರಯತ್ನಗಳೆಲ್ಲ ವ್ಯರ್ಥ ಆದ್ರೆ ಬೇಗ ಹೇಳು. ಕಾರಾಗೃಹದ ಆವರಣದ ಹೊರಗೆ ನಾಗರಿಕರು ಬಂದು ಸೇರುವುದರೊಳಗೆ ನೀನು ಇಲ್ಲಿಂದ ಪಾರಾಗಲೇಬೇಕು. ಹೇಳು ಸಾಕ್ರಟಿಸ್, ಹೇಳು. ಪ್ರಾಣ ಉಳಿದ್ರೆ ಆಮೇಲೆ ಬೇಕಾದಷ್ಟು ಪ್ರಾರ್ಥನೆ ಮಾಡಬಹುದು. ಸಾಕ್ರಟಿಸ್, ಸಾಕ್ರಟಿಸ್.
4: ಕ್ರೀಟೋ, ಪ್ಲೇಟೋ, ನೀವು ಕಾರಾಗೃಹದೊಳಗೆ ಹೇಗೆ ಬಂದ್ರಿ? ಕಾವಲುಗಾರರು ಬಿಟ್ಟರೆ ನಿಮ್ಮನ್ನ? ನಿಜವಾಗಿಯೂ ಇದೊಂದು ದೊಡ್ಡ ಋಣಾನುಬಂಧ. ಈ ಜನ್ಮದಲ್ಲಿ ನಾನು ಮಾಡುವ ಕೊನೆಯ ಪ್ರಾರ್ಥನೆಗೆ ನೀವು ಕೂಡಿಕೊಂಡಿರಿ. ಮರು ಜನ್ಮಕ್ಕೂ ನನ್ನೊಡನೆ ಸಂಬಂಧ ಮಾಡಿಕೊಂಡಿರಿ.
3: ಸಾಕ್ರಟಿಸ್, ಈಗ ಬೇರೆ ಮಾತನಾಡಲು ಸಮಯವಿಲ್ಲ. ಮೊದಲು ನಾವು ಹೇಳುವುದನ್ನ ಕೇಳು.
4: ಇಂದು ನಾನು ಕೊನೆಯ ಮಾತನಾಡುವ ಕಡೆಯ ದಿನ. ಗೆಳೆಯರೇ, ನಿಮಗೊಂದು ಆನಂದದ ವಾರ್ತೆ ಹೇಳಲೆ. ದೇವತೆಗೆ ಕಾಣಿಕೆ ಒಯ್ದ ಹಡಗು ನಿನ್ನೆ ರಾತ್ರಿ ಬಂದು ರಾಜಧಾನಿ ಮುಟ್ಟಿತ್ತಂತೆ.
1: ಇದು ಆನಂದದ ವಾರ್ತೆ ಸಾಕ್ರಟಿಸ್. ಹಡಗು ಬಂದು ಮುಟ್ಟಿದ ಮರುದಿನವೇ ನಿನಗೆ ಮರಣ ದಂಡನೆಯಾಗಬೇಕೆಂದು ನಿರ್ಧರಿಸಿದ್ದಾರಲ್ವೇ?
4: ಮರಣವು ದಂಡನೆಯಲ್ಲ ಕ್ರೀಟೋ, ಅದು ಆತ್ಮಕ್ಕೆ ಆಗಬೇಕಾದ ಸಂಸ್ಕಾರ. ನಿನ್ನೆ ರಾತ್ರಿ ಆಕಾಶದತ್ತ ನೋಡುತ್ತಾ ಕುಳಿತೆ. ಗಾಢವಾದ ಕತ್ತಲೆಯಲ್ಲಿ ಹೊಳೆಯುವ ಒಂದೊಂದು ನಕ್ಷತ್ರವು ನನ್ನತ್ರ ಬಾ, ನನ್ನಲ್ಲಿಗೆ ಬಾ ಎಂದು ಕರೆಯುವಂತೆ ಕಂಡವು. ಆದರೆ ಏನು ಮಾಡಲಿ, ಭೂಮಿ ಕಚ್ಚಿ ಹಿಡಿದ ಈ ಜಡ ದೇಹದಿಂದ ಪಾರಾಗದೆ ನಾನು ಅವುಗಳ ಆತಿಥ್ಯ ಹೇಗೆ ಸ್ವೀಕರಿಸಿ ಎಂದು ಯೋಚಿಸುತ್ತಿರುವಾಗಲೇ ಕಾವಲುಗಾರ ಬಂದು ಹೇಳಿದ, ಹುಡುಗು ಬಂತೆಂದು. ಆನಂದವಾಯಿತು. ಅದೇ ನೆಮ್ಮದಿಯಲ್ಲಿ ಗಾಢವಾದ ನಿದ್ರೆ ಬಂತು. ಉಷಾ ಕಾಲಕ್ಕೆ ಎಚ್ಚರವಾಯಿತು. ಇಲ್ಲಿ ನೋಡಿ, 70 ವರ್ಷಗಳಿಂದ ನನಗೆ ಅಂಟಿಕೊಂಡ ಈ ದೇಹ ನಾಳೆ ಇಷ್ಟು ಹೊತ್ತಿಗೆ ಕೊಳೆಯಲಾರಂಭಿಸುವುದಾದರೂ ನಾನಾಗಿ ಕೊಳೆಯನ್ನೇಕೆ ಉಳಿಸಿ ಹೋಗಬೇಕೆಂದು ತಣ್ಣೀರಿನ ಕಡಾಯಿಯಲ್ಲಿ ಮಿಂದು ಪ್ರಾರ್ಥನೆಗೆ ಕುಳಿತು. ನೀವು ಬಂದು ನನ್ನ ಸಿದ್ಧತೆಯಾಯಿತು. ಇನ್ನು ನಿಮ್ಮ ಬಯಕೆ ಏನಾದರೂ ಇದ್ದರೆ ಹೇಳಿ.
3: ನಿನ್ನ ಸಾವಿರಾರು ಅನುಯಾಯಿಗಳ ಬಯಕೆಯೇ ನಮ್ಮ ಬಯಕೆ ಸಾಕ್ರಟೀಸ್, ಅದನ್ನು ಪೂರ್ಣ ಮಾಡುವೆಯಾ?
4: ಖಂಡಿತವಾಗಿ ಪೂರ್ಣ ಮಾಡುತ್ತೇನೆ, ಹೇಳಿ ಮಿತ್ರರೇ.
1: ಹಾಗಾದರೆ ಮರು ಮಾತನಾಡದೆ ನಮ್ಮೊಡನೆ ಹೊರಡು.
4: ಎಲ್ಲಿಗೆ?
3: ಕಾರಾಗ್ರಹದ ಹಿಂಬಾಗಿಲಿನಲ್ಲಿ ಕುದುರೆಗಳು ಸಿದ್ಧವಾಗಿವೆ. ಹೊತ್ತು ಏರುವುದರೊಳಗಾಗಿ ಅಥೆನ್ಸಿನ ಗಡಿ ದಾಟಿ ಹೋಗಿ ಈ ಮರಣ ಶಾಸನದಿಂದ ಉಳಿದುಕೊಳ್ಳಬೇಕು.
4: ನನ್ನ ಪ್ರಿಯ ಮಿತ್ರನಾದ ಪ್ಲೇಟೋ, ವಿಚಾರವಂತನೆಂಬುದು ನಿಜ. ನಾನು ಸಹ ಮರಣದಿಂದ ಪಾರಾಗಲು ಇಷ್ಟು ದಿನ ಪ್ರಯತ್ನಿಸುತ್ತಿದ್ದೆ. ಆದರೆ ನೀನು ದಾರಿ ತಪ್ಪಿರುವೆ ಪ್ಲೇಟೋ. ಮರಣಕ್ಕಂಜಿ ಪಾರಾಗುವವರು ಎಲ್ಲಿ ಮರಣವಿಲ್ಲವೋ ಅಲ್ಲಿಗೆ ಹೋಗಿ ಮುಟ್ಟಬೇಕಲ್ವೇ?
1: ಸಾಕ್ರೆಟಿಸ್, ಮರಣದ ನಂತರ ಏನಿದೆಯೋ ಯಾರು ಬಲ್ಲರು? ಈಗ ಅಥೆನ್ಸಿಗಾಗಿ ನಿನ್ನ ಬದುಕು ಮಹತ್ವವಾದುದು. ನಿನ್ನ ತತ್ವಗಳನ್ನು ಅನುಸರಿಸುವ ಸಾವಿರಾರು ತರುಣರಿದ್ದಾರೆ, ಗೆಳೆಯರಿದ್ದಾರೆ, ನಿನ್ನ ಹೆಂಡತಿ ಮಕ್ಕಳು ಇವರೆಲ್ಲರೂ ನಿನ್ನವರಲ್ಲವೇ? ನಿನ್ನ ಬದುಕಿನಲ್ಲಿ ಅವರೆಲ್ಲರೂ ತಮ್ಮ ಆಸೆಗಳನ್ನು ಕಟ್ಟಿಕೊಂಡಿಲ್ಲವೇ?
4: ನನ್ನವರ ಆಸೆ ಪೂರ್ಣ ಮಾಡಲು ನಾನು ದೇಶದ ಗಣತಂತ್ರಕ್ಕೆ ದ್ರೋಹ ಮಾಡಲೆ ಕ್ರೀಟೋ. ಇಷ್ಟು ದಿನ ಇದೇ ನ್ಯಾಯಶಾಸ್ತ್ರದ ಕಟ್ಟುಪಾಡುಗಳಲ್ಲಿ ಬಾಳಿದ ನಾನು ಈಗಿನ ಲೋಕಸಭೆಯವರು ನನ್ನ ಸದುದ್ದೇಶಗಳನ್ನು ಆಕ್ಷೇಪಣೆಗಳನ್ನು ತಪ್ಪಾಗಿ ಎಣಿಸಿ ಶಿಕ್ಷಿಸಿದ ಮಾತ್ರಕ್ಕೆ ನಾನು ಅವರಿಗೆ ದ್ರೋಹ ಬಗೆಯಲೇ? ನನ್ನ ದೇಶದ ಬಗ್ಗೆ ನನಗೆ ಅಪಾರ ಅಭಿಮಾನವಿದೆ. ನಮ್ಮನ್ನಾಳುವ ಲೋಕಸಭೆಯ ಜನರಲ್ಲಿ ನನಗೆ ಮಮತೆ ಇದೆ.
3: ಲೋಕಸಭೆ ಎಂಬುದೊಂದು 100 ತಲೆಗಳ ಮೃಗ. ಅಧಿಕಾರದ ಹೆಮ್ಮೆಯಿಂದ ಅದೀಗ ಮಹಾಕ್ರೂರಿಯಾಗುತ್ತಿದೆ.
4: ಇಲ್ಲ, ಅವರಿಗೆ ಏನೇನು ಬಲವಿಲ್ಲ. ಅವರು ದುರ್ಬಲರೆಂದು ಬಲಶಾಲಿಗಳನ್ನು ಕೊಲ್ಲಲು ಮುಂದಾಗಿದ್ದಾರೆ. ನನ್ನ ದೇಹ ಬಿದ್ದ ಮೇಲಾದರೂ ಅವರಿಗೆ ಆತ್ಮಬಲದ ಪರಿಚಯವಾಗಬಹುದು. ತಮ್ಮ ದೌರ್ಬಲ್ಯದ ಅರಿವಾಗಿ ಅವರು ಬಲಶಾಲಿಗಳಾಗಲು ಪ್ರಯತ್ನಿಸಬಹುದು. ಆ ದಿವಸ ಬರುವ ತನಕ ಆತ್ಮ ತತ್ವಗಳನ್ನು ಶುದ್ಧವಾಗಿಟ್ಟುಕೊಂಡು ದೇಶದ ಶಾಸನಗಳಿಗೆ ಬದ್ಧರಾಗಿರೋಣ.
1: ನಾವು ಶಾಸನಗಳಿಗೆ ಬದ್ಧರಾಗಿರ್ಬೇಕು, ಸರಿ. ಆದರೆ ಜನರ ಅಜ್ಞಾನವನ್ನು ನಿವಾರಿಸಲು ಪ್ರಯತ್ನಿಸಿದ ನಿನಗೆ ಮರಣ ದಂಡನೆ. ಅದನ್ನ ವಿಧಿಸಿ ಲೋಕಸಭೆಯ ನ್ಯಾಯಾಧೀಶರೇ ದೇಶದ ಶಾಸನ ಧರ್ಮವನ್ನ ದುರುಪಯೋಗಪಡಿಸಿಕೊಂಡಿಲ್ಲವೆ?
4: ಆಕಳನ್ನು ಕೊಂದವನ ಅಪರಾಧ ತೋರಿಸಿಕೊಡಲು ನಾವು ಕರುವನ್ನೇಕೆ ಕೊಲ್ಲಬೇಕು? ಅವರ ಸಿದ್ಧಾಂತದ ಕೊನೆಯಲ್ಲಿರುವುದು ಕೇವಲ ಮರಣ. ನಾವು ಸಾಧಿಸುವುದು ಆತ್ಮದರ್ಶನ. ಮಾನವನಿಗೆ ಮರಣಾನಂತರವೂ ಒಂದು ಮಹಾಜೀವನವಿದೆ. ಆ ಪಯಣದ ಸಿದ್ಧತೆಯನ್ನು ಈಗಿಲಿಂದಲೇ ಮಾಡಿಕೊಳ್ಳಿ. ನಿಮ್ಮನ್ನು ನೀವು ತಿಳಿದುಕೊಳ್ಳಿ, ನಿಮ್ಮ ದೇವರನ್ನು ನಿಮ್ಮಲ್ಲೇ ಕಂಡುಕೊಳ್ಳಿ ಎಂದು ನಾನು ಸಾಧಿಸಿದ ತತ್ವ ಯಾತ್ರೆಗೆ ನಾನೇ ಹೊರಟಾಗ ನನ್ನ ಗೆಳೆಯರಾದ ನೀವು ಹುಣ್ಣಿನಲ್ಲಿ ಹುಟ್ಟುವ ಹುಳುಗಳಂತೆ ಕೇವಲ ಈ ದೇಹದ ರಕ್ತ ಮಾಂಸಗಳನ್ನು ಬಯಸುವಿರಾ?
1: ಇಲ್ಲ, ತಪ್ಪಾಯ್ತು ಸಾಕ್ರೆಟಿಸ್. ನಿನ್ನ ಮಹಾಯಾತ್ರೆಗೆ ನಾವು ಅಡ್ಡ ಬರುವುದಿಲ್ಲ.
4: ಮೃದು ಮನಸ್ಸಿನ ಕ್ರೀಟೋ ಬಹುಬೇಗ ಒಪ್ಪಿಕೊಂಡ. ಆದರೆ ವಿಮರ್ಶಾತ್ಮಕ ಬುದ್ಧಿಯ ನನ್ನ ಪ್ರಿಯ ಮಿತ್ರನಿಗಿನ್ನೂ ಸಮಾಧಾನವಾದಂತಿಲ್ಲ.
3: ಹೇಗಾದೀತು? ಸಾವಿಗೂ ಭಯ ಬರುವಂತಹ ವಿಚಾರಗಳು ನಿನ್ನವು. ದೇಶದ ಸುಖ ದುಃಖಗಳಿಗಾಗಿ ನೀನು ಸಾವನ್ನಪ್ಪುವುದು, ಇದೆಲ್ಲಿಯ ನ್ಯಾಯ?
4: ಮಿತ್ರ, ದೇಶದ ಸುಖ ದುಃಖಗಳು ತನ್ನವೆಂದು ತಿಳಿಯಲಾರದವನಿಗೆ ಈ ದೇಶದ ಮಣ್ಣಿನಲ್ಲಿ ಸತ್ತು ಮಲಗಲು ಏನು ಅಧಿಕಾರವಿದೆ?
3: ಸಾಕ್ರೆಟಿಸ್, ನಿನ್ನ ಮಾತುಗಳನ್ನು ಕೇಳಿದರೆ ದೇವಲೋಕ ಕಣ್ಣಂತಾಗುತ್ತಿದೆ. ನಿನ್ನ ದೂರದೃಷ್ಟಿಯನ್ನು ನೆನೆದುಕೊಂಡರೆ ಈ ದೇವತೆಗೆ ಏಕೆ ಈ ನರಕವಾಸ ಪ್ರಾಪ್ತವಾಯಿತೋ ಎಂದು ಸಂಕಟವಾಗುತ್ತಿದೆ.
4: ಪ್ಲೇಟೋ, ಎಂದೂ ನೀನು ನನ್ನನ್ನು ಇಷ್ಟು ಹೊಗಳುತ್ತಿರಲಿಲ್ಲ. ಹಿಂದೇಕೋ ಬೀಳ್ಕೊಡುವ ಸಮಾರಂಭ ನಡೆಸಿದೆ. ಆಗಲಿ ಮಿತ್ರನೇ, ಮುಖ ಮಾಡಿಸಿಕೊಳ್ಳಬೇಡಿ. ಮಾನವರ ಅಲ್ಪ ಕೃತಿಗಳಿಗಾಗಿ ನಾವು ಮನನೊಂದುಕೊಳ್ಳಬಾರದು. ಏಕೆಂದರೆ ದೇವರ ಮೇಲೆ ನಮಗೆ ಅಪಾರ ವಿಶ್ವಾಸವಿದೆ. ನನ್ನೊಡನೆ ನಗಲು ಪ್ರಯತ್ನಿಸಿ ಮಿತ್ರರೇ, ಪ್ರಯತ್ನಿಸಿ.
5: ದೂರ ಸರಿಯಿರಿ, ದೂರ ದೂರ ದೂರ ಸರಿಯಿರಿ. ನನ್ನನ್ನು ತಡೆದ್ರೆ ನಿಮ್ ಮೈ ಕೈ ಕಚ್ಚಿ ರಕ್ತ ಕುಡಿತೀನಿ. ಹಿಂದೆ ಸರಿಯಿರಿ.
4: ಶಾಂತಿಪೆ, ನನ್ನ ಹೆಂಡತಿ ಅಜ್ಞಾನಿಗಳಿಗಾಗುವ ಅಪಾರ ದುಃಖವನ್ನು ತನ್ನ ಹೃದಯದ ಬಟ್ಟಲಲ್ಲಿ ತುಂಬಿ ತರುತ್ತಿದ್ದಾಳೆ. ಅದನ್ನೀಗ ಶಾಂತ ಚಿತ್ತನಾಗಿ ಕುಡಿಯಲು ನಾನು ಸಿದ್ಧನಾಗಿರಬೇಕು.
5: ಅಯ್ಯೋ ಅಯ್ಯೋ, ನಂದಣಿ, ನನ್ ದೇವ್ರೆ, ಹೀಗೆ ಕಾಯ್ತು ನಿಮ್ ಸ್ಥಿತಿ? ಹೀಗೆ ಕಾಯ್ತು
4: ಶಾಂತಿಪೆ, ನಾನು ಸುಖವಾಗಿದ್ದೇನೆ. ಕಂಡಿಯ?
5: ಹಾ, ನೀವು ಸುಖವಾಗಿದ್ದೀರಿ, ಜೊತೆಗೆ ನಿಮ್ಮ ಶಿಷ್ಯರು ಸುಖವಾಗಿದ್ದಾರೆ. ಆದ್ರೆ ಒಮ್ಮೆ ಕೂಡ ನಿಮ್ಗೆ ಹೆಂಡತಿ ಮಕ್ಕಳ ನೆನಪಾಗ್ಲಿಲ್ಲ, ಹೇಗಾಗತ್ ಹೇಳಿ? ಇಡೀ ಊರೇ ನಿಮ್ಮ ಬಳಗ, ಅನುಯಾಯಿಗಳೇ ನಿಮ್ ಕುಟುಂಬ, ನಾವಂತೂ ಪಾಪಿಗಳು. ಕಂಡಾಗೊಮ್ಮೆ ನಮ್ಗೆ ಅನ್ನ ಕೊಡಿ, ನಮ್ಮನ್ನು ಕಾಪಾಡಿ ಅಂತ ನಿಮ್ಮನ್ನ ಯಾವಾಗ್ಲೂ ಬೇಡುವ ಪ್ರೇತಗಳು. ನಾವು ಪ್ರೇತಗಳು?
4: ಹಾಗೇನ್ ಬೇಡ ಶಾಂತಿಪ್ಪೆ, ನೀನು ನನ್ನನ್ನು ಪಂಚ ಪ್ರಾಣಗಳು. ನಾನಾದರೂ ನನ್ನ ದೇಹದೊಡನೆ ನಿನ್ನನ್ನೂ ಕಡೆಗಣಿಸಿ ಊರಿಗೆ ಬೆಳಕು ತೋರಿಸಲು ತ್ಯಾಗದ ಎಣ್ಣೆಯಲ್ಲಿ ನಾನು ನಿನ್ನನ್ನು ಬತ್ತಿಯಂತೆ ಉರಿಸಿ. ತಪ್ಪಾಯ್ತು ಶಾಂತಿಪ್ಪೆ, ತಪ್ಪಾಯ್ತು.
5: ಬೇಡದಣಿ, ಹಾಗೇನ್ಬೇಡಿ. ನಾನೊಬ್ಳು ಮೂರ್ಖ ಹೆಂಗಸು, ನನ್ನ ದುರ್ವಿಧಿಗಾಗಿ ತಡೆಯಲಾರದೆ ಏನೇನು ಬಡಬಡಿಸ್ತೀನಿ. ಆದ್ರೂ ನಿಮ್ಮ ದೀನವಾಣಿ ಕೇಳಿ ಸುಮ್ಮನಿರುವಷ್ಟು ಕಠೋರಳಲ್ಲ ನಾನು. ಅಂದು ನ್ಯಾಯಾಲಯಕ್ಕೆ ನಿಮ್ಮನ್ನು ಕರೆಸಿದಾಗ ನನ್ಗನ್ಸಿತ್ತು ಹೆಂಡತಿ ಮಕ್ಕಳ ಪರಿವೆ ಮಾಡದ ಊರ ಜನರ ಉದ್ಧಾರಕ್ಕಾಗಿ ಇಷ್ಟು ದುಡಿದ ನಿಮ್ಗೆ ಲೋಕಸಭೆಯವರು ಬಹುಮಾನ ಕೊಟ್ಟು ಗೌರವಿಸಬಹುದು ಅಂತ. ಆದ್ರೆ ಕೊನೆಗ್ ತಿಳಿತು ನಿಮ್ಮನ್ನು ಕಾರಾಗ್ರಹಕ್ಕೆ ದಬ್ಬಿದರೆಂದು. ಅದಕ್ಕೂ ಸಮಾಧಾನ ಪಟ್ಕೊಂಡೆ ನಾನು. ತಲೆ ಕೆಟ್ಟು ಬೀದಿ ಬೀದಿ ತಿರುಗುವವರ ಬುದ್ಧಿ ಸರಿಯಾಗ್ಲಿಕ್ಕಂತಾನೆ ಹೀಗೆ ಮಾಡಿದ್ದಾರೆ ಅಂತ. ಇನ್ನು ಮುಂದಾದ್ರೂ ನನ್ನ ಸಂಸಾರ ಹೊಂದಿಕೊಂಡು ಸುಂದರವಾಗಬಹುದು ಅಂತ ಆಸೆ ಪಟ್ಟೆ. ಪ್ರತಿದಿನ ಕಾರಾಗೃಹದ ಬಾಗಿಲಲ್ಲಿ ಬಂದು ನಿಂತು ತಲೆ ಬಡ್ದ್ಕೊಂಡೆ. ನಿಷ್ಕರ್ಣಿಗಳು, ಒಳಗ್ ಬಿಡ್ಲೇ ಇಲ್ಲ ಗೊತ್ತಾ. ನಿಮ್ಮ ಶಿಷ್ಯರೆಂದು ಯಾರ್ಯಾರೋ ಮನೆಗ್ ಬರ್ತಾ ಇದ್ರು, ಪ್ರೇತ ಕಳೆಯ ಮುಖ ಮಾಡಿ ಏನೇನೋ ಸಮಾಧಾನ ಹೇಳ್ತಾ ಇದ್ರು. ಕೊನೆಯ ತನಕ ಒಬ್ಬರಾದ್ರೂ ಬಾಯ್ ಬಿಟ್ಟು ಸತ್ಯ ಸಂಗತಿ ನನ್ಗೆ ಹೇಳಲೇ ಇಲ್ಲ. ಎಲ್ರು ವಂಚಿಸಿದ್ರು ನನ್ನನ್ನು, ಎಲ್ರು ವಂಚಿಸಿದ್ರು, ನೀವು ಸಹ.
4: ಇಲ್ಲ ಶಾಂತಿ, ನಾನು ನಿನ್ನನ್ನು ಎಂದೆಂದೂ ವಂಚಿಸಿಲ್ಲ. ಹೀಗೆ ಸಮಾಧಾನದಿಂದ ಬಂದು ನನ್ನ ಬಳಿ ಕುಳಿತುಕೊಂಡು.
5: ಸಮಾಧಾನ? ಜೀವನದಲ್ಲಿ ಇನ್ನೇನು ಉಳಿದಿದೆ ಅಂತ ನನಗೆ ಸಮಾಧಾನ ಹೇಳ್ತಾ ಇದ್ದೀರಿ ನೀವು? ಇನ್ನೆಷ್ಟು ಹೊತ್ತು ಉಳಿದಿದೆ ಅಂತ ಪಕ್ಕದಲ್ಲಿ ಕೂರಿಸಿಕೊಳ್ತಾ ಇದ್ದೀರಿ? ಬುದ್ಧಿವಂತರ ಸಾಲಿನಲ್ಲಿ ಕುಳಿತು ಜ್ಞಾನಿಗಳ ಮಾತಾಡುವ ನಿರ್ದಯ ಗಂಡಸೆ, ಕೈ ಹಿಡಿದ ಹೆಂಡತಿಗೆ ಸಹ ನಿಮ್ಮ ಸಾವಿನ ಸುದ್ದಿ ತಿಳಿಸಬಾರ್ದಿತ್ತ?
3: ತಾಯಿ, ನಾವು ಈತನನ್ನ ಬದುಕಿಸುವ ಪ್ರಯತ್ನದಲ್ಲಿದ್ದೆವು, ಹಾಗಾಗಿಯೇ ನಾವು ನಿಮಗೆ ತಿಳಿಸಲಿಲ್ಲ.
5: ಪುಣ್ಯ ಕಟ್ಟಿಕೊಂಡಿರಿ, ಬದುಕಿಸುವ ಪ್ರಯತ್ನ ಮಾಡುವವರು ಇಷ್ಟು ದಿನ ಯಾಕೆ ಸುಮ್ಮನಿದ್ರಿ? ಇನ್ನು ಇಲ್ಲೇಕೆ ನಿಂತಿದ್ದೀರಿ? ನನ್ನನ್ನು ಕಂಡು ಹೆದರಿ ಹೆದರಿ ಓಡುವ ಊರಿನ ಜನರೆಲ್ಲ ಇಂದು ತಾವಾಗೆ ನನ್ನನ್ನು ಕರೆ ತಂದು ಹೇಳಿದ್ರು, ಶಾಂತಿಪೆ ಇಂದು ನಿನ್ನ ಗಂಡನನ್ನು ಕೊಲ್ಲುತ್ತಾರೆ ಅಂತ. ಏಕೆ? ನೀವೇನ್ ತಪ್ಪು ಮಾಡಿದ್ರಿ? ಯಾರಿಗೇನ್ ಅನ್ಯಾಯ ಮಾಡಿದಿರಿ ನೀವು?
4: ಶಾಂತಿಪೆ, ದೇವರು ಹಾಗೂ ಧರ್ಮ, ಮಾನವ ಹಾಗೂ ಆತ್ಮ, ಇವುಗಳ ಬಗ್ಗೆ ನಾನು ಮಾಡಿದ ಸತ್ಯ ಶೋಧನೆ ಲೋಕಸಭೆಯ ನ್ಯಾಯಾಧೀಶರಿಗೆ ಅಪರಾಧವೆನಿಸಿ.
5: ಯಾವ ಮೂರ್ಖರು ಈ ನಿರ್ಣಯವನ್ನು ಕೊಟ್ಟವರು? ದೇವರು ಧರ್ಮ ಸತ್ಯ ಎಂದು ಬಡಬಡಿಸುವ ಹುಚ್ಚು ನಿಮಗೆ ಹಿಡಿದಿದೆ ಎಂದು ನ್ಯಾಯದ ಹುಚ್ಚು ಹಿಡಿದ ಅವರಿಗೂ ತಿಳಿದಿಲ್ವಾ? ಈ ಹುಚ್ಚರ ಸಂತೆಯಲ್ಲಿ ನಿಷ್ಪಾಪಿಗಳಾದ ನಾವು ಗೋಳಾಡುವಂತೆ ಮಾಡಬೇಡಿ. ಇಷ್ಟು ದಿನ ಹೊಟ್ಟೆಗೆ ಅನ್ನ ಸಿಗದಿದ್ರು, ನೀವು ಮನೆಗೆ ಬಾಧೆ ಇದ್ರು, ನನ್ನ ಗಂಡ ಎಲ್ಲಿಯೋ ಬದುಕಿದ್ದಾರೆ ಎಂದು ಸಮಾಧಾನ ಪಟ್ಕೊಂಡಿದ್ದೆ. ನನ್ನ ಪಾಲಿಗೆ ಆ ಸುಖವೂ ಇಲ್ಲದಂತೆ ಮಾಡಬೇಡಿ. ಅನಾಥ ಮಕ್ಕಳನ್ನ ಕಟ್ಕೊಂಡು ಬೀದಿ ಬೀದಿ ಅಲೆವ ವಿಧವೆಯ ಪಾಡಿಗೆ ನನ್ನನ್ನು ಗುರಿ ಮಾಡಬೇಡಿ.
4: ಇಲ್ಲ ಸಾಂದಿಪ್ಪೆ, ಹಾಗೆಂದು ಆಗ್ಲಾರದು. ಜೀವವಿತ್ತ ದೇವರ ಮೇಲೆ ವಿಶ್ವಾಸ ಬಿಟ್ಟರೆ ನಮ್ಮ ಮಕ್ಕಳು ಅನಾಥರಾಗುವುದಿಲ್ಲ. ಅಲ್ಲದೆ ನೀನು ವಿಧವೆಯಾಗುವೆ ಎಂದು ನೊಂದುಕೊಳ್ಬೇಡ. ತ್ಯಾಗದೊಡನಾಗುವ ನಿನ್ನ ಹೊಸ ಮದುವೆ ಕಂಡು ಜನರು ನಿನಗೆ ಕೈಮುಗಿದರು.
5: ಯಾರು ಜನರು? ಜೀವಂತ ದೇವರನ್ನು ಕೊಂದು ಕಲ್ಲಿಗೆ ಕೈಮುಗಿಯುವ ಜನರು? ಈ ನಿಮ್ಮ ಹುಚ್ಚಿನ ಆಸ್ತಿಯನ್ನಷ್ಟೇ ನನಗೆ ಬಿಟ್ಟು ಹೋಗ್ಬೇಡಿ. ನಾನು ಜೀವನದಲ್ಲಿ ಕಂಡದ್ದು ಗಂಡ, ಮನೆ, ಮಕ್ಕಳು. ಇದೇ ನನ್ನ ಆತ್ಮ, ಇದೇ ನನ್ನ ದೇವರು, ಇದೇ ನನ್ನ ಸತ್ಯ. ಅವುಗಳಲ್ಲಿ ಹೆಚ್ಚಿನ ಭೋಗವನ್ನೆಂದು ನಾನು ಬಯಸಿಲ್ಲ. ತ್ಯಾಗದ ಶಕ್ತಿಯಂತೂ ನನಗಿಲ್ಲ. ನಿಮ್ಮೊಬ್ಬರ ಮಾತಿಗೆ ಬೆಲೆ ಬರಬೇಕು ಅಂತ ನಮ್ಮ ಮೂವರ ಕೊಲೆ ಮಾಡಬೇಡಿ.
4: ಸಾಂತಿಪ್ಪೆ, ಇಂದಿನ ತನಕ ನಾನು ನಿನಗೆ ಬೈದಿಲ್ಲ, ನಿಂದಿಸಿಲ್ಲ, ಎಂದೂ ನಿನ್ನ ಮನ ನೋಯಿಸಿಲ್ಲ. ಆದ್ರೆ ಈಗ ಮಾತ್ರ ಅವೆಲ್ಲ ಶಿಕ್ಷೆಗಳನ್ನು ಒಮ್ಮೆಗೆ ಕೊಡುತ್ತಿದ್ದೇನೆ. ಕೇವಲ ಈ ದೇಹಕ್ಕಾಗಿ ಮೋಹ ಪಡಬೇಡ. ಸತ್ಯದ ಹಾದಿಯಲ್ಲಿ ಕಣ್ಣೀರು ಚೆಲ್ಲಬೇಡ. ವ್ಯಕ್ತಿ ಎಷ್ಟೇ ದೊಡ್ಡವನಾಗಿ ಆತನು ಅಲ್ಪಾಯು. ತತ್ವ ಎಷ್ಟೇ ಸಣ್ಣದಾದರೂ ಅದು ಚಿರಾಯು. ಆ ಚಿರಾಯು ಪದವಿ ಮುಟ್ಟುವುದಕ್ಕಾಗಿಯೇ ನಿಮ್ಮೆಲ್ಲರ ರಣಾನು ಬಂದ ದಾಟಿ ನಾನು ಹೊರಟಿದ್ದೆ.
5: ನಮ್ಮೆಲ್ಲರನ್ನು ಬಿಟ್ಟು 30 ವರ್ಷದ ಬಡ ಸಂಸಾರದಲ್ಲಿ ಏಕನಿಷ್ಠೆಯಿಂದ ಬಾಳಿದ ನನ್ನನ್ನು ಬಿಟ್ಟು ನಿದ್ದೆಯಲ್ಲಿಯೂ ಅಪ್ಪ ಅಪ್ಪ ಎಂದು ಕನವರಿಸುವ ನಮ್ಮ ಮಕ್ಕಳನ್ನು ಬಿಟ್ಟು? ಅಪ್ಪ, ಇದೆಂತ ಕಠೋರ ಮನಸ್ಸು ನಿಮ್ಮದು! ಇದ್ದ ಮನೆಗೆ ಬೆಂಕಿ ಹಚ್ಚಿ ಊರಿಗೆ ಬೆಳಕು ತೋರಿಸಲು ಹೊರಟಿದ್ದೀರಿ. ಮಹಾಜ್ಞಾನಿಗಳು ನೀವು. ನನ್ನ ಒಪ್ಪಿಗೆ ಇಲ್ಲದೆ ನಿಮ್ಮನ್ನು ಸಾಯಲು ಬಿಡುವವರು ಯಾರು? ನಾನು ನಿಮ್ಮನ್ನು ಬದುಕಿಸುತ್ತೇನೆ. ಕ್ರೀಟೋ, ಪ್ಲೇಟೋ, ನೀವೇಕೆ ತಲೆ ತಗ್ಗಿಸಿ ನಿಂತಿರುವಿರಿ? ನನಗೇನಾದರೂ ಸಹಾಯ ಮಾಡಿ. ಇವರು ಬದುಕಬೇಕೆಂದು ನಿಮಗೂ ಮನಸ್ಸಿದೆ ಅಲ್ಲವೇ?
1: ಹೌದು ತಾಯಿ, ಬೇಕಾದಷ್ಟು ಪ್ರಯತ್ನ ಮಾಡಿದೆವು. ಆದರೆ ಈತನೇ ಅದಕ್ಕೆ ಒಪ್ಪುವುದಿಲ್ಲ.
5: ಇವರಿಗೆ ಬುದ್ಧಿ ಇಲ್ಲ. ವೈದ್ಯರನ್ನು ಕರೆಯಲು ಹುಚ್ಚರನ್ನೇಕೆ ಕೇಳಬೇಕು? ನಾನು ನ್ಯಾಯಾಧೀಶರಲ್ಲೇ ಹೋಗಿ ಬೇಡಿಕೊಳ್ಳುತ್ತೇನೆ. ಇವರನ್ನು ಕೊಂದು ಅವರಿಗೇನು ಸಿಗಬಲ್ಲದು?
3: ಹೌದು ತಾಯಿ, 11 ಜನ ಮುಖ್ಯ ನ್ಯಾಯಾಧೀಶರಲ್ಲಿ ಹೆಚ್ಚಿನವರು ಇವನ ಸಾವನ್ನ ಬಯಸುವುದಿಲ್ಲ. ಅವರು ಹೇಳುವುದಿಷ್ಟೇ, ಸಾಕ್ರೆಟಿಸ್ನ ತತ್ವಗಳು ಸೋಲಲೇಬೇಕು, ಆತನ ತತ್ವಗಳನ್ನು ಸದೆಬಡಿಯಲೇಬೇಕು ಎಂದು. ತಾಯಿ, ಈ ರೀತಿ ಸತ್ಯದ ಕೊಲೆಯಾಗುವುದನ್ನು ನಾವು ಸಹಿಸುವುದೆಂತು?
5: ಗುರುವಿನಂತೆ ಶಿಷ್ಯ, ನಿನಗೂ ಹುಚ್ಚು, ಆ ನ್ಯಾಯಾಧೀಶರಿಗಂತೂ ಹುಚ್ಚರನ್ನು ಕೊಲ್ಲುವ ಹುಚ್ಚು. ಈ ಗೊಂದಲದಲ್ಲಿ ನಾನ್ ಮಾತ್ರ ಬುದ್ಧಿ ಕಳೆದುಕೊಳ್ಳಲಾರೆ. ಯಾವ ನ್ಯಾಯಾಧೀಶರೇ ಆಗ್ಲಿ, ಹೆಂಡತಿ ಮಕ್ಕಳಿದ್ದವರೇ ಇರ್ತಾರಲ್ಲ, ನನ್ನ ದುಃಖವನ್ನ ಅರ್ಥ ಮಾಡಿಕೊಂಡರು. ಅವರ ಕಾಲಡಿಯಲ್ಲಿ ಉರುಳಾಡಿ ಹಣೆ ಹಣೆ ಬಡ್ದುಕೊಂಡು ನಾನು ಇವರನ್ನ ಖಂಡಿತ ಬದುಕಿಸ್ತೇನೆ. ಕೇಳಿಸ್ತೆ? ಒಮ್ಮೆ ನನ್ನತ್ತ ನೋಡಿಯಲ್ಲ, ನೀವು ಬದುಕಿದ್ರೆ ನಮ್ಮೆಲ್ಲರ ಬದುಕು. ಇಲ್ಲವಾದ್ರೆ ಏನಿದೆ? ಜೀವವಿದ್ದು ಸತ್ತ ಹೆಣಗಳಾಗ್ತೀವಿ ನಾವು. ನೀವು ನನಗಾಗಿ ಅಲ್ಲ, ಮಕ್ಕಳಿಗಾಗಿ ಆದ್ರೂ ಮನೆಗೆ ಹೊರಡೋ ಮನಸ್ಸು ಮಾಡಿ. ನಿಮ್ಮನ್ನ ಕರೆದೊಯ್ಲು, ನಾನೀಗ ಬರ್ತೀನಿ.
4: ಸಾಂತಿಪೆ, ಸಾಂತಿಪೆ ನಿಲ್ಲು, ಬಾ, ಹೀಗೆ ನನ್ನ ಹತ್ರ ಬಾ.
5: ಎಂದು ಇಷ್ಟು ಪ್ರೀತಿಯಿಂದ ಹತ್ತಿರ ಕರೆದಿರ್ಲಿಲ್ಲ ನೀವು, ಇಂದು ಮಾತ್ರ ಹೀಗೇಕೆ ಧಣಿ?
4: ಜೀವನದ ಗೆಳತಿ, ಬಡತನದ ಅಂಧಕಾರದಲ್ಲಿ ಮಿನುಗಿದ ಬಾಳಿನ ಜ್ಯೋತಿ, ಈವರೆಗೆ ನನ್ನಿಂದಾದ ಅಪರಾಧಗಳನ್ನೆಲ್ಲ ಕ್ಷಮಿಸು, ಕ್ಷಮಿಸು.
5: ಅಯ್ಯೋ, ಹೀಗೇಕೆ ಹೇಳ್ತಾ ಇದ್ದೀರಿ ನನ್ನ ದೇವ್ರೆ? ನಿಮ್ಮಿಂದೇನು ಅಪರಾಧವಾಗಿಲ್ಲ. ಮಲ್ಲಿಗೆ ಹೂವಿನಂತ ನಿಮ್ಮ ಮನಸ್ಸನ್ನ ಯಾವಾಗ್ಲೂ ನನ್ನ ಈ ಮುಳ್ಳಿನ ನಾಲಿಗೆಯಿಂದ ನೋಯಿಸಿದ್ದೀನಿ. ಇಂದು ನಿಮ್ಮ ಬೆಲೆ ನನಗೆ ತಿಳಿದು ಇನ್ನೆಂದೂ ನಿಮ್ಮನ್ನ ಪೀಡಿಸೋದಿಲ್ಲ. ಬರ್ತೀನಿ ನಾನೀಗ, ನಿಮ್ಮನ್ನ ಕರೆದೊಯ್ಲು ನಮ್ಮ ಮಕ್ಕಳನ್ನ ಕರ್ಕೊಂಡು ಬರ್ತೀನಿ, ಖಂಡಿತವಾಗಿ ಬರ್ತೀನಿ ಧಣಿ, ನಿಮ್ಮ ಆಣೆಯಾಗಿ ಬರ್ತೀನಿ.
4: ಅವಳಿಷ್ಟು ಪೂರ್ಣವಾಗಬೇಕು, ನನ್ನ ಆಣೆ ಹಾಕಿದ್ದಾಳೆ. ಪ್ಲೇಟೊ, ಇಲ್ಲಿಯ ಕೆಲಸಗಳು ಮುಗಿದ ಮೇಲೆ ಮೊದಲು ನನ್ನ ಜಡ ದೇಹವನ್ನು ಮನೆಗೆ ತೆಗೆದುಕೊಂಡು ಹೋಗಿ ನನ್ನ ಕೈಗಳನ್ನೆತ್ತಿ ಮಕ್ಕಳ ತಲೆಯ ಮೇಲಿಟ್ಟು ನೀವೇ ಆಶೀರ್ವಾದ ಮಾಡಿ. ನನ್ನಂತೆ ನನ್ನ ಮಕ್ಕಳು ಸತ್ಯಕ್ಕಾಗಿ ಪ್ರಾಣ ಕೊಡಲೆಂದು ಇದೇ ನಾನವರಿಗೆ ಬಿಟ್ಟು ಹೋಗುವ ಪಿತ್ರಾರ್ಜಿತ.
1: ಹೀಗೆ ಹೇಳಬೇಡ ಸೋಕ್ರೆಟಿಸ್, ದೇವರ ದಯೆಯಿಂದ ತಾಯಿ ಶಾಂತಿಪೇಯ ಪ್ರಯತ್ನಗಳಿಂದ ಸತ್ಫಲ ದೊರೆಯಬಹುದು.
4: ಮೋಹಕ್ಕೆ ಬಿದ್ದು ಮಾಡುವ ಯಾವ ಪ್ರಯತ್ನಗಳಿಗೂ ದೇವರು ಸತ್ಫಲ ಕೊಡುವುದಿಲ್ಲ. ಕಲ್ಪನೆಯ ತೃಪ್ತಿ ಮರೆತು ನಿರ್ವಿಕಲ್ಪದ ಚಿಂತನೆ ಮಾಡುವ, ಕುಳಿತುಕೊಳ್ಳಿ. ಉಳಿದ ಸ್ವಲ್ಪ ಸಮಯವನ್ನು ವ್ಯರ್ಥಾಲಾಪದಲ್ಲಿ ಕಳೆಯುವುದಕ್ಕಿಂತ ಆತ್ಮವಿಮೋಚನೆಗಾಗಿ ವಿವೇಕ ತಾಳುವ. ಪ್ಲೇಟೋ, ನೀನು ನನ್ನ ಉತ್ತರಾಧಿಕಾರಿ, ಈಗ ನೀನು ನಿರುತ್ತರನಾಗಬೇಡ.
3: ಸಾಕ್ರೆಟಿಸ್, ಆತ್ಮಶೋಧನಾ ಮಾರ್ಗದಲ್ಲಿ ದೇಹಕ್ಕೇಕೆ ಇಷ್ಟು ಸಂಕಟವಾಗುತ್ತದೆ?
4: ಸಂಕಟ? ಸಾಗರದ ಆಳಕ್ಕೆ ಮುಳುಗಿದವನಿಗೆ ಮಾತ್ರ ಆತ್ಮದ ಮುತ್ತು ದೊರೆಯುತ್ತದೆ. ದಂಡೆಯಲ್ಲಿ ಕುಳಿತು ಕೂಗುವವನಿಗೆ ದೊರೆಯುವುದು ದೇಹವೆಂಬ ಬರಿಯ ಚಿಪ್ಪು.
1: ಜೀವಮಾನದಲ್ಲಿ ಆತ್ಮ ದೇಹಗಳ ಸಂಬಂಧ ಯಾವುದು?
4: ಒಂದು ಅಗೋಚರ, ಮತ್ತೊಂದು ಗೋಚರ.
1: ಅದೇಗೆ?
4: ವಾದ್ಯಗಳು ತಂತಿಗಳು ಗೋಚರ ವಸ್ತುಗಳಾಗಿದ್ದರೂ ಮುಟ್ಟಿದಾಕ್ಷಣ ಅವುಗಳಿಂದ ಹೊರಡುವ ಸ್ವರವು ಅಗೋಚರವಲ್ಲವೇ? ಅದರಂತೆ ಆತ್ಮವು ದೇಹ ವಾದ್ಯದಲ್ಲಿ ಅಡಗಿರುವ ಧ್ವನಿ, ಸತ್ಯ ಸಾಧನೆಯಿಂದ ಲಭಿಸುವ ದೈವವಾಣಿ.
3: ಮರಣದಲ್ಲಿ ಆ ವಾಣಿ ಎಲ್ಲಿ ಅಡಗಿರುತ್ತದೆ?
4: ಪ್ರಾಣಿ ಪ್ರಪಂಚದ ಗ್ರಹಣ ಶಕ್ತಿಯಿಂದ ಮುಕ್ತವಾಗಿ ವಿಶ್ವದ ಮಹಾಶಕ್ತಿಯ ಅಲೆಗಳಲ್ಲಿ ಅದು ಸೇರಿಕೊಳ್ಳುತ್ತದೆ.
1: ಆ ಅಲೆಗಳು ಹೇಗಿವೆ, ನಾವದನ್ನು ತಿಳಿಯಬಲ್ಲವೆ?
4: ಗರ್ಭಕೋಶದಲ್ಲಿ ಇರುವಾಗಲೇ ಶಿಶುಗಳಿಗೆ ಎದೆಬಡಿತ ಹುಟ್ಟಿಸುವ ಆ ಶಕ್ತಿ, ಭೂಮಿಯನ್ನು ಸಮತೂಕದಲ್ಲಿ ಧಾರಣ ಮಾಡಿ ಹಗಲು ರಾತ್ರಿಗಳಲ್ಲಿ ಹೊರಳಾಡಿಸುವ ಆ ಶಕ್ತಿ, ಪಾಪ ಪುಣ್ಯಗಳಿಗೆ ಅನುರೂಪವಾದ ಯೋನಿಗಳಲ್ಲಿ ಪ್ರಾಣಿ ಕೋಟಿಗಳಿಗೂ ಜನ್ಮ ಕೊಡುವ ಆ ಶಕ್ತಿಯ ಅರಿವು ನಮಗಾಗದೇ ಏನು?
3: ಸಾಕ್ರೆಟಿಸ್, ಈ ನಿನ್ನ ತತ್ವಗಳನ್ನು ಬರೆದಿಟ್ಟರೆ ಅನೇಕ ಮಹಾಗ್ರಂಥಗಳಾಗುತ್ತಿದ್ದವು, ಹಾಗೆ ಮಾಡದೆ ಹೊರಟಿರುವೆ. ಇದುವೇ ನಮ್ಮ ದುರ್ದೈವ.
4: ನಿಮ್ಮಂತ ಸಾವಿರಾರು ತರುಣರ ಹೃದಯಗಳೇ ನನ್ನ ಗ್ರಂಥಗಳು ಪ್ಲೇಟೋ. ಅವುಗಳನ್ನು ಓದಬೇಕಂದಿಲ್ಲ, ಅವು ತಾವಾಗಿಯೇ ನುಡಿಯುತ್ತವೆ, ನುಡಿದಷ್ಟು ಬೆಳೆಯುತ್ತವೆ. ಇದಿಷ್ಟು ಸಾಲ್ವೆ?
1: ಸಾಕ್ರೆಟಿಸ್, ಮರಣ ಶಾಸನ ತೆಗೆದುಕೊಂಡು ಮೆಲಿಟಸ್ ಬಂದನು.
4: ಬಾ ಮಿತ್ರ, ನಾನು ನಿನ್ನನ್ನು ಸ್ವಾಗತಿಸುತ್ತೇನೆ.
6: ಸಾಕ್ರೆಟಿಸ್, ನಿನ್ನ ಅಂತ್ಯಕಾಲ ಸಮೀಪಿಸಿತು.
4: ಅದರೊಡನೆ ನೀನೂ ಬಂದೆ, ನಾನು ಭಾಗ್ಯಶಾಲಿ.
6: ದೇಶದ್ರೋಹಿಗಾಗುವ ಪ್ರಾಯಶ್ಚಿತ್ತ, ನಿನಗಾಗುವ ಈ ಮರಣ ದಂಡನೆ.
4: ಅನೇಕರಿಗೆ ತಿಳಿಯದೆ ಬರುವ ಸಾವು ನನಗೆ ತಿಳಿದು ಬರುತ್ತಿದೆ. ಈ ಉಪಕಾರ ಮಾಡಿದ ನಿನಗೆ ನಾನು ಚಿರಋಣಿಯಾಗಿದ್ದೇನೆ ಮಿತ್ರ.
6: ನಾನು ನಿನ್ನ ಮಿತ್ರನಲ್ಲ, ಲೋಕಸಭೆಯ ಜನರೊಡನೆ ನಿನಗಾಗಿ ದ್ವೇಷ ಕಟ್ಟಿಕೊಂಡಿರುವೆ. ಅದರಂತೆ ನಾನು ನಿನ್ನ ವೈರಿ.
4: ನೀನು ವೈರಿಯಾದರೂ ನನಗೆ ಪೂಜ್ಯನೆ, ಏಕೆಂದ್ರೆ ವೈರಿಗಳೇ ಇರಲಾರದವರಿಗೆ ಸುದೈವವು ಇರುವುದಿಲ್ಲ.
6: ನಿನ್ನ ಸುದೈವದ ಕಾಣಿಕೆಯಾದ ಈ ಮರಣ ಶಾಸನವನ್ನು ಓದಿ ಹೇಳಲೇ?
4: ಅದನ್ನು ಕಾರಾಗೃಹದ ಅಧಿಕಾರಿಗಳಿಗೆ ಓದಿ ಹೇಳು, ಅದು ಅವರಿಗೆ ತಿಳಿದರೆ ಸಾಕು.
6: ಸಾಕ್ರೆಟಿಸ್, ಇನ್ನಾದರೂ ನಿನ್ನ ತತ್ವಗಳ ಸೋಲನ್ನು ಒಪ್ಪಿಕೋ, ವ್ಯರ್ಥವಾಗಿ ಸಾಯಬೇಡ.
4: ನನ್ನ ಸಾವು ವ್ಯರ್ಥವಾಗುವುದಿಲ್ಲ.
6: ಸಾರಿ ಸಾರಿ ಹೇಳುತ್ತಿದ್ದೇನೆ, ಸೋಲನ್ನು ಒಪ್ಪಿಕೋ, ನಾನು ನಿನ್ನನ್ನು ಬದುಕಿಸಬಲ್ಲೆ.
4: ಇಷ್ಟು ದಿನ ಬದುಕಿರಲು ನೀವು ಬಿಟ್ಟಿರುವುದೇ ಸಾಕು, ಇನ್ನು ಆ ಮಾತೆತ್ತಬೇಡ. ಕೆಲವು ದಿನಗಳ ಬದುಕಿಗಾಗಿ ಆಶಿಸಿ ಅಮರವಾದ ನನ್ನ ಈ ಆತ್ಮವನ್ನು ಮಾರಿಕೊಳ್ಳಲಾರೆ.
6: ಆತ್ಮ ಆತ್ಮ, ಈ ನಿನ್ನ ಪೊಳ್ಳು ಹರಟೆಯನ್ನು ತತ್ವಜ್ಞಾನವೆಂದು ನಾನು ನಂಬುವವನಲ್ಲ.
4: ನಿಜ, ಇಳೆಯ ಮಾನವರೆಲ್ಲ ತತ್ವಜ್ಞಾನಿಗಳನ್ನು ನಂಬಿದರೆ ಭವದ ಒಳಗೆಲ್ಲ ಮೋಹದ ಬೀಜ ಅಳಿದಿ ಮೇಘದ ಹನಿಗಳೆಲ್ಲ ಮುತ್ತಾದರೆ ಸಪ್ತ ಸಾಗರಗಳ ಗತಿಯೇ? ಕತ್ತಲೆ ಇದ್ದರಲ್ಲವೇ ಬೆಳಕು ಕಾಣುವುದು.
6: ಬೆಳಕು ಈ ಮೋಸದ ಮಾತುಗಳ ಮರೆಯಲ್ಲಿಯೇ ನೀನು ಕ್ರಾಂತಿಯ ಬೆಂಕಿ ಹೊತ್ತಿಸಿದೆ. ಧರ್ಮಗುರುಗಳು ಸಂಪ್ರದಾಯದ ಸುಲಿಗೆಗಾರರೆಂದು ತರುಣರಲ್ಲಿ ದ್ವೇಷ ಬಿತ್ತಿದೆ. ದೇವಸ್ಥಾನಗಳು ಲಾಭ ಬಡುಕರ ಅಂಗಡಿಗಳೆಂದು ಪುಂಡರನ್ನು ಹುರಿದುಂಬಿಸಿದೆ. ರಾಜ್ಯದ ಅಧಿಕಾರಿಗಳು ಲಂಚಗೂಳಿಗಳೆಂದು ಅಥೆನ್ಸಿನ ಗಣತಂತ್ರವನ್ನೇ ಬುಡಮೇಲು ಮಾಡುವ ಭಯಾನಕ ಯೋಜನೆ ಹೂಡಿದೆ.
4: ಸಂಪ್ರದಾಯದ ಬಾಲ ಹಿಡಿದ ಅವಿವೇಕಿಗಳನ್ನು, ಧರ್ಮ ಗುರುಗಳ ಹಿಂದೆ ತಿರುಗಾಡುವ ಹೊಟ್ಟೆಬಾಕರನ್ನು ನಾನು ದೈವಾಜ್ಞೆಗೆ ವಿಧೇಯನಾಗಿ ಪರೀಕ್ಷೆಗೆ ಗುರಿಪಡಿಸಿದೆ. ಈ ಅಧಿಕಾರ ಗಣತಂತ್ರ ರಾಜ್ಯದ ಪ್ರತಿಯೊಬ್ಬನಿಗೂ ಇದೆ. ನಿರ್ಭಯವಾಗಿ ವಿಮರ್ಶಿಸುವುದು, ನಿರ್ವಂಚನೆಯಿಂದ ಮಾತನಾಡುವುದು, ಇದೇ ರಾಷ್ಟ್ರೀಯ ವರ್ತನೆ, ಇದೇ ಪ್ರಜಾಧರ್ಮದ ಮೂಲ. ಮಿಲಿಟಸ್, ಕತ್ತೆ ಕುದುರೆಗಳನ್ನು ಸಹ ಅವುಗಳ ಬಲ, ವೇಗ, ವಯಸ್ಸು, ಸ್ವಭಾವಗಳನ್ನು ವಿಮರ್ಶಿಸಿ ಗ್ರಹಿಸುತ್ತೇವೆ. ಹೀಗಿರಲು ರಾಜ್ಯಕ್ಕೆ ಅಧಿಕಾರಿಗಳು ಬೇಕಾಗಿರುವಾಗ ಅವರ ಯೋಗ್ಯತೆಯನ್ನು ಪರೀಕ್ಷಿಸದೆ ಕೇವಲ ಆಡಂಬರಕ್ಕೆ ಮರುಳಾಗಿ ಆರಿಸಬೇಡಿರೆಂದು ನಾನು ಹೇಳಿದ್ದು ತಪ್ಪೆ. ಗಣತಂತ್ರದ ಉಸಿರಾದ ವಿಚಾರ ಸ್ವಾತಂತ್ರ್ಯದ ಹಾದಿ ತೋರಿಸಿದ್ದು ತಪ್ಪೆ.
6: ಆ ಹೆಜ್ಜೆಗಳ ಅಡಿಯಲ್ಲಿಯೇ ನೀನು ಹಾದಿಯ ಹೆಣವಾಗುವೆ.
4: ನೂತನ ಅಭಿಪ್ರಾಯಗಳಿಗೆ ಭೀತಿಗೊಂಡವರು ಕೇವಲ ಇದೊಂದು ಶರೀರಕ್ಕೆ ಅಂಟಿಕೊಳ್ಳುತ್ತಾರೆ. ಅಂಜಿಕೆ ಇಲ್ಲದ ನನಗೆ ಧರಿಸಲು ಅನೇಕ ಶರೀರಗಳಿವೆ.
6: ಕೊನೆಗೂ ನೀನು ಸೋಲನ್ನು ಒಪ್ಪುವುದಿಲ್ಲ. ನಿನ್ನ ಮರಣ ದಂಡನೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಬಯಸುವುದಿಲ್ಲ.
4: ನನ್ನ ಮರಣ ನಿವಾರಣೆಗಿಂತ ನಿನ್ನ ಅಜ್ಞಾನ ನಿವಾರಣೆಯ ಬಲು ಕಷ್ಟ ಮೆಲಿಟಸ್.
6: ಸರಿ, ಹಾಗಾದರೆ ಸಿದ್ಧನಾಗು, ನಿನ್ನ ಕೊನೆಯ ಆಹಾರ ತೆಗೆದುಕೋ.
4: ಬನ್ನಿ ಮಿತ್ರರೇ, ಕುಳಿತುಕೊಳ್ಳಿ. ಕೊನೆಯ ಆಹಾರವಾದರೂ ಇದು ನನ್ನ ದೇಶದ ಅನ್ನ, ಈಗಿದು ಚಿನ್ನ. ಇಷ್ಟು ದಿನ ಸಿಕ್ಕಷ್ಟು ನಾನೊಬ್ಬನೇ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದೆ. ಇಂದು ಮಾತ್ರ ನಾನೇ ನಿಮಗೆ ಕೈತುತ್ತು ಉಣಿಸಬೇಕೆಂದಿದ್ದೇನೆ.
7: ಸಾಕ್ರೆಟಿಸ್, ಇಂತಹ ಸ್ಥಿತಿಯಲ್ಲಿ ತುತ್ತುಗಳು ನಮ್ಮ ಗಂಟಲಲ್ಲಿ ಇಳಿಯಬಲ್ಲವೆ?
4: ಇವು ಬರಿಯ ತುತ್ತುಗಳಲ್ಲ ಮಿತ್ರರೇ, ಋಣಾನುಬಂಧದ ಸ್ವತ್ತುಗಳು. ನಿಮಗೆ ಹಂಚಿಕೊಡುತ್ತಿದ್ದೇನೆ, ಇದರ ನೆನಪಿಟ್ಟುಕೊಳ್ಳಿ. ಹೀಗೆಯೇ ಯಾವಾಗಲೂ ಹಸಿದವರಿಗೆ ಉಣಬಡಿಸಿ. ಏಕೆಂದರೆ ಆ ಅನಾಥರ ಗುಂಪಿನಲ್ಲಿ ನನ್ನ ಮಕ್ಕಳು ನಿಮ್ಮಲ್ಲಿ ತುತ್ತು ಬೇಡಲು ಬರಬಹುದು.
7: ಇಲ್ಲ ಸಾಕ್ರೆಟಿಸ್, ನಿನ್ನ ಹೆಂಡತಿ ಮಕ್ಕಳು ಅನಾಥರಾಗಲು ನಾವು ಬಿಡುವುದಿಲ್ಲ.
4: ಅವರು ಅನಾಥರಾಗುವರೆಂದು ನಾನು ಚಿಂತಿಸುತ್ತಿಲ್ಲ ಪ್ಲೇಟೋ. ಅವರು ಭಿಕ್ಷುಕರಾದರೂ ಸತ್ಯವಂತರ ಭಿಕ್ಷೆಯಲ್ಲಿ ಬಾಳಬೇಕೆಂದು ಬಯಸುತ್ತೇನೆ. ಅವರಿಗೆ ಈ ಅನ್ನದ ಆಣೆ, ಅನ್ಯಾಯದ ಅನ್ನಕ್ಕೆ ಕೈಯೊಡ್ಡಬಾರದೆಂದು ಹೇಳಿ, ಅಸತ್ಯಕ್ಕೆ ಬೆದರಿ ಬಾಳಬಾರದೆಂದು ಹೇಳಿ.
7: ನಿನ್ನಾಣೆ ಸಾಕ್ರೆಟಿಸ್, ಅಥೆನ್ಸಿನ ಜನಾಂಗವೇ ಈ ದೀಕ್ಷೆ ತೊಡುವಂತೆ ಪ್ರಯತ್ನಿಸುತ್ತೇವೆ. ಈ ಸತ್ಯ ತತ್ವಗಳಲ್ಲೇ ನಿನ್ನ ಆತ್ಮದರ್ಶನ ಹೊಂದುತ್ತೇವೆ.
4: ಸರಿ, ಹಾಗಾದ್ರೆ ಗೆಳೆಯ ಕಾದಿದ್ದಾನೆ. ಇನ್ನು ಇಲ್ಲಿಯ ಮಾತು ಮುಗಿಸಿ ಅಲ್ಲಿ ಒಂದಾಗೋಣ. ನಾನು ಮುಂದಾಗಿ ಹೋಗುತ್ತೇನೆ. ಮೆಲಿಟಸ್, ಹೊತ್ತಾಗ್ಲಿಲ್ವೇ?
6: ತೆಗೆದುಕೋ. ಮರಣ ದಂಡನೆ ಆದ ಖೈದಿಗೆ ರೂಢಿಯಂತೆ ಕೊಡುವ ಕೊನೆಯ ವಸ್ತ್ರ.
4: ತಡೆಯಿರಿ ಮಿತ್ರರೇ, ನಾನು ಹಾಸುತ್ತೇನೆ. ಮುಚ್ಚುವ ಕೆಲಸ ನಿಮ್ಮದು.
6: ದೇಶ ಧರ್ಮ ಹಾಗೂ ದೈವದ್ರೋಹಿಯಾದ ಸಾಕ್ರೆಟಿಸ್ನಿಗೆ ಅಥೆನ್ಸಿನ 500 ನ್ಯಾಯಾಧೀಶರು ಹೆಮ್ಲಾಕ್ ಎಂಬ ವಿಷದ ಬಳ್ಳಿಯ ರಸ ಕುಡಿಸಿ ಕೊಲ್ಲಿಸಬೇಕೆಂದು ತೀರ್ಪು ಕೊಟ್ಟಿದ್ದಾರೆ. ಅಪರಾಧಿ ಸಾಕ್ರೆಟಿಸ್, ಈ ಬಗ್ಗೆ ನೀನೇನಾದರೂ ದೂರು ಹೇಳುವುದಿದೆಯೇ?
4: ಸತ್ಯಾನ್ವೇಷಣೆಯ ಮಾರ್ಗದಲ್ಲಿ ಆತ್ಮದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟ ಆ ನ್ಯಾಯಮೂರ್ತಿಗಳಿಗೆ ನಾನು ಕೊನೆಯ ವಂದನೆಗಳನ್ನು ಅರ್ಪಿಸುತ್ತೇನೆ.
6: ಇನ್ನೇನಾದರೂ ಕೊನೆ ಆಸೆ ಇದ್ದರೆ ಹೇಳಬಹುದು.
4: ಒಂದೇ ಒಂದು ಆಸೆ ಇದೆ, ದೇಹವನ್ನು ನನ್ನಿಂದ ಬೇರ್ಪಡಿಸುವ ಆ ರಸವನ್ನು ಪ್ರೀತಿಯಿಂದ ನಾನೇ ಕುಡಿಯುತ್ತೇನೆ. ಕುಡಿಸುವ ಶ್ರಮ ನಿಮಗೆ ಬೇಡ.
6: ನಿನ್ನ ಇಷ್ಟವನ್ನು ಪೂರ್ಣ ಮಾಡುತ್ತೇನೆ. ಖೈದಿ ಸಿದ್ಧನಾಗಿದ್ದಾನೆ, ವಿಷದ ಬಟ್ಟಲನ್ನು ತನ್ನಿ. ಹೀಗೆ
8: ಸಾಕ್ರೆಟಿಸ್, ಸಾಕ್ರೆಟಿಸ್.
4: ಮಿತ್ರರೇ, ದೇವರು ನನ್ನನ್ನು ಎತ್ತಿಕೊಳ್ಳಲು ಬರುವಾಗ ಆತನ ಹಾದಿಯಲ್ಲಿ ಆಭಾಸದ ಮುಳ್ಳುಗಳನ್ನು ಹರಡುವೀರಾ? ಅಳುಮೋರೆಯಿಂದ ಆತನನ್ನು ಸ್ವಾಗತಿಸುವೀರಾ? ಸಲ್ಲದು, ಸಲ್ಲದು. ನಗುವಿನ ಬೆಳಕನ್ನು ಬೀರಿ, ಆತ್ಮವಿಶ್ವಾಸದ ಹೂ ತೋರಿ, ಶುಭ ಕೋರಿ. ಮಿತ್ರರೇ, ಮರಣವೇ ಮುಕ್ತಿಯ ದಾರಿ.
7: ಹೋಗಿ ಬಾ ದೇವ ಮಾನವ, ಹೋಗಿ ಬಾ.
6: ಅಪರಾಧಿಯೇ, ಶಿಕ್ಷೆ ಅನುಭವಿಸಲು ಸಿದ್ಧನಾಗು. ಬಟ್ಟಲೊಳಗಿನ ವಿಷ ಕುಡಿದು ನಂತರ ಅತ್ತಿತ್ತ ತಿರುಗಾಡು. ಕೈಕಾಲುಗಳಿಂದ ಮೃತ್ಯು ಮೇಲೇರಿ ಬರುವುದು. ಅನಂತರ ನೀನು ಮಂಚದ ಮೇಲೆ ನೇರವಾಗಿ ಒರಗಬೇಕು.
4: ಮಿತ್ರರೇ, ನಾವಿನ್ನು ಹೊರಡೋಣವೇ? ನೀವು ಜೀವನದತ್ತ, ನಾನು ಮರಣದತ್ತ. ಇವೆರಡರಲ್ಲಿ ಯಾವುದು ಸತ್ಯವೋ ಆ ಭಗವಂತನೇ ಬಲ್ಲ. ಇದರ ಪಾಲು ನಿನಗೆ ಕೊಡಲಾರೆ ದೇವ. ಇದು ಕೇವಲ ನನ್ನ ದೇಹಕ್ಕೆ ಸಾಕಾಗುವಷ್ಟಿದೆ. ಬದಲಾಗಿ ನನ್ನನ್ನೇ ನಾನು ನಿಮಗೆ ಸಮರ್ಪಿಸುತ್ತೇನೆ. ಸ್ವೀಕರಿಸು ಭಗವಂತ, ಸ್ವೀಕರಿಸು. ಕೈ ಕಾಲುಗಳು ಮುಕ್ತವಾದವು, ಆದರೆ ಹೃದಯದ ಕೆನ್ನೀರ ಕೊಳದಲ್ಲಿ ಶುದ್ಧ ಶ್ವೇತ ವರ್ಣದ ಕಮಲ ಅರಳುತ್ತಿದೆ. ಕಮಲ ಅರಳುತ್ತಿದೆ. ಮಿತ್ರರೇ, ದಿಲಾಸಿನ ದೇವತೆಗೆ ಒಂದು ನಾಣ್ಯದ ಸಾಲ ಉಳಿದಿದೆ, ಕೊಟ್ಟು ಬಿಡಿ.
7: ಸಾಕ್ರೆಟಿಸ್, ಸಾಕ್ರೆಟಿಸ್, ಇನ್ನೇನಾದರೂ ಹೇಳುವುದಿದೆ? ಸಾಕ್ರೆಟಿಸ್, ಸಾಕ್ರೆಟಿಸ್.
0: ಸಾಕ್ರೆಟಿಸ್ ವಿಷದ ಪಾತ್ರೆಯನ್ನು ಶಾಂತ ಚಿತ್ತದಿಂದ ಸ್ವೀಕರಿಸಿ ಕುಡಿದು ಬಿಡ್ತಾನೆ. ದೇಹವು ನಿಧಾನವಾಗಿ ಜಡವಾಗ್ತಾ ಇದ್ರೂ ಅವನ ಚಿಂತನೆಗಳು ಮತ್ತು ತತ್ವಗಳು ಯಾವತ್ತೂ ಮರಣ ಹೊಂದಲಿಲ್ಲ. ಸತ್ಯ, ನ್ಯಾಯ, ಜ್ಞಾನದ ಮಾರ್ಗದಲ್ಲಿ ನಡೆಯುವ ಧೈರ್ಯವನ್ನು ಸಾಕ್ರೆಟಿಸ್ ಜಗತ್ತಿಗೆ ಕಲಿಸ್ತಾನೆ. ಕ್ರೀಟೋ, ಪ್ಲೇಟೋ ಮತ್ತು ಇತರ ಶಿಷ್ಯರ ಕಣ್ಣಲ್ಲಿ ಕಣ್ಣೀರು ತುಂಬಿದ್ರೂ ಅವರ ಹೃದಯಗಳಲ್ಲಿ ಗುರು ನೀಡಿದ ಜ್ಞಾನದ ಬೆಳಕು ಶಾಶ್ವತವಾಗಿ ಉಳಿಯುತ್ತೆ. ಸಾಕ್ರೆಟಿಸ್ನ ಮರಣವು ಒಬ್ಬ ವ್ಯಕ್ತಿಯ ಅಂತ್ಯವಾಗಿರಬಹುದು, ಆದರೆ ಅದು ಸ್ವತಂತ್ರ ಚಿಂತನೆ, ಸತ್ಯಾನ್ವೇಷಣೆ ಮತ್ತು ನೈತಿಕತೆಯ ಹೊಸ ಆರಂಭವಾಗಿತ್ತು. ಇಂದಿಗೂ ಜಗತ್ತು ಸಾಕ್ರೆಟಿಸ್ನನ್ನು ನೆನಪಿಸಿಕೊಳ್ಳುತ್ತದೆ. ಅವನ ಪ್ರಶ್ನೆಗಳು, ವಿಚಾರಗಳು ಮತ್ತು ಆದರ್ಶಗಳು ಪ್ರತಿಯೊಬ್ಬರನ್ನು ಸತ್ಯದ ಕಡೆಗೆ ಕರೆದೊಯ್ಯುವ ಮಾರ್ಗವಾಗಿದೆ. ಸತ್ಯಕ್ಕಾಗಿ ಬದುಕಿದವರು ಎಂದಿಗೂ ಸಾಯುವುದಿಲ್ಲ. ಅವರು ತಮ್ಮ ಚಿಂತನೆಗಳಲ್ಲಿ, ತಮ್ಮ ಆದರ್ಶಗಳಲ್ಲಿ ಮತ್ತು ಮಾನವ ಕುಲದ ನೆನಪುಗಳಲ್ಲಿ ಸದಾ ಜೀವಂತವಾಗಿರುತ್ತಾರೆ. ಭಂಡಾರ್ಕಾರ್ಸ್ ಕಲಾ ಮತ್ತು ವಿಜ್ಞಾನ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರವಾದ ರೇಡಿಯೋ ಕುಂದಾಪುರದ ಈ ರೇಡಿಯೋ ನಾಟಕ ಸಾಕ್ರೆಟಿಸ್ನ ನಿರ್ಮಾಣದಲ್ಲಿ ನೆರವು ನೀಡಿದವರು ಪ್ರೊಫೆಸರ್ ಮೀನಾಕ್ಷಿ. ಪ್ರಿಯ ಕೇಳುಗರೆ, ಇಲ್ಲಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಕೇಳಿಸಿಕೊಂಡ ತಮಗೆಲ್ಲರಿಗೂ ಆತ್ಮೀಯ ಧನ್ಯವಾದಗಳು. ನಮಸ್ಕಾರ.
8: ಪುರಂದರದಾಸರ ಕೀರ್ತನೆ ಹಕ್ಕಿ ಚಿಲಿಪಿಲಿ ಎನ್ನಲಿ, ಕೃಷ್ಣ ಕಾಗೆ ಕಾಕಾ ಎನ್ನಲಿ. ಹಾಡುವವರು ಮೀನಾ ಕಾರಂತ, ತಬಲಾದಲ್ಲಿ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂನಲ್ಲಿ ಮನೋಜ್ ಕಾರಂತ್.

0: ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
3: ಕನಕದಾಸರ ಒಂದು ಕೀರ್ತನೆ, ನೀನು ಉಪೇಕ್ಷೆಯ ಮಾಡಿ ಬೇರೆ ಯಾರು ಗತಿಯನೆಗೆ. ಹಾಡ್ತಾ ಇರುವವರು ಮೀನಾಕಾರ್ ಅಂತ.

ಒಂದು ಭಾವಗೀತೆ, ತವರ ಸುಖದೊಳಗೆನ್ನ ಮರೆತಿಹಳು ಎನ್ನದಿರಿ. ಕೆಎಸ್ ನರಸಿಂಹಸ್ವಾಮಿಯವರ ರಚನೆಯ ಈ ಒಂದು ಗೀತೆಯನ್ನ ಹಾಡ್ತಾ ಇದ್ದಾರೆ ಮೀನಾ ಕಾರಂತ, ತಬಲಾದಲ್ಲಿ ರಾಮಕೃಷ್ಣ ಭಟ್ ಬಾರ್ಕೂರ್ ಹಾಗೂ ಹಾರ್ಮೋನಿಯಂನಲ್ಲಿ ಮನೋಜ್ ಕಾರಂತ್ ಸಾಥ್ ನೀಡಲಿದ್ದಾರೆ.

ಎಲೆಯ ವಿಶೇಷತೆಯನ್ನು ಸಾರುವಂತಹ ಒಂದು ಸುಂದರವಾದ ಹಾಡು. ಹಾಡ್ತಾ ಇರುವವರು ಮೀನಾ ಕಾರಂತರು, ಹಾಗೆ ತಬಲಾದಲ್ಲಿ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂನಲ್ಲಿ ಮನೋಜ್ ಕಾರಂತ್. ಹಾಡು ಎಲೆ ಎಲೆ ಅರಳಿ ಎಲೆ.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಇವತ್ತಿನ ಪ್ರಿಯ ಮನಸ್ಸೇ ಈ ಸಂಚಿಕೆಯಲ್ಲಿ ನಮ್ಮೊಟ್ಟಿಗೆ, ಹೌದು ಅವರೇ ಸುವರ್ಣ ಕುಂದಾಪುರ ಅವರು, ಕುಂದಾಪುರದ ಪ್ರಸಿದ್ಧ ಆಪ್ತ ಸಮಾಲೋಚಕರು ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ.
0: ಹೆಂಗಿದ್ರಿ ಮೇಡಮ್, ಹುಷಾರಿದ್ರ್ಯಾ?
1: ಸೂಪರ್.
0: ಸೊ ಇವತ್ತಿನ ಪ್ರಿಯ ಮನಸ್ಸೆಯಲ್ಲಿ ಯಾವ್ದ್ರ ಬಗ್ಗೆ ಮಾತಾಡುವ ನಾವು ನೀವು?
1: ಅದೇ ಸ್ಟಾರ್ಟ್ ಮಾಡೋದಕ್ಕಿಂತ ಒಂದ್ ವಿಷಯ ನಿಮ್ಗೆ ಹೇಳ್ಬೇಕು, ತುಂಬಾ ಖುಷಿ ಅನ್ಸುತ್ತೆ ಕೇಳುವಾಗ. ಇತ್ತೀಚೆಗೆ ನಂಗೆ ಸುಮಾರು ಜನ ಸಿಕ್ಕಿದವರು, ಅತ್ಯಂತ ಗಣ್ಯ ಗಣ್ಯ ವ್ಯಕ್ತಿಗಳು, ಕೆಲವರೆಲ್ಲ ರೇಡಿಯೋ ಕುಂದಾಪುರದ ಪ್ರಿಯ ಮನಸ್ಸೆ ಕಾರ್ಯಕ್ರಮದಲ್ಲಿ ಎಂತೆಂತ ಸೂಪರ್ ಟಾಪಿಕ್ ಕವರ್ ಮಾಡ್ತಾ ಇದ್ರಿ ಮೇಡಮ್, ಎಲ್ಲ ನಾವು ಕೇಳ್ತಾ ಇತ್ತು, ಯಾವ ಒಂದು ದಿನ ಮಿಸ್ ಮಾಡದೆ ಕೇಳ್ತಾ ಇತ್ತು ಅಂತ ಹೇಳಿ ಒಂದು ಕಾಂಪ್ಲಿಮೆಂಟ್ರಿ ಕೊಟ್ಟಿರ್.
0: ಚಪ್ಪಾಳೆ, ವೆರಿ ನೈಸ್. ಇದು ದ ಬೆಸ್ಟ್ ಕಾಂಪ್ಲಿಮೆಂಟ್ ಆಕ್ಚುಲಿ.
1: ಎಕ್ಸ್ಪೆಕ್ಟೆಡ್ಲಿ ಅವರೆಲ್ಲ ಕೇಳತ್ರ ಅಂತೇಳಿ, ಅವ್ರು ಕೇಳುವವರೇ ಅಲ್ಲ ಆಕ್ಚುಲಿ ಅಂತ ಅನ್ಕೊಂಡಿದ್ದೆ.
0: ಅವರೆಲ್ಲ ಕೇಳ್ತಿದ್ರು,
1: ಒಳ್ಳೆ ಟಾಪಿಕ್ ಕವರ್ ಮಾಡದೇ ಇದ್ರೆ ಅದ್ಭುತ ಅಂತ ಹೇಳಿ ಹೇಳಿದ್ರು. ಅದಕ್ಕೆ ಇವತ್ತು ಒಂದು ಅದ್ಭುತವಾದಂತ ಒಂದು ಟಾಪಿಕ್ ಕವರ್ ಮಾಡುವ ಅಂತ ಹೇಳಿ ಮನ್ಸಲ್ಲಿ ಅನ್ಕೊಳ್ತಾ ಇದ್ದಿದ್ದೆ.
0: ವೆರಿ ನೈಸ್. ಎಂತ ಟಾಪಿಕ್?
1: ಯಾವಾಗ್ಲೂ ತುಂಬಾ ಕಡೆಗಣಿಸುದು ಅಥವಾ ನೆನಪು ಮಾಡ್ಕೊಳ್ಳೋದೇ ಇಲ್ಲ ಅಂತ ಅನ್ಸುತ್ತೆ ಕೆಲವು ಸಲ, ಅಥವಾ ಆ ತ್ಯಾಗ ಅಥವಾ ಆ ಒಂದು ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ನಾವು ಯಾರು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ಅಂತ ಹೇಳಿ ಅನ್ಸುತ್ತ. ಅದೇ ನಮ್ಮ ಭಾರತೀಯ ನಾರಿ ಅಲ್ವಾ. ನೋಡಿ, ನಾವು ಹೆಂಗಸ್ರೆ ನಾವು ಹುಟ್ಟಿದಾಗಿಂದ ಏನೆಲ್ಲ ಮಾಡ್ಕೊಂಡು ಬಂದಿತ್ತ, ಒಂದು ಹಣೆ ಪಟ್ಟಿ ಕಟ್ಕೊಂಡು ಹೆಣ್ಣು ಅಂತ ಹೇಳಿ, ಆ ಒಂದು ಕೆಲಸ ಇದಿರ್ಬೋದು, ಡೆಡಿಕೇಶನ್ ಅಥವಾ ಅವಳ ತ್ಯಾಗ, ಅವಳದೆಲ್ಲವನ್ನ ಮರೆತು ಆ ಕ್ಯಾರೆಕ್ಟರ್ ತಾನೊಂದು ಹೆಣ್ಣು ಅಂತ ಹೇಳಿ ಅನ್ನೋದನ್ನೇ ಮರೆತು ಅವಳು ಆ ಪಾತ್ರವನ್ನ ನಿಭಾಯಿಸ್ತಾ ಹೋಗ್ತಾಳೆ ನೋಡಿ. ಅದು ಕೊನೆಯ ಕಾಲದಲ್ಲಿ ಒಂದು ಸಲ ಎಲ್ಲೋ ಅವಳು ಹಿಂತಿರುಗಿ ನೋಡಿದಾಗ ಬದುಕದ್ದೆಲ್ಲ ಬರೀ ಬೇರೆಯವರಿಗೋಸ್ಕರನೇ. ಈಗ ಅತಿ ಹಿಂದೆ ನಮ್ಮ 1000 ವರ್ಷದ ನಮ್ಮ ಪುರಾಣದ ಲೆವೆಲ್ಲಿನ ಒಂದು ಹೆಣ್ಣನ್ನ ಹಿಡ್ಕೊಂಡ್ರೆ ಅಲ್ಲಿಂದ ಇವತ್ತಿನ ಒಂದು ನಾರಿವಾದ ಫೆಮಿನಿಸಂ ವರೆಗಿನ ಒಂದು ಹೆಣ್ಮಕ್ಳನ್ನ ನಾವು ಹಿಡಿದುಕೊಂಡ್ರೆ ನಿಜವಾಗ್ಲೂ ಹೆಣ್ಮಕ್ಳು ಎಲ್ಲಿದ್ರು
0: ಅಂದ್ರೆ, ಹೆಣ್ಮಕ್ಳು ಅಲ್ಲಿ ಹೆಣ್ಮಕ್ಳು ಒಳಗೆ ಹೆಣ್ಮಕ್ಳು ಇಲ್ಲ ಅಂತ ನೀವು ಹೇಳುದು.
1: ಅದು ಒಂದು ಈಗಿನ ಈ ಫೆಮಿನಿಸಂ ಇದ್ರ ಬಗ್ಗೆನೂ ಕೂಡ ಮತ್ತೆ ಅದನ್ನ ಕವರ್ ಮಾಡುವಾಗ ಅದ್ರ ಬಗ್ಗೆ ಈಗ ನಾವು ಮಾತಾಡುವ, ಅಲ್ಲೂ ಕೂಡ ಆ ಫೆಮಿನಿಸಂ ಒಳಗಡೆ ಕೂಡ ಅವಳಿಲ್ಲ ಅಂತ ನನ್ಗೆ ಅನ್ಸುತ್ತೆ ಕೆಲವು ಸಲ. ಈ ವಿಷಯ ಇವತ್ತು ನಾವು ಮಾತಾಡುವ ತುಂಬಾ ಅದ್ಭುತವಾದಂತ ವಿಷಯ ಅಂತ ಹೇಳಿ ನಾನು ಅನ್ಕೊಳ್ತೀನಿ.
0: ವೆರಿ ನೈಸ್. ಸೊ ಶುರು ಮಾಡಿ ಹಂಗಿದ್ರೆ. ಈಗ ಎಂತ ಮಾತಾಡ್ತಿದ್ರೆ ನಂಗೂ ಕುತೂಹಲ ಇದೆ. ಸೊ ನಾನು ಕೇಳಕ್ಕೆ ರೆಡಿ ಆಗಿದೆ. ಮಧ್ಯದಲ್ಲಿ ನಂಗಂತೂ ಪ್ರಶ್ನೆ ಬಂದೇ ಬತ್ತತ್ತು, ಅದನ್ನಂತೂ ನಾ ಕೇಳಕ್ಕೆ ಅಂತೆ. ಮನಸ್ಸು ಮನಸ್ಸು ಮನಸ್ಸು ಪ್ರಿಯ ಮನಸ್ಸೆಯಲ್ಲಿ ಈಗ ಸ್ವರ್ಣ ಕುಂದಪ್ಪ ಅವರು ಶುರು ಮಾಡ್ತಾರೆ. ಶುರು ಮಾಡಿ ಮ್ಯಾಮ್.
1: ಬಹುಶಃ ನಮ್ದೇನು ಆಪ್ತ ಸಮಾಲೋಚನೆಯ ಒಂದು ಸ್ವಲ್ಪ ಹೊರಗೆ ಬಂದ್ ನಾವು ಈ ಟಾಪಿಕ್ ಅನ್ನ ತಗೊಂಡಿತ್ತಂತ ಹೇಳಿ ನನ್ಗೆ ಅನ್ಸುತ್ತೆ. ಬಟ್ ಏನು ಮಾನಸಿಕ ಮನಸ್ಸಿನ ಒಂದು ವೇದನೆ ಅಂತೂ ಖಂಡಿತ ಇದ್ದೇ ಇರುತ್ತೆ, ಅದನ್ನಂತೂ ಮಿಸ್ ಮಾಡುವ ಹಾಗೆ ಇಲ್ಲ.
0: ಕರೆಕ್ಟ್.
1: ಈಗ ನಮ್ ಭಾರತದಲ್ಲಿ, ಬೇರೆ ದೇಶದಲ್ಲೂ ಈಗ ಇದ್ರಾದ್ರೆ ನಮ್ ಭಾರತದಲ್ಲಿ ಈ ತ್ಯಾಗ ಅನ್ನುವಂತ ಒಂದ್ ಹಣೆ ಪಟ್ಟಿ ಕಟ್ಟಿ ಬಿಡ್ತಾರೆ ನೋಡಿ ಹೆಂಗಸರಿಗೆ. ಅದ್ರದ್ದು ಒಂದು ಇದ್ರಲ್ಲಿ ನಾವು ತಗೊಂಡಾಗ, ಮುಂಚೆಯಿಂದ ನಮ್ಮ ಒಂದು ಸಂಸ್ಕೃತಿಯಲ್ಲಿ ನಾವು ಹೆಣ್ಮಕ್ಳು ಅಂತ ಹೇಳಿದ್ರೆ ನಾವು ದೇವರಿಗೆಲ್ಲ ನಾವು ಕೈ ಮುಗಿಯೋದು, ಅಥವಾ ಹೆಣ್ಮಕ್ಳು ಅಂತ ಹೇಳಿದ್ರೆ ದೇವರು ಅಂತ ಹೇಳಿ ನಾವು ಕೈ ಮುಗಿಯೋದು, ಆ ತರದ್ದೆಲ್ಲ ಒಂದು ಕಾನ್ಸೆಪ್ಟ್ ಇದ್ದಿತ್ತು ಹಿಂದಿಂದ. ಆದ್ರೆ ಕೆಲವು ಸಲ ನಾವು ಈ ಹೆಣ್ಮಕ್ಳು ನೋಡಿ ಅವ್ರದ್ದ ಕನಸುಗಳು, ಅವ್ರದ್ದು ಈ ಎಲ್ಲ ಅವಳ ಒಂದು ತನ್ನ ಒಂದು ನೋವುಗಳನ್ನ, ತನ್ನ ಹಸಿವಿರ್ಬೋದು, ಕನಸುಗಳಿರ್ಬೋದು, ಆಸಕ್ತಿಗಳಿರ್ಬೋದು, ಹವ್ಯಾಸಗಳಿರ್ಬೋದು, ಇವುಗಳನ್ನೆಲ್ಲ ನುಂಗಿಕೊಳ್ಳುವಂತ ಆ ಮೌನವಾಗಿರುವಂತ ಗುಣ ಇದೆಯಲ್ಲ, ಅದಕ್ಕೆ ಸಂಸ್ಕಾರ ಅಂತ ಹೇಳಿ ಒಂದು ಕೊಟ್ಟು ಅದಕ್ಕೊಂದು ಗೌರವದ ಪದಕ ಹಾಕಿ ನಾವು ಬಿಟ್ಟು ಬಿಡ್ತೇವೆ ಅದನ್ನ, ಅಥವಾ ಅವಳು ಮೌನವನ್ನ ವೈಭವೀಕರಿಸಿ ಸಂಸ್ಕಾರವಂತ ಹೆಣ್ಣು ಅಂತ ಹೇಳುವಂತ ಒಂದು ಹಣೆ ಕಟ್ಟಿ ಕಟ್ಟಿ ಅವಳೆಲ್ಲದಕ್ಕೂ ಒಂದು ಇಗ್ನೋರ್ ಮಾಡೋದು ನಾವು ಅವಳನ್ನ, ಆತರ ಮಾಡಿ ಬಿಡ್ತೇವೆ. ಆದ್ರೆ ಈಗ ಮುಂಚೆ ಎಲ್ಲ ಹೇಗಿತ್ತಂತ ಹೇಳಿದ್ರೆ ಹೆಣ್ಮಕ್ಳನ್ನೆಲ್ಲ ತುಂಬಾ ಗೌರವದಿಂದ ಈಗ ಕಂಡಿದ್ರು, ನಮ್ದು ಇದ್ರಲ್ಲಿ ದೇವಿ ಅಂತ ಹೇಳಿ ಪೂಜೆ ಮಾಡಿದ್ರು, ಎಲ್ಲವೂ ಸರಿ. ಸೊ ಈ ತ್ಯಾಗ ಅನ್ನುವಂಥದ್ದನ್ನೆಲ್ಲ ತುಂಬಾ ಸುಂದರವಾಗಿ ತೋರಿಸ್ತಾರೆ ಹೆಚ್ಚಿನ ಇದ್ರಲ್ಲಿ. ಎಲ್ಲರಿಗಿಂತ ಬೇಗ ಏಳುವವಳು ಯಾರು ಮನೆಯಲ್ಲಿ?
0: ಹೆಣ್ಮಕ್ಳೆ.
1: ಹೆಣ್ಮಕ್ಳು. ಎಲ್ರಿಗಿಂತ ಲೇಟ್ ಆಗಿ ಮಲಗುದು ಯಾರು?
0: ಹೆಣ್ಮಕ್ಳೆ.
1: ಹೆಣ್ಮಕ್ಳು. ಎಲ್ರಿಗಿಂತ ಲಾಸ್ಟಿಗೆ ಊಟ ಮಾಡೋದು ಯಾರು?
0: ಹೆಣ್ಮಕ್ಳೆ.
1: ಅದಕ್ಕೆಲ್ಲ ನಾವು ಒಂದು ಹೆಸರು ಏನಿಟ್ಟೆವು? ಮಾತೃ ಪ್ರೇಮ. ಅವ್ರು ಎಷ್ಟು ತಮ್ಮ ನೋವನ್ನೆಲ್ಲ ಮೌನವಾಗಿ ನುಂಗ್ತಾರೆ ಅನ್ನುವ ಆ ಒಂದು ಆಧಾರದ ಮೇಲೆ ಅವರು ಸ್ವಂತ ಯೋಗ್ಯತೆಯನ್ನು ಅಳಿಲಿಕ್ಕೆ ಪ್ರಾರಂಭಿಸ್ತಾರೆ. ಈಗಂತೂ ಸೂಪರ್ ವುಮನ್ ಅನ್ನುವಂತ ಕಾನ್ಸೆಪ್ಟ್ ಬಂದಿದೆ, ಗೊತ್ತಿದೆ ಅಲ್ಲ ನಿಮ್ಗೆ?
2: ಹೌದೌದು,
1: ಫೆಮಿನಿಸಮ್ ಇದ್ರೊಳಗೆ ಕಿಸ್ ಬ್ಯಾಗ್ ಅನ್ನು ಸಹ ಅವಳಿಗೆ ಕೊಡ್ತೀವಿ ಫೆಮಿನಿಸಮ್ ಅನ್ನುವಂಥದ್ದು. ನಾವು ಅಡಿಗೆ ಮನೆಯಲ್ಲಿ ಮಾತ್ರ ಉಳಿಯುವುದಿಲ್ಲ, ನಾವು ಹೊರಗಡೆ ಬರ್ತೇವೆ, ಆಫೀಸ್ ಬ್ಯಾಗ್ ಹಾಕೊಂಡು ನಾವು ಹೊರಗಡೆ ದುಡಿತೇವೆ, ನಾವು ಒಳಗಡೆ ಕುತ್ಕೊಂಡು ಅಡಿಗೆ ಮಾಡೋದಕ್ಕೆ ಹುಟ್ಟಿದವರಲ್ಲ ಅನ್ನುವಂತ ಫೆಮಿನಿಸಮ್ ಇದ್ರಲ್ಲಿ ಆಫೀಸ್ ಬ್ಯಾಗ್ ಏನೋ ಕೊಟ್ರು, ಅಡಿಗೆ ಮನೆ ತಾವ ಕಷ್ಟಂಡ್ರ ಯಾರಾದ್ರು ಇಲ್ಲಲ್ವಾ? ಎರಡೂ ಕಡೆ ಅವಳು ಮಾಡ್ಲೇಬೇಕು, ಅಲ್ಲಿ ಹೊರಗ್ ಹೋದ್ರು ಮಾಡ್ಬೇಕು, ಇದನ್ನ ಇಲ್ ಮಾಡಿದ್ರು ಮನೆ ಒಳಗಿದ್ರು ಮಾಡ್ಲೇಬೇಕು, ಅಲ್ಲಿಂದ ಮುಗಿಸಿ ಇಲ್ಲಿ ಬಂದ್ ಮಾಡ್ಲೇಬೇಕು. ಹೊರಗಡೆ ನೀನ್ ಹೋಗ್ತಾ ಇದೀಯ, ಹಾಗಾದ್ರೆ ನೀನ್ ಮನೇಲಿ ಮಾಡೋದ್ ಬೇಡ ಅಂತ ಯಾರಾದ್ರೂ ಹೇಳಿದ್ರು ಅವಳಿಗೆ ಅಲ್ವಾ? ನೀವು ಈಗ ಒಂದ್ ಯಾವ್ದೋ ಒಂದು ಬಸ್ ಅಲ್ಲೋ ಯಾವ್ದೋ ಟ್ರಾಫಿಕ್ ಅಲ್ಲೋ ಅಲ್ಲಿ ಇಲ್ಲಿ ಎಲ್ಲಾದ್ರೂ ಹೀಗೆ ನೋಡಿದ್ರೆ ಎಷ್ಟೋ ಜನ ಹೆಣ್ಮಕ್ಳನ್ನ ಸ್ಮಾರ್ಟ್ ಆಗಿ ರೆಡಿ ಆಗಿ ಆಫೀಸಿಗೆ ರೆಡಿ ಆಗಿ ಮತ್ತೊಂದ್ರಲ್ಲಿ ನೀವು ನೋಡಬಹುದು. ಆದ್ರೆ ಹೆಣ್ಣಿನ ಮನಸ್ಸಿನ ಒಳಗಡೆ ಹೋಗಿ ನೋಡಿದಾಗ ಕೆಲವೊಂದು ಸಲ ಓಕೆ, ಅವಳ ಮನೆಯಲ್ಲಿಗೆ ಅಂದ್ರೆ ಆಫೀಸಲ್ಲಿ ಒಳ್ಳೆ ಪ್ರಮೋಷನ್ ಬೇಕು ಅಂತ ಹೇಳಿ ಜಾಸ್ತಿ ಆಫೀಸಲ್ಲಿ ಕೆಲಸ ಮಾಡ್ಬೇಕು ಅಂತ ಹೇಳಿದಾಗ ಅವಳಿಗೊಂದು ಹಣೆ ಪಟ್ಟಿ, ಅವಳ ಕೆಟ್ಟ ತಾಯಿ, ಅವಳಿಗೆ ಮನೆಯಲ್ಲಿ ಮಕ್ಕಳಿಗೆ ಟೈಮ್ ಕೊಡೋದಕ್ಕೆ ಸಮಯ ಇಲ್ಲ, ಅತ್ತೆ ಮಾವನ್ ನೋಡ್ಕೊಳ್ಲಿಕ್ಕೆ ಆಗೋದಿಲ್ಲ, ಏನ್ ಯಾವಾಗ ನೋಡಿದ್ರು ಕೆಲ್ಸ ಅಂತಿರ್ತಾಳೆ ಅನ್ನುವಂತ ಒಂದ್ ಹಣೆ ಪಟ್ಟಿ ಕಟ್ತೇವೆ. ಅದೇ ಓಕೆ, ಅಲ್ಲಿ ಎಲ್ಲ ಬಿಟ್ಟು ಬೇಗ ಮನೆಗೆ ಬಂದು ಮನೆದೇ ನೋಡ್ಕೊಳ್ಳು ಅಂತ ಹೇಳಿದ್ರೆ ಅವಳಿಗೊಂದು ಮನ್ಸಲ್ಲಿರುತ್ತೆ, ನಮ್ ವೃತ್ತಿ ಜೀವನದಲ್ಲಿ ಏನು ಸಾಧಿಸ್ಲಿಲ್ಲ ಅನ್ನುವಂತ ಒಂದು ಇದು ಅವಳಿಗ್ ಕಾಡತ್ತೆ, ಗಿಲ್ಟ್. ಈ ಫೆಮಿನಿಸಮ್ ಅನ್ನುವಂಥದ್ದು ನೀನ್ ಎಲ್ಲವನ್ನು ಸಾಧಿಸಬಹುದು ಅಂತ ಹೇಳ್ತು ಹೌದು, ಆದ್ರೆ ಈ ಸಮಾಜ ಅವಳ ಮೇಲಿಟ್ಟಿದ್ದಂತ ಹಳೇ ನಿರೀಕ್ಷೆಗಳು ಏನಿದೆ ಅಲ್ವಾ, ಕಣ್ಣು ಮಾಡ್ಬೇಕು ಅದು ಮಾಡ್ಬೇಕು, ಅವಳು ತಾಯಿಯಾಗಿ ಸೊಸೆಯಾಗಿ ಮತ್ತೊಂದು ಎಲ್ಲವನ್ನ ಮಾಡ್ಬೇಕು ಅನ್ನೋಂತ ಏನ್ ನಿರೀಕ್ಷೆ ಇದೆ ಅದನ್ನ ಯಾವತ್ತು ಸಮಾಜ ಬದಲಾಯಿಸ್ಕೊಡ್ಲೇ ಇಲ್ಲ. ಈಗ ಅವಳು ದುಪ್ಪಟ್ಟು ಹೊರೆ, ಒಂದ್ ಬದಿಯಿಂದ ಮನೆಯಲ್ಲೂ ಕೆಲಸ ಮಾಡ್ಬೇಕು, ಇನ್ನೊಂದು ಕಡೆ ಹೊರಗಡೆನೂ ಕೆಲಸ ಮಾಡ್ಬೇಕು. ನಾನ್ ನಿಮ್ಮ ಹತ್ರ ಒಂದ್ ಪ್ರಶ್ನೆ ಕೇಳ್ತೇನೆ, ಈಗ ನೀವೀಗ ರೇಡಿಯೋ ಕುಂದಾಪುರದಲ್ಲಿ ಕೆಲಸ ಮಾಡ್ತಾ ಇದ್ರಿ, ಅನಿವಾರ್ಯವಾಗಿಯೋ ಅಥವಾ ಆಸಕ್ತಿಯಿಂದನೋ ಯಾವುದೋ ಒಂದ್ ರೀತಿಯಲ್ಲಿ ನೀವು ಕೆಲಸ ಮಾಡ್ತಿದ್ದೀರಿ ಅಂತ ಹೇಳಿ ಇಟ್ಕೊಳ್ಳಿ. ಉದಾಹರಣೆಗೆ ನಿಮ್ಗೆ ಸ್ಯಾಲ್ರಿನೇ ಇಲ್ಲ ಅಂತ ಇಟ್ಕೊಳ್ಳಿ, ಏನು ಕೊಡೋದಿಲ್ಲ, ಸ್ಯಾಲ್ರಿ ಏನೂ ಇಲ್ಲ, ಈ ಕೆಲಸದಲ್ಲಿ ಆಸಕ್ತಿಯಿಂದಲೋ ಅನಾಸಕ್ತಿಯಿಂದಲೋ ಅಂತೂ ಬಂದು ನೀವು ಸೇರ್ಕೊಂಡಿದ್ದೀರಿ, ಮ್ಯಾನೇಜ್ಮೆಂಟ್ ಇರ್ಬೋದು ಅಥವಾ ಸಹೋದ್ಯೋಗಿಗಳು ಇರ್ಬೋದು ಅಥವಾ ಅಲ್ಲಿಗೆ ಬರುವಂತಹ ವಿದ್ಯಾರ್ಥಿಗಳು ಮತ್ತೊಬ್ರು ಸಮಾಜದ ಜನರು ಇರ್ಬೋದು, ಇಡೀ ದಿನ ನಿಮ್ಮಿಂದ ಎಕ್ಸ್ಪೆಕ್ಟೇಷನ್ ಮಾಡಿ ನಿಮ್ಗೆ ಅವಮಾನ ಮಾಡ್ತಾ ಇದ್ರೆ ನೀವು ಆ ಜಾಗದಲ್ಲಿ ಅನಿವಾರ್ಯವಾಗಿ ಈಗ ಇರ್ಬೇಕಾಗತ್ತೆ, ಸ್ಯಾಲ್ರಿನೂ ಇಲ್ಲ, ಏನ್ ಅನಿಸ್ತಾ ಇರತ್ತೆ ನಿಮ್ಗೆ ಮನ್ಸಲ್ಲಿ?
2: ತುಂಬಾ ತುಂಬಾ ತುಂಬಾ ಜೀವನದ ಬಗ್ಗೆ ಜಿಗುಪ್ಸೆ ಆಗ್ತಾ ಇರತ್ತೆ
1: ಅಲ್ವಾ? ಸೊ ಈಗ ನಮ್ ಹೆಣ್ಮಕ್ಳಿಗೆ ಸ್ಯಾಲ್ರಿ ಯಾರು ಕೊಡ್ತಾರೆ? ಮನೇಲಿ ಕೆಲಸ ಮಾಡ್ತಾಳೆ ಅವಳು 24 ಗಂಟೆ, ಒಬ್ಬ ನರ್ಸ್ ಆಗಿ ಡಾಕ್ಟರ್ ಆಗಿ ಕೆಲವು ಸಲ ಎಲ್ಲ ರೀತಿಯ ಜವಾಬ್ದಾರಿಗಳನ್ನ ನಿರ್ವಹಿಸ್ತಾಳೆ ಅವಳು, ಮನೆಯಲ್ಲಿ ಒಂದು ಆಯ ಆಗಿ ಮನೆಯಲ್ಲಿ ಏನಾದ್ರು ಯಾರಿಗಾದ್ರೂ ಹುಷಾರಿಲ್ಲ ಅಂತ ಹೇಳಿದ್ರೆ ಅವಳೇ ನೋಡ್ಕೊಳ್ಬೇಕು, ಮನೆಯ ಪ್ರತಿಯೊಂದು ಜವಾಬ್ದಾರಿಯನ್ನು ಅವಳು ಮಾಡುವಾಗ ಅವಳಿಗೆ ಯಾರು ಸ್ಯಾಲ್ರಿ ಕೊಡ್ತಾರೆ? ಆದ್ರೆ ಪ್ರತಿಯೊಬ್ರು ಅವಳನ್ನ ಅಳಿಯೋವ್ರೆ ಅಲ್ವಾ, ಏನೋ ಒಂದು ಸಣ್ಣ ತಪ್ಪುಗಳಾದಾಗ ಕೂಡ ಯಾವ ರೀತಿಯಲ್ಲಿ ಹೇಳ್ತಾರೆ ಅವಳಿಗೆ? ಒಂದು ಸಾಂಪ್ರದಾಯಿಕ ಏನು ಕೌಟುಂಬಿಕ ವ್ಯವಸ್ಥೆ ಅನ್ನುವಂಥದ್ದು ಅವಳ ಮೇಲೆ ಇರುತ್ತೆ. ಒಂದ್ ವೇಳೆ ಅವಳು ಎಡವು ಬಿದ್ಲು ಅಂದ್ರೆ ಯಾರು ಕೈ ಹಿಡಿಯೋರು? ಯಾರು ಇಲ್ಲ. ಇಂತಹ ಒಂದು ಮಹಿಳೆಯರಂದ್ರೆ ಈಗ ಕೆಲವು ಸಲ ನಾವ್ ಏನ್ ಹೇಳತ್ತಂತ ಹೇಳಿದ್ರೆ ಈ ಕಾಲದಲ್ಲಿ ಮಹಿಳೆಯರು ತುಂಬಾ ದೊಡ್ಡ ದೊಡ್ಡ ಪಾತ್ರಗಳನ್ನೆಲ್ಲ ನಿಭಾಯಿಸಿದ್ದಾರೆ, ನಮ್ಮ ರಾಣಿ ಅಬ್ಬಕ್ಕನಿಂದ ಹಿಡಿದು ಪ್ರತಿಯೊಬ್ರು ಕೂಡ ಹಿಂದಿಂದ ಇದ್ರಲ್ಲೆಲ್ಲ ಈ ತ್ರಿಪುರ ರಹಸ್ಯ ಗ್ರಂಥದಲ್ಲಿ ಒಬ್ಳು ರಾಜಕುಮಾರಿ ಹೇಮಲಕ್ಕ ಅಂತ ಹೇಳಿದ್ನಂತೆ, ಅವಳು ಅವಳ ಗಂಡ ಹೇಮಚೂಡನಿಗೆ ಇಡೀ ಎಲ್ಲ ಲೌಕಿಕ ವ್ಯಾಮೋಹಗಳನ್ನೆಲ್ಲ ದೂರ ಮಾಡಿ ಇಡೀ ರಾಜ್ಯವನ್ನೇ ಆಧ್ಯಾತ್ಮಿಕ ಮುಕ್ತಿ ಅಂತ ಮುನ್ನಡೆಸ್ತಾಳಂತ ಅವಳು. ಯಾಗದ ಇದು ಅಥವಾ ಗುರುವಾಗಿ ಒಬ್ಳು ಎಲ್ಲವೂ ಕೂಡ ಅವಳು ಹಿಂದಿನಿಂದ ಅವಳ ಜವಾಬ್ದಾರಿಯನ್ನ ಅವಳು ನಿರ್ವಹಿಸ್ಕೊಂಡು ಈಗ ಬಂದಿದ್ದಾಳೆ. ನನ್ಗೆ ಇದು ನೆನಪಾಗುತ್ತೆ. ನಾನ್ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಕಂಡು ಕೇಳರಿಯದ ವಿಷಯಗಳು ಹೆಣ್ಣಿನ ಬಗ್ಗೆ ಇದೆಲ್ಲ. ನಮ್ ಹೆಣ್ಣು ಮಕ್ಳು ಯಾವ್ಯಾವ ರೀತಿಯಾಗಿ ತ್ಯಾಗಗಳನ್ನ ಮಾಡಿದ್ರು ಹಿಂದೆ ಅಂತ. ಹಿಂದೆ ಕೇರಳದಲ್ಲಿ ಅಂದ್ರೆ ಈ 19ನೇ ಶತಮಾನದ ಆರಂಭದಲ್ಲಿ, ತುಂಬಾ ಹಿಂದೇನು ಅಲ್ಲ, ಕೇರಳದಲ್ಲಿ ಈ ಕೆಲ ಜಾತಿ ಮಹಿಳೆಯರ ಮೇಲೆ ಒಂದು ಸ್ತನ ತೆರಿಗೆ ಅಂತ ಹೇಳಿ ವಿಧಿಸಲಾಗ್ತಿತ್ತು.
2: ಓಕೆ,
1: ಇಂತ ವಿಚಿತ್ರ ನೋಡಿ, ಅವರು ಕೆಳ ಜಾತಿಯ ಮಹಿಳೆಯರು ಸಾರ್ವಜನಿಕವಾಗಿ ಹೋಗುವಾಗ ತಮ್ಮ ಎದೆಯನ್ನು ಮುಚ್ಕೊಳ್ಬೇಕಾದ್ರೆ ಈ ತೆರಿಗೆ ನೀಡ್ಬೇಕು ಅವರು. ಅಂತ ಸಮಯದಲ್ಲಿ ಒಬ್ಳು ನಂಗಿಯಲ್ಲಿ ಅಂತ ಹೇಳಿ ಒಬ್ಳು ಇರ್ತಾಳೆ, ಅವಳ ಹೆಸರು ನಂಗಿಯಲ್ಲಿ ಅಂತ. ಅವಳು ತೆರಿಗೆ ವಸೂಲಿ ಮಾಡ್ಲಿಕ್ಕೆ ಈ ಅಧಿಕಾರಿಗಳು ಮನೆಗೆ ಬಂದಾಗ ಅವಳು ಹಣ ಕೊಡೋದಕ್ಕೆ ನಿರಾಕರಣೆ ಮಾಡ್ತಾಳೆ. ಅದ್ರ ಬದಲಿಗೆ ಅವಳು ಏನ್ ಮಾಡ್ತಾಳೆ ಅಂದ್ರೆ, ತನ್ನ ಎರಡು ಸ್ತನಗಳನ್ನ ಕತ್ತರಿಸಿ ಬಾಳೆ ಎಲೆ ಮೇಲೆ ಇಟ್ಟು ಅಧಿಕಾರಿಗಳಿಗೆ ಕೊಡ್ತಾಳಂತ. ಆವಾಗ ರಕ್ತಸ್ರಾವ ಜಾಸ್ತಿ ಆಗಿ ಅವಳಲ್ಲೇ ಪ್ರಾಣ ಬಿಡ್ತಾಳೆ. ಅಲ್ಲಿಂದ ಈ ತೆರಿಗೆಯನ್ನ ರದ್ದುಗೊಳಿಸಲಾಗತ್ತೆ, ಸ್ತನ ತೆರಿಗೆಯನ್ನ. ಇಂತಹ ಒಂದು ತ್ಯಾಗ ಅಥವಾ ಸಾಹಸಮಯವಾದಂತಹ ಭಾರತೀಯ ನಾರಿ ಏನಿದ್ದಾಳೆ, ಅದು ಈಗ ನಾವು ನೋಡಿದ್ರೆ ಪಾಶ್ಚಾತ್ಯ ಪುಸ್ತಕಗಳಿಂದ ಎಲ್ಲ ಬಂದಿದ್ದಲ್ಲ ಅದೆಲ್ಲ, ಹಿಂದಿನಿಂದ ಅದು ಇದ್ದಿದ್ದಲ್ಲ ನಮ್ಮ ದೇಶದಲ್ಲಿ. ಈಗ ಮೌನವಾಗಿ ಸಹಿಸ್ಕೊಳ್ತಾ ಇದ್ಲು, ಎಲ್ಲವನ್ನ ಮೌನವಾಗಿ ಸಹಿಸ್ಕೊಳ್ತಾ ಇದ್ದಂತ ಹೆಣ್ಣು ಈಗ ಈ ಫೆಮಿನಿಸಮ್ ಅಥವಾ ಇದರಿಂದಾಗಿ ಅವಳೇನ್ ಮಾಡ್ತಾ ಇದ್ದಾಳೆ, ಇಲ್ಲ ಎಲ್ಲವನ್ನ ನಾನ್ ಮೌನವಾಗಿ ಸಹಿಸೋದಿಲ್ಲ, ನಾನು ವಿರೋಧಿಸ್ತೇನೆ ಅಂತ ಹೇಳುವ ಧೈರ್ಯವನ್ನ ಹೊಂದೋದಕ್ಕೆ, ಅಥವಾ ತನ್ನ ಒಂದು ಅಸ್ತಿತ್ವ, ತನ್ನ ಜವಾಬ್ದಾರಿ, ತನ್ನ ಹಕ್ಕುಗಳನ್ನ ಅವಳು ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದಾಳೆ. ಈ ಆರ್ಥಿಕ ಸ್ವಾತಂತ್ರ್ಯ ಕೂಡ ಫೆಮಿನಿಸಂನ ಒಂದು ಭಾಗ ಅಂತ ಹೇಳಿ ಹೇಳ್ಬೋದು. ಇದೆಲ್ಲ ಒಳ್ಳೇದೇ. ಇನ್ನು ಕಾನೂನು ರಕ್ಷಣೆ, ಈ ಕಾನೂನು ರಕ್ಷಣೆಯಲ್ಲಿ ಈಗ ಪಾಶ್ ಕೂಡ ಇದೆ, ಅದರಲ್ಲಿ ಎಲ್ಲದರಿಂದ ಅವಳಿಗೆ ಒಂದು ರಕ್ಷಣೆ ಸಿಗ್ತಾ ಇದೆ. ಹಾಗಂತ ಹೆಣ್ಣು ಮಕ್ಕಳ ಮೇಲೆ ಇರುವಂತ ಕೆಲವೊಂದು ಈ ರಕ್ಷಣಾ ಕಾಯ್ದೆಗಳನ್ನ ದುರುಪಯೋಗ ಪಡಿಸ್ಕೊಂಡು ಅದರಿಂದ ಹೆಣ್ಮಕ್ಳ ಹೆಸರು ಹಾಳಾಗ್ತಾ ಇರೋದು ಏನು ಕಡಿಮೆ ಇಲ್ಲ. ಈಗ ಈ ಸೂಪರ್ ವುಮನ್ ಅನ್ನುವಂತ ಬಲೆ ಒಂದು ನೈದು, ಎಲ್ಲ ಹೊರಗಡೆ ದುಡಿಯೋದು ಮತ್ತೆ ಒಳಗಡೆ ದುಡಿಯೋದು ಎರಡೂ ಕೂಡ ಅವಳ ಒಂದು ಬರ್ಡನ್ ಆಗಿ ಅವಳಿಗೆ ಇದಾಗಿದೆ. ಅದು ಕೂಡ ಒಂದು ಇಂದ ಏನಾಗುತ್ತೆ ಅಂತ ಹೇಳಿದ್ರೆ, ಮಹಿಳೆಯರು ದೈಹಿಕ ಮತ್ತೆ ಮಾನಸಿಕ ಬಳಲಿಕೆಗೆ ಒಳಗಾಗ್ತಾರೆ. ಇವತ್ತು ಒಂದರಿಂದ ಸ್ಟ್ರೆಸ್ ಅನ್ನುವಂಥದ್ದು ಇರುತ್ತೆ, ಪ್ರೆಷರ್ ಇರುತ್ತೆ, ಹೊರಗಡೆ ದುಡಿಲಿಕ್ಕೆ ಹೋದಾಗ ಬೇರೆ ಕಲೀಗ್ಸ್ ಇರ್ಬೋದು ಅಥವಾ ಇನ್ಯಾರೋ ಬಾಸ್ ಇರ್ಬೋದು, ಅವರ ಹೆಚ್ಚಿನವರು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿಸ್ತಾರೆ ಅಥವಾ ಹರಾಸ್ಮೆಂಟ್ ಮಾಡ್ತಾರೆ, ಇದೆಲ್ಲದೂ ಅವಳು ಸಹಿಸ್ಕೊಳ್ಬೇಕು. ಎಲ್ಲ ಅದೆಲ್ಲದ್ರ ಜೊತೆಗೆ ಸಮಾಜದ ಕೆಂಗಣ್ಣು, ಹೊರಗಡೆ ದುಡಿತಾಳೆ ಅವಳ ಕ್ಯಾರೆಕ್ಟರ್ ಹೆಂಗೋ ಏನೋ ಅನ್ನುವಂತಹ ಒಂದು ಡೌಟ್ಗಳನ್ನೆಲ್ಲ ಅವಳು ಎದುರಿಸ್ಬೇಕಾಗಿ ಬರತ್ತೆ. ಮನೆಯಲ್ಲೂ ಕೆಲವರು ಹೊರಗಡೆ ದುಡಿಯೋ ಮಹಿಳೆ ಅಂದ ತಕ್ಷಣ ಅವಳ ನಡತೆ ಸರಿ ಇರಲ್ಲ ಅನ್ನುವಂತಹ ಒಂದು ಹಣೆಪಟ್ಟಿ ಕಟ್ಟೋದು ಇದೆ. ಎಲ್ಲವನ್ನ ಎದುರಿಸಿ ಅವಳು ಅಷ್ಟು ಕಷ್ಟಪಟ್ಟು ದುಡಿದು ಮನೆಗೆ ಬಂದ್ರೆ ಮನೆ ಕೆಲಸವೂ ಅವಳ ಮೇಲೆ ಬೀಳುತ್ತೆ, ಮಕ್ಕಳ ಜವಾಬ್ದಾರಿಗಳು ಇರುತ್ತೆ, ಅತ್ತೆ ಮಾವನ ಜವಾಬ್ದಾರಿಗಳು ಇರುತ್ತೆ. ಈಗೀಗ ಸ್ವಲ್ಪ ನ್ಯೂಕ್ಲಿಯರ್ ಫ್ಯಾಮಿಲಿಗೆ ಬಂದ್ಮೇಲೆ ಸಾಧಾರಣ ಅದು ಒಂದು ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳಿ ಹೇಳ್ಬೋದು. ಈ ಎಲ್ಲಾ ಜವಾಬ್ದಾರಿಗಳ ನಂತರ ಒಂದು ಒಂಟಿತನ ಅನ್ನುವಂಥದ್ದು ಹೆಣ್ಮಕ್ಳಿಗೆ ಇವತ್ತು ಇದ್ದೇ ಇದೆ. ಎಲ್ಲಾ ವ್ಯಕ್ತಿಗತ ಸ್ವಾತಂತ್ರ್ಯ ಅಂತ ಹೇಳಿ ಹೇಳ್ತಾರೆ, ಹೌದು. ಈ ಫೆಮಿನಿಸಂ ಅಲ್ಲಿ ಪಾಶ್ಚಾತ್ಯ ಮಾದರಿಯ ಫೆಮಿನಿಸಂ ಅನ್ನು ನೀವು ತಗೊಂಡ್ರೆ, ವ್ಯಕ್ತಿಗತ ಸ್ವಾತಂತ್ರ್ಯ, ನಾನು ಏನ್ ಬೇಕಾದ್ರೂ ನನ್ನ ಇಷ್ಟ ಪ್ರಕಾರ ನಾನ್ ಮಾಡ್ತೇನೆ ಅನ್ನುವಂಥದ್ದು ಇದ್ರೂ ಕೂಡ ಒಂಟಿತನ ಅಥವಾ ಸಾಮಾಜಿಕ ಬೆಂಬಲದ ಕೊರತೆ ಇರುತ್ತೆ ಅವರಿಗೆ. ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನುವಂತ ಹೆಣ್ಮಕ್ಳಿಗೆ ಸಮಾಜ ಯಾವತ್ತೂ ಕೂಡ ಬೆಂಬಲ ಕೊಡೋದಿಲ್ಲ. ಅದು ಒಂದಿರುತ್ತೆ. ಜೊತೆಗೆ ಎರಡೂ ಕಡೆ ನಿಭಾಯಿಸಿ ಎಷ್ಟೋ ಇವತ್ತು ಹೆಣ್ಮಕ್ಳು ಡಿಪ್ರೆಷನ್ ಗೆ ಹೋಗಿದ್ದಿರ್ಬೋದು, ಆಂಗ್ಸೈಟಿಗೆ ಒಳಗಾಗೋದಿರ್ಬೋದು, ಇಂತಹ ಒಂದು ದೈಹಿಕ ಮತ್ತೆ ಮಾನಸಿಕ ಸೈಕೋಸೊಮ್ಯಾಟಿಕ್ ಅಂತ ನಾವು ಹೇಳ್ತೇವೆ, ಮನಸ್ಸಿನ ಸ್ಟ್ರೆಸ್ ಇಂದಾಗಿ ದೈಹಿಕವಾಗಿ ಸಮಸ್ಯೆಗಳು ಕಾಣಿಸಿಕೊಳ್ಳುವಂಥದ್ದು, ಇದು ಕೂಡ ಜಾಸ್ತಿ ಆಗ್ತಾ ಇದೆ. ನಾವೀಗ ಏನ್ ಈ ಫೆಮಿನಿಸಂ ಅಂತ ಏನ್ ಇದು ಹೇಳ್ತೀವಿ, ಇದೆಲ್ಲ ಇಂಟರ್ನೆಟ್ ಆಧಾರಿತವಾಗಿ ನೀವು ನಗರದ ಮಹಿಳೆಯರ ಪರಿಸ್ಥಿತಿಗೂ ಇವತ್ತಿನ ಈ ಗ್ರಾಮೀಣ ಅಥವಾ ಬುಡಕಟ್ಟು ಮಹಿಳೆಯರ ವಾಸ್ತವ ಸ್ಥಿತಿಗೂ ತುಂಬಾ ದೊಡ್ಡ ವ್ಯತ್ಯಾಸ ಇದೆ. ಇವತ್ತಿಗೂ ಯಾಕಂದ್ರೆ ಇತ್ತೀಚೆಗಷ್ಟೇ ನಾನು ಒಂದು ಸುಮಾರು ಈ ಹಳೆ ಇದ್ರದ್ದು ನಮ್ಮ ಹುಬ್ಬಳ್ಳಿ ಆಚೆ ಧಾರವಾಡ ಆಚೆ ಸೈಡಿನ ಹಳ್ಳಿಯ ಒಂದಿಷ್ಟು ಹೆಂಗಸರನ್ನ ಭೇಟಿ ಮಾಡುವಂತ ಒಂದು ಅವಕಾಶ ಸಿಕ್ಕಿತ್ತು. ಇವತ್ತಿಗೂ ಅಲ್ಲಿ ಶೌಚಾಲಯ ಇಲ್ಲ, ಎಲ್ಲರ ಮನೆ ಮನೆಗಳಲ್ಲಿ ಶೌಚಾಲಯ ಇಲ್ಲ, ಕುಡಿಯುವ ನೀರಿಲ್ಲ. 7-8 kilometers ಒಂದೆರಡು ಕೊಡಪಾನ ನೀರು ಹೊತ್ಕೊಂಡು ಬರ್ಬೇಕು ಅವ್ರು 7-8 kilometers. ಇವತ್ತಿಗೂ ಇದೆ ಅಂತಹ ಒಂದಿದು. ಆಮೇಲೆ ಈ ಕನಿಷ್ಠ ವೇತನ ಸಮಾನತೆ ಅನ್ನುವಂಥದ್ದು ಇದೆಯಲ್ಲ, ಅವರಿಗೆ ಹೆಣ್ಮಕ್ಳಲ್ಲ, ಅವರಿಗೆ ಯಾಕೆ ಅಷ್ಟು ಸ್ಯಾಲ್ರಿ ಕೊಡ್ಬೇಕು, ಅವರಿಗೆ ಗಂಡಸಿನ ಅರ್ಧದಷ್ಟು ಕೊಟ್ರೆ ಸಾಕು ಅಂತ ಹೇಳುವಂತಹ ಇದು ಇವತ್ತಿಗೂ ಇದೆ. ಅದೆಲ್ಲ ನಮ್ಮ ನಗರ ಪ್ರದೇಶಗಳಲ್ಲಿ, ನಮ್ ಕುಂದಾಪುರ ಉಡುಪಿ ಇಂತ ಇಲ್ಲೆಲ್ಲ ಕಡಿಮೆ ಇದ್ರು ಕೂಡ ಈ ಉತ್ತರ ಕರ್ನಾಟಕದ ಭಾಗಗಳಲ್ಲೆಲ್ಲ ಇನ್ನೂ ತುಂಬಾ ಇದೆ ಅದೆಲ್ಲ. ಈ ಜಾತಿ ಆಧಾರಿತ ಸುರಕ್ಷತೆ ಅಂತ ವಿಷಯಗಳು ಇವೆಲ್ಲ ನಾವು ಗ್ಲಾಮರಸ್ ಆಗಿ ಏನು ಹೊರಗಡೆ ಹೆಣ್ಮಕ್ಳನ್ನ ತೋರಿಸ್ತೀವಲ್ಲ, ಅದಕ್ಕೂ ಈ ವಾಸ್ತವಕ್ಕೂ ತುಂಬಾ ವ್ಯತ್ಯಾಸ ಇದೆ. ಹಾಗೆ ಈಗ ಈ ಹೆಣ್ಮಕ್ಳನ್ನೆಲ್ಲ ರಕ್ಷಣೆ ಮಾಡುವಂತ ಕಾಯ್ದೆಗಳು ಎಲ್ಲ ಬಂದು ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಳುವಂತದ್ದು ಕೂಡ ಈ ನಗರ ಪ್ರದೇಶಗಳಲ್ಲಿ ಹೊರತು ಈ ಕಾನೂನು ವ್ಯವಸ್ಥೆಗಳೆಲ್ಲ ಇನ್ನೂ ಆ ಹಳ್ಳಿಯ ಹೆಣ್ಮಕ್ಳಿಗೆ ತಲುಪಲೇ ಇಲ್ಲ. ಅವರುಗಳು ಇವತ್ತಿಗೂ ಅನುಭವಿಸ್ತಾ ಇದ್ದಾರೆ. ನಾವೀಗ ಮಾತಾಡೋದೇನು, ನಾವೀಗ ಈಗ ಪ್ರತಿಯೊಂದು ವಿಷಯದಲ್ಲಿಯೂ ನಗರಗಳಲ್ಲಿರುವಂತ ನಾವುಗಳು ಯಾವ್ದ್ರ ಆಧಾರದ ಮೇಲೆ ನೋಡ್ತೇವೆ? ಇಂಟರ್ನೆಟ್ ಆಧಾರದ ಮೇಲೆ ಅಲ್ವಾ? ನಾವು ಯಾರಾದ್ರೂ ಗ್ರೌಂಡ್ಗೆ ಹೋಗಿ ಏನು ಪರಿಸ್ಥಿತಿ ಇದೆ ಅಂತ ಹೇಳಿ ನೋಡ್ತೀವ ಯಾರಾದ್ರು?
2: ಇಲ್ಲ.
1: ನಾವಿಲ್ಲಿ ನೋಡೋದು ಹೆಣ್ಮಕ್ಳೆಲ್ಲ ತುಂಬಾ ಸ್ಟ್ರಾಂಗ್, ಹೆಣ್ಮಕ್ಳಲ್ಲಿ ತುಂಬಾ ಎಲ್ಲದ್ರಲ್ಲೂ ಮುಂದ್ ಬರ್ತಾ ಇದಾರೆ, ಹೆಣ್ಮಕ್ಳಿಗೆ ಏನ್ ಕಡಿಮೆ, ಅದೆಲ್ಲ ಹಿಂದೆ ಆಯ್ತು, ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಅದಿದ್ದೆಲ್ಲ ಏನು ಇಲ್ಲ. ಇವತ್ತಿಗೆಲ್ಲ ಹೆಣ್ಮಕ್ಳು ತುಂಬಾ ಗಂಡಸರಿಗಿಂತ ಮುಂದ್ ಬರ್ತಿದ್ದಾರೆ ಅಂತ ಹೇಳಿ ನಾವು ಈ ಇಂಟರ್ನೆಟ್ ಆಧಾರಿತವಾಗಿ ನಾವು ಮಾತಾಡ್ತೇವೆ. ಇವತ್ತಿಗೂ ಇಂತಹ ಒಂದು ಮಾಡರ್ನ್ ಯುಗದಲ್ಲಿಯೂ ಕೂಡ 12 kilometers ಗಟ್ಲೆ ಒಂದು ಕೊಡಪಾನ ನೀರಿಗೆ ನಡ್ಕೊಂಡು ಹೋಗುವಂತ ಪರಿಸ್ಥಿತಿ ಇವತ್ತಿಗೂ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಇದೆ. ಇವತ್ತಿಗೂ ಹೆಣ್ಮಕ್ಳಿಗೆ ಶೌಚಾಲಯ ಇಲ್ಲ. ಇದನ್ನೆಲ್ಲ ನಾವು ನೋಡಿದಾಗ ನಮ್ಮ ಹೆಣ್ಮಕ್ಳು ಪರಿಸ್ಥಿತಿ ಹೇಗಿದೆ, ನಾವು ಎಲ್ಲಿಯೋ ಒಂದಿಷ್ಟು ಮೂವೀಸ್ ಸೀರಿಯಲ್ಸ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲೂ ನೋಡಿ ಹೆಣ್ಮಕ್ಳು ತುಂಬಾ ಮುಂದ್ ಬರ್ತಿದ್ದಾರೆ, ಅವ್ರಿಗೇನ್ ಕಡಿಮೆ ಇದೆ ಅಂತ ಹೇಳಿದ್ರೆ ಅದಕ್ ಅರ್ಥ ಇಲ್ಲ ಅಂತ ನನ್ಗೆ ಅನ್ಸುತ್ತೆ ಕೆಲವು ಸಲ. ನಮ್ಮ ಈ ಭಾರತೀಯ ಮಹಿಳೆಯರ ಸುದೀರ್ಘ ಪ್ರಯಾಣವನ್ನ ಗಮನಿಸಿದ್ರೆ ಅವಳು ಯಾವತ್ತೂ ಸೋತವಳಲ್ಲ, ಎಂತಹ ಪರಿಸ್ಥಿತಿಯಲ್ಲೂ ಕೂಡ ಸೋತಿದ್ದಾಳ ಹೆಣ್ಣು. ಇಂತ ಈಗ ಉದಾಹರಣೆಗೆ ಈಗ ಯಾವತ್ತು ತಮಾಷೆಯಾಗಿ ನಾವು ಹೇಳೋದಿದೆ, ಈ ಲಾಕ್ಡೌನ್ ಸಮಯದಲ್ಲಿ ಎಷ್ಟೋ ಜನರಿಗೆ ಸಂಪಾದನೆಯೇ ಇರಲಿಲ್ಲ, ಮನೆಯಲ್ಲೇ ಕೂತ್ಕೊಂಡಿದ್ರು ಎಲ್ರು. ಆ ಅಂತ ಸಮಯದಲ್ಲಿ ಯಾರಾದ್ರೂ ಉಪವಾಸ ಮಲಗಿದ್ದಿದ್ಯಾ? ಅದ್ ಹೇಗ್ ಸಾಧ್ಯ ಆಯ್ತು? ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ನಮ್ಮ ಹೆಣ್ಮಕ್ಳು ಯಾವಾಗ್ಲೂ ನಾವು ಹೇಳೋದುಂಟು, ಇಡೀ ದೇಶ ಸಂವಿಧಾನದ ಮೇಲೆ ನಡೆಯುತ್ತಂತೆ, ಅಲಿಖಿತ ಸಂವಿಧಾನದ ಮೇಲೆ ನಡೆಯುತ್ತೆ ನಮ್ಮ ಹೆಣ್ಮಕ್ಳ. ಇದ್ರಿಂದ ದೇಶದ ಬಜೆಟ್ ಫೈಲ್ ಆಗ್ಬೋದು, ಆದ್ರೆ ನಮ್ಮ ಮನೆ ಹೆಣ್ಮಕ್ಳ ಬಜೆಟ್ ಮಾತ್ರ ಫೈಲ್ ಆಗೋದಿಲ್ಲ ಅಂತ ಅಲ್ವಾ? ಅದ್ರ ಜೊತೆಗೆ ಇನ್ನೂ ಒಂದಿದೆ, ಒಳ್ಳೆ ಹುಡುಗಿ. ಈ ಒಳ್ಳೆ ಹುಡುಗಿ ಅಂದ್ರೆ ಏನು? ತುಂಬಾ ಹೇಳ್ತಾರಲ್ವಾ ಒಳ್ಳೆ ಹುಡುಗಿ. ಹಲೋ,
2: ಹಾ ಕೇಳ್ತಾ ಇದೆ. ನಾನು ಒಳ್ಳೆ ಹುಡುಗಿ ಅಲ್ಲ, ಹಾಗಾಗಿ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಅದು ನಂಗೆ ಅಪ್ಲೈ ಆಗ್ತಾ ಇಲ್ಲ. ಈಗ ಒಳ್ಳೆ ಹುಡುಗಿ ಅಂದ್ರೆ ಏನು ಅಂತ ಯಾರು ಅಂತ ನೀವೇ ಹೇಳಿ ಮ್ಯಾಮ್.
1: ಒಳ್ಳೆ ಹುಡುಗಿ, ಅವಳ ಏನು ಅವಳ ಕಷ್ಟಗಳನ್ನ ಹೇಳ್ಕೊಳ್ಳೋದಿಲ್ಲ, ಕಷ್ಟ ಆದ್ರೂ ತೋರಿಸ್ಕೊಳ್ಳೋದಿಲ್ಲ, ಯಾವಾಗ್ಲೂ ನಗ್ನಗ್ತಾ ಇರೋದು, ಎಂತ ಪರಿಸ್ಥಿತಿಯಲ್ಲೂ ಯಾರಿಗೂ ಬೈಯೋದಿಲ್ಲ, ಏನೇ ತನ್ನ ಮೇಲೆ ಏನೇ ದೌರ್ಜನ್ಯ ಆದ್ರೂ ಅದನ್ನ ಸಹಿಸ್ಕೊಂಡು ಅದಕ್ಕೆ ವಿರುದ್ಧ ಧ್ವನಿ ಎತ್ತದೆ ಎಲ್ಲ ಸಹಿಸ್ಕೊಂಡು ಹೋಗ್ತಾ ಇದ್ದಾಳಂದ್ರೆ ಅವಳು ಒಳ್ಳೆ ಹುಡುಗಿ.
2: ಓಕೆ ಅಲ್ವಾ? ಹೌದು.
1: ದೊಡ್ಡ ಟ್ರ್ಯಾಪ್ ಏನ್ ಗೊತ್ತಾ ನಿಮ್ಗೆ, ಹೆಣ್ಮಕ್ಳನ್ನ ದೊಡ್ಡ ಟ್ರ್ಯಾಪ್ಗೆ ಹಾಕಿದಂತ ಹೇಳಿದ್ರೆ ಈ ತ್ಯಾಗ ಅನ್ನೋದನ್ನ ಸುಂದರವಾಗಿ ತೋರಿಸ್ತಾರೆ. ಅಂದ್ರೆ ಮಹಿಳೆ ಈಗ ಎಲ್ರಿಗಿಂತ ಬೇಗ ಹೇಳೋದು, ಲಾಸ್ಟಿಗ್ ಮಲಗೋದು, ಎಲ್ಲರ ಊಟ ಆದ ನಂತರ ತಣ್ದು ಅನ್ನೋ ಒಂದ್ ತಿನ್ನೋದು, ಎಷ್ಟು ಕೆಲಸ ಮಾಡಿದ್ರು ಅದು ಸುಸ್ತಾಯ್ತಂತ ಹೇಳಲಿಕ್ಕಿಲ್ಲ. ಇದೆಲ್ಲದಕ್ಕೂ ನಾವು ಹೆಣ್ಮಕ್ಳು ಅಂತ ಹೇಳಿದ್ರೆ ಹಾಗೆ ತ್ಯಾಗಮಯಿ ಅವರು ಹೆಣ್ಮಕ್ಳು ಅಂತ ಹೇಳಿದ್ರೆ ಅವರು ಎಷ್ಟು ನೋವಾದ್ರೂ ಕೂಡ ಅವರು ಮೌನವಾಗಿ ನುಂಗ್ತಾರೆ. ಈ ತರದ ಒಂದು ಏನು ಟ್ರ್ಯಾಪ್ ಅಲ್ಲಿ ನೋಡಿ, ಸಣ್ಣದಿರುವಾಗ ಹೆಣ್ಮಕ್ಳನ್ನ ಹೇಗ್ ಬೆಳೆಸ್ತಾರೆ,
2: ನೀನ್ ಒಳ್ಳೆ ಹುಡುಗಿ ತರ ಇರ್ಬೇಕು, ಗಂಡನ್ ಮನೆಗೆ ಹೋಗ್ತೀಯ
1: ಆತರ, ನೀನ್ ಯಾವ್ದಕ್ಕೂ ಎದುರುತ್ತರ ಕೊಡಬಾರ್ದು ಅಲ್ವಾ.
2: ಹೌದು,
1: ಯಾರು ಏನೇ ಮಾಡಿದ್ರು ನೀನ್ ಅದನ್ನ ಸಹಿಸ್ಕೊಂಡೇ ಹೋಗ್ಬೇಕು,
2: ಬೇರೆಯವ್ರ ಮನೆ ಬೂದಿ ತೆಗೋಕ್ ಹಾಪದ ಅಲ್ಲಿ ಬೂದಿ ತೆಗೋಕ್ ಹಾಪದ.
1: ಈ ತರ ಅಂದ್ರೆ ಹೆಣ್ಮಕ್ಳಿಗೆ ಒಂದು ಈ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅದು ಒಂದು ಕಡಿಮೆ ಇರುತ್ತೆ. ಮತ್ತೆ ಈ ಎಲ್ಲ ಸಂಸ್ಕಾರ ತ್ಯಾಗ ಅನ್ನುವಂತಹ ಎಲ್ಲ ಟ್ರ್ಯಾಪ್ ಅಲ್ಲಿ ಅವಳನ್ನ ಬೀಳಿಸಿ ನೀನೇನಾದ್ರೂ ಎದುರುತ್ರ ಕೊಟ್ಟೆ, ನಿನ್ ಮೇಲೆ ಆಗ್ತಿರುವ ಅನ್ಯಾಯವನ್ನ ನೀನು ಅನ್ಯಾಯದ ವಿರುದ್ಧವಾಗಿ ಧ್ವನಿ ಎತ್ತದೆ ಅಂತ ಹೇಳಿದ್ರೆ ನೀನ್ ಸಂಸ್ಕಾರ ಇಲ್ದವಳು ಅಂತ ಅಲ್ವಾ. ಅವಳಿಗೆ ಏನ್ ಅವಳು ಆತರ ಮಾತಾಡ್ತಿದ್ದೆ, ಒಂದ್ ಸಂಸ್ಕಾರ ಉಂಟು ಅವಳಿಗೆ ಅಂತ.
2: ಗಂಡು ಬೀರಿ
1: ಅಂತ ಹೇಳುವಂತದ್ದು ಹೀಗೆ ಅದು ಒಂದು. ಇನ್ನು ಒಂದು ನಾವು ನೋಡಿದ್ರೆ ಈ ಫೆಮಿನಿಸಂ ಇದ್ರ ಬಗ್ಗೆ ನೋಡಿದ್ರೆ, ಓಕೆ ಫೆಮಿನಿಸಂ ಎಲ್ಲೋ ಎಷ್ಟೋ ವಿಷಯಗಳಲ್ಲಿ ಒಳ್ಳೇದನ್ನ ಮಾಡಿದೆ ನಿಜ, ಆದ್ರೆ ಕೆಲವು ಹೆಣ್ಮಕ್ಳು ಈ ಫೆಮಿನಿಸಂ ಹುಚ್ಚಲ್ಲಿ ಅವ್ರ ಮೇಲೆ ಅವರಿಗೆ ಏನಾಗ್ತಾ ಇದೆ ಅಂತ ಹೇಳುವಂತದ್ದು ಕೂಡ ಅವ್ರಿಗೆ ಗೊತ್ತಿಲ್ಲ. ನೋವಿನ ತಿರುವು ಒಂದ್ ಇರುತ್ತೆ ಅವ್ರಿಗೆ ಗೊತ್ತಿಲ್ಲ ಅದು. ತಮ್ಮ ರಕ್ಷಣಾ ಕವಚವನ್ನೇ ಅವ್ರು ಕಳ್ಕೊಳ್ತಿದ್ದಾರೆ ಅಂತ ಹೇಳಿ ಅವರಿಗೆ ಗೊತ್ತೇ ಆಗ್ತಾ ಇಲ್ಲ. ಈ ವ್ಯಕ್ತಿಗತವಾದ ಅಂದ್ರೆ ಹೈಪರ್ ಇಂಡಿವಿಜುವಲಿಸಂ ಅಂತ ನಾವ್ ಏನ್ ಹೇಳ್ತೇವಲ್ಲ, ಇವತ್ತಿನ ಈ ಫೆಮಿನಿಸಂ ನ ಒಂದು ಭಾಗ ಅದು ಹೈಪರ್ ಇಂಡಿವಿಜುವಲಿಸಂ ಅಂತ ಇದ್ದು ಏನಾಗುತ್ತೆ ಅಂತ ಹೇಳಿದ್ರೆ, ಯಾವ್ದೋ ಒಂದು ಈಗ ನಗರಗಳಲ್ಲಿ ತುಂಬಾ ಜಾಸ್ತಿ ಡಿವೋರ್ಸ್ ಕೇಸ್ಗಳೆಲ್ಲ ಜಾಸ್ತಿ ಇದೆ. ಡಿವೋರ್ಸ್ ಆದಾಗ ಅಥವಾ ಯಾವ್ದೋ ಒಂದು ಸಮಸ್ಯೆಗಳೆಲ್ಲ ಬಂದಾಗ ಅವ್ರ ಮಕ್ಕಳನ್ನ ಎತ್ಕೊಳ್ಳೋದಕ್ಕೆ ಅಥವಾ ಅವಳಿಗೆ ಒಂದು ಹೆಗಲ ಮೇಲಿಟ್ಟು, ಓಕೆ ನಿನ್ಗೀಗ ತುಂಬಾ ನೋವಾಗಿದೆ, ನಿಮ್ಗೆ ನಿನ್ ನೋವನ್ನ ನಾನು ಅರ್ಥ ಮಾಡ್ಕೊಳ್ಬಲ್ಲೆ ಅಂತ ಒಂದು ಸಾಂತ್ವನ ಹೇಳೋದಕ್ಕೆ ಅಲ್ಲಿ ಯಾವ ಅಜ್ಜಿಯವರು ಇಲ್ಲ, ಯಾವ ನೆರೆಹೊರೆಯವರು ಬರೋದಿಲ್ಲ, ಸಮಾಜವು ಬರೋದಿಲ್ಲ. ಸತ್ಯ ತಾನೆ, ಅವಳ ನೋವನ್ನು ಅವಳೇ ಅನುಭವಿಸ್ಕೊಳ್ಬೇಕು. ವ್ಯಕ್ತಿಗತ ಸ್ವಾತಂತ್ರ್ಯ ಅನ್ನುವಂತ ಒಂದ್ ಇದ್ರಲ್ಲಿ, ಓಕೆ ನಾನೀಗ ಯಾಕೆ ಬದುಕಬೇಕು ಅವನ ಜೊತೆಗೆ, ಎಲ್ಲಾ ಸಹಿಸ್ಕೊಂಡು ನಾನ್ ಯಾಕೆ ಈ ಮದುವೆಯಲ್ಲಿ ಇರ್ಬೇಕು ಅಂತ ಹೇಳಿ ಹೊರಗ್ ಬಂದಾಗ್ಲು ಅವಳು ಅವಳಿಗೆ ಸಪೋರ್ಟ್ ಮಾಡೋರು ಯಾರು ಇಲ್ಲ. ಈ ಸ್ವಾತಂತ್ರ್ಯಕ್ಕಾಗಿ ಇರುವಂತ ಹತಾಶೆ ಅನ್ನುವಂಥದ್ದು ಕೆಲವು ಸಲ ಕಹಿಯಾಗಿ ಕೂಡ ಬದಲಾಗುತ್ತೆ. ಈ ಸುಳ್ಳು ಕೇಸುಗಳು ಇರಬಹುದು, ಅದ್ ಸುಳ್ಳು ಕೇಸುಗಳನ್ನು ಈ ಈ ಫೆಮಿನಿಸಂ ವಾದದ ಅಡಿಯಲ್ಲೇ ಅದು ಬರುತ್ತೆ ಸುಳ್ಳು ಕೇಸುಗಳೆಲ್ಲ.
2: ಹೌದು,
1: ಅವಾಗ ಕೆಲವು ಸಲ ಈ ಹೆಣ್ಮಕ್ಳ ಮೇಲಿನ ನಂಬಿಕೆ ಮಾತ್ರ ಅದು ಇದು ಮಾಡೋದಿಲ್ಲ, ಅದು ಏನಾಗತ್ತೆ ಅಂತ ಹೇಳಿದ್ರೆ ಈ ಕುಟುಂಬ ಬರೀ ಕುಟುಂಬವನ್ನು ನಾಶ ಮಾಡೋದಿಲ್ಲ, ಕುಟುಂಬವನ್ನು ಕೂಡ ಹಾಳು ಮಾಡುತ್ತೆ. ಈಗ ಯಾರಾದ್ರೂ ಒಂದು ಹೆಣ್ಮಕ್ಳು ಆತರ ಒಂದ್ ಕೇಸ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಅದು ಸುಳ್ಳು ಕೇಸೇ ಇರಬಹುದು ಅಂತ ಸಂಶಯದಿಂದ ನೋಡೋ ಹಾಗೆ ಮಾಡತ್ತೆ. ಹಾಗೆ ಇಡೀ ವ್ಯವಸ್ಥೆ ಬಗ್ಗೆ ನಮ್ಗೊಂಥರ ಜಿಗುಪ್ಸೆ ಬರೋ ಹಾಗೆ ಮಾಡತ್ತೆ. ಸರಿ, ಇದಕ್ಕೆಲ್ಲ ಬೆಲೆ ಕೊಡ್ಬೇಕಾಗಿರೋದು ಯಾರು, ಮಹಿಳೆ ಅಲ್ವಾ.
2: ಹೌದು,
1: ಇವತ್ತಿಗೂ ಒಂದು ತಿಂಗಳ ಹಿಂದಷ್ಟೇ ನಾನೊಂದು ಕೇಸ್ ಇದು ಮಾಡಿದ್ದೆ. ಯಾರ್ಯಾರ ಮನೆಯಲ್ಲಿ ಕೆಲಸ ಮಾಡಿ ಅವಳು ಜೀವನ ಹೇಗೋ ತನ್ನ ಮಕ್ಕಳನ್ನ ಮೇಲ್ ಬರ್ಬೇಕು, ಮಕ್ಕಳ ಮೇಲ್ ಬರ್ಬೇಕು, ಅದಕ್ಕಾಗಿ ಅವ್ರಿಗೆ ಎಜುಕೇಶನ್ ಕೊಡಿಸ್ಬೇಕು ಅಂತ ಅವಳು ಕಷ್ಟ ಪಡ್ತಿದ್ರೆ, ಅವಳು ಹುಡುಕ ಈಗಲೂ ಬಂದು ಹೊಡೆದು ಅವಳು ಸಂಪಾದನೆ ಮಾಡಿದ ದುಡ್ಡನ್ನು ತಗೊಂಡ್ ಹೋಗ್ತಿದ್ದ. ಒಂದು ವೇಳೆ ಅವಳು ದುಡ್ಡು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅವಳು ಹೆಣ್ ಮಗಳು ಒಬ್ಳು ಇದ್ದಾಳೆ ಅವಳಿಗೆ, ಅವಳಿಗೆ ಹೊಡಿತಿದ್ದ ಅವನು. ಅವಳು ಪಾಪ ನನ್ ಮಗಳು ಈಗ ಒಂದು ಕನ್ನಡ ಮೀಡಿಯಂ ಅಲ್ಲಿ ಓದಿದ್ರೆ ಅಷ್ಟು ಬೆಲೆ ಇಲ್ಲ ಅಂತ ಹೇಳಿ ತುಂಬಾ ಕಷ್ಟಪಟ್ಟು ಅವಳು ಇಂಗ್ಲಿಷ್ ಮೀಡಿಯಂಗೆ ಹಾಕಿದ್ಲು ಮಗಳನ್ನ. ಅಷ್ಟು ಇದು ಮಾಡುವಾಗ ಈ ತರ ಏನು ಗೃಹ ಕಾರ್ಮಿಕ ಅಂತ ನಾವೀಗ ಏನ್ ಹೇಳ್ತೇವಲ್ಲ, ಈ ಹೆಣ್ಮಕ್ಳನ್ನ ನಾವು ನೋಡ್ಬೇಕು ಎಲ್ಲಿ ಫೆಮಿನಿಸಂ ಇದೆ. ಫೆಮಿನಿಸಂ ಅನ್ನುವಂಥದ್ದೆಲ್ಲ ಈ ಕಾರ್ಪೊರೇಟ್ ವರ್ಲ್ಡ್ ಗಳಲ್ಲಿ ಮಾತ್ರ ತುಂಬಾ ಓದಿದ ತುಂಬಾ ಮೇಲ್ಪಂಕ್ತಿಯಲ್ಲಿರುವಂತಹ ಹೆಣ್ಮಕ್ಳಿಗೆ ಅನ್ವಯಿಸುತ್ತೆ ಹೊರತು ಹೀಗೂ ಈ ತರ ಸ್ಟ್ರಗಲ್ ಮಾಡ್ತಾ ಇರುವಂತಹ ಹೆಣ್ಮಕ್ಳು ಲಕ್ಷಕ್ಕೆ ಜನ ಇದ್ದಾರೆ. ಇವರಿಗೆ ಯಾವ ನಾರಿವಾದ ಕೂಡ ಹೆಲ್ಪ್ ಮಾಡೋದಿಲ್ಲ. ಅದನ್ನು ಕೂಡ ನಾವು ನೋಡ್ಬೇಕಾಗತ್ತೆ. ಯಾವುದೇ ಸ್ಯಾಲ್ರಿ ಇಲ್ಲದೆ, ಯಾವ ಇದು ಇಲ್ಲದೆ, ಯಾವಾಗ್ಲೂ ಲಾಸ್ಟಿಗೆ ಉಳಿದು ಹೊದ್ದು ಹೆಚ್ಚಿನದ ಬಡವರ ಮನೆ ಹೆಣ್ಮಕ್ಳನ್ನ ನೀವು ನೋಡಿ, ಆಸ್ತಿಗೆ ಊಟ ಎಲ್ಲರೂ ಊಟ ಆದ್ಮೇಲೆ ಅವಳಿಗೆ ತಿನ್ನೋದಕ್ಕೂ ಏನು ಉಳಿದಿರೋದಿಲ್ಲ. ಅವಳು ಏನ್ ಹೇಳ್ತಾಳೆ ಗೊತ್ತಾ, ಆ ಲಾಸ್ಟ್ ಇದ್ ಯಾವ್ದೋ ಸಣ್ಣ ಸಣ್ಣ ಅಳದು ಪಳದದೆಲ್ಲ ಅವಳಿಗೆ ಉಳಿದಾಗ ಇದೇ ನನಗಿಷ್ಟ ಅಂತ ಹೇಳಿ ಅವಳು ತಿನ್ನೋದು, ಅವಳ ಎಲ್ಲ ಆಸೆಗಳನ್ನ ಬದಿಗೆ ಇಟ್ಟು ಅವಳ ಒಂದು ಮೌನವಾಗಿ ದುರಂತ ಬದುಕನ್ನ ಕಾಣ್ತಾ ಇರ್ತಾಳೆ. ತನ್ನ ಮಕ್ಕಳು, ತನ್ನ ಗಂಡ, ತನ್ನ ಅತ್ತೆ ಮಾವ, ತನ್ನ ನೆರೆ ಹೊರೆಯವರು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ಅವಳು ಹೆಲ್ಪ್ ಮಾಡೋದಿರ್ಬೋದು, ಅವರಿಗೋಸ್ಕರ ದುಡಿಯೋದಿರ್ಬೋದು, ಇದೆಲ್ಲದರ ಮಧ್ಯೆ ಅವಳನ್ನ ಅವಳು ಯಾವತ್ತು ಕಂಡ್ಕೊಳ್ಳೋದೇ ಇಲ್ಲ, ಅವಳನ್ನ ಅವಳು ಮರ್ತೇ ಬಿಟ್ಟಿರ್ತಾಳೆ. ಮತ್ತೆ ಎಲ್ಲರಿಗೋಸ್ಕರ ನೀನು ಇತರರಿಗೋಸ್ಕರ ನೀನು ಏನಾದ್ರೂ ತ್ಯಾಗ ಮಾಡಿದ್ರೆ ಮಾತ್ರ ನಿನ್ನ ಅಸ್ತಿತ್ವಕ್ಕೊಂದು ಬೆಲೆ ಅಂತ ಹೇಳಿ ನಾವು ಒಂದು ಮಾಡಿ ಇಟ್ಟುಬಿಟ್ಟಿದ್ದೇವಲ್ಲ. ಬಾಲ್ಯದಿಂದಲೇ ನಾವು ಮಾಡಿದೇನು ಅಡ್ಡಿಲ್ಲ. ಈಗ ಒಂದು ಹುಡುಗ ಒಂದು ಹುಡುಗಿ ಎರಡು ಮಕ್ಕಳಿದ್ರೆ ಆ ಹುಡುಗ ಮಕ್ಳಿಗೆ ಏನ್ ಹೇಳ್ತಾರೆ, ಆ ಹುಡುಗ ಎಷ್ಟೇ ಅವಳಿಗೆ ತೊಂದರೆ ಕೊಟ್ರು ಕೂಡ ನೀನ್ ಹೆಣ್ಣಲ್ವಾ, ನೀನ್ ಅದನ್ನೆಲ್ಲ ಹಂಗ್ ಮಾಡ್ಬಾರ್ದು, ನೀನ್ ಹೊಡಿಬಾರ್ದು, ವಾಪಸ್ ಹೊಡಿಬಾರ್ದು, ನೀನೇನ್ ಗಂಡು ಬೀರಿಯ, ಈ ತರ ನಾವು ಆ ಹೆಣ್ಣು ಅಂತ ಹೇಳಿದ್ರೆ ಎಲ್ಲವನ್ನ ಸಹಿಸ್ಕೊಳ್ಳುವವಳು, ಎಲ್ಲವನ್ನ ಎದುರು ವಾದ ಮಾಡದೆ ಅಥವಾ ವಿರೋಧ ತೋರಿಸದೆ ಎಲ್ಲವನ್ನ ಒಪ್ಕೊಳ್ಳೋಳು ಅಂತ ಹೇಳಿ ನಾವು ಬೆಳೆಸ್ಬಿಟ್ಟಿರ್ತೀವಿ ಅಲ್ವಾ.
2: ಹೌದು,
1: ಅವಳ ಒಂದು ವೈಯಕ್ತಿಕ ಒಂದು ಐಡೆಂಟಿಟಿ ಇದೆಯಾ ಅವಳಿಗೆ? ಒಂದ್ ಯಾವಾಗ ಒಂದು ಹೆಂಡತಿ ಅಂತ ಹೇಳಿ ಆಗ್ತಾಳೋ ಅವಳ ಒಂದು ವೈಯಕ್ತಿಕವಾದಂತಹ ಮಹತ್ವಾಕಾಂಕ್ಷೆಗಳಿರ್ಬಹುದು, ಹವ್ಯಾಸಗಳಿರ್ಬಹುದು, ಅದ್ ಯಾವ್ದಾದ್ರೂ ಇದೆಯಾ ಅವಳಿಗೆ? ಯಾವ್ದು ಕೂಡ ಎಲ್ಲವನ್ನ. ಒಂದ್ ಮಗು ಆಯ್ತು ಅಂತ ಹೇಳಿದ್ರೆ ಆ ಮಗುವಿನ ಲಾಲನೆ ಪಾಲನೆ ಶುರು ಆಯ್ತು ಅಂತ ಹೇಳಿ ಆದ್ರೆ ಮತ್ತೆ ಅವಳ ಜೀವನದಲ್ಲಿ ಅವಳ ಆಸೆ ಆಕಾಂಕ್ಷೆಗಳು ಯಾವುದು ಕೂಡ ಅವಳ ಇದ್ರಲ್ಲಿ ಏನು ಡಿಕ್ಷನರಿಯಲ್ಲಿ ಇರೋದೇ ಇಲ್ಲ. ಎಲ್ಲಾ ಮಕ್ಕಳಿಗೋಸ್ಕರ ನಾನು ಯಾವ್ದೋ ಒಂದು ಇದು ಓದ್ತಾ ಇದ್ದಾಗ, ನಾನು ರಿಯಲ್ ಸ್ಟೋರಿ ಒಬ್ಬರದ್ದು ಇದು ಮಾಡ್ತಾ ಇದ್ದಾಗ ಕೇಳ್ತಾ ಇದ್ದೆ, ನನ್ಗೆ ಹೊಸ ಸೀರೆ ತಗೊಳ್ಬೇಕು ಅಂತ ಹೇಳಿ ಆಸೆ ಆದ್ರೂ ಅಯ್ಯೋ ಮಕ್ಳು ಫೀಸ್ ಕಟ್ಟೋಕೆ ಟೈಮ್ ಈಗ ಬಂತು, ಮಕ್ಳು ಫೀಸ್ ಕಟ್ಬೇಕಲ್ಲ, ಸೀರೆ ನೆಕ್ಸ್ಟ್ ತಗೊಂಡ್ರೆ ಆಯ್ತು ಅಂತ ಹೇಳಿ. ಇದು ನಾನ್ ಹೇಳ್ತಾ ಇರೋದು ಈ ತುಂಬಾ ಆಧುನಿಕ ಮೇಲ್ ಮಧ್ಯಮ ವರ್ಗದ ಜನರ ಹೆಣ್ಮಕ್ಳ ಕತೆ ಹೇಳ್ತಾ ಇರೋದಲ್ಲ, ತುಂಬಾ ಕೆಳವರ್ಗದ ಬಡ ವರ್ಗದ ಹೆಣ್ಮಕ್ಳನ್ನ ನಾವು ತಗೊಂಡಾಗ ನೋಡಿದ್ರೆ ಇಂತಹ ಕತೆಗಳು ಬೇಕಾದಷ್ಟು ಸಿಗುತ್ತೆ. ಎಲ್ಲಾ ತನ್ನ ಆಸೆ ಆಕಾಂಕ್ಷೆಗಳನ್ನು ಹಾಗಂತ ಹೇಳಿ ಮೇಲ್ ಮಧ್ಯಮ ವರ್ಗದ ಎಲ್ಲಾ ಹೆಣ್ಮಕ್ಳು ಸುಖವಾಗಿದ್ದಾರೆ ಅಂತ ಹೇಳಿ ಅರ್ಥ ಅಲ್ಲ. ಅವರು ಕೂಡ ಒಂದಲ್ಲ ಒಂದು ತ್ಯಾಗ ಮಾಡ್ಕೊಂಡೇ ಜೀವನ ನಡೆಸ್ತಾ ಇರ್ತಾರೆ. ಮತ್ತೆ ತುಂಬಾ ಮೇಲ್ವರ್ಗದ ಹೆಣ್ಮಕ್ಳನ್ನ ನೀವು ತಗೊಂಡ್ರು ಕೂಡ ಈ ವೈಯಕ್ತಿಕವಾದಂತಹ ಒಂದು ಹವ್ಯಾಸಗಳಿರ್ಬೋದು, ಮಹತ್ವಾಕಾಂಕ್ಷೆಗಳಿರ್ಬೋದು, ಅವುಗಳ ತ್ಯಾಗ ಅಂತೂ ಮಾಡೇ ಮಾಡಿರ್ತಾರೆ ಅವ್ರು. ಒಂದು ಮದ್ವೆ ಆಯ್ತು, ಮಕ್ಕಳಾದ್ರು ಅಂತ ಹೇಳಿ ಆದ್ಮೇಲೆ ಅವಳ ಎಲ್ಲಾ ಒಂದು ಆಕಾಂಕ್ಷೆಗಳು ಮೂಲೆ ಗುಂಪಾಗೋದು ಪ್ರತಿಯೊಂದು ಹಂತದ ಮಹಿಳೆಯರಲ್ಲೂ ಕಾಣ್ಲಿಕ್ಕೆ ಸಿಗುತ್ತೆ ನಿಮ್ಗೆ. ಓಕೆ, ಒಂದ್ ಮನೆಯಲ್ಲಿ ಈಗ ಒಂದು ಬಟ್ಟೆ ಮಡ್ಚೋದ್ರಿಂದ ಹಿಡಿದು ಟಿಫಿನ್ ಇದು ಮಾಡೋದ್ರಿಂದ ಹಿಡಿದು ಯಾರಿಗೆ ಏನ್ ಮಾತ್ರೆ ಕೊಡ್ಬೇಕು ಅನ್ನೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಕರ್ತವ್ಯ ಅನ್ನುವಂತ ಹಣೆ ಪಟ್ಟಿ ಕಟ್ಟಿ ಅವಳು ಮಾಡ್ಬೇಕಾಗತ್ತೆ. ಅದು ಆರ್ಥಿಕವಾಗಿರ್ಬೋದು, ಭಾವನಾತ್ಮಕವಾಗಿರ್ಬೋದು, ಅದಕ್ಕೆ ಯಾವುದು ಮೌಲ್ಯ ಇರೋದಿಲ್ಲ. ಆ ಮೌಲ್ಯ ಇಲ್ಲದೆ ಅವಳು ಕೆಲಸ ಮಾಡ್ಬೇಕಾಗತ್ತೆ. ಮನೆಯಲ್ಲಿ ಒಂದು ಗಂಡನಿಗೆ ಏನಾದ್ರು ಹುಷಾರಿಲ್ಲ ಅಂತ ಹೇಳಿ ಆದ್ರೆ ಹೇಗಾಗಿರುತ್ತೆ? ಅಪ್ಪ ಅವನಿಗೆ ಹುಷಾರಿಲ್ಲ, ಇಡೀ ಮನೆ ಅವನ ಹಿಂದೆ ಇರುತ್ತೆ, ಹುಷಾರಿಲ್ಲ ನೋಡ್ಕೊಳ್ಬೇಕು ಅಂತೇಳಿ. ಓಕೆ, ಅವಳು ಒಂದ್ ಮಗುವಿಗೆ ಹುಷಾರಿಲ್ಲ ಅಂತ ಹೇಳಿ ಆದ್ರೆ ಹೇಗಿದಾಗತ್ತೆ? ಸರಿ, ಅಮ್ಮನ್ಗೆ ಹುಷಾರಿಲ್ಲ ಜ್ವರ ಬಂತು ಅಂತ ಹೇಳಿ ಆದ್ರೆ ಅವಳು ಒಂದು ಕ್ರೋಸಿನ್ ಮಾತ್ರೆ ನುಂಗಿ ತಲೆಗೊಂದು ಪಟ್ಟ ಕಟ್ಕೊಂಡು ಮತ್ತ ಅಡಿಗೆ ಒಲೆ ಮೇಲೆ ನಿಲ್ಲೋದೆ ಅವಳು. ಅವಳು ಮಲ್ಕೊಳ್ಳೋ ಹಾಗಿದ್ಯಾ? ಮನೆಯ ಇತರ ಸದಸ್ಯರ ಹಾಗೆ ಅವಳು ಅದೇ ರೀತಿ ರೆಸ್ಟ್ ತಗೊಳ್ಳೋದಕ್ಕೆ ಅಥವಾ ಅವಳು ಮಲ್ಕೊಳ್ಳೋದಕ್ಕೆ ಅವಳ ಆರೈಕೆಗೆ ಎಲ್ಲರೂ ನಿಲ್ಲೋದಿದ್ಯಾ? ಎಲ್ಲಾದ್ರೂ
2: ಕರೆಕ್ಟ್
1: ಏನೂ ಒಂದು ರೆಸ್ಟ್ ಇಲ್ದೆ ಪ್ರತಿ 24 ಗಂಟೆ ಕೆಲಸ ಮಾಡುವಂತವಳು ಅವಳೆ. ಇದಕ್ಕೆ ಒಂದು ಅಡ್ವರ್ಟೈಸ್ ಒಂದೇನೋ ಒಂದು ಶಾರ್ಟ್ ಇದ್ ಮೂವಿ ಟೈಪ್ ಏನೋ ಇದು ಮಾಡಿದ್ರು ಒಂದು ಟಿವಿಯಲ್ಲಿ, ನಾನು ಅದು ನೋಡಿದ್ದೆ. ಇಂಟರ್ವ್ಯೂಗೆ ಅರ್ಜಿ ಕರೆದಿರ್ತಾರೆ, ಯಾವ್ದೋ ಒಂದು ದೊಡ್ಡ ಕೆಲ್ಸದ ಇದಕ್ಕೆ ಅರ್ಜಿ ಕರೆದಿರ್ತಾರೆ. ಅದ ತುಂಬಾ ಜನ ಅದಕ್ಕೆ ಅಪ್ಲಿಕೇಶನ್ ಹಾಕಿರ್ತಾರೆ, ಇಂಟರ್ವ್ಯೂ ಮಾಡ್ತಾರೆ ಅವರು. ಇಂಟರ್ವ್ಯೂ ಮಾಡೋವಾಗ ಅವ್ರು ಹೇಳ್ತಾರೆ, ನೋಡಿ ನಿಮ್ದು ಈ ಕೆಲ್ಸ ಏನಿದೆಯಲ್ಲ ಇದು ತುಂಬಾ ರೆಸ್ಪಾನ್ಸಿಬಲ್ ಜಾಬ್, ಇದಕ್ಕೆ ನೀವು ವೈದ್ಯಾಧಿಕಾರಿಯಾಗಿ ಕೆಲ್ಸ ಮಾಡ್ಬೇಕಾಗತ್ತೆ, ನಿಮ್ಗೆಲ್ಲ ಮಾತ್ರೆಗಳದ್ದು ಅದ್ರದ್ದು ಇದ್ರದ್ದೆಲ್ಲ ನಾಲೆಜ್ ಇರ್ಬೇಕಾಗತ್ತೆ, ಸೇವೆ ಫಿಸಿಯೋಥೆರಪಿದ ಇದೆಲ್ಲ ನಾಲೆಜ್ ಇರ್ಬೇಕಾಗತ್ತೆ, ಆಮೇಲೆ ಡೇ ಅಂಡ್ ನೈಟ್ ಕೆಲಸ ಮಾಡ್ಬೇಕಾಗತ್ತೆ, ಅದೆಲ್ಲ ನೀವು ಬರೀ ಡೇ ಅಂತ ಹೇಳಿ ಮಾತ್ರ ಅಲ್ಲ ನೈಟ್ ಶಿಫ್ಟ್ ಮಾಡೋದಕ್ಕೂ, ಡೇ ನೈಟ್ ಎರಡೂ ಶಿಫ್ಟ್ ಕೆಲಸ ಮಾಡೋದಕ್ಕೂ ನೀವು ರೆಡಿ ಆಗಿರ್ಬೇಕು. ಆಮೇಲೆ ಸರಿ ಹಾಗಾದ್ರೆ ವಾರಕ್ಕೊಂದು ರಜೆ ಇರುತ್ತಲ್ವಾ ಅಂತ ಹೇಳಿದಾಗ, ಇಲ್ಲ ವಾರಕ್ಕೊಂದು ದಿನ ಅಲ್ಲ, ಯಾವ್ದ ರಜೆನೂ ಇರೋದಿಲ್ಲ, ಹಬ್ಬ ಹರಿದಿನ ಈಗ ಬಂದ್ರೆ ಕೆಲ್ಸ ಎಲ್ಲ ಡಬಲ್ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ. ಆಗ ಅವರು ಹೇಳ್ತಾರೆ ಇದೇನು ವೀಕ್ಲಿ ಹಾಲಿಡೇಸ್ ಇಲ್ಲ, ಹಬ್ಬ ಹರಿದಿನಕ್ಕೂ ಹಾಲಿಡೇಸ್ ಇಲ್ಲ, ವರ್ಷಕ್ಕೊಂದು ಹಾಲಿಡೇಸ್ ಇಲ್ಲ, ಹಗಲು ರಾತ್ರಿ ಶಿಫ್ಟ್ ಅಲ್ಲಿ ಇದು ಮಾಡ್ಬೇಕು, ಮ್ಯಾನೇಜರ್ ಆಗಿ ಕೆಲಸ ಮಾಡುವ ನಾಲೆಜ್ ಇದ್ದಿರ್ಬೇಕು, ಮೆಡಿಸಿನ್ ಗಳ ನಾಲೆಜ್ ಇದ್ದಿರ್ಬೇಕು, ಎಲ್ಲದೂ ಇದ್ದಿರ್ಬೇಕು ಅಂತ ಹೇಳಿ, ಎಕನಾಮಿಸ್ಟ್ ಆಗಿರ್ಬೇಕು ನೀವು ಅಂತ ಹೇಳಿ ಇದೆಲ್ಲ ಇದ್ ಮಾಡಿದ್ಮೇಲೆ ಸ್ಯಾಲ್ರಿ ಎಷ್ಟು ಆಫರ್ ಮಾಡ್ತೀರಾ ಅಂತ ಕೇಳ್ತಾರೆ ಅವರು. ಸ್ಯಾಲ್ರಿ ಏನು ಇಲ್ಲ ಅಂತ ಹೇಳ್ತಾರೆ. ಈ ಕೆಲ್ಸಕ್ಕೆ ತಲೆ ನಮ್ಗೆ ತಲೆ ಕೆಟ್ಟಿದ್ಯಾ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಯಾಕೆ ನಿಮ್ಮನೇಲಿ ನಿಮ್ಮಅಮ್ಮ ಇಲ್ವಾ ಈ ಕೆಲ್ಸ ಎಲ್ಲ ಮಾಡ್ಕೊಂಡು ಅಂತ. ಅಂದ್ರೆ ಯಾವ ಒಂದು ಸ್ಯಾಲ್ರಿ ಇಲ್ಲದೆ ಒಂದು ರಜೆ ಇಲ್ಲದೆ ಕೆಲ್ಸ ಮಾಡೋದು ಅಂತ ಹೇಳಿದ್ರೆ ಆ ಹೆಣ್ಣು ಮಾತ್ರ ಅಂತ.
2: ಕರೆಕ್ಟ್ ಆಗಿ ಹೇಳಿದ್ರೆ ಆ ಹೆಣ್ಣಿಗೆ ರಜೆಯೂ ಇಲ್ಲ, ಸಂಬಳವೂ ಇಲ್ಲ, ಮತ್ತೆ ಅವರ ಕೆಲಸವನ್ನ ಯಾರು ವ್ಯಾಲ್ಯೂ ಅಷ್ಟು ಮಾಡೋದಿಲ್ಲ. ಅಂದ್ರೆ ಬೆಳಿಗ್ಗೆ ಕೆಲಸಕ್ಕೆ ಹೋದವರು ಸಂಜೆ ಮನೆಗೆ ಬಂದು ನಿಂದಿನ್ನೂ ಅಲ್ಲೇ ಮರತ್ಯಾ, ನಿಂದೊಂದು ಆಪದೇ ಅಲ್ಲ, ಎಷ್ಟೊತ್ತಿಗೂ ನಿಂದಿದೆ ಅಂತ ಅದನ್ನ ಮತ್ತು ಕೆಳಗಾಗಿ ಅಂದ್ರೆ ನಿಕೃಷ್ಟವಾಗಿ ಮಾತಾಡಿದ್ ಬಿಟ್ರೆ ಎಷ್ಟು ಕೆಲಸ ಮಾಡಿದೀಯಾ, ನಿನ್ನಿಂದ ಇಷ್ಟು ಕೆಲಸ ಆಯ್ತಂತೆಲ್ಲ ಹೇಳುದು ತುಂಬಾ ಅಪರೂಪ.
1: ಈಗ ನೋಡಿ ಎಷ್ಟೋ ಸಲ ಈ ಹೆಣ್ಮಕ್ಳು ಬೇರೆಯವರು ಊಟ ಮಾಡಿದ ಮೇಲೆ ಉಳಿದಿದ್ದನ್ನು ತಿನ್ನೋದು, ಸರಿಯಾಗಿ ನ್ಯೂಟ್ರಿಷನ್ ಅವಳಿಗೆ ಇರೋದಿಲ್ಲ, ಮತ್ತೆ ಅವಳಿಗೆ ಏನಾದ್ರೂ ಒಂದು ನೋವಾಯ್ತು, ಕಾಲು ನೋವಾಯ್ತು, ಗಂಟು ನೋವಾಯ್ತು, ಮತ್ತೊಂದಾಯ್ತು ಅಂತ ಹೇಳಿದ್ರೆ ಅವಳು ನಿರ್ಲಕ್ಷ್ಯ ಮಾಡ್ತಾಳೆ. ಡಾಕ್ಟರ್ ಹತ್ರ ಹೋದ್ರೆ ಸುಮಾರು ದುಡ್ಡು ಖರ್ಚಾಗ್ತ ದುಡ್ಡು ಖರ್ಚಾದ್ರೆ ಮತ್ತೆ ಮನೆಯಲ್ಲೆಲ್ಲ ಬೇರೆ ಇದಕ್ಕೆಲ್ಲ ಹಣ ಬೇಕಾಗತ್ತಂತ ಹೇಳಿ ಅವಳು ಅದನ್ನು ಮುಂದೂಡಿ ಮುಂದೂಡಿ ಅವಳಿಗೊಂದು 50-60 ವರ್ಷ ಆಗುವಾಗ ಏನಾಗುತ್ತೆ, ಎಲ್ಲ ಕಾಯಿಲೆಗಳು ಅವಳನ್ನು ದಾಳಿ ಮಾಡೋದಕ್ಕೆ ಶುರುವಾಗುತ್ತೆ. ಯಾಕಂತ ಹೇಳಿದ್ರೆ ಅವಳು ಈ ಇಷ್ಟು ವರ್ಷ ತನ್ನ ದೇಹವನ್ನ ನೋಡ್ಕೊಳ್ಳೋದನ್ನ ಮರ್ತು ಬಿಟ್ಟಿರ್ತಾಳೆ ಅವಳು.
2: ಹೌದು
1: ಅಲ್ವಾ?
2: ಹೌದು.
1: ಇದು ಒಂದು ಬದಿಯಿಂದ ಅದಾಯ್ತು, ಜೊತೆಗೆ ಎಲ್ಲ ಒಂದು 50-60 ವರ್ಷ ಆಗುವಾಗ ನೋಡಿ ಇವತ್ತು ಮಕ್ಕಳೆಲ್ಲ ಸ್ವಲ್ಪ ದೊಡ್ಡವರಾದ್ರು ಅಂತ ಹೇಳಿದ ತಕ್ಷಣ ಎಜುಕೇಶನ್ಗೋ ಜಾಬ್ಗೋ ಅಂತ ಹೇಳಿ ಎಲ್ಲ ಮನೆ ಬಿಟ್ಟು ಹೋಗುವವರೇ ಇರುದು. ಆವಾಗ ಅವಳಿಗೆ ಒಂಟಿತನ ಕಾಡೋದಕ್ಕೆ ಶುರು ಆಗುತ್ತೆ. ಸರಿ ಏನೋ ಒಂದ್ ಮಾಡುವ ಅಂತ ಹೇಳಿದ್ರೆ ಆ ದೇಹದ ಆರೋಗ್ಯ ಕೂಡ ಹದಗೆಟ್ಟಿರುತ್ತೆ ಅಷ್ಟೊತ್ತಿಗಾಗ್ಲೇ. ಇವತ್ತು ನಮ್ಮ ಭಾರತೀಯ ಮಹಿಳೆಯರಲ್ಲಿ ಮೂಳೆ ಸವೆತ, ರಕ್ತಹೀನತೆ, ತೀವ್ರವಾದಂತಹ ಮಾನಸಿಕ ಖಿನ್ನತೆ ಅನ್ನುವಂಥದ್ದು ತುಂಬಾ ಸಾಮಾನ್ಯ ಆಗಿದೆ ಇವತ್ತು. ಯಾಕೆ ಅಂತ ಹೇಳಿದ್ರೆ ಅವಳು ಅವಳಿಗೋಸ್ಕರ ಯಾವತ್ತು ಕೇರ್ ಮಾಡ್ಕೊಂಡೇ ಇರೋದಿಲ್ಲ ಅವಳು.
2: ಕರೆಕ್ಟ್. ಆಯ್ತು ಮೇಡಮ್, ಈಗ ಸದ್ಯಕ್ಕೆ ಸಮಯ ಆಗಿರೋದ್ರಿಂದ ಈ ಮಾತನ್ನ ಇಲ್ಲಿಗೆ ಮುಗಿಸೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಮಾತಾಡುವ. ಇದು ಮನೆ ಮನೆ ಹೆಣ್ಮಕ್ಕಳ ಕತೆ ಅಲ್ದಾ? ಹಾಗೆ ಗಂಡಸರು ನೀವು ಬೇಜಾರು ಮಾಡ್ಕೋಬೇಡಿ, ನಾವೆಂತ ಕಷ್ಟಪಡುದಿಲ್ಲ ಅಂತ. ಖಂಡಿತವಾಗ್ಲೂ ನೀವು ತುಂಬಾ ಕಷ್ಟಪಟ್ಟದ್ದಕ್ಕೆ ನಾವೆಲ್ಲ ಇವತ್ತು ಇಷ್ಟಾದ್ರೂ ಇಪ್ಪುದು. ಆದ್ರೆ ಎಷ್ಟೊಂದು ಸಂದರ್ಭಗಳಲ್ಲಿ ಗಂಡಸರು ಜವಾಬ್ದಾರಿ ನುಣುಚ್ಕೊಳ್ತಾರೆ, ಹೆಣ್ಮಕ್ಕಳು ನುಣುಚ್ಕೊಳ್ಳೋ ಸಂದರ್ಭ ಇತ್ತು ಅಲ್ದ ಸೋಣ ಮೇಡಮ್?
1: ಹೌದು
2: ಅಲ್ಲ. ಸೊ ಇದ್ರ ಬಗ್ಗೆ ನಾವು ಇನ್ನಷ್ಟು ಮಾತಾಡುವ ಮುಂದಿನ ಸಂಚಿಕೆಯಲ್ಲಿ. ಅಡ್ಡಿಲ್ಲ.
1: ಖಂಡಿತ, ಯಾಕಂದ್ರೆ ಹೆಣ್ಣು ಅನ್ನೋದ್ರ ಬಗ್ಗೆ ಮಾತಾಡಕ್ ಹೋದ್ರೆ ಬೇಕಾದಷ್ಟಿದೆ. ಇನ್ನೊಮ್ಮೆ ಮತ್ತೆ ವಿಸ್ತಾರವಾಗಿ ಮಾತಾಡೋಣ
2: ಮುಂದಿನ ಸಂಚಿಕೆಯಲ್ಲಿ. ಅಕ್ಕ ಸರಿ, ಧನ್ಯವಾದಗಳು ಸ್ವರ್ಣ ಮೇಡಮ್ ಅವರಿಗೆ. ಇಷ್ಟೊತ್ತನಕ ನೀವು ನಮ್ಮ ಪ್ರಿಯ ಮನಸ್ಸೆಯಲ್ಲಿ ನಿಮ್ ಮಾತಂದ್ರೆ ಮಾತು ಎಲ್ಲರೂ ಹೇಳಿದ್ರು ತುಂಬಾ ಲೈಕ್ ಇತ್ತು ಈ ಕಾರ್ಯಕ್ರಮ ಅಂತ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮೊಟ್ಟಿಗೆ ಈ ಪ್ರಿಯ ಮನಸ್ಸಲ್ಲಿ ಮಾತಾಡೋದಕ್ಕೆ. ಪ್ರಿಯ ಕೇಳುಗರೆ, ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಪ್ಪ. ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತೆ ಸಿಕ್ವಕ್ಕ.

Hey!

0: ಸಂದೂಕ.
1: ಬನ್ನಿ ಬನ್ನಿ ಬನ್ನಿ ಬನ್ನಿ ಬರ ಬರ ಇಲ್ಲಿ ಬರ. ಬೈಲಲ್ಲಿ ಇಪ್ಪರೆಯಲ್ಲಿ ಪಪ್ಪು ಕೇಳಿದೆ ಮೆಹಂದಿ ಮನೆ ಬಂದ್ಕೊಂಡು ಕುಡಿಕೆ ಬಾ ಬಾ ಬಾ ಬಾ. ಎಂತದ ಬನ್ನಿ ಬನ್ನಿ ಬನ್ನಿ ಬನ್ನಿ ಬನ್ನಿ ಬನ್ನಿ ಓಯ್ ಬನ್ನಿ ಮಾರ.

ಎದ್ರ ಮನೆ ಬಂಗಿ ಊಟ ಹಿಂದಿನ ಮನೆ ಆಟದೂಟ ಹಾಯ್ ಬನಿಯೇ ಉಂಬು ಕೊಪ್ಪ ಹಾಯ್ ಬನಿಯೇ ಉಂಬು ಕೊಪ್ಪ ಮನಿ ಮಾರವ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಮೊದಲ ಕತೆ ಎಂಬ ಕಿರುಚಿತ್ರದ ಉತ್ತಮ್ ಸಾರಂಗ್ ಅವರು ಸಂಗೀತ ನೀಡಿರುವ, ನಮ್ಮ ಕಾಲೇಜಿನ ವಿದ್ಯಾರ್ಥಿ ನಿರಂಜನ್ ಅವರು ಸಾಹಿತ್ಯ ನೀಡಿರುವ, ಉತ್ತಮ್ ಸಾರಂಗ್ ಮತ್ತು ಭವ್ಯಶ್ರೀ ಬಂಡಿಮಠ ಅವರು ಹಾಡಿರುವ ಹಾಡು.

0: 9.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಪ್ರಿಯ ಕೇಳುಗರೆ, ನಮ್ಮ ಭಾರತೀಯ ಸಾಹಿತ್ಯದ ಇತಿಹಾಸದಲ್ಲಿ ಕೆಲವು ಹೆಸರುಗಳು ಕಾಲದ ಮಿತಿಯನ್ನು ಮೀರಿ ಶಾಶ್ವತವಾಗಿ ಉಳಿದಿವೆ. ಅಂತ ಹೆಸರುಗಳಲ್ಲಿ ರವೀಂದ್ರನಾಥ ಟ್ಯಾಗೋರ್ ಅವರದ್ದು ಪ್ರಮುಖವಾದದ್ದು. 1861 ಮೇ 7 ಕೋಲ್ಕತ್ತಾದಲ್ಲಿ ಜನಿಸಿದ ಟ್ಯಾಗೋರ್ ಅವರು ಕವಿ, ಕಾದಂಬರಿಕಾರ, ನಾಟಕಕಾರ, ಸಂಗೀತ ಸಂಯೋಜಕ ಹಾಗೂ ಶಿಕ್ಷಣ ತಜ್ಞರಾಗಿ ಸಾಹಿತ್ಯ ಮತ್ತು ಸಂಸ್ಕೃತಿಯ ಹಲವು ಕ್ಷೇತ್ರಗಳಲ್ಲಿ ತಮ್ಮ ಕೊಡುಗೆಯನ್ನು ನೀಡಿದವರು. 1913 ಗೀತಾಂಜಲಿ ಕವನ ಸಂಕಲನಕ್ಕಾಗಿ ಸಾಹಿತ್ಯ ಕ್ಷೇತ್ರದ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಮೊದಲ ಏಷ್ಯನ್ ಎಂಬ ಗೌರವ ಅವರಿಗೆ ಸಂದಿದೆ. ಭಾರತದ ರಾಷ್ಟ್ರಗೀತೆ ಜನಗಣಮನ ಹಾಗೂ ಬಾಂಗ್ಲಾದೇಶದ ರಾಷ್ಟ್ರಗೀತೆ ಅಮರ್ ಶೋನಾರ್ ಬಾಂಗ್ಲಾ ಅವರ ಸೃಜನಶೀಲತೆಗೆ ಹಿಡಿದ ಕನ್ನಡಿಯಾಗಿದೆ. ಸಾಹಿತ್ಯವನ್ನು ಬರೀ ಬರವಣಿಗೆಯಾಗಿ ಅಲ್ಲದೆ ಜೀವನವನ್ನು ಅರ್ಥೈಸುವ ಒಂದು ಸಾಧನವಾಗಿ ಕಂಡ ಟ್ಯಾಗೋರ್ ಅವರ ಚಿಂತನೆಗಳು ಇಂದಿಗೂ ಪ್ರಸ್ತುತ. ಅವರ ಕೃತಿಗಳು ಭಾಷೆ, ಗಡಿ ಎಲ್ಲವನ್ನ ಮೀರಿ ವಿಶ್ವದಾದ್ಯಂತ ಓದುಗರನ್ನ ತಲುಪಿದೆ. ಅವರ ಇಂತಹ ಅಮರ ಕೃತಿಗಳಲ್ಲಿ ಒಂದಾದ ಅಂಚೆ ಮನೆ ನಾಟಕವು ವಿಶೇಷ ಸ್ಥಾನವನ್ನೇ ಪಡೆದುಕೊಂಡಿದೆ. ಆಶಾಭಾವನೆ, ಕನಸುಗಳು ಮತ್ತು ಮುಕ್ತ ಜೀವನದ ಹಂಬಲವನ್ನು ಮನ ಮುಟ್ಟುವ ರೀತಿಯಲ್ಲಿ ಚಿತ್ರಿಸುವ ಈ ಕೃತಿ ಇಂದಿಗೂ ತನ್ನ ಪ್ರಸ್ತುತತೆಯನ್ನ ಉಳಿಸಿಕೊಂಡಿದೆ. ಪ್ರಿಯ ಕೇಳುಗರೆ, ಈಗ ಕೇಳೋಣ ರವೀಂದ್ರನಾಥ ಟ್ಯಾಗೋರ್ ಅವರ ಅಂಚೆ ಮನೆ ರೇಡಿಯೋ ನಾಟಕವನ್ನ. ಇದನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ನಮ್ಮ ಭಂಡಾರ್ಕರ್ಸ್ ಕಾಲೇಜಿನ ವಿದ್ಯಾರ್ಥಿಗಳು. ಈಗ ಪಾತ್ರಧಾರಿಗಳ ಪರಿಚಯ. ಅಮಲನಾಗಿ ಧೃತಿ ಬಿ ಗೌಡ, ಮಾಧವದತ್ತನಾಗಿ ಅನಂತಕೃಷ್ಣ ನಾವ್ಡ, ತಾತಯ್ಯನಾಗಿ ರಿಷಿರಾಜ್ ಬಿ ಪೂಜಾರಿ, ವೈದ್ಯನಾಗಿ ರಜ್ವಲ್ ಶೆಟ್ಟಿ, ಮೊಸರಿನವನ ಪಾತ್ರದಲ್ಲಿ ವೈಭವ್ ಶೆಟ್ಟಿ, ಪಹರೆಯವನಾಗಿ ಸತ್ಯನ್, ಮುಖಂಡನ ಪಾತ್ರದಲ್ಲಿ ದೀಕ್ಷಿತ್ ಮತ್ತು ತನ್ಮಯ್, ಸುಧಾ ಎಂಬ ಹೂವಿನ ಹುಡುಗಿಯಾಗಿ ಭೃಂಗಾಕೆ ಉಡುಪ, ರಾಜದೂತನಾಗಿ ಪ್ರತೀಕ್, ರಾಜವೈದ್ಯನಾಗಿ ಸುದೀಕ್ಷಾ, ನಿರ್ದೇಶಕರಾಗಿ ಮೀನಾಕ್ಷಿ ಎನ್. ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಇಂಗ್ಲಿಷ್ ವಿಭಾಗದ ಪ್ರಾಧ್ಯಾಪಕರು. ಈ ಅಂಚೆಮನೆ ನಾಟಕದ ನಾಯಕ ಅಂತಾನೆ ಹೇಳ್ಬೋದು ಅಮಲ ಅನ್ನೋ ಸಣ್ಣ ಹುಡುಗ. ಆ ಹುಡುಗನ ಸುತ್ತನೆ ಈ ಅಂಚೆಮನೆ ನಾಟಕ ಸುತ್ತತಾ ಇರುತ್ತೆ. ಯಾಕೆ ಸುತ್ತತಾ ಇರುತ್ತೆ ಅಂದ್ರೆ, ಈ ಇಡೀ ನಾಟಕದ ಜೀವಾಳ ಅಮಲ ಆಗಿರ್ತಾನೆ. ಯಾಕಂದ್ರೆ ಅಮಲ ಶ್ರೀಮಂತ ಪಂಡಿತನೊಬ್ಬನ ದತ್ತು ಮಗ. ಅವನ್ ಕಾಯಿಲೆ ಬಿದ್ದಾಗ ಹೊರಗಡೆ ಹೋಗ್ಬಾರ್ದು ಅಂತ ವೈದ್ಯರು ಕಟ್ಟಾಜ್ಞೆ ಮಾಡಿರ್ತಾರೆ. ಆದ್ರೆ ಜೀವನ ಪ್ರಪಂಚಕ್ಕೆ ಹೊಸದಾಗಿ ಬಂದ ಆ ಎಳೆಯ ಮಗುವಿಗೆ ಪ್ರಪಂಚವನ್ನ ಕಾಣಬೇಕು ಅಂತ ತುಂಬಾ ಆಸೆ. ತನ್ನ ಮನೆ ಹತ್ತಿರದ ಕಿಟಕಿ ಹತ್ರ ಕೂತ್ಕೊಂಡು ದಾರಿಯಲ್ಲಿ ಹೋಗುವ ಮೊಸರಿನವರನ್ನ, ಪಹರೆಯವರನ್ನ, ಭಿಕ್ಷುಕರನ್ನ, ಫಕೀರನನ್ನ, ಊರಿನ ಮುಖಂಡನನ್ನ, ಸುಧಾ ಎಂಬ ಹೂವಿನ ಹುಡುಗಿಯನ್ನ, ಅಷ್ಟೇ ಯಾಕೆ ಠಾಕೂರ್ ತಾತ ಅನ್ನೋರನ್ನು ಮಾತಾಡ್ಸಿ ಮಾತಾಡ್ಸಿ ಸ್ನೇಹ ಬೆಳೆಸಿಕೊಳ್ಳೋ ಹುಡುಗ ಅಮಲ ಆಗಿರ್ತಾನೆ. ಅವ್ರು ಹೇಳುವ ಕತೆಗಳನ್ನ ಕೇಳ್ತಾನೆ, ಅವ್ರ ಹಾಗೆ ತಾನೂ ಆಗ್ಬೇಕು ಅಂತ ಆಸೆ ಪಡ್ತಾನೆ. ತನ್ನ ಮನೆಯ ಮುಂದೆ ಹೊಸದಾಗಿ ಕಟ್ಟಿದ ಕೆಂಪು ಬಣ್ಣದ ಮನೆಯೇನೆಂದು ಪಹರೆಯವನನ್ನ ಕೇಳ್ತಾನೆ. ಅದು ಅವನ್ ರಾಜ ಕಟ್ಟಿಸಿದ ಹೊಸ ಅಂಚೆ ಮನೆ ಅಂತ ಗೊತ್ತಾದಾಗ ತಾನೂ ಒಂದಿನ ರಾಜನ ಅಂಚೆಯವನಾಗ್ತಾನೆ ಅನ್ನೋ ಕನ್ಸು ಕಾಣ್ತಾನೆ. ತನಗೂ ರಾಜನಿಂದ ಕಾಗದ ಬರಬಹುದಾ ಅಂತ ಠಾಕೂರ್ ತಾತನನ್ನ ಕೇಳ್ತಾನೆ. ಬರಬಹುದು ಅಂತ ಠಾಕೂರ್ ತಾತ ಹೇಳಿದಾಗ ಈ ಚಿಕ್ಕ ಹುಡುಗನ ಸಂತೋಷಕ್ಕೆ ಪಾರವೇ ಇರೋದಿಲ್ಲ. ಇದು ಬರಿಯ ಹುಚ್ಚಂತ ಊರಿನ ಮುಖಂಡ ಮುಂತಾದವರು ಪರಿಹಾಸ್ಯ ಮಾಡ್ತಾರೆ. ಆದ್ರೆ ಕಡೆಗೂ ಅಮಲನಿಗೆ ರಾಜನಿಂದ ಕಾಗದ ಬರುತ್ತೆ. ಅಮಲನ ಚಿಕಿತ್ಸೆಗಾಗಿ ರಾಜ ವೈದ್ಯರೂ ಬರ್ತಾರೆ. ಆದ್ರೆ ಯಾರಿಂದಲೂ ಅಮಲನನ್ನ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಈ ಕೃತಿ ಕೃತಿಯನ್ನ ಓದ್ತಾ ಹೋದಾಗೆ ಅಥವಾ ಈ ನಾಟಕವನ್ನ ನೀವು ಕೇಳ್ತಾ ಹೋದಾಗೆ ಯಾವುದೋ ಒಂದು ಭಾವಪೂರ್ಣವಾದ ಆಧ್ಯಾತ್ಮಿಕ ಪ್ರಪಂಚದ ಕಡೆಗೆ ನಮ್ಮ ಮನಸ್ಸು ಸಾಗುತ್ತೆ. ಅದು ಹೌದೋ ಅಲ್ವೋ? ಅದನ್ನ ಪರೀಕ್ಷಿಸಿಕೊಳ್ಳಿಕ್ಕೆ ಈ ನಾಟಕವನ್ನ ಕೇಳೋದಕ್ಕೆ ಶುರು ಮಾಡಿ. ಕೇಳಿ ಈಗ ರವೀಂದ್ರನಾಥ ಠಾಗೋರ್ ಬರೆದ ನಾಟಕ ಅಂಚೆ ಮನೆ.
3: ಮುಯಿದ್ರೆ ಇದೊಳ್ಳೆ ಕಷ್ಟ ಆಯ್ತಲ್ಲ, ಅವನಿಲ್ದೆ ಇದ್ದಿದ್ರೆ ಎಷ್ಟೋ ಒಳ್ಳೇದಾಗ್ತಿತ್ತು. ಆಗ ನಮ್ಗೆ ಏನೂ ಚಿಂತೆನೇ ಇರ್ತಿರ್ಲಿಲ್ಲ. ಈಗ ಅವನ ದೆಲ್ಲಿಂದ ಬಂದು ನನ್ನ ಮನೆಗೆ ಬೆಳಕಾದ್ನೋ ಏನೋ. ಅವನು ಹೊರಟು ಹೋದ ಅಂದ್ರೆ ಈ ಮನೆ ಮನೆ ಎಂದೇ ಎನಿಸುವುದಿಲ್ಲ. ಡಾಕ್ಟ್ರೆ, ನೀವು ಹೇಳುದು
4: ತುಂಬಾ ಚಿಂತೆ ಮಾಡಬೇಡಿ. ಅವನ ಹಣೆಯಲ್ಲಿ ಆಯಸ್ಸು ಗಟ್ಟಿಯಾಗಿ ಬರೆದಿದ್ರೆ ಬಹಳ ಕಾಲ ಬದುಕಲುಬಹುದು. ಆದ್ರೆ ಆಯುರ್ವೇದದಲ್ಲಿ ಬರೆದಿರುವಂತೆ ಆದ್ರೂ
3: ಇದೇನು ಹೇಳ್ತಾ ಇದ್ದೀರಿ?
4: ಶಾಸ್ತ್ರ ಹೀಗೆಂದು ಹೇಳುತ್ತದೆ, ಪೈಪ್ತಿಕಾನ್ ಸನ್ನಿಪಾತ ಜಾನ್ ಕಫವಾತ ಸಮೋದ್ಭವಾನ್.
3: ಸಾಕ್ ಸಾಕ್ ಬಿಡಿ, ಆ ಶ್ಲೋಕವನ್ನು ಮಾತ್ರ ಹೇಳ್ಬೇಡಿ. ಇದರಿಂದ ನನ್ನ ಭಯ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಈಗ ಏನ್ ಮಾಡ್ಬೇಕೆಂದು ಮೊದಲು ಹೇಳಿ, ಅಷ್ಟೇ ಸಾಕು.
4: ಒಂದ್ ನಿಮಿಷ, ಸ್ವಲ್ಪ ನಶ್ಯವನ್ನು ಇರಿಸ್ಕೊಳ್ತೀನಿ. ನಿಮ್ ಮಗ್ನನ್ನ ಬಹಳ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕು.
3: ವೈದ್ರೆ, ಚಿಕ್ಕ ಹುಡುಗ ಅವನು, ಹಗಲು ರಾತ್ರಿ ಮನೆಯಲ್ಲೇ ಕಟ್ಟಿ ಹಾಕ್ಬೇಕಂದ್ರೆ ಕಷ್ಟ ಆಗುದಿಲ್ವೇ?
4: ಹೌದು ಕಷ್ಟ, ಆದ್ರೆ ಮಾಡುವುದೇನು? ಈ ಶರತ್ಕಾಲದ ಗಾಳಿ ಬಿಸಿಲು ಎರಡೂ ಸಹ ಹುಡುಗನಿಗೆ ವಿಷದಂತೆ. ಇದಕ್ಕೆ ಕಾರಣವನ್ನು ಶಾಸ್ತ್ರ ಕೂಡ ಹೇಳಿದೆ, ಅಪಸ್ಮಾರೇ ಜ್ವರೇ ಕಾಶೆ ಕಾಮಲಾಯಂ ಹಲೀಮಕೆ.
3: ಅಯ್ಯೋ ವೈದ್ರೆ, ನಿಮ್ಮ ಆ ಶಾಸ್ತ್ರದ ವಿಚಾರವನ್ನು ತೆಗಿಬೇಡಿ. ಹಾಗಾದ್ರೆ ಅವನನ್ನ ಮನೆಯಲ್ಲೇ ಕಟ್ಟಾಕ್ಬೇಕೆ? ಬೇರೆ ಉಪಾಯವೇ ಇಲ್ವೇ?
4: ಇಲ್ವೇ ಇಲ್ಲ. ಕಾರಣವೇನಂದ್ರೆ ಪವನೇ ತಪನೇ ಚೈವ.
3: ಅಯ್ಯೋ, ನಿಮ್ಮ ಚೈವ ಕಟ್ಕೊಂಡು ನನಗಾಗುವ ಲಾಭವಾದ್ರೂ ಏನು ಹೇಳಿ, ಅದನ್ನ ಬದಿಗಿರಿಸಿ. ಸದ್ಯಕ್ಕೆ ನಾವು ಏನ್ ಮಾಡ್ಬೇಕು ಅಂತ ಹೇಳಿ. ಆದ್ರೆ ನಿಮ್ ಚಿಕಿತ್ಸೆ ಅಂತೂ ಬಹಳ ಕಠೋರವಾಗಿದೆ. ರೋಗದ ಎಲ್ಲಾ ಸಂಕಟವನ್ನಾದ್ರೂ ಆ ಚಿಕ್ಕ ಹುಡುಗ ಮೌನವಾಗಿ ಸಹಿಸಿಯಾನು. ಆದ್ರೆ ನಿಮ್ಮ ಔಷಧಿಯನ್ನು ಕುಡಿಯುವಾಗ ಅವನು ಪಡುವ ಪಾಡು ಮಾತ್ರ, ಅದನ್ನ ನೋಡಿದ್ರೆ ನನ್ನ ಎದೆ ಮಾತ್ರ ಬಿರಿಯುವಂತಾಗ್ತದೆ.
4: ಕಷ್ಟಪಟ್ರೆ ಒಂದಕ್ಕೆರಡು ಪದ ಇದ್ದೇ ಇದೆ. ಆದ್ದರಿಂದಲೇ ಮಹರ್ಷಿ ಚ್ಯವನನು ಹೀಗೆಂದು ಹೇಳಿರುವನು, ಭೇಷಜಂ ಹಿತವಾಕ್ಯಂ ಚ ತಿಕ್ತಮಾಶು ಫಲಪ್ರದಂ. ಸರಿ, ಒಳ್ಳೇದು, ನಾನಿನ್ ಹೊರಡ್ತೇನೆ.
3: ಅಯ್ಯೋ, ಈ ತಲೆನೋವು ಮಧ್ಯೆ ಈ ಠಾಕೂರ್ ತಾತ ಯಾಕೆ ಬಂದ?
5: ಯಾಕೆ ನೀನ್ ನನ್ಗಾಕೆ ಹೆದರ್ತೀಯ?
3: ನೀವು ಮಕ್ಕಳನ್ನ ಮಾತಿನಲ್ಲೇ ಮರಳು ಮಾಡೋದ್ರಲ್ಲಿ ಸರ್ದಾರ ಅಲ್ವಾ?
5: ನೀನೇನು ಮಗುವಲ್ಲ, ಅಥವಾ ನಿನ್ ಮನೆಯಲ್ಲೂ ಮಕ್ಕಳಿಲ್ಲ. ಮಾತಿಗೆ ಮರಳಾಗುವ ಚಿಕ್ಕ ವಯಸ್ಸಿನವನು ನೀನಲ್ಲ. ಅಂದಮೇಲೆ ನಿನಗೆ ಯಾಕೆ ಇಷ್ಟ ಕಳವಳ?
3: ಮನೆಗೆ ಒಂದ್ ಮಗುವನ್ನ ಕರೆತಂದು ಸಾಕ್ತಿದ್ದೇನೆ ತಾತ ನಾನೀಗ.
5: ಓ ಹಾಗೋ.
3: ನನ್ನ ಹೆಂಡತಿ ಒಬ್ಬ ಹುಡುಗನನ್ನ ದತ್ತಗೊಳ್ಬೇಕಂತ ಹಂಬಲಿಸ್ತಿದ್ಲು.
5: ಅದನ್ನೇನು ಬಹಳ ದಿನಗಳಿಂದ ಕೇಳ್ತಾ ಇದ್ದೆ, ಆದ್ರೆ ನಿನಗೆ ಇಷ್ಟ ಇರಲಿಲ್ಲ ಅಂತ ಕೇಳ್ಪಟ್ಟೆ ನಾನು.
3: ತಾತ, ತುಂಬಾ ಕಷ್ಟಪಟ್ಟು ಹಣ ಸಂಪಾದಿಸಿದ್ದೇನೆ ನಾನು, ಇದು ನಿನಗೂ ಗೊತ್ತಿದೆ ಅಲ್ವಾ? ಆದ್ರಿಂದ ಕಂಡು ಕೇಳದ ಯಾವನೋ ಒಬ್ಬ ಹುಡುಗ ಬಂದು ನಾನು ಬೆವರು ಸುರಿಸಿ ಕಷ್ಟಪಟ್ಟು ಗಳಿಸಿದ ಹಣನೆಲ್ಲ ಪೋಲು ಮಾಡಿ ಹಾಳು ಮಾಡಿಬಿಟ್ರೆ ಅದೇ ನನಗೆ ಭಯವಾಗ್ತಿತ್ತು. ಆದ್ರೆ ಈ ಹುಡುಗ ಆಗಲ್ಲ ತಾತ, ನನಗೆ ಇವನನ್ನು ಕಂಡ್ರೆ ತುಂಬಾ ಪ್ರಾಣ.
5: ಆದ್ದರಿಂದಲೇ ಇರಬೇಕು, ಇವನಿಗಾಗಿ ಹಣವನ್ನು ಖರ್ಚು ಮಾಡಿದಷ್ಟೂ ಹಣದ ಸದುಪಯೋಗವಾಗ್ತಿದೆ ಎಂದು ಯೋಚಿಸ್ತಾ ಇದ್ದೆ ಅಲ್ಲ?
3: ಹಿಂದೇನೋ ಹಣ ಸಂಪಾದಿಸ್ತಿದ್ದೆ ತಾತ, ಅದು ಬರೀ ಒಂದು ಗೀಳಿನಂತಿತ್ತು. ಸಂಪಾದಿಸಿದ ವಿನಃ ಒಂದು ನಿಮಿಷವೂ ಇರಲಾಗ್ತಿರಲಿಲ್ಲ. ಆದ್ರೆ ಈಗ ನಾನು ದುಡಿದ ಧನವೆಲ್ಲ ಈ ಹುಡುಗನಿಗೆ ಸೇರುವುದೆಂದು ನನಗೆ ನಿಜವಾಗಿ ಬಹಳ ಸಂತೋಷವಾಗ್ತಾ ಇದೆ.
5: ಭಲೆ ಭಲೆ, ಆದ್ರೆ ಈ ಹುಡುಗನನ್ನ ನೀವೆಲ್ಲಿ ಪಡೆದಿರಿ?
3: ತಾತ, ನನ್ನ ಹೆಂಡತಿಗೆ ಹಳ್ಳಿಯವಾರೆಯಲ್ಲಿ ಈ ಹುಡುಗ ಅಣ್ಣನ ಮಗನಾಗಬೇಕು. ಬಾಲ್ಯದಲ್ಲಿಯೇ ತಾಯಿಯನ್ನೂ ಕಳೆದುಕೊಂಡ, ಆಮೇಲೆ ಕೆಲವು ದಿನಗಳ ಹಿಂದೆ ತಂದೆಯನ್ನೂ ಸಹ ಕಳೆದುಕೊಂಡ. ಪಾಪ, ತಬ್ಬಲಿಯಾಗ್ಬಿಟ್ಟ.
5: ಹಾಗಾದ್ರೆ ಅವನಿಗೆ ನನ್ನ ಅವಶ್ಯಕತೆ ಇದ್ದೇ ಇದೆ.
3: ತಾತ, ಪಂಡಿತರು ಹೇಳಿದ್ರು ಅವನಿಗೆ ಇಷ್ಟು ಚಿಕ್ಕ ವಯಸ್ಸಲ್ಲೇ ವಾತ ಪಿತ್ತ ಕಫ ಎಲ್ಲವೂ ಒಟ್ಟಿಗೆ ಸೇರಿ ಪ್ರಕೋಪಗೊಂಡಿದೆ ಅಂತೆ. ಅದನ್ನು ಕೇಳಿದಾಗಿನಿಂದಂತೂ ನನಗೆ ಮತ್ತಷ್ಟು ನಿರಾಶೆಯಾಗ್ಬಿಟ್ಟಿದೆ. ಇನ್ನು ಉಳಿದಿರುವುದೊಂದೇ ಉಪಾಯ, ಅವನನ್ನ ಶರತ್ಕಾಲದ ಬಿಸಿಲು ಗಾಳಿಗೆ ಬಿಡದೆ ಮನೆಯಲ್ಲೇ ಕಟ್ಟಾಕಬೇಕಂತೆ. ಆದ್ರೆ ನಿನಗೆ ಮಕ್ಕಳನ್ನ ಮನೆಯಿಂದ ಹೊರಗೆ ಕರ್ಕೊಂಡು ಹೋಗಿ ಆಟ ಆಡಿಸುವುದೇ ಒಂದು ಕೆಲಸವಲ್ವಾ? ಆದ್ರಿಂದಲೇ ನಾನಿಷ್ಟು ಹೆದರ್ತಾ ಇದ್ದೇನೆ.
5: ನೀನ್ ಹೇಳುವುದು ಸುಳ್ಳೇನಲ್ಲ. ನಾನು ಶರತ್ ಕಾಲದ ಬಿಸಿಲುಗಾಳಿಯಂತೆ ಭಯಾನಕನಾಗಿದ್ದೇನೆ ನಿಜವೇ. ಆದರೆ ತಮ್ಮ, ಮನೆಯೊಳಗೆ ಆಡಿಸುವುದನ್ನು ಅಲ್ಪ ಸ್ವಲ್ಪ ಬಲ್ಲೆ. ನನ್ನ ಕೆಲಸ ಕಾರ್ಯಗಳನ್ನೂ ಮುಗಿಸಿಕೊಂಡು ಬಂದು ಈ ಹುಡುಗನನ್ನ ಸ್ನೇಹ ಮಾಡಿಕೊಳ್ತೇನೆ.
6: ಮಾವ.
3: ಏನು ಅವಲ?
6: ನಾನು ಅಂಗಳಕ್ಕೂ ಹೋಗ್ಬಾರ್ದ?
3: ಹೋಗ್ಬಾರ್ದಪ್ಪ.
6: ಅಲ್ಲಿ ಬೀಸೋ ಕಲ್ ಹತ್ರ ಅತ್ತೆ ಬೇಳೆನೆಲ್ಲ ಬೀಸ್ತಾ ಇದಾರೆ. ಅಲ್ ನೋಡಿ, ಅಳಿಲು ಆ ಚಿಕ್ಕ ಚಿಕ್ಕ ತುಂಡುಗಳನ್ನೆಲ್ಲ ಆರಿಸ್ಕೊಂಡು ಹೇಗೆ ಗಬ ಗಬ ತಿಂತಾ ಇದೆ ಅಂತ. ಅಲ್ಲಿಗೂ ಹೋಗ್ಬಾರ್ದ? ನಾನು
3: ಹೋಗ್ಬಾರ್ದು ಮಗು.
6: ನಾನು ಅಳಿಲಾಗಿ ಹುಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಆದ್ರೆ ನನ್ನ ಯಾಕೆ ಯಾರು ಹೊರಗಡೆ ಬಿಡ್ತಾ ಇಲ್ಲ?
3: ವೈದ್ಯರು ಹೇಳಿದಾರಲ್ವಾ, ಹೊರಕ್ಕೆ ಹೋದ್ರೆ ನಿನ್ ಕಾಯಿಲೆ ಜಾಸ್ತಿ ಆಗ್ತದಂತೆ.
6: ಹೌದಾ? ವೈದ್ಯರಿಗೆ ಹೇಗೆ ಗೊತ್ತಾಯ್ತು?
3: ಏನಂತ ಮಾತಾಡ್ತೀಯ ಅಮಲ? ವೈದ್ಯರಿಗೆ ತಿಳಿಯುವುದಿಲ್ವೇ? ಹಾಗಾದ್ರೆ ಅವರು ದೊಡ್ಡ ದೊಡ್ಡ ಪುಸ್ತಕಗಳನ್ನೆಲ್ಲ ಓದಿ ತಿಳ್ಕೊಂಡಿದ್ದಾರೆ ಮಗು.
6: ಬರೀ ಪುಸ್ತಕಗಳನ್ನ ಓದಿದ್ರ ಎಲ್ಲ ಗೊತ್ತಾಗುತ್ತ ಮಾವ?
3: ಏನಂತ ಮಾತಾಡ್ತೀಯ ಅಮಲ?
6: ನಾನ್ ಯಾವ ಪುಸ್ತಕಗಳನ್ನು ಓದಿಲ್ಲ, ಹಾಗಾಗಿ ನನ್ಗೇನು ಗೊತ್ತಿಲ್ಲ.
3: ದೊಡ್ಡ ದೊಡ್ಡ ಪಂಡಿತರು ನಿನ್ನ ಹಾಗೆ ಇರ್ತಾರೆ ಅಮಲ. ಅವರಂತೂ ಮನೆಯಿಂದ ಹೊರಕ್ಕೇ ಹೋಗುವುದಿಲ್ಲ.
6: ಏನು, ಹೊರಗಡೆನೆ ಹೋಗಲ್ವಾ?
3: ಯಾವಾಗ ಹೋಗ್ತಾರೆ ಹೇಳು ನೋಡೋಣ. ಅವರು ಪುಸ್ತಕಗಳನ್ನ ಓದುತ್ತಾ ಓದುತ್ತಾ ಮನೆಯಲ್ಲೇ ಕುಳಿತಿರ್ತಾರೆ. ಅವರಿಗೆ ಬೇರೆ ಕಡೆ ದೃಷ್ಟಿಯೇ ಇರುವುದಿಲ್ಲ. ನೋಡಪ್ಪ ಅಮಲ, ದೊಡ್ಡವನಾದ ಮೇಲೆ ನೀನೂ ಪಂಡಿತನಾಗುತ್ತಿ, ದೊಡ್ಡ ದೊಡ್ಡ ಪುಸ್ತಕಗಳನ್ನೆಲ್ಲ ಓದುತ್ತಿ, ಜನರೆಲ್ಲ ನಿನ್ನನ್ನು ನೋಡಿ ದಂಗಾಗಿ ಮೂಗಿನ ಮೇಲೆ ಬೆಳೆಡ್ತಾರೆ ಮಗು.
6: ಇಲ್ಲ ಇಲ್ಲ, ನಾನಂತೂ ಪಂಡಿತನಾಗಲ್ಲ ಮಾವ, ನಾನಂತೂ ಪಂಡಿತನಾಗಲ್ಲ.
3: ಇದೆಂತ ಮಾತು ಅಮಲ, ನನಗೂ ಈಗ ಪಂಡಿತ ಆಗುವಂತ ಹೇಳಿದ್ರೆ ಖಂಡಿತ ಬಿಡ್ತಿರ್ಲಿಲ್ಲ.
6: ಇಲ್ಲಪ್ಪ, ನಾನಂತೂ ಪಂಡಿತ ಆಗಲ್ಲ. ನಾನು ಈ ಜಗತ್ತನ್ನ ನೋಡ್ಬೇಕು, ಇಲ್ಲಿರೋ ವಸ್ತುಗಳನ್ನೆಲ್ಲ ನೋಡ್ತಾನೇ ಇರ್ಬೇಕು.
3: ಏನು ಮಗು, ನೋಡುವಂತದ್ ಎಷ್ಟಿದೆ ಹೇಳು.
6: ಅಲ್ ನೋಡಿ, ಆ ಕಿಟಕಿಯಿಂದ ಆಚೆಗೆ ದೂರದಲ್ಲಿ ಒಂದ್ ಗುಡ್ಡ ಕಾಣಿಸ್ತಾ ಇದೆಯಲ್ಲ, ನನಗಂತೂ ಅದನ್ನ ಹತ್ತಿ ಅದ್ರ ಆಚೆಗೆ ಹೋಗ್ಬೇಕು ಅಂತ ಬಹಳ ಆಸೆ.
3: ಅಯ್ಯೋ ಹುಚ್ಚೆ, ಕೆಲಸ ಇಲ್ಲ ಕಾರ್ಯ ಇಲ್ಲ ಸುಮ್ಮನೆ ಗುಡ್ಡದ ಆಚೆಗೆ ಹೋಗ್ತಿ. ನೀನು ಹೇಳುವುದೇನೆಂದು ನಂಗೆ ಗೊತ್ತಾಗುದಿಲ್ಲ ಅಂತ ಅನ್ಕೊಂಡ್ಯ? ಗುಡ್ಡ ನಮ್ಮ ಎದುರಿಗೆ ಒಂದು ದೊಡ್ಡ ಗೋಡೆ ಇದ್ದಂತೆ. ಅದು ಯಾಕೆ ಹಾಗೆ ನಿಂತಿದೆ ಹೇಳು, ಹೇಳು ನೋಡೋಣ. ಏಕೆಂದ್ರೆ ಅದನ್ನು ದಾಟಿ ಹೋಗಬಾರದು ಅಂತ. ಇಲ್ಲದೆ ಇದ್ರೆ ಇಷ್ಟು ದೊಡ್ಡ ದೊಡ್ಡ ಕಲ್ಲುಗಳೆಲ್ಲ ಸೇರಿ ಹೀಗೆ ದೊಡ್ಡ ಗುಡ್ಡವೇಕೆ ಆಗಬೇಕಿತ್ತು?
6: ಇದೇನು ಹೇಳ್ತಿದೀರ ಮಾವ ನೀವು? ಆ ಗುಡ್ಡದ ಆಚೆಗ್ ನಾವು ಹೋಗ್ಬಾರ್ದು ಅಂತ ಗುಡ್ಡ ತಡೆಗೋಡೆಯಾಗಿ ನಿಂತಿದ್ಯಾ? ನನ್ಗೇನು ಹಾಗನ್ನಿಸ್ತಿಲ್ವಲ್ಲ, ಭೂಮಿಗೆ ಮಾತಾಡಕ್ ಬರಲ್ಲ, ಅದಕ್ಕಾಗಿ ಆ ನೀಲಿ ಬಣ್ಣದ ಆಕಾಶದ ಹತ್ರ ತನ್ ಕೈ ಎತ್ತಿ ಕೂಗ್ತಾ ಇದೆ. ಬಹಳ ದೂರದಲ್ಲಿರೋ ಜನರು ಮತ್ತೆ ಯಾವಾಗ್ಲೂ ಮನೇಲೇ ಇರ್ತಾರಲ್ಲ, ಅವರೆಲ್ಲರೂ ಮಧ್ಯಾಹ್ನ ಕಿಟಕಿ ಹತ್ರ ಹೋಗಿ ಆ ಗುಡ್ಡದ ಕೂಗನ್ನ ಕೇಳ್ತಾರಲ್ವಾ? ಪಂಡಿತರಿಗೆ ಇದೆಲ್ಲ ಗೊತ್ತಾಗಲ್ಲ ಬಿಡಿ.
3: ಅವರೇನು ನಿನ್ನ ಹಾಗೆ ಹುಚ್ಚರಲ್ಲ ಮಗು, ಅದನ್ನ ಕೇಳಲು ಅವರು ಇಚ್ಛಿಸುವುದೂ ಇಲ್ಲ.
6: ಏನು, ನನ್ನಂತೆ ಹುಚ್ಚರಲ್ವಾ? ಹೌದು, ನಿನ್ನೆ ಇದೇ ರೀತಿ ಒಬ್ಬ ಮನುಷ್ಯನನ್ನ ನಾನು ನೋಡಿದ್ದೆ.
3: ಹೌದಾ, ಅವನು ಹೇಗಿದ್ದ?
6: ಅವನ ಹೆಗಲ ಮೇಲೆ ಒಂದು ಬಿದಿರಿನ ದೊಣ್ಣೆ ಇತ್ತು, ದೊಣ್ಣೆ ಒಂದು ತುದಿಗೆ ಒಂದು ಗಂಟನ್ನ ಸಿಕ್ಸ್ಕೊಂಡಿದ್ದ. ಅವನ ಎಡಗೈಯಲ್ಲಿ ಒಂದು ಲೋಟವಿತ್ತು, ಹಳೆಯದಾದ ಪಂಜಾಬಿ ಮೋಜುಗಳನ್ನ ಮೆಟ್ಟುತ್ತಾ ಅವನು ಆ ದಾರಿಲಿ ಗುಡ್ಡದ ಕಡೆಗೆ ಹೋಗ್ತಾ ಇದ್ದ. ನಾನು ಅವನನ್ನ ಹತ್ರ ಕರೆದು ಎಲ್ಲಿಗ್ ಹೋಗ್ತಿದ್ಯಾ ಅಂತ ಕೇಳ್ದೆ. ಅದಕ್ಕೆ ಅವನ್ ಹೇಳ್ದ, ನನ್ಗಂತೂ ಗೊತ್ತಿಲ್ಲ, ಎಲ್ಲಿಗಾದ್ರೂ ಸರಿ ಅಂತಾನೆ. ನಾನ್ ಕೇಳ್ದೆ ಯಾಕ್ ಹೋಗ್ತಿದ್ಯಾ ಅಂದ್ರೆ, ಅವನ್ ಹೇಳ್ದ ಕೆಲ್ಸ ಹುಡ್ಕೋಕೆ ಅಂತಾನೆ. ಮಾವ, ಹಾಗಾದ್ರೆ ಎಲ್ರು ಕೆಲ್ಸ ಹುಡುಕ್ಬೇಕಾ?
3: ಹುಡುಕ್ಲೇಬೇಕಲ್ವಾ, ಎಷ್ಟು ಜನ ಕೆಲ್ಸ ಹುಡುಕ್ತಾರೆ?
6: ಹಾಗಾದ್ರೆ ನಾನು ಅವನಂತೆ ಕೆಲ್ಸ ಹುಡುಕ್ತೀನಿ.
3: ಹುಡುಕಿದ್ರು ಸಿಗದೇ ಇದ್ರೆ?
6: ಹುಡುಕಿದ್ರು ಸಿಕ್ತಿದ್ರೆ ಮತ್ತೆ ಮತ್ತೆ ಹುಡುಕ್ತೀನಿ. ಆಮೇಲೆ ಆ ಪಂಜಾಬಿ ಮೋಜು ತೊಟ್ಟಿದ್ದ ಮನುಷ್ಯ ಹೊರಟು ಹೋದ. ನಾನು ಬಾಗ್ಲ ಹತ್ರ ನಿಂತು ನೋಡ್ತಾ ಇದ್ದೆ. ಅಲ್ಲಿ ದೂರದ ಅತ್ತಿ ಮರದ ಕೆಳಗೆ ಪುಟ್ಟ ತೊರೆ ಹರಿತಾ ಇದೆಯಲ್ಲ, ಅಲ್ಲಿ ಅವನು ತನ್ನ ಕೋಲನ್ನ ಇಟ್ಟು ತೊರೆ ನೀರಲ್ಲಿ ಕೈಕಾಲುಗಳನ್ನ ತೊಳೆದುಕೊಂಡ. ನಂತರ ಅವನ ಹಿಟ್ಟಿನ ಗಂಟಿಂದ ಹುರಿ ಹಿಟ್ಟನ್ನ ತೆಗೆದುಕೊಂಡು ಅಲ್ಲೇ ನೀರಲ್ಲಿ ನೆನೆಸಿ ತಿಂತಾ ಇದ್ದ. ತಿಂದ ಮೇಲೆ ಮತ್ತೆ ತನ್ನ ಗಂಟನ್ನ ಕಟ್ಟಿ ಹೆಗಲ ಮೇಲೆ ಇಟ್ಕೊಂಡು ಆ ಮಂಡ್ಯವರೆಗೂ ಬಟ್ಟೆಯನ್ನ ಮಡಚ್ಕೊಂಡು ಆ ತೊರೆಗೆ ಅಡ್ಡಲಾಗಿ ನೀರಿನಲ್ಲಿ ಒಂದೊಂದೇ ಹೆಜ್ಜೆ ಇಡ್ತಾ ಬಲು ಸಂತೋಷದಿಂದ ತೊರೆಯಿಂದ ಆಚೆಗೆ ಹೋಗ್ತಾ ಇದ್ದ ಮಾವ. ನಾನು ಸಹ ತೊರೆ ಬಳಿಯಲ್ಲಿ ಕುತ್ಕೊಂಡು ಒಂದಿನ ಹುರಿ ಹಿಟ್ಟನ್ನ ತಿಂತೀನಿ ಅಂತ ಅತ್ತೆ ಹತ್ರ ಹೇಳ್ದೆ.
3: ಅತ್ತೆ ಏನಂದ್ರು ಅದಕ್ಕೆ?
6: ಜ್ವರ ಹೋದ್ಮೇಲೆ ಅವರೇ ನನ್ನನ್ನ ಅಲ್ಲಿ ಕರ್ಕೊಂಡು ಹೋಗ್ತಾರಂತೆ. ನನ್ಗಿನ್ನ ಜ್ವರ ಯಾವಾಗ ಕಡಿಮೆ ಆಗುತ್ತೋ ಏನೋ.
3: ಇನ್ನೇನು, ಹೆಚ್ಚು ದಿನ ಇಲ್ಲ ಅಮಲ.
6: ಹೆಚ್ಚು ದಿನ ಇಲ್ವಾ? ಹಾಗಾದ್ರೆ ನಾನ್ ಬೇಗ ಹುಷಾರಾಗ್ತೀನ ಮಾವ. ಹುಷಾರಾದ್ಮೇಲೆ ನಾನ್ ಖಂಡಿತ ಹೋಗ್ತೀನಿ ಅಲ್ಲಿಗೆ.
3: ಎಲ್ಲಿಗೆ ಹೋಗ್ತೀನಿ ಮಗು?
6: ಅಲ್ಲೇ ಅಂಕು ಡೊಂಕಾಗಿ ಹರಿದು ಹೋಗ್ತಾ ಇದೆಯಲ್ಲ, ಆ ಎಲ್ಲಾ ತೊರೆಗಳಲ್ಲೂ ನನ್ನ ಪುಟ್ ಪುಟ್ಟ ಕಾಲನ್ನ ಇಟ್ಕೊಂಡು ದಾಟ್ಕೊಂಡು ಹೋಗ್ತೀನಿ. ಮಧ್ಯಾಹ್ನ ಎಲ್ಲರೂ ತಮ್ಮ ಮನೆಯಲ್ಲಿ ಬಾಗ್ಲನ್ನ ಮುಚ್ಕೊಂಡು ಮಲಗಿರುವಾಗ ನಾನ್ ಎಷ್ಟೋ ದೂರದಲ್ಲಿ ಅದೆಲ್ಲೆಲ್ಲೋ ಕೆಲ್ಸವನ್ನ ಹುಡುಕ್ತಾ ಅಲಿತಾ ಇರ್ತೀನಿ.
3: ಸರಿ ಸರಿ, ಮೊದಲು ನಿಮ್ಗೆ ಕಾಯಿಲೆ ಗುಣವಾಗ್ಲಿ, ಆಮೇಲೆ ನೀನು
6: ಆಮೇಲೆ ಪಂಡಿತ ಆಗುವಂತ ಮಾತ್ರ ನೀವು ಹೇಳ್ಬಾರ್ದು ಆಯ್ತಾ?
3: ಹಾಗಾದ್ರೆ ನೀ ಏನಾಗ್ಲಿ ಇಷ್ಟಪಡ್ತಿ?
6: ನಾನು ಈಗ ಏನು ಹೇಳಲ್ಲ, ಯೋಚನೆ ಮಾಡಿ ಹೇಳ್ತೀನಿ.
3: ಆದ್ರೆ ನೀನ್ ಮಾತ್ರ ಹೀಗೆ ಯಾರ್ಯಾರನ್ನೆಲ್ಲ ಕರೆದು ಮಾತಾಡ್ತಾ ಇರಬೇಡ.
6: ನನ್ಗೆ ವಿದೇಶಿ ಜನ ಅಂದ್ರೆ ತುಂಬಾ ಇಷ್ಟ.
3: ಅವ್ರೆಲ್ಲಾದ್ರೂ ನಿನ್ನ ಹಿಡ್ಕೊಂಡು ಹೋಗ್ಬಿಟ್ರೆ?
6: ಹಿಡ್ಕೊಂಡು ಹೋದ್ರೆ ನನ್ಗಂತೂ ತುಂಬಾ ಖುಷಿ ಆಗುತ್ತೆ. ಆದ್ರೆ ಯಾರು ನನ್ನ ಕರ್ಕೊಂಡೇ ಹೋಗಲ್ಲ, ಎಲ್ರು ಮನೇಲೆ ನನ್ನ ಕೂರ್ಸ್ ಬಿಡ್ತಾರಲ್ಲ, ಅದೇ ಬೇಜಾರು.
3: ಸರಿ ಸರಿ, ನನ್ಗೀಗ ಕೆಲ್ಸ ಇದೆ, ನಾ ಹೋಗ್ತೇನೆ. ಆದ್ರೆ ನೋಡು, ಹೊರಗ್ ಮಾತ್ರ ಹೋಗ್ಬಾರ್ದು.
6: ಇಲ್ಲ, ಹೊರಗಡೆ ಹೋಗಲ್ಲ, ಆದ್ರೆ ರಸ್ತೆ ಹತ್ರದ ಆ ಕೊಠಡಿಯ ಕಿಟಕಿ ಪಕ್ಕನೇ ನಾನು ಇರ್ತೀನಿ.
7: ಮೊಸರು ಮೊಸರು ಮೊಸರು ಬೇಕೆ ಮೊಸರು?
6: ಓ ಮೊಸರಿನವನೇ, ಮೊಸರು.
7: ಯಾಕ್ ಸುಮ್ನೆ ಕೂಗ್ತಾ ಇದೀಯ? ತಗೋತಿ ಏನು?
6: ಹೇಗ್ ತಗೊಳ್ಳಿ, ನನ್ ಹತ್ರ ದುಡ್ಡೇ ಇಲ್ವಲ್ಲ.
7: ಎಂತ ಹುಡುಗನಪ್ಪ ನೀನು, ತಗೊಳಲ್ಲ ಅಂದ್ಮೇಲೆ ಯಾಕೆ ಸುಮ್ನೆ ಕರೆದು ಕಾಲಹರಣ ಮಾಡ್ತೀಯ?
6: ನಾನು ನಿನ್ ಜೊತೆ ಬರೋ ಹಾಗಿದ್ರೆ ಬರ್ತಿದ್ದೆ ನೋಡು.
7: ನನ್ ಜೊತೆನಾ?
6: ಹೌದು, ನೀನ್ ಅಷ್ಟು ದೂರದಿಂದ ಕೂಕೊಂಡ್ ಬರ್ತಿರೋದನ್ನ ನಾನ್ ನೋಡ್ದೆ. ಅವಾಗ ನನ್ ಮನ್ಸು ಹೇಗೇಗೋ ಆಗುತ್ತೆ.
7: ಮಗು, ನೀನ್ ಇಲ್ಲಿ ಕುತ್ಕೊಂಡು ಏನ್ ಮಾಡ್ತಿದ್ಯಪ್ಪ?
6: ವೈದ್ಯರು ನಾನ್ ಹೊರಗಡೆ ಹೋಗ್ಬಾರ್ದು ಅಂತ ಕಟ್ಟುನಿಟ್ ಮಾಡಿದ್ದಾರೆ, ಅದಕ್ಕಾಗೆ ನಾನ್ ಹಗ್ಲೆಲ್ಲ ಇಲ್ಲೇ ಕುತ್ಕೊಂಡಿರ್ತೀನಿ.
7: ನಿನಗೇನಾಗಿದೆ ಮಗು?
6: ಅದೇ ನನಗ್ ಗೊತ್ತಾಗ್ತಾ ಇಲ್ಲ, ನಾನು ಏನು ಓದಿಲ್ಲ, ಹಾಗಾಗಿ ನನ್ಗೇನು ಗೊತ್ತಾಗಲ್ಲ. ನೀನು ಎಲ್ಲಿಂದ ಬರ್ತಿದ್ಯಾ?
7: ನಾನು ನನ್ನ ಹಳ್ಳಿಯಿಂದ ಬರ್ತಾ ಇದ್ದೀನಿ.
6: ನಿನ್ನ ಹಳ್ಳಿಯಿಂದನಾ? ಬಹಳ ದೂರನಾ?
7: ನನ್ನ ಹಳ್ಳಿ ಅಗೋ ನೋಡು, ಆ ಗುಡ್ಡದ ತಪ್ಪಲಲ್ಲಿದೆ, ಶ್ಯಾಮಲಿ ನದಿ ದಂಡೆ ಇದೆಯಲ್ಲ ಅಲ್ಲಿ.
6: ಏನು, ಆ ಗುಡ್ಡದ ಕೆಳಗೆ ಶ್ಯಾಮಲಿ ನದಿ ದಂಡೆ ಮೇಲೆನಾ? ಹಿಂದೆ ಯಾವಾಗ್ಲೋ ಒಮ್ಮೆ ನೋಡಿದೇನೋ ಏನೋ ನೆನ್ಪಿಲ್ಲ.
7: ಏನು, ನೀನ್ ನೋಡಿದೀಯಾ? ಹಾಗಾದ್ರೆ ಆ ಗುಡ್ಡದ ಕೆಳಗೆ ಯಾವಾಗಾದ್ರೂ ಹೋಗಿದ್ದೀಯಾ?
6: ಇಲ್ಲ, ಯಾವಾಗ್ಲೂ ಹೋಗ್ಲಿಲ್ಲ, ಆದ್ರೆ ನನ್ಗೆ ನೋಡಿರೋ ಹಾಗೆ ಅನ್ಸುತ್ತಪ್ಪ. ಬಹಳ ಹಿಂದಿನ ಕಾಲದಲ್ಲಿ ದೊಡ್ಡ ದೊಡ್ಡ ಮರಗಳ ಕೆಳಗೆ ಕೆಂಪು ಮಣ್ಣಿನ ದಾರಿ ಪಕ್ಕದಲ್ಲೇ ಅಲ್ವಾ ನಿನ್ ಹಳ್ಳಿ?
7: ಹೌದೌದು, ಅಲ್ಲೇ.
6: ಅಲ್ಲಿ ಗುಡ್ಡ ತಪ್ಪಲಲ್ಲಿ ಯಾವಾಗ್ಲೂ ದನಗಳು ಮೇಯ್ತಾ ಇರುತ್ತೆ ಅಲ್ವಾ?
7: ಹೌದೌದು, ನಿಮ್ಗೆಲ್ಲ ಗೊತ್ತಲ್ಲ, ನಮ್ ಹಳ್ಳಿಲಿ ನಿಜವಾಗಿಯೂ ಬಹಳ ದನಗಳಿವೆ.
6: ನಿಮ್ ಹಳ್ಳಿ ಹುಡ್ಗಿರು ನದಿಲಿ ಗಡ್ಗೆಯಿಂದ ನೀರ್ ತುಂಬಿಕೊಂಡು ತಲೆ ಮೇಲೆ ಇಟ್ಕೊಂಡು ಮನೆಗ್ ಹೋಗ್ತಾರೆ. ಅವರ ಸೀರೆ ಕೆಂಪು ಬಣ್ಣದ್ದು ಅಲ್ವಾ?
7: ಭಲೆ ಭಲೆ, ನಮ್ಮೂರಿನ ಎಲ್ಲಾ ಹುಡುಗಿರು ನದಿಯಿಂದ ನೀರ್ ತರೋದೇನೋ ನಿಜ, ಆದ್ರೆ ಎಲ್ಲರ ಸೀರೆನೂ ಕೆಂಪು ಬಣ್ಣ ಆಗಿರೋದಿಲ್ಲ. ಆದ್ರೂ ಮಗು, ನೀನ್ ಎಂದೋ ಒಮ್ಮೆ ಅಲ್ಲಿ ಖಂಡಿತ ಹೋಗಿರ್ಬಹುದು.
6: ಇಲ್ಲ, ನಾನ್ ನಿಜವಾಗ್ಯೂ ಅಲ್ಲಿಗೆ ಹೋಗಿಲ್ಲ ಮೊಸರಿನವನೇ. ನಾನು ಹೊರಗಡೆ ತಿರುಗಾಡೋದಕ್ ಹೋಗ್ಬಹುದು ಅಂತ ವೈದ್ಯರು ಹೇಳಿದ್ಮೇಲೆ ನೀನು ನನ್ನ ನಿನ್ನ ಹಳ್ಳಿಗೆ ಕರೆದುಕೊಂಡು ಹೋಗ್ತೀಯಾ?
7: ಆಗಲಿ ಮಗು, ಖಂಡಿತ ಕರ್ಕೊಂಡು ಹೋಗ್ತೀನಿ.
6: ನನಗೂ ಸಹ ನಿನ್ನಂತೆ ಮೊಸರು ಮಾರುವುದನ್ನ ಕಲಿಸ್ಬೇಕು. ನಿನ್ ಹತ್ರ ಇದೆಯಲ್ಲ ಅಂತಹದೇ ಒಂದು ಗಡಿಗೆನ ತೆಗೆದುಕೊಂಡು ನಾನು ಮೊಸರು ಮಾರ್ತೀನಿ. ಆ ದೂರದ ರಸ್ತೆಯಲ್ಲಿ ಮೊಸರು ಮೊಸರು ಎಂದು ಕೂಗುತ್ತಾ ಹೋಗ್ತೀನಿ.
7: ಚೇಚೆ, ಇದೆಂತ ಮಾತು ಮಗು, ನೀನ್ ಯಾಕಪ್ಪ ಮೊಸರು ಮಾರ್ಬೇಕು? ದೊಡ್ಡ ದೊಡ್ಡ ಪುಸ್ತಕಗಳನ್ನು ಓದಿ ನೀನು ಪಂಡಿತನಾಗಬೇಕು.
6: ಇಲ್ಲ ಇಲ್ಲ, ನಾನು ಪಂಡಿತನಾಗಲ್ಲ. ನಾನು ಕೆಂಪು ಮಣ್ಣಿನ ದಾರಿಯ ಪಕ್ಕದಲ್ಲಿ ಹಳೇ ಆಲದ ಮರದ ಕೆಳಗಿರುವ ನಿನ್ನ ಗೊಲ್ಲರ ಪಾಳೆಯದಿಂದ ಮೊಸರನ್ನ ತಂದು ದೂರ ದೂರದ ಹಳ್ಳಿಗಳಲ್ಲಿ ಮಾರುತ್ತಾ ತಿರುಗ್ತಾ ಇರ್ತೀನಿ. ನೀನ್ ಕೂಗೋದ್ ಹೇಗೆ? ಮೊಸರು ಮೊಸರು ದೈಂಡಿ ಮೊಸರು, ಹೀಗೆ ಅಲ್ವಾ? ಅದರ ದನಿಯನ್ನು ನನ್ಗೆ ಸರಿಯಾಗಿ ಹೇಳ್ಕೊಡು.
7: ಅಯ್ಯೋ ಹಣೆ ಬರವೇ, ಈ ದನಿನ ನೀನ್ಯಾಕ್ ಕಲಿಬೇಕು ಮಗು?
6: ಯಾಕಂದ್ರೆ ಇದ್ರ ಧ್ವನಿ ನನಗ್ ಬಹಳ ಇಂಪೆನಿಸುತ್ತೆ. ಆಕಾಶದ ಕಡೆಯಿಂದ ಕೇಳಿ ಬರುವ ಹಕ್ಕಿಯ ಕೂಗು ಮನಸ್ಸನ್ನ ಕಲಕುವಂತೆ ಹಾದಿಯ ಮೂಲೆಯಲ್ಲಿ ಅಲ್ಲಿ ಕಾಣಿಸೋ ಮರಗಳ ಮರೆಯಿಂದ ಕೇಳಿ ಬರುವ ನಿನ್ನ ಕೂಗನ್ನು ಆಲಿಸುತ್ತಾ ನನ್ನ ಮನಸ್ಸು ಖುಷಿಯಾಗುತ್ತದೆ.
7: ಮಗು, ನೀನೊಂದು ಬಟ್ಟಲು ಮೊಸರು ಕುಡಿತೀಯಾ?
6: ಆದ್ರೆ ನನ್ನ ಹತ್ರ ಒಂದ್ ಕಾಸು ಇಲ್ವಲ್ಲ.
7: ಚೇಚೆ, ನೀನೇನು ಕಾಸು ಕೊಡೋದ್ ಬೇಡ, ಈ ಮೊಸರನ್ನ ಸ್ವಲ್ಪ ಆದ್ರೂ ಕುಡಿಲೇಬೇಕು, ಇಲ್ಲದಿದ್ರೆ ನಂಗೆ ಬಹಳ ಬೇಜಾರಾಗುತ್ತೆ.
6: ಆದ್ರೆ ನಿನಗ್ ಬಹಳ ಹೊತ್ತಾಯ್ತು ಅಲ್ವಾ?
7: ಹೊತ್ತೇನು ಆಗಿಲ್ಲ ಮಗು, ಹೊತ್ತಾದ್ರೂ ನನಗೇನು ನಷ್ಟ ಇಲ್ಲ. ಮೊಸರು ಮಾರೋದ್ರಲ್ಲಿಯೂ ಎಷ್ಟು ಆನಂದ ಇದೆ ಎಂದು ಇವತ್ತು ನಿನ್ನಿಂದ ಕಲಿತೆ. ನಾನಿನ್ನು ಬರ್ಲಾ?
6: ಮೊಸರು ಮೊಸರು ಮೊಸರು ದಂಡಿ ಮೊಸರು, ಮುಂದಿನ ಗುಡ್ಡದ ತಪ್ಪಲಿನ ಶ್ಯಾಮಲಿ ನದಿಯ ದಂಡೆಯ ಗೊಲ್ಲರ ಹಟ್ಟಿಯ ಮೊಸರು. ಅವರು ಮುಂಜಾವಿನಲ್ಲೇ ತಮ್ಮ ತಮ್ಮ ದನಗಳನ್ನು ಕರೆಯುತ್ತಾರೆ. ಸಂಜೆ ಅವರ ಹೆಂಗಸರು ಅದನ್ನು ಹೆಪ್ಪು ಹಾಕಿ ಮೊಸರು ಮಾಡುತ್ತಾರೆ. ಅದೇ ಮೊಸರು, ಆ ಮೊಸರೇ ಮೊಸರು, ಒಳ್ಳೆಯ ಮೊಸರು. ಓಹೋ, ಪಹರೆಯವನು, ಪಹರೆ, ಓ ಪಹರೆ, ನನ್ನ ಮಾತನ್ನು, ಒಂದೇ ಒಂದು ಮಾತನ್ನು ಕೇಳಿ ಹೋಗು ಪಹರೆ.
8: ಹೀಗೆ ಕೂಗ್ತಿದ್ಯಾ? ನನ್ನನ್ ಕಂಡ್ರೆ ನಿಂಗೆ ಭಯೋಗೋದಿಲ್ವಾ?
6: ಏಕೆ, ನಿನಗೇಕೆ ಹೆದರ್ಬೇಕು? ನಾನು
8: ಒಂದು ವೇಳೆ ನಿನ್ನನ್ ನಾನು ಹಿಡ್ಕೊಂಡು ಹೋದ್ರೆ?
6: ಹಿಡ್ದುಕೊಂಡು ಎಲ್ಲಿಗೆ ಹೋಗ್ತೀಯ? ಬಹಳ ದೂರ ಕರ್ಕೊಂಡು ಹೋಗ್ತೀಯಾ? ಅಲ್ಲಿ ಆ ಗುಡ್ಡ ಕಾಣಿಸ್ತಿದ್ಯಲ್ಲ, ಅದ್ರ ಆಚೆಗ್ ಕರ್ಕೊಂಡು ಹೋಗ್ತೀಯಾ?
8: ಒಮ್ಮೆಲೆ ರಾಜನ್ ಬಳಿ ಹಿಡ್ಕೊಂಡು ಹೋದ್ರೆ?
6: ಏನು, ರಾಜನ್ ಬಳಿಗ? ಹಾಗಾದ್ರೆ ಬೇಗ ಹಿಡ್ಕೊಂಡು ಹೋಗು. ಆದ್ರೆ ವೈದ್ಯರು ನನಗೆ ಹೊರಗ್ ಹೋಗ್ಬಾರ್ದು ಅಂತ ಆದೇಶ ಮಾಡಿದ್ದಾರೆ. ಯಾರು ನನ್ನನ್ನು ಹಿಡ್ದುಕೊಂಡು ಹೋಗೋದೇ ಇಲ್ಲ. ಹಗಲು ರಾತ್ರಿ ನಾನ್ ಇಲ್ಲೇ ಕೂತ್ಕೊಂಡಿರ್ಬೇಕು.
8: ವೈದ್ಯರು ನಿಷೇಧಿಸುವರೆ. ಅಯ್ಯೋ ಪಾಪ, ಅದರಿಂದಲೇ ನಿನ್ನ ಮುಖ ಕಪ್ಪುಗಟ್ಟಿದೆ, ಕಣ್ಣುಗಳು ಗುಳಿಬಿದ್ದಿವೆ, ನಿನ್ನ ಎರಡು ಕೈನ ನರಗಳು ಎದ್ದು ತೋರುತ್ತಿದೆಯಲ್ಲ.
6: ಪಹರೆಯವನೇ, ನೀನೀಗ ಗಂಟೆಯನ್ನು ಹೊಡೆಯೋದಿಲ್ವೇನು?
8: ಇನ್ನೂ ಹೊತ್ತಾಗಿಲ್ಲ.
6: ಹೊತ್ತು ಹೋಯ್ತೆಂದು ಒಬ್ಬ ಹೇಳ್ತಾನೆ, ಮತ್ತೊಬ್ನು ಇನ್ನೂ ಹೊತ್ತೇ ಆಗಿಲ್ಲ ಅಂತಾನಲ್ಲ. ಒಳ್ಳೇದು, ನೀನೀಗ ಗಂಟೆಯನ್ನು ಹೊಡೆದರೆ ಹೊತ್ತಾಗುವುದಿಲ್ವೇ ಪಹರೆ?
8: ಹಾಗಲ್ಲ ಮಗು, ಹೊತ್ತಾದ್ಮೇಲೆ ಗಂಟೆ ಹೊಡಿತೇನೆ.
6: ನಿನ್ನ ಗಂಟೆ ನನಗೆ ಬಹಳ ಇಷ್ಟ. ಅದರ ಧ್ವನಿಯು ಬಲು ಇಂಪು. ಮಧ್ಯಾಹ್ನದ ಹೊತ್ತು ನಮ್ಮನೇಲಿ ಎಲ್ರು ಊಟ ಮಾಡಿದ್ಮೇಲೆ ನಮ್ಮಾವ ತಮ್ ಕೆಲ್ಸದ ಮೇಲೆ ಹೊರಗಡೆ ಹೋದಾಗ ಅತ್ತೆಯವರು ರಾಮಾಯಣವನ್ನು ಓದ್ತಾ ಓದ್ತಾ ನಿದ್ದೆ ಹೋದ ನಂತರ ನಮ್ಮ ಮನೆಯ ಪುಟ್ಟ ನಾಯಿ ಮರಿ ಅಂಗಳದಾಚೆಗೆ ನೆರಳಿನಲ್ಲಿ ಬಾಲದಲ್ಲಿ ಮುಖವನ್ನು ಮುದುಡಿಕೊಂಡು ಮಲಗಿರುವಾಗ ನಿನ್ನ ಗಂಟೆ ಬಾರಿಸುತ್ತದೆ. ಟನ್ ಟನ್ ಟನ್ ಟನ್ ಟನ್ ಟನ್ ಪಹರೆ, ನಿನ್ನ ಗಂಟೆ ಏಕೆ ಬಾರಿಸುತ್ತದೆ?
8: ಗಂಟೆಯು ಎಲ್ಲರಿಗೂ ಒಂದೇ ಮಾತನ್ನು ಎಚ್ಚರಿಸುತ್ತದೆ, ಹೊತ್ತು ಕುಳಿತಿಲ್ಲ, ಕಳೆದು ಹೋಗುತ್ತಿದೆ ಎಂದು.
6: ಎಲ್ಲಿಗೆ ಹೋಗುತ್ತಿದೆ? ಯಾವ ದೇಶಕ್ಕೆ ಹೋಗುತ್ತಿದೆ?
8: ಇದಾರಿಗೂ ತಿಳಿಯದು.
6: ಆ ದೇಶವನ್ನು ಬಹುಶಃ ಯಾರೂ ನೋಡಿಲ್ವೇನೋ ಅಲ್ವಾ? ಹೊತ್ತಿನೊಡನೆ ನಾನು ಆ ದೇಶಕ್ಕೆ ಹೋಗ್ಬೇಕು ಅಂತ ನಂಗ್ ಬಹಳ ಆಸೆ ಆಗ್ತಾ ಇದೆ. ಯಾರೂ ತಿಳಿಯದ ಆ ದೇಶಕ್ಕೆ, ಬಹಳ ದೂರದಲ್ಲಿರುವ ಆ ದೇಶಕ್ಕೆ ನಾನೂ ಹೋಗ್ಬೇಕು.
8: ಆ ದೇಶಕ್ಕೆ ಎಲ್ಲರೂ ಒಂದಲ್ಲ ಒಂದು ದಿನ ಹೋಗಲೇಬೇಕು ತಮ್ಮ.
6: ಹಾಗಾದ್ರೆ ನಾನೂ ಹೋಗ್ಬೇಕಾ?
8: ಯಾಕಿಲ್ಲ, ನೀನೂ ಹೋಗ್ಬೇಕು.
6: ಆದರೆ ವೈದ್ಯರು ನಾನು ಹೊರಗಡೆ ಹೋಗ್ಬಾರ್ದು ಅಂತ ಕಟ್ಟುಪಾಡು ಮಾಡಿದಾರಲ್ಲ.
8: ಒಂದಾನೊಂದು ದಿನ ಸ್ವತಃ ವೈದ್ಯರೇ ನಿನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ ನೋಡು.
6: ಇಲ್ಲ ಇಲ್ಲ, ನಿನ್ಗೆ ಅವ್ರ ವಿಚಾರ ಇನ್ನು ಗೊತ್ತಿಲ್ಲ. ಅವರು ಕೈ ಹಿಡಿದು ಕೂರಿಸ್ತಾರೆ ವಿನಃ ಕರ್ದ್ಕೊಂಡಂತೂ ಹೋಗಲ್ಲ.
8: ಅಯ್ಯೋ, ಅವರಿಗಿಂತಲೂ ದೊಡ್ಡ ವೈದ್ಯರು ಬಂದು ನಿನ್ನ ಕರ್ಕೊಂಡು ಹೋಗ್ತಾರೆ ತಮ್ಮ.
6: ಅವರಿಗಿಂತ ದೊಡ್ಡ ವೈದ್ಯರು ಎಲ್ಲಿದ್ದಾರೆ? ಅವ್ರು ಬಂದು ನನ್ನ ಕರ್ದ್ಕೊಂಡು ಹೋಗೋದ್ ಯಾವಾಗ ಪಹರೆ? ನನಗಂತೂ ಕೂತ್ಕೊಂಡು ಕೂತ್ಕೊಂಡು ಬೇಸರ ಬಂದ್ ಹೋಗಿದೆ.
8: ಹಾಗೆ ಹೇಳ್ಬಾರ್ದು ಮಗು.
6: ನೋಡು ಪಹರೆ, ನಾನಂತೂ ಕೂತ್ಕೊಂಡ್ ಜಾಗದಲ್ಲೇ ಇದ್ದೀನಿ, ಕೂರಿಸಿರೋ ಜಾಗದಿಂದ ಒಂದಿಂಚು ಅಲ್ಗಾಡಿಲ್ಲ. ಆದ್ರೆ ನಿನ್ ಗಂಟೆ ಮಾತ್ರ ಠಣ್ ಠಣ್ ಅಂತ ಬಾರಿಸ್ತಾನೇ ಇದೆ. ನನ್ ಮನ್ಸಿಗೆಲ್ಲ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ಪಹರೆ?
8: ಏನ್ ತಮ್ಮ?
6: ಅಲ್ಲಿ ರಸ್ತೆ ಆಚೆ ದೊಡ್ಡ ಬಂಗ್ಲೆ ಮೇಲೆ ಬಾವುಟ ಹಾರ್ತಾ ಇದೆ ನೋಡು. ಅಲ್ಲೇಕೆ ಅಷ್ಟು ಜನ ಹೋಗ್ ಬರ್ತಿದ್ದಾರೆ? ಅವ್ರಿಗ ಅಲ್ಲೇನ್ ಕೆಲ್ಸ?
8: ಅಲ್ಲಿ ಹೊಸದಾಗಿ ಅಂಚೆ ಮನೆಯೊಂದು ತೆರೆದಿದೆ ತಮ್ಮ.
6: ಅಂಚೆಯ ಮನೆಯೇ? ಯಾರ ಅಂಚೆ ಮನೆ?
8: ಅಂಚೆ ಮನೆ ಮತ್ತೆ ಯಾರದು? ರಾಜನದು. ನೀನಂತೂ ವಿಚಿತ್ರ ಹುಡುಗ.
6: ಹಾಗಾದ್ರೆ ರಾಜನ ಅಂಚೆ ಮನೆಗೆ ರಾಜನಿಂದ ಕಾಗದ ಬರುತ್ತೆ ಅಲ್ವಾ?
8: ಹೌದು, ರಾಜನಿಂದಲೇ ಬರುತ್ತವೆ. ನೋಡ್ತಾ ಇರು, ಒಂದು ದಿನ ನಿನ್ನ ಹೆಸರಿಗೂ ಕಾಗದ ಬಂದೇ ಬರುತ್ತದೆ.
6: ನನಗೆ ಕಾಗದ ಬರುತ್ತಾ? ಆದ್ರೆ ನಾನಿನ್ನು ಚಿಕ್ಕ ಮಗು.
8: ಮಕ್ಕಳಿಗೆ ರಾಜನು ಪುಟ್ಟ ಪುಟ್ಟ ಕಾಗದಗಳನ್ನು ಬರೆಯುತ್ತಾನೆ ತಮ್ಮ.
6: ಭಲೇ, ಹಾಗಾದ್ರೆ ನನ್ಗೆ ಯಾವಾಗ ಕಾಗದ ಬರುತ್ತೆ? ರಾಜನು ನನಗೂ ಕಾಗದ ಬರೀತಾನಾ? ನಿನಗೆ ಗೊತ್ತು ಇದೆಲ್ಲ.
8: ಅವನು ನಿನಗೆ ಕಾಗದ ಬರೆಯದಿದ್ದರೆ ನಿನ್ನ ಮನೆಯ ಕಿಟಕಿ ಎದುರಿಗೆ ಇಷ್ಟು ದೊಡ್ಡ ಬಣ್ಣದ ಬಾವುಟವನ್ನು ನೆಟ್ಟು ಅವನೇಕೆ ಅಂಚೆಯ ಮನೆಯನ್ನು ತೆರಿಸಬೇಕಿತ್ತು?
6: ಸರಿ, ರಾಜನಿಂದ ಕಾಗದ ಬಂದ್ಮೇಲೆ ಅದನ್ನ ನಂಗೆ ಯಾರು ತಂದ್ಕೊಡ್ತಾರೆ?
8: ರಾಜನ ಕೈ ಕೆಳಗೆ ಸುಮಾರು ಜನರಿರುತ್ತಾರೆ ಮಗು, ನೀನು ನೋಡಿಲ್ಲ ಅಷ್ಟೇ. ಎದೆ ಮೇಲೆ ಚಿನ್ನದ ದುಂಡು ದುಂಡು ಬಿಲ್ಲೆಗಳನ್ನು ಸಿಕ್ಕಿಸಿಕೊಂಡು ಅವರು ಎಲ್ಲಾ ಕಡೆಯಲ್ಲೂ ತಿರುಗುತ್ತಾರೆ ಮಗು.
6: ಹಾಗೇನು? ಹಾಗಾದ್ರೆ ಅವರು ಎಲ್ಲೆಲ್ಲಿ ತಿರುಗುತ್ತಾರೆ?
8: ಮನೆ ಮನೆಗೂ, ಹಳ್ಳಿ ಹಳ್ಳಿಗೂ, ದೇಶ ದೇಶದಲ್ಲೂ ಅವರು ತಿರುಗುತ್ತಾರೆ. ಹಾ, ಇವನ ಪ್ರಶ್ನೆಯನ್ನು ಕೇಳಿದರೆ ನಗು ಬರುತ್ತದೆ.
6: ದೊಡ್ಡವನಾದ್ಮೇಲೆ ನಾನು ರಾಜನ ಅಂಚೆ ಮನುಷ್ಯನಾಗ್ತೀನಿ.
8: ಅಂಚೆವನಾಗುತ್ತೀಯ? ಅದು ಬಹಳ ಕಷ್ಟದ ಕೆಲಸ ಮಗು. ಬಿಸಿಲು, ಮಳೆ, ಚಿಕ್ಕವರು ದೊಡ್ಡವರು ಏನನ್ನು ಲೆಕ್ಕಿಸದೆ ಮನೆ ಮನೆಗೆ ಹೋಗಿ ಕಾಗದಗಳನ್ನು ಹಂಚಿ ಬರಬೇಕು. ಅದು ಬಹಳ ಕಠಿಣವಾದ ಕೆಲಸ ತಮ್ಮ, ಬಹಳ ಕಷ್ಟದ ಕೆಲಸ.
6: ನೀನ್ ಯಾಕೆ ನಗ್ತಾ ಇದೀಯ? ನನಗಂತೂ ಈ ಕೆಲಸನೇ ಎಲ್ಲಕ್ಕಿಂತ ತುಂಬಾ ಚೆನ್ನಾಗನ್ಸುತ್ತಪ್ಪ. ಹಾಗೆಯೇ ನಿನ್ ಕೆಲ್ಸನೂ ಚೆನ್ನಾಗಿದೆ. ಮಧ್ಯಾಹ್ನದ ಸುಡು ಬಿಸಿಲಲ್ಲಿ ನಿನ್ ಗಂಟೆ ಬಾರಿಸುತ್ತೆ, ಠಣಕ್ ಠಣಕ್ ಠಣ್ ಠಣ್. ಒಮ್ಮೊಮ್ಮೆ ರಾತ್ರಿ ಹಾಸಿಗೆಯಲ್ಲಿ ಮಲಗಿರುವಾಗ ಅಕಸ್ಮಾತ್ ನಿದ್ದೆ ಹರಿದು ಎಚ್ಚರವಾದಾಗ ದೀಪ ಆರ್ಹೋಗಿರುತ್ತೆ. ಹೊರಗಿನ ಗಂಭೀರವಾದ ಕತ್ತಲಿಂದ ಗಂಟೆಯ ಸದ್ದು ಕೇಳಿ ಬರುತ್ತೆ, ಠಣಕ್ ಠಣಕ್ ಠಣ್ ಠಣ್.
8: ಅದು ಮುಖಂಡ ಬಂದು ಬಿಟ್ಟ, ನಾನೀಗ ಹೋಗುತ್ತೇನೆ. ನಿನ್ನೊಡನೆ ನಾನು ಹೀಗೆ ಮಾತಾಡುವುದನ್ನು ಅವನು ನೋಡಿದ್ರೆ ನಾನ್ ಬಹಳ ತೊಂದರೆ ಸಿಲುಕಬೇಕಾಗುತ್ತೆ.
6: ಎಲ್ಲಿದ್ದಾನೆ ಮುಖಂಡ? ಪಹರೆ ಅವನೇ, ಅವನ್ ಎಲ್ಲಿದ್ದಾನೆ ತೋರ್ಸು.
8: ಅಲ್ಲಿ ನೋಡು, ದೂರದಲ್ಲಿ ತಲೆಯ ಮೇಲೆ ತಾಳಿಯ ಗರಿಯ ದುಂಡನೆಯ ಛತ್ರಿಯನ್ನು ಹಿಡಿದುಕೊಂಡು ಇತ್ತಲೇ ಬರುತ್ತಿದ್ದಾನೆ.
6: ಅವನನ್ನು ರಾಜನೇ ಬಹುಶಃ ಮುಖಂಡನನ್ನಾಗಿ ಮಾಡಿರ್ಬೇಕು ಅಲ್ವಾ?
8: ಅಲ್ಲ ಮಗು, ಅವನು ತಾನೇ ಮುಖಂಡನಾಗಿ ಕುಳಿಸಿದ್ದಾನೆ. ಇವನ ಮಾತನ್ನು ಯಾರು ಕೇಳದಿದ್ದರು ಅವನು ಅವರ ಬೆನ್ನು ಹೊತ್ತಿ ಬೇತಾಳದಂತೆ ಅವರನ್ನು ಪೀಡಿಸುತ್ತಾನೆ. ಇದರಿಂದ ಎಲ್ಲರಿಗೂ ಅವನನ್ನು ಕಂಡರೆ ಬಹಳ ಭಯ. ಎಲ್ಲರೊಂದಿಗೂ ವೈರವನ್ನು ಬೆಳೆಸಿಕೊಂಡೇ ಅವನು ತನ್ನ ವೃತ್ತಿಯನ್ನು ನಡೆಸುತ್ತಾನೆ. ಸರಿ, ನಾನಿನ್ನು ಹೋಗುತ್ತೇನೆ, ನನ್ನ ಕೆಲಸಕ್ಕೂ ಅಡ್ಡಿಯಾಗುತ್ತಿದೆ. ನಾ ಬೆಳಗ್ಗೆ ಮತ್ತೆ ಬಂದು ನಿನಗೆ ಪಟ್ಟಣದ ಎಲ್ಲಾ ವಿಚಾರವನ್ನು ಹೇಳುತ್ತೇನೆ.
6: ರಾಜನಿಂದ ಪ್ರತಿದಿನನೂ ಒಂದೊಂದು ಕಾಗದ ಬರ್ತಾ ಇದ್ರೆ ಎಷ್ಟು ಚೆನ್ನಾಗಿತ್ತು. ಈ ಕಿಟಕಿ ಹತ್ರ ಅದನ್ನು ಓದ್ತಾ ಕುತ್ಕೋಬೋದಿತ್ತು. ಆದ್ರೆ ನಂಗೆ ಓದಕ್ ಬರಲ್ವಲ್ಲ, ಯಾರ ಹತ್ರ ಓದ್ಸೋದು? ಅತ್ತೆ ಏನೋ ರಾಮಾಯಣವನ್ನ ಓದ್ತಾರೆ, ಆದ್ರೆ ಅವ್ರಿಗೆ ರಾಜನ ಬರಹವನ್ನ ಓದಕ್ ಬರುತ್ತೋ ಇಲ್ವೋ? ಒಳ್ಳೇದು, ಯಾರಿಗೂ ಓದಕ್ ಬರದೇ ಇದ್ರೆ ಆ ಕಾಗದಗಳನ್ನೆಲ್ಲ ಜೋಪಾನವಾಗಿಟ್ಕೊಂಡು ದೊಡ್ಡನಾದ್ಮೇಲೆ ಓದ್ತೀನಿ. ಆದ್ರೆ ಅಂಚೆಯವನಿಗೆ ನನ್ನ ಗುರುತು ತಿಳಿಯದಿದ್ದರೆ ಏನ್ ಮಾಡೋದು? ಮುಖಂಡರೇ, ಓ ಮುಖಂಡರೇ, ಒಂದ್ ಮಾತನ್ ಕೇಳ್ಬೇಕು, ದಯವಿಟ್ಟು ಇಲ್ಲಿಗೆ ಬನ್ನಿ.
9: ಯಾರಯ್ಯಾದು ನಡುದಾರಿಯಲ್ಲಿ ನನ್ನನ್ನು ಹೀಗೆ ಕೂಗುತ್ತಿರುವನಲ್ಲ, ಎಲ್ಲಿಯ ಮಂಗ ಅವನು?
6: ತಾವು ಹಳ್ಳಿಯ ಮುಖಂಡರು, ಎಲ್ಲರೂ ತಮ್ಮ ಮಾತನ್ನು ಕೇಳುತ್ತಾರೆ ಅಲ್ಲವೇ?
9: ಹೌದು ಹೌದು, ಕೇಳುತ್ತಾರೆ, ಎಲ್ಲರೂ ಕೇಳುತ್ತಾರೆ.
6: ರಾಜನ ಅಂಚೆಯವನು ನಿನ್ನ ಮಾತನ್ನು ಕೇಳುತ್ತಾನಾ?
9: ಕೇಳದಿದ್ದರೆ ಅವನ ಜೀವ ಉಳಿಯಬೇಕಲ್ಲ, ಹುಡುಗಾಟವಲ್ಲ.
6: ಹಾಗಾದ್ರೆ ತಾವು ದಯವಿಟ್ಟು ಅವನಿಗೆ ಹೇಳಿಬಿಡಿ ನಾನೇ ಅಮಲ ಅಂತ. ನಾನು ಇಲ್ಲಿ ಕಿಟಕಿಯ ಹತ್ರ ಯಾವಾಗ್ಲೂ ಕೂತ್ಕೊಂಡಿರ್ತೀನಿ.
9: ಏಕೆ, ಏನು ಸಮಾಚಾರ?
6: ನನ್ನ ಹೆಸರಿಗೆ ಯಾವ್ದಾದ್ರೂ ಕಾಗದ ಬಂದರೆ?
9: ನಿನ್ನ ಹೆಸರಿಗೆ ಕಾಗದವ? ನಿನಗ್ಯಾರ ಕಾಗದ ಬರೀತಾರೆ?
6: ರಾಜನಿಂದ ಕಾಗದ ಬಂದ್ರೆ?
9: ಈ ಹುಡುಗ ನೀನು ಕಡಿಮೆ ಇಲ್ಲ, ರಾಜ ನಿನಗೆ ಕಾಗದ ಬರೆಯಬೇಕೇನೋ? ಹೌದು ಹೌದು, ಖಂಡಿತ ಬರೆಯಬೇಕು. ನೀನು ಅವನಿಗೆ ಪರಮ ಸ್ನೇಹಿತ ತಾನೇ? ಕೆಲವಾರು ದಿನಗಳಿಂದ ರಾಜನು ನಿನ್ನನ್ನು ನೋಡಲೇ ಇಲ್ಲವಂತೆ. ಆದ್ದರಿಂದ ಅವನು ಗಳಿಗೆ ಗಳಿಗೆಗೂ ಕೊರಗಿ ಕೊರಗಿ ಸೋತು ಸೊರಗಿ ಹೋಗುತ್ತಿರುವನೆಂದು ಈಗ ತಾನೇ ಕೇಳಿದೆ. ಇನ್ನೇನು ಹೊತ್ತಿಲ್ಲ, ಇಂದೋ ನಾಳೆಯೋ ಅವನಿಂದ ಪತ್ರ ಬಂದು ಬಿಡುತ್ತದೆ. ನೀನೇನು ಯೋಚನೆ ಮಾಡಬೇಡ.
6: ಮುಖಂಡರೇ, ನೀವ್ ನನ್ನ ಹತ್ರ ಯಾಕೆ ಹೀಗ್ ಮಾತಾಡ್ತಾ ಇದ್ದೀರಾ? ನಿಮ್ಗೆ ನನ್ ಮೇಲೆ ಸಿಟ್ಟು ಬಂದಿದ್ಯಾ?
9: ಅಯ್ಯಪ್ಪ, ನಿನ್ನ ಮೇಲೆ ಸಿಟ್ಟಾಗಲೇ, ರಾಜನ ಪರಮ ಸ್ನೇಹಿತನ ಮೇಲೆ. ನನ್ನಲ್ಲಿ ಅಷ್ಟು ಸಾಹಸವಿದೆಯೇ? ರಾಜನಿಗೂ ನಿನಗೂ ಪತ್ರ ವ್ಯವಹಾರ ನಡೆಯುತ್ತದೆ. ಆ ಮಾಧವದತ್ತ ಬಹಳ ಕೊಬ್ಬಿದ್ದಾನೆ, 4 ಕಾಸು ಕೈಯಲ್ಲಿ ಸೇರೋಯ್ತು. ಇನ್ನೇನು, ಮನೆಯಲ್ಲಿ ರಾಜರು ಮಹಾರಾಜರ ವಿನಃ ಬೇರೆಯ ಮಾತೇ ಇಲ್ಲವೆಂದು ತೋರುತ್ತದೆ. ಇರಲಿ, ತಾಳು, ಅವನಿಗೆ ತಕ್ಕ ಶಾಸ್ತಿ ಮಾಡುತ್ತೇನೆ. ಏ ಹುಡುಗ, ರಾಜನ ಕಾಗದ ನಿನ್ನ ಮನೆಗೆ ಬೇಗನೆ ಬರುವಂತೆ ವ್ಯವಸ್ಥೆ ಮಾಡ್ತೇನೆ.
6: ಬೇಡ ಬೇಡ, ನೀವೇನ್ ಮಾಡೋದು ಬೇಡ.
9: ಯಾಕೋ, ನಿನ್ನ ಸ್ಥಿತಿಯನ್ನು ರಾಜನಿಗೆ ಹೋಗಿ ತಿಳಿಸುತ್ತೇನೆ. ಅವನು ಇನ್ನು ಸ್ವಲ್ಪವೂ ಹೊತ್ತು ಮಾಡದೆ ನಿನ್ನ ಸಮಾಚಾರವನ್ನು ತಿಳಿಯಲು ಒಡನೆಯೇ ಒಂದು ಪೇದೆಯನ್ನು ಕಳಿಸುತ್ತಾನೆ. ಮಾಧವದತ್ತನಿಗೆ ಎಷ್ಟು ಗರ್ವ! ರಾಜನ ಕಿವಿಗೆ ಈ ಮಾತು ಬಿದ್ರೆ ಎಲ್ಲ ಸರಿಯಾಗ್ತದೆ.
4: ಆಗ ಪಾಲಿಕೆಯೋರ್ವಳು ಪ್ರವೇಶಿಸುವಳು.
6: ಬಡಕುತ್ತಾ ಹೋಗ್ತಿದ್ಯಲ್ಲ, ಯಾರ್ ನೀನು? ಸ್ವಲ್ಪ ನಿಲ್ಬಾರ್ದ?
10: ನನ್ಗೆ ನಿಲ್ಲೋಕ್ ಸಮಯವಿಲ್ಲ, ತುಂಬಾ ಹೊತ್ತಾಗ ಹೋಗಿದೆ.
6: ನಿಂಗೆ ನಿಲ್ಲೋಕ್ ಇಷ್ಟ ಇಲ್ಲ ಅಂತ ಹೇಳು, ನನಗೂ ಇಲ್ಲಿರೋಕ್ ಇಷ್ಟ ಇಲ್ಲ.
10: ನಿನ್ನ ನೋಡಿದ್ರೆ ಮುಂಜಾನೆಯ ನಕ್ಷತ್ರದ ತರ ಕಾಣಿಸ್ತಿದ್ಯಾ, ನಿನ್ಗೇನಾಗಿದೆ?
6: ಏನಾಗಿದ್ಯೋ ಯಾರಿಗ್ ಗೊತ್ತು, ವೈದ್ಯರಂತೂ ಹೊರಗಡೆನೆ ಹೋಗ್ಬಾರ್ದು ಅಂತ ಹೇಳಿದ್ದಾರೆ.
10: ಓಹೋ, ಹಾಗಾದ್ರೆ ಹೊರಗೆ ಬರ್ಬೇಡ, ವೈದ್ಯರು ಹೇಳಿದಂತೆ ಕೇಳುವುದೊಳ್ಳೆದು. ಚೇಷ್ಟೆ ಮಾಡಬಾರ್ದು, ಇಲ್ಲವಾದ್ರೆ ಜನ ತುಂಟ ಎನ್ನುತ್ತಾರೆ. ಹೊರಗಡೆ ನೋಡಿ ನೋಡಿ ನಿನ್ನ ಮನಸ್ಸು ಚಂಚಲವಾಗಿದೆ. ಆದ್ರಿಂದ ನಾನು ಈ ಬಾಗಿಲನ್ನ ಮುಚ್ಚಿಬಿಡುತ್ತೇನೆ.
6: ಮುಚ್ಚಬೇಡ ಮುಚ್ಚಬೇಡ, ಹೊರಗಡೆ ಅಂತೂ ಹೋಗಕ್ ಬಿಡಲ್ಲ. ಕೊನೆ ಪಕ್ಷ ಈ ಒಳಗಡೆ ಕಿಟಕಿಯಿಂದನಾದ್ರೂ ಹೊರಗಿನ ಪ್ರಪಂಚನ ನೋಡ್ತೀನಿ. ಹೌದು, ನೀನ್ ಯಾರು ಅಂತ ಹೇಳೇ ಇಲ್ವಲ್ಲ, ನನ್ಗೆ ನಿನ್ ಪರಿಚಯನೇ ಇಲ್ಲ.
10: ನನ್ನ ಹೆಸರು ಸುಧಾ ಅಂತ.
6: ಏನು ಸುಧಾನಾ?
10: ನಿನಗ್ ಗೊತ್ತಿಲ್ವಾ, ನಾನು ಇಲ್ಲಿನ ತೋಟಗಾರನ ಮಗಳು.
6: ತೋಟಗಾರನ ಮಗಳ? ನೀನ್ ಏನ್ ಮಾಡ್ತೀಯಾ?
10: ಬುಟ್ಟಿ ತುಂಬಾ ಹೂವನ್ ಕೊಯ್ತೀನಿ, ಮಾಲೆ ಕಟ್ತೀನಿ, ಈಗ ಹೂವನ ಕೊಯ್ಯಕ್ ಹೋಗ್ತಿದ್ದೀನಿ.
6: ಹೂ ಕೊಯ್ಯಕ್ ಹೋಗ್ತಿದ್ಯಾ? ಅದಕ್ಕಾಗೆ ನೀನ್ ಅವಾಗಿಂದ ಇಷ್ಟು ಗಡಿ ಬಿಡಿ ಮಾಡ್ತಿದ್ಯಾ? ನೀನ್ ನಡೆಯುವಾಗ ನಿನ್ ಕಾಲಿನ ಖಡ್ಗಗಳು ಜಣ ಜಣ ಅಂತ ಶಬ್ದ ಮಾಡುತ್ತೆ. ನಾನು ನಿನ್ ಜೊತೆ ಬರೋ ಹಾಗಿದ್ದಿದ್ರೆ ನಿನ್ ಕೈಗೆ ಸಿಲುಕ್ದಿರುವಂತ ಎತ್ತರದ ಕೊಂಬೆಗಳಲ್ಲಿರೋ ಹೂಗಳನ್ನೆಲ್ಲ ಕಿತ್ಕೊಡ್ತಿದ್ದೆ.
10: ಹೌದು, ಹೂವಿನ ವಿಚಾರದಲ್ಲಿ ನನಗಿಂತ ನಿನಗೆ ಚೆನ್ನಾಗಿ ಗೊತ್ತಿದೆ.
6: ಹೌದು, ಬಲ್ಲೆ, ಚೆನ್ನಾಗ್ ಬಲ್ಲೆ. ನಾನು ಸಂಪ್ಗೆ ಹೂವಿನ 7 ತಮ್ಮಂದಿರ ಕಥೆಗಳನ್ನ ಬಲ್ಲೆ. ಎಲ್ಲರೂ ನನ್ನನ್ನು ಬಿಟ್ಟು ಬಿಟ್ರೆ ಎಂತಹ ದಟ್ಟವಾದ ದಾರಿಯೇ ತಿಳಿಯದ ಕಾಡಿನಲ್ಲಾದ್ರೂ ಹೋಗ್ತೀನಿ. ಚಿಕ್ಕ ಚಿಕ್ಕ ತೆಳ್ಳನೆಯ ಕೊಂಬೆಗಳ ಅಂಚಿನಲ್ಲಿ ಮೈನಾ ಹಕ್ಕಿಗಳು ತೊಟ್ಟಿಲು ತೂಗುತ್ತಾ ಕುಳಿತಿರೋ ಜಾಗದಲ್ಲಿ ನಾನು ಸಂಪ್ಗೆ ಹೂವಾಗಿ ಅರಳಬಲ್ಲೆ. ನೀನು ನನ್ನ ಪಾರನಳ ಅಕ್ಕ ಆಗ್ತೀಯಾ?
10: ನಿನಗೆ ಬುದ್ಧಿ ಇಲ್ವಾ? ನಾನ್ ಹೇಗೆ ಪಾರನಳ ಅಕ್ಕ ಆಗಬಲ್ಲೆ? ನಾನು ಸುಧಾ, ಶಶಿ ತೋಟಗಾರನ ಮಗಳು. ನಾನು ಪ್ರತಿದಿನವೂ ತುಂಬಾ ಹೂವಿನ ಮಾಲೆಯನ್ನು ಕಟ್ಟಬೇಕು, ನನಗೆ ಪುರ್ಸೋತೆ ಇಲ್ಲ.
6: ನಿನ್ನ ಹಾಗೆ ನಾನು ಕೊಠಡಿಯಲ್ಲೇ ಹಗಲೆಲ್ಲ ಕುಳಿತಿದ್ರೆ
10: ಎಷ್ಟು ಚೆನ್ನಾಗಿರ್ತಿತ್ತು.
6: ಹಾಗಾದ್ರೆ ನೀನ್ ಹಗಲೆಲ್ಲ ಏನ್ ಮಾಡ್ತೀಯಾ?
10: ನನ್ನ ಹತ್ರ ಚೈನೀಸ್ ಸೊಸೆ ಎಂಬ ಗೊಂಬೆ ಇದೆ, ಅದಕ್ಕೆ ದಿನಾನು ಮದುವೆ ಮಾಡ್ತೀನಿ ನನ್ನ ಮಿಯಾವ್ನೊಂದಿಗೆ. ನಾನ್ ಹೊರಟೆ, ಹೊತ್ತಾಯ್ತು, ಕಡೆಗೆ ಹೂ ಸಿಗೋದಿಲ್ಲ.
6: ನನ್ ಹತ್ರ ಇನ್ನೊಂದ್ ಸ್ವಲ್ಪ ಹೊತ್ತು ಮಾತಾಡ್ಬಾರ್ದಾ? ನಿನ್ ಮಾತು ನಂಗ್ ತುಂಬಾ ಇಷ್ಟ.
10: ಆಗ್ಲಿ, ಆದ್ರೆ ಚೇಷ್ಟೆ ಮಾತ್ರ ಮಾಡ್ಬೇಡ, ಒಳ್ಳೆ ಹುಡುಗನಂತೆ ಶಾಂತವಾಗಿ ಕುತ್ಕೋ. ಹೂವನ್ನ ಕೊಯ್ತುಕೊಂಡು ಮನೆಗೆ ಹೋಗುವಾಗ ನಿನ್ ಜೊತೆ ಮಾತಾಡ್ತೀನಿ.
6: ಹೋಗ್ತಾ ನನಗೂ ಒಂದ್ ಹೂವನ್ನ ಕೊಟ್ಟು ಹೋಗ್ಬೇಕು.
10: ಹೂವನ್ನ ಹಾಗೆ ಕೊಡ್ಬೇಕಾ? ಅದಕ್ಕೇನು ಬೆಲೆ ಇಲ್ವಾ?
6: ದೊಡ್ಡನಾದ್ಮೇಲೆ ಅದ್ರ ಬೆಲೆನ ಕೊಡ್ತೀನಿ. ಆ ಮುಂದೆ ಕಾಣೋ ತೊರೆ ಆಚೆಗೆ ಕೆಲ್ಸ ಹುಡ್ಕೋಕ್ ಹೋಗ್ತೀನಲ್ಲ, ಅವಾಗ ನಿನ್ಗೆ ಅದ್ರ ಬೆಲೆನ ಕೊಟ್ಟು ಹೋಗ್ತೀನಿ.
10: ಒಳ್ಳೇದು, ಹಾಗೆ ಮಾಡು.
6: ಹಾಗಾದ್ರೆ ನೀನ್ ಹೂವನ್ನ ಕೊಯ್ತ್ಕೊಂಡು ಬರ್ತೀಯ ತಾನೆ?
10: ಬರ್ತೀನಿ ಬರ್ತೀನಿ.
6: ಖಂಡಿತ ಬರ್ತೀಯ ಅಲ್ವಾ?
10: ಖಂಡಿತ ಬರ್ತೀನಿ.
6: ನನ್ನನ್ನ ಮರ್ತು ಬಿಡಲ್ಲ ತಾನೆ? ನನ್ ಹೆಸರು ಅಮಲಾ ಅಂತ, ನಿನ್ಗೆ ನೆನ್ಪಿರುತ್ತೆ ಅಲ್ವಾ?
10: ಇರುತ್ತೆ, ಖಂಡಿತ ಇರುತ್ತೆ, ನಾನಂತೂ ಮರೆಯಲ್ಲ.
6: ನೀವೆಲ್ಲ ಎಲ್ಲಿಗೆ ಹೋಗುತ್ತಿದ್ದೀರಿ? ಒಂದ್ ಬಾರಿ ಬಂದ್ ಹೋಗಿ ಇಲ್ಲಿ.
4: ನಾವೆಲ್ಲ ಆಟ ಆಡ್ಲು ಹೋಗ್ತಿದ್ದೇವೆ.
6: ನೀವೆಲ್ಲ ಯಾವ ಆಟ ಆಡ್ತಿದ್ದೀರಾ?
10: ನಾವೆಲ್ಲರೂ ಉಳ್ಮೆಯ ಆಟವನ್ನ ಆಡ್ತೇವೆ.
4: ಈ ಕೋಲ್ ಇದೆ ನೋಡು, ಇದೇ ನಮ್ ನೇಗಿಲು.
6: ನಾವಿಬ್ಬರು ಎತ್ತುಗಳಾಗ್ತೇವೆ. ಹೌದಾ? ಹಗಲೆಲ್ಲ ಆಟ ಆಡ್ತೀರಾ?
4: ಹೌದು, ಸಂಜೆವರೆಗೂ ಕೂಡ ಆಡ್ತೇವೆ.
6: ಆಮೇಲೆ ನದಿ ದಡದಲ್ಲೇ ಮನೆಗೆ ಹೋಗ್ತೀರಿ ಅಲ್ವಾ?
10: ಹೌದು, ಕತ್ತಲಾಗುವ ಹೊತ್ತಿಗೆ ಹೋಗ್ತೇವೆ.
6: ಸಂಜೆ ಹೋಗುವಾಗ ನಮ್ಮನೆ ಮುಂದೆನೆ ಹೋಗ್ತೀರ ತಾನೆ?
4: ನೀನು ಕೂಡ ಹೊರಗಡೆ ಬಾ, ಆಡೋಣ.
6: ವೈದ್ಯರು ಹೊರಗಡೆ ಹೋಗ್ಬಾರ್ದು ಅಂತ ಹೇಳಿದ್ದಾರೆ ನಂಗೆ.
10: ವೈದ್ಯರು?
4: ವೈದ್ಯರ ಮಾತನ್ನೆಲ್ಲ ಕೇಳ್ತೀಯ ನೀನು? ಒಳ್ಳೇದು, ನಡೀರಿ ನಾವು ಹೋಗೋಣ.
10: ಬೇಡ ಸೋದರರೇ, ನೀವ್ ಹೋಗ್ಬೇಡಿ. ಇಲ್ಲೇ ನನ್ನ ಕಿಟಕಿ ಎದುರಿಗೆ ರಸ್ತೆ ಮೇಲೆ ಸ್ವಲ್ಪ ಹೊತ್ತು ಆಟ ಆಡಿ, ನಾನ್ ನೋಡ್ತೀನಿ.
11: ಇಲ್ಲಿ ನಮಗೆ ಆಡೋಕೇನಿದೆ?
10: ಇಲ್ಲೋಡಿ, ನನ್ನ ಆಟದ ಸಾಮಾನೆಲ್ಲ ಸುಮ್ನೆ ಬಿದ್ದಿದೆ, ಇದನ್ನೆಲ್ಲ ನೀವು ತೆಗೆದ್ಕೊಳ್ಳಿ. ಮನೆ ಒಳಗೆ ಒಂಟಿಯಾಗಿ ಆಟಾಡೋಕೆ ನಂಗ್ ಮನ್ಸೇ ಬರಲ್ಲ. ಈ ಆಟದ ಸಾಮಾನುಗಳಿಂದ ನನ್ಗೆ ಯಾವ ಉಪಯೋಗನೂ ಇಲ್ಲ.
11: ಅರೆ, ಎಷ್ಟು ಚೆನ್ನಾಗಿದೆ ಈ ಆಟದ ಸಾಮಾನುಗಳು. ಇದು ಜಹಾಜು, ಇಲ್ಲಿ ನೋಡು ಅಜ್ಜಿ, ಎಷ್ಟು ಚೆನ್ನಾಗಿದೆ ಈ ಸಿಪಾಯಿಯ ಗೊಂಬೆ.
4: ಇದನ್ನೆಲ್ಲ ನೀನ್ ನಮಗ್ ಕೊಟ್ಬಿಡ್ತೀಯಾ? ನಿಂಗೆ ಬೇಜಾರಾಗುದಿಲ್ವೇನು?
10: ಇಲ್ಲಪ್ಪ, ನಂಗ್ ಸ್ವಲ್ಪನೂ ಬೇಜಾರಾಗಲ್ಲ, ಇದೆಲ್ಲಾನು ನಿಮ್ಗೆ ಕೊಟ್ಬಿಡ್ತೀನಿ.
11: ಆದ್ರೆ ಮತ್ತೆ ಇದನ್ನ ನಾವು ಹಿಂದಕ್ಕೆ ಕೊಡುವುದಿಲ್ಲ.
10: ಬೇಡ ಬೇಡ, ಇದೆಲ್ಲಾನು ನೀವೇ ಇಟ್ಕೊಳ್ಳಿ, ನಂಗ್ ಕೊಡೋದ್ ಬೇಡ.
4: ಇದರಿಂದ ಯಾರಿಗೂ ಸಿಟ್ಟು ಬರಲ್ಲ ತಾನೆ?
10: ಇಲ್ಲ, ಯಾರು ಸಿಟ್ಟಾಗಲ್ಲ. ಆದ್ರೆ ಪ್ರತಿದಿನ ಬೆಳಿಗ್ಗೆ ನೀವು ಈ ಆಟದ ಸಾಮಾನುಗಳನ್ನೆಲ್ಲ ತಂದು ನಮ್ಮ ಮನೆ ಬಾಗಿಲ ಮುಂದೆ ಸ್ವಲ್ಪ ಹೊತ್ತು ಆಟ ಆಡ್ಬೇಕು. ಈ ಆಟದ ಸಾಮಾನುಗಳೆಲ್ಲ ಹಳೇದಾಗಿ ಮಾಸ ಹೋದ್ಮೇಲೆ ನಾನ್ ಮತ್ತೆ ಹೊಸ ಆಟದ ಸಾಮಾನುಗಳನ್ನ ತರ್ಸ್ಕೊಡ್ತೀನಿ ನಿಮ್ಗೆ.
11: ಒಳ್ಳೇದು ತಮ್ಮ, ನಾವು ನಿತ್ಯವೂ ಇಲ್ಲೇ ಆಟ ಆಡುತ್ತೇವೆ. ಆ ಸಿಪಾಯಿಗಳನ್ನೆಲ್ಲ ಇಲ್ಲೇ ತಂದು ಇರಿಸಿ, ನಾವು ಯುದ್ಧದ ಆಟವನ್ನಾಡೋಣ. ಬಂದೂಕುಗಳನ್ನ ಎಲ್ಲಿಂದ ತರುವುದು? ಈ ಕೋಲನ್ನೇ ಬಂದೂಕನ್ನಾಗಿ ಮಾಡಿಕೊಳ್ಳೋಣ. ಆದರೆ ತಮ್ಮ, ನಿನಗೆ ನಿದ್ದೆ ಬರುತ್ತದೆ ಎಂದು ತೋರುತ್ತಿದೆಯಲ್ಲ.
10: ಹೌದು, ನಂಗ್ ತುಂಬಾ ನಿದ್ದೆ ಬರ್ತಿದೆ, ಯಾಕಂತಾನೆ ಗೊತ್ತಿಲ್ಲ, ಇದ್ದಕ್ಕಿದ್ದಂತೆ ನಿದ್ದೆ ಬರುತ್ತೆ. ತುಂಬಾ ಹೊತ್ತಿಂದ ಕುಳಿತ್ಕೊಂಡೇ ಇದ್ದೀನಿ, ಇನ್ನು ನನ್ನ ಕೈಲಿ ಕೂರಕ್ಕಾಗಲ್ಲಪ್ಪ. ನನ್ ಬೆನ್ನಕ್ಕೂ ಬಹಳ ನೋವುತ್ತಿದೆ.
4: ಇನ್ನು ಒಂದ್ ಗಂಟೆನೆ ಆಗ್ಲಿಲ್ಲ, ಆಗ್ಲೇ ನಿಂಗ್ ನಿದ್ದೆ ಬರ್ತಿದೆಯಲ್ಲ. ಓ ಕೇಳಲಿ, ಒಂದ್ ಗಂಟೆ ಆಯ್ತನ್ಸುತ್ತೆ.
10: ಹೌದು, ಗಂಟೆ ಬಾರಿಸ್ತಿದೆ, ನನ್ಗೆ ನಿದ್ದೆ ಮಾಡೋಕ್ ಹೇಳ್ತಿದೆ.
11: ಹಾಗಾದ್ರೆ ನಾವೀಗ ಹೋಗ್ತೀವಿ, ನಾಳೆ ಬೆಳಗ್ಗೆ ಬರ್ತೀವಿ ಆಯ್ತಾ?
10: ತಡೀರಿ ತಡೀರಿ, ಹೋಗೋ ಮೊದ್ಲು ನಿಮ್ಗೊಂದ್ ಮಾತನ್ ಕೇಳಲ ಸಹೋದರರೇ. ನೀವೆಲ್ಲರೂ ಹೊರಗಡೆನೆ ಇರ್ತೀರಿ, ನಿಮ್ಮಲ್ಲಿ ಯಾರಿಗಾದ್ರೂ ರಾಜನ ಅಂಚೆಯವರ ಪರಿಚಯ ಇದೆಯಾ?
4: ಇದೆ, ಚೆನ್ನಾಗಿದೆ.
10: ಯಾರು ಯಾರಿದ್ದಾರೆ, ಅವರ ಹೆಸರೇನು?
11: ಒಬ್ಬನ ಹೆಸರು ಮೇಘವೆಂದು, ಇನ್ನೊಬ್ಬನ ಹೆಸರು ಶರತ್, ಇನ್ನು ಬಹಳ ಜನ ಇದ್ದಾರೆ.
10: ಹೌದಾ, ಹಾಗಾದ್ರೆ ನನ್ನ ಹೆಸರಿಗೆ ಕಾಗದ ಬಂದ್ರೆ ಅವರು ನನ್ನನ್ನ ಗುರುತಿಸ್ತಾರೆ ಅಲ್ವಾ?
4: ಗುರುತಿಸ್ದೇನು, ಕಾಗದದ ಮೇಲೆ ನಿನ್ ಹೆಸರು ಇರ್ತದಲ್ಲ, ಅಷ್ಟೇ ಸಾಕು, ಅದರಿಂದಲೇ ಅವ್ರು ಗುರುತಿಸ್ಬಿಡ್ತಾರೆ.
10: ಹಾಗಾದ್ರೆ ನಾಳೆ ಬೆಳಿಗ್ಗೆ ನೀವು ಇಲ್ಲಿಗೆ ಬರ್ತೀರಲ್ಲ, ಅವಾಗ ಅವರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಕರ್ತ್ಕೊಂಡ್ ಬಂದು ನಂಗೆ ತೋರಿಸ್ತೀರಾ?
12: ಆಗ್ಲಿ, ತೋರಿಸ್ತೀವಿ.
10: ಮಾವ, ಈ ದಿನ ನಾನು ನನ್ನ ಕಿಟಕಿ ಹತ್ರನು ಹೋಗ್ಬಾರ್ದಾ? ವೈದ್ಯರು ಬೇಡ ಅಂತ ಹೇಳಿದಾರ?
3: ಹೌದ್ ಮಗು, ನಿತ್ಯ ನೀನ್ ಅಲ್ಲೇ ಕೂತ್ಕೊಂಡು ನಿನ್ ಕಾಯಿಲೆ ಹೆಚ್ಚಾಗ್ಬಿಟ್ಟಿದೆ.
10: ಇಲ್ಲ ಮಾವ, ಇಲ್ಲ, ನನ್ ಕಾಯಿಲೆ ವಿಚಾರ ನಂಗೇನು ತಿಳಿದಿಲ್ಲ, ಆದ್ರೂ ಅಲ್ಲಿ ಕೂತ್ಕೊಂಡಾಗ ನನ್ಗೆ ಹಾಯನಿಸುತ್ತೆ.
3: ಮಗು, ದಿನಾ ನೀನ್ ಅಲ್ಲೇ ಕೂತ್ಕೊಂಡು ಪಟ್ಟಣದ ಹುಡುಗರು ಮುದುಕರನ್ನೆಲ್ಲ ಸ್ನೇಹಿತರನ್ನಾಗಿ ಮಾಡ್ಕೊಂಡಿದ್ಯ. ಮನೆ ಮುಂದೆ ನೋಡು, ದಿನಾ ಸಂತೆ ಸೇರದಂತೆ ಜನ ಸೇರ್ತಾ ಇದ್ದಾರೆ. ಹೀಗೆ ಮಾತಾಡ್ತಾ ಇದ್ರೆ ನಿನ್ ಆರೋಗ್ಯ ಹೇಗಿರುತ್ತೆ ಹೇಳು ನೋಡು. ಈ ದಿನ ನಿನ್ ಮುಖ ಎಷ್ಟು ಕುಂದಿ ಹೋಗಿದೆ ನೋಡು.
10: ಮಾವ, ನನ್ನ ಆ ಫಕೀರ ತಾತ ಇದನಲ್ಲ, ನಾನು ಕಿಟಕಿ ಹತ್ರ ಕೂತ್ಕೊಳ್ದೆ ಇದ್ರೆ ಅದನ್ನ ನೋಡಿ ಅವನ್ ಹಾಗೆ ಹೊರಟೋಗ್ಬಿಡ್ತಾನೆ ಅಲ್ವಾ?
3: ಯಾರು ಯಾರ ಫಕೀರ ತಾತ?
10: ಅವನೇ, ದಿನಾನು ನನ್ ಹತ್ರ ಬಂದು ದೇಶ ವಿದೇಶಗಳ ಎಲ್ಲಾ ಕತೆಗಳನ್ನು ಹೇಳ್ತಾನಲ್ಲ, ಅವನೇ. ಅವನ ಕತೆಗಳಂದ್ರೆ ನಂಗ್ ತುಂಬಾ ಇಷ್ಟ ಮಾವ.
3: ಯಾರವನು? ನನ್ಗೆ ಯಾವ ಫಕೀರನ್ ಪರಿಚಯವೂ ಇಲ್ವಲ್ಲ.
10: ಇನ್ನೇನು, ಅವನೀಗ ಬರೋ ಹೊತ್ತಾಯ್ತು. ಮಾಮ, ನಿನ್ ಕಾಲಿಗ್ ಬೇಕಾದ್ರೂ ಬೀಳ್ತೀನಿ, ನನ್ ಕೊಠಡಿಗ್ ಬಂದ್ ಕೂತ್ಕೊಳ್ಬೇಕು ಅಂತ ಅವನಿಗೆ ಹೇಳ್ತೀರಾ?
13: ನಾನು ತಾತಯ್ಯ ಈಗ ಫಕೀರನ್ ವೇಷದಲ್ಲಿ ಹೋಗ್ತಾ ಇದ್ದೇನೆ.
10: ಇವನೇ ಮಾವ, ಇವನೇ ಆ ಫಕೀರ. ಬಾ ತಾತ, ನನ್ ಹಾಸಿಗೆ ಮೇಲೆ ಕೂತ್ಕೋ ಬಾ.
3: ಇದೇನು ಇವನು?
13: ಹೌದಪ್ಪ, ನಾನೇ ಫಕೀರ.
3: ಏನ್ ತಾತ, ಯಾವ ಯಾವ ವೇಷದಲ್ಲ ಬರ್ತೀಯೋ ನೀನು?
10: ಈ ಬಾರಿ ನೀನು ಎಲ್ಲಿಗೆ ಹೋಗಿದ್ದೆ ತಾತ?
13: ಈ ಬಾರಿ ನಾನು ಕ್ರೌಂಚ ದ್ವೀಪಕ್ಕೆ ಹೋಗಿದ್ದೆ, ಅಲ್ಲಿಂದನೇ ನೇರವಾಗಿ ಬರ್ತಾ ಇದ್ದೇನೆ.
3: ಏನು ಕ್ರೌಂಚ ದ್ವೀಪಕ್ಕ?
13: ಇದರಲ್ಲ ಆಶ್ಚರ್ಯ ಪಡಲೇನಿದೆ, ನೀನು ನನ್ನನ್ನ ನಿನ್ನ ಹಾಗಂತ ತಿಳ್ಕೊಂಡಿದೀಯ. ನನಗೆ ಹೋಗಲು ಯಾವ ಖರ್ಚು ಇಲ್ಲ,
5: ಎಲ್ಲಿಗೆ ಬೇಕಾದರೂ ಅಲ್ಲಿಗೆ ನಾನು ಧಾರಾಳವಾಗಿ ಹೋಗ್ಬಲ್ಲೆ.
10: ನಿನ್ನ ಅದೃಷ್ಟವೇ ಅದೃಷ್ಟ ತಾತ. ತಾತ, ನನ್ಗೆ ಗುಣ ಆದ್ಮೇಲೆ ನೀನು ನನ್ನ ನಿನ್ ಶಿಷ್ಯನನ್ನಾಗಿ ಮಾಡ್ಕೊಳ್ತೀಯ ಅಂತ ಹೇಳಿದ್ದೆ, ನೆನ್ಪಿದ್ಯಾ?
5: ನೆನಪಿದೆ ಮಗು. ಗುಡ್ಡ ಬೆಟ್ಟ ಸಮುದ್ರ ನದಿ ಅಡವಿ ಅರಣ್ಯ ಎಲ್ಲಿ ಬೇಕೆಂದ್ರಲ್ಲಿ ಯಾವ ತಡೆಯೂ ಇಲ್ಲದೆ ತಿರುಗಾಡುವಂತಹ ಮಂತ್ರಗಳನ್ನೆಲ್ಲ ನಿನ್ ಕಲಿಸ್ತೇನೆ.
3: ಏನಿದು, ಏನ್ ಮಾತಾಡ್ತಾ ಇದ್ದೀರಿ ನೀವು? ಎಲ್ಲರೂ ಹುಚ್ಚರಂತೆ ಮಾತಾಡ್ತಿದ್ದೀರಲ್ಲ.
5: ಮಗು ಅಮಲ, ನನಗೆ ಗುಡ್ಡದ ಭಯವಿಲ್ಲ, ಬೆಟ್ಟದ ಭಯವಿಲ್ಲ, ಸಮುದ್ರದ ಭಯವೂ ಇಲ್ಲ, ಯಾವ ಭಯವೂ ಇಲ್ಲ. ಆದ್ರೆ ನಿನ್ನ ಮಾವನೊಡನೆ ಆ ವೈದ್ಯರು ಬಂದು ಸೇರಿಬಿಟ್ರೆ ಮಾತ್ರ ನನ್ನ ಮಂತ್ರವೂ ಸೋಲನೊಪ್ಪಬೇಕಾಗುವುದು, ಇದೊಂದೇ ಭಯ ನನಗಿರೋದು.
10: ಇಲ್ಲ ಇಲ್ಲ ಮಾವ, ನೀವು ವೈದ್ಯರಿಗೆ ಏನು ಹೇಳ್ಬೇಡಿ. ಇನ್ನು ನಾನು ಇಲ್ಲೇ ಮಲಗಿರ್ತೀನಿ, ಯಾವ ಚೇಷ್ಟೇನೂ ಮಾಡಲ್ಲ. ಆದ್ರೆ ನನಗೆ ಗುಣ ಆದ್ಮೇಲೆ ತಾತನಿಂದ ಮಂತ್ರವನ್ನು ಕಲಿತು ಹೊರಗಡೆ ಹೋಗೇ ಹೋಗ್ತೀನಿ. ನದಿ ಪರ್ವತ ಸಮುದ್ರ ಇದ್ಯಾವುದು ನನ್ನ ತಡೆಯಲ್ಲ.
3: ಚೀಚಿ, ಯಾವಾಗ್ಲೂ ಹೋಗ್ತೇನೆ ಹೋಗ್ತೇನೆ ಅಂತ ಹೇಳಬಾರ್ದಪ್ಪ, ಇದರಿಂದ ನನಗೆ ಎಷ್ಟು ದುಃಖ ಆಗ್ತದೆ ಗೊತ್ತಾ?
10: ಕ್ರೌಂಚ ದ್ವೀಪ ಹೇಗಿದೆ ತಾತ, ಹೇಳು ನೋಡೋಣ.
5: ಅದು ಬಹಳ ವಿಚಿತ್ರವಾದ ಸ್ಥಳ. ಅದು ಹಕ್ಕಿಗಳ ನಾಡು. ಅಲ್ಲಿ ಮನುಷ್ಯರು ಇರುವುದೇ ಇಲ್ಲ. ಮನುಷ್ಯರಂತೆ ಅವು ಮಾತನಾಡುವುದೂ ಇಲ್ಲ, ನಡೆಯುವುದೂ ಇಲ್ಲ. ಅವು ಹಾರಾಡುತ್ತವೆ, ಹಾರುತ್ತಾ ಹಾರುತ್ತಾ ಹೋಗುತ್ತವೆ.
10: ಆಹಾ, ಎಷ್ಟು ಚೆನ್ನಾಗಿದೆ, ಎಷ್ಟು ಸುಂದರವಾಗಿದೆ. ಅದು ಸಮುದ್ರದ ದಂಡೆಯಲ್ಲಿದ್ಯಾ ತಾತ?
5: ಹೌದು ಮಗು, ಅದು ಸಮುದ್ರದ ತೀರದಲ್ಲಿಯೇ ಇದೆ.
10: ಅಲ್ಲಿನ ಗುಡ್ಡಗಳು ನೀಲಿ ಬಣ್ಣದಾಗಿದೆಯಾ ತಾತ?
5: ನೀಲಿ ಬಣ್ಣದ ಗುಡ್ಡಗಳ ಮೇಲೆಯೇ ಅವುಗಳ ಗೂಡುಗಳಿವೆ ಮಗು. ಸಂಜೆಯ ಹೊತ್ತು ಆ ಬೆಟ್ಟಗಳ ಮೇಲೆ ಮುಳುಗುವ ಸೂರ್ಯನ ಹುಂಬಿಸಿಲು ಬಿದ್ದಾಗ ಆ ಹಸಿರು ಹಕ್ಕಿಗಳ ಸಾಲು ತಮ್ಮ ಗೂಡುಗಳಿಗೆ ಹಿಂದಿರುಗುತ್ತದೆ. ಆಗ ಗುಡ್ಡದ ಬಣ್ಣ, ಮುಳುಗುವ ಸೂರ್ಯನ ಶಾಂತಿ, ಹಕ್ಕಿಗಳ ಬಣ್ಣ ಇವೆಲ್ಲವೂ ಸೇರಿ ಅದೊಂದು ರೀತಿಯ ವಿಚಿತ್ರವಾದ ಸೊಬಗನ್ನು ಬೀರುತ್ತವೆ.
10: ತಾತ, ಗುಡ್ಡದ ಮೇಲೆ ತೊರೆಗಳಿದ್ಯಾ?
5: ಭಲೆ, ತೊರೆಗಳಿಲ್ಲದಿದ್ರೆ ಹೇಗಾದೀತು? ಅದರ ಕುಣಿತವಂತೂ ಅಪೂರ್ವವಾದದು. ಅದು ಕುಣಿಯುತ್ತಾ ಕುಣಿಯುತ್ತಾ ವಜ್ರದ ಚೆಂಡುಗಳನ್ನು ಕಟ್ಟಿ ಅತ್ತಿತ್ತ ಎಸೆಯುತ್ತಿದೆ ಎಂದೆನಿಸುತ್ತದೆ. ಕಲ್ಲು ಬಂಡೆಗಳ ಸಂದಿನಿಂದ ನುಸುಳಿ ಬಂದು ಕಲಕಲ ಶಬ್ದದಿಂದ ಮೆಲ್ಲ ಮೆಲ್ಲನೆ ಜಾರಿ ಕೆಳಕ್ಕೆ ಬೀಳುವ ಆ ಪುಟ್ಟ ತೊರೆ ಸಮುದ್ರವನ್ನು ಸೇರಿದೆ. ಏನಾದರೊಂದು ತಡೆಯನ್ನುಂಟು ಮಾಡಿ ಅದನ್ನು ನಿಲ್ಲಿಸುವ ಶಕ್ತಿ ಯಾವ ವೈದ್ಯನ ತಾತನಿಗೂ ಇಲ್ಲ. ನನ್ನನ್ನು ಆ ಹಕ್ಕಿಗಳು ಸರ್ವತಾ ತುಚ್ಚ ಮನುಷ್ಯರೆಂದು ಭಾವಿಸಿ ತಮ್ಮ ಜಾತಿಯಿಂದ ಹೊರಹಾಕಿದ್ದರೆ ನಾನು ಆ ತೊರೆಯ ತೀರದಲ್ಲೇ ಅದರ ಸಾವಿರಾರು ಚಿಕ್ಕ ಪುಟ್ಟ ಹಕ್ಕಿಯ ಗೂಡುಗಳ ಬಳಿಯಲ್ಲೇ ಒಂದೆಡೆ ಕುಳಿತು ಸಮುದ್ರದಲ್ಲಿ ಗಳಿಗೆ ಗಳಿಗೆಯಲ್ಲೂ ಏರಿ ಇಳಿಯುತ್ತಿದ್ದ ತೆರೆಯ ಮಾಲೆಯನ್ನು ನೋಡುತ್ತಲೇ ದಿನವನ್ನೆಲ್ಲ ಕಳೆಯುತ್ತಿದ್ದೆ.
10: ನಾನು ಹಕ್ಕಿಯಾಗಿ ಹುಟ್ಟಿದ್ದರೆ?
5: ಹಾ, ಹಾಗೆ ಕಷ್ಟವಿತ್ತು ನೋಡು. ನೀನು ಮೊಸರಿನವನೊಡನೆ ದೊಡ್ಡವನಾದ ಮೇಲೆ ಮೊಸರು ಮಾರ್ತೇನೆ ಅಂತ ಹೇಳಿದ್ದೆ ಅಂತ ಕೇಳ್ಪಟ್ಟೆ. ಹಕ್ಕಿಗಳಲ್ಲಿ ನಿನ್ನ ಮೊಸರಿನ ವ್ಯಾಪಾರ ಅಷ್ಟು ಚೆನ್ನಾಗಿ ನಡೆಯೋದಿಲ್ಲ, ಆಗ ನಿನಗೆ ಸ್ವಲ್ಪ ನಷ್ಟವೇ ಆದೀತು.
3: ಇನ್ನಿಂದ ಸಹಿಸೋಕೆ ಸಾಧ್ಯ ಇಲ್ಲ. ನೀವಿಬ್ರು ಸೇರಿ ನನ್ನನ್ನ ಹುಚ್ಚನ್ನಾಗಿ ಮಾಡ್ತೀರಿ ಅಂತ ಕಾಣ್ತದೆ. ನಾನಂತೂ ಹೊರಡ್ತೆ.
10: ಮಾವ, ನನ್ ಆ ಮೊಸರಿನವನು ಬಂದು ಹೋಗ್ಬಿಟ್ನ?
3: ಹೌದು, ಹೊರಟೋದ. ಆ ಫಕೀರನ್ ಮಾತ್ ಕೇಳ್ತಾ ಕ್ರೌಂಚ ದ್ವೀಪಕ್ಕೆ ಹೋದ್ರೆ ಅವನ ಹೊಟ್ಟೆ ತುಂಬುವುದಿಲ್ಲ. ಅವನು ನಿನಗಾಗಿ ಒಂದ್ ಬಟ್ಲಲ್ಲಿ ಮೊಸರನ್ನ ಇಟ್ಟು ಹೋಗಿದ್ದಾನೆ. ಅವನ ಹಳ್ಳಿಯಲ್ಲಿ ಅವನ ತಂಗಿ ಮಗಳಿಗೆ ಮದುವೆಯಂತೆ. ಶಹನಾಯಿ ಅವರಿಗೆ ಹೇಳಿ ಬರಬೇಕಂತೆ. ಆದ್ರಿಂದ ಅವನು ಅವಸರವಾಗಿ ಹೊರಟು ಹೋಗ್ಬಿಟ್ಟ.
10: ಅವಳನ್ನ ನನಗೆ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅವನು.
5: ಹಾಗಾದ್ರೆ ಬಹಳ ಅನರ್ಥ ಆಯ್ತು.
10: ಅವನ್ ಹೇಳಿದ್ದ ಅವಳು ಬಹಳ ಚೆಲುವೆಯಾದ ಮದುವಣಗಿತ್ತಿ ಅಂತೆ. ಅವಳ ಮೂಗಿನಲ್ಲಿ ಚಿನ್ನದ ಮೂಗುತಿ ಇದೆ. ಲಾಲ್ ಪಾಡದ ಸುಂದರವಾದ ಸೀರೆಯನ್ನುಟ್ಟಿದ್ದಾಳಂತೆ. ಮುಂಜಾವಿನಲ್ಲಿ ಅವಳು ತನ್ನ ಕೈಯಿಂದಲೇ ಕಪ್ಪು ಆಕಳನ್ನು ಕರೆಸಿ ಹೊಸದಾದ ಮಣ್ಣಿನ ಬಟ್ಟಲಲ್ಲಿ ನನಗೆ ಹಾಲು ಕುಡಿಯಲು ಕೊಡುತ್ತಾಳಂತೆ. ಸಂಜೆ ಗೋಶಾಲೆಯಲ್ಲಿ ಹಣತೆಯ ದೀಪವನ್ನಿಟ್ಟು ಬರುತ್ತಾಳಂತೆ. ಆಮೇಲೆ ನನ್ನ ಹತ್ತಿರ ಬಂದು ಕುಳಿತು ಸಂಪಿಗೆ ಮತ್ತು ಅದರ ಏಳು ಜನ ತಮ್ಮಂದಿರ ಕಥೆಯನ್ನೂ ಹೇಳುತ್ತಾಳಂತೆ.
5: ಭೇಷ್ ಭೇಷ್, ಮಧುವಣ ಗಿತ್ತಿಯನು ಬಹಳ ಚೆನ್ನಾಗಿದ್ದಾಳೆ. ನಾನು ಬೈರಾಗಿ ಆದ್ರೆ ನನಗೂ ಸಹ ಇದನ್ನು ಕೇಳಿ ಲೋಭ ಉಂಟಾಗ್ತಾ ಇದೆ. ಮಗು, ಅವನು ಆ ಹುಡುಗಿಯ ಮದುವೆ ಮಾಡ್ಲಿ, ಅದರಿಂದ ನಿನಗೇನೂ ನಷ್ಟ ಇಲ್ಲ. ಯಾಕಂದ್ರೆ ನಿನಗೆ ಯಾವತ್ತಿಗೆ ಬೇಕಾದ್ರೂ ಆ ಮನೇಲಿ ನಿಂಗೆ ಹುಡುಗಿಯರಿಗೆ ಏನೂ ಕೊರತೆ ಇಲ್ಲ. ನೀನೇನು ಹೆದರ್ಬೇಡ.
3: ಅಯ್ಯೋ, ಬಹಳವಾಯ್ತು. ಇನ್ನು ನನ್ನ ಕೈಯಲ್ಲಿ ಸಹಿಸಲು ಸಾಧ್ಯವೇ ಇಲ್ಲ. ನಾನಂತೂ ಹೊರಟೋಗ್ತೇನೆ.
10: ತಾತ, ಗೊತ್ತಾ, ಮಾವ ಹೊರಟೋದ್ರು, ಈಗ್ಲಾದ್ರೂ ನನಗ್ ಮೆಲ್ಲನೆ ಹೇಳು, ಅಂಚೆ ಮನೆಯಲ್ಲಿ ನನ್ನ ಹೆಸರಿಗೆ ರಾಜನಿಂದ ಯಾವ್ದಾದ್ರೂ ಕಾಗದ ಬಂದಿದ್ಯಾ?
5: ರಾಜನಂತೂ ಅದನ್ನ ಕಳಿಸಿದ್ದಾನೆಂದು ಕೇಳ್ಪಟ್ಟೆ. ದಾರಿಯಲ್ಲಿ ಬಹುಶಃ ಬರ್ತಿರಬಹುದು.
10: ದಾರಿಯಲ್ಲೇ? ಯಾವ ದಾರಿಲಿ? ಅಲ್ಲಿ ಮಳೆ ಬಿದ್ಮೇಲೆ ಆಕಾಶವೆಲ್ಲ ಶುಭ್ರವಾದೊಡನೆ ದೂರದಲ್ಲಿ ಕಾಣಿಸ್ತಿದ್ಯಲ್ಲ, ದಟ್ಟವಾದ ಆ ಕಾಡಿನ ಕೆಂಪು ಹಾದಿಯಲ್ಲೇ.
5: ಹಾಗಾದ್ರೆ ನಿನಗೆಲ್ಲವೂ ಗೊತ್ತೇ ಇದೆ. ಹೌದು, ಆ ಹಾದಿಯಲ್ಲೇ.
10: ಹೌದು ತಾತ, ನನ್ಗೆಲ್ಲವೂ ಗೊತ್ತಿದೆ.
5: ಹೌದು, ನಿನಗೆಲ್ಲವೂ ಗೊತ್ತೇ ಇದೆ. ಹೇಗೆ ಗೊತ್ತಾಯ್ತು ಮಗು?
10: ಅದು ಮಾತ್ರ ನನಗ್ ಗೊತ್ತಿಲ್ಲ, ಆದ್ರೆ ಅದು ನನ್ನ ಕಣ್ಣ ಮುಂದೆ ಕಾಣಿಸ್ತಿದೆ. ಅದ್ ಎಷ್ಟೋ ಬಾರಿ ನೋಡಿರೋ ಹಾಗೆ ನನ್ಗನ್ಸುತ್ತೆ, ಬಹಳ ದಿನಗಳ ಹಿಂದೆ. ಆದ್ರೆ ಎಷ್ಟು ದಿನಗಳ ಹಿಂದೆ ಅಂತ ನಂಗ್ ಮಾತ್ರ ಗೊತ್ತಿಲ್ಲ, ಅದು ಮಾತ್ರ ನೆನಪು ಇಲ್ಲ. ಹೇಳ, ರಾಜನ ಅಂಚೆಯವನು ಮುಂದಿನ ಬೆಟ್ಟದಿಂದ ಇಳಿದು ಇಳಿದು ಬರ್ತಿದ್ದ. ಅವನ ಎಡಗೈಯಲ್ಲಿ ಲಾಂದ್ರವಿತ್ತು, ಬಲಗೈಯಲ್ಲಿ ಕಾಗದಗಳ ಚೀಲ. ಎಷ್ಟೋ ಹಗಲುಗಳಿಂದ, ಎಷ್ಟೋ ರಾತ್ರಿಗಳಿಂದ ಅವನು ಗುಡ್ಡದಿಂದ ಇಳಿಯುತ್ತಲೇ ಇದ್ದಾನೆ. ಗುಡ್ಡದ ಕೆಳಗೆ ತೊರೆ ದಾರಿ ಮುಗಿದ್ಮೇಲೆ ಅವನು ಬಳಸಿ ಸುತ್ತಿ ಸೊಟ್ಟು ಸೊಟ್ಟಾಗಿ ಹರಿತಿರುವ ನದಿ ದಂಡೆ ಮೇಲೆ ನಡೀತಾ ಬರ್ತಾ ಇದ್ದಾನೆ. ನದಿ ದಂಡೆ ಬಳಿ ಜೋಳದ ಹೊಲಗಳಿವೆ. ಅವನು ಆ ಜೋಳ ಸಸಿಗಳ ನಡುವೆ ತೆಳು ಹಾದಿಯೊಳಗೆ ನಡೆದು ಬರ್ತಾ ಇದ್ದಾನೆ. ಆಮೇಲೆ ಕಬ್ಬಿನ ಗದ್ದೆ, ಆ ಕಬ್ಬಿನ ಗದ್ದೆ ಅಂಚಲ್ಲಿ ಎತ್ತರವಾದ ದಿನ್ನೆ ಇದೆ ಅಲ್ವಾ, ಅವನು ಆ ದಿನ್ನೆ ಮೇಲೆ ಬರ್ತಾ ಇದ್ದಾನೆ. ಹಗಲು ರಾತ್ರಿ ಅವನೊಬ್ನೇ ಬರ್ತಿದ್ದಾನೆ. ಗದ್ದೆಯಲ್ಲಿ ದುಂಬಿಗಳು ಮಾತನಾಡ್ತಾ ಇದೆ, ನದಿ ದಂಡೆಯಲ್ಲಿ ಒಬ್ಬ ಮನುಷ್ಯನೂ ಇಲ್ಲ. ನಾಯಿಯೊಂದು ಮಾತ್ರ ತನ್ನ ಬಾಲವನ್ನ ಅಲ್ಲಾಡಿಸ್ಕೊಂಡು ಅತ್ತ ಇತ್ತ ತಿರುಗ್ತಾ ಇದೆ. ನನ್ಗೆಲ್ಲವೂ ಕಣ್ಮುಂದೆ ತೋರ್ತಿದ್ದೆ ತಾತ. ಅವನು ಮುಂದೆ ಮುಂದೆ ಬಂದಂತೆ ನನ್ನ ಮನಸ್ಸೆಲ್ಲ ಸಂತೋಷದಿಂದ ತುಂಬತಾ ಇದೆ.
5: ನಿನ್ ಹಾಗೆ ನನಗೆ ನವೀನವಾದ ದೃಷ್ಟಿಯೇನೋ ಇಲ್ಲ, ಆದ್ರೂ ನಾನು ನೀನು ನೋಡುವುದ್ರೊಳಗೆ ಎಲ್ಲವನ್ನೂ ನೋಡ್ತಾ ಇದ್ದೇನೆ.
10: ತಾತ, ಈ ಅಂಚೆ ಮನೆ ಯಾರಿಗ್ ಸೇರಿದ್ಯೋ ಆ ರಾಜನನ್ನ ನೀನು ಬಲ್ಲೆಯಾ?
5: ಚೆನ್ನಾಗಿ ಬಲ್ಲೆ. ಅವನ ಬಳಿಗೆ ನಾನು ಪ್ರತಿದಿನ ಭಿಕ್ಷೆ ಬೇಡಲು ಹೋಗ್ತೇನೆ.
10: ಹಾಗಾದ್ರೆ ಸರಿ, ನನ್ಗೆ ಗುಣ ಆದ್ಮೇಲೆ ನಾನು ನಿನ್ನೊಡನೆ ಭಿಕ್ಷೆ ಬೇಡಲು ಬರ್ತೇನೆ. ನಾನು ಬರಬಹುದು ಅಲ್ವಾ?
5: ನೀನೇನು ಭಿಕ್ಷೆ ಬೇಡಬೇಕಾಗಿಲ್ಲ ಮಗು, ರಾಜನು ನಿನಗೆ ಕೊಡುವುದನ್ನ ತಾನಾಗೇ ಕೊಡ್ತಾನೆ.
10: ಬೇಡ ಬೇಡ, ನಾನು ಅವನ್ ಮನೆ ಬಾಗ್ಲೆದ್ರಿಗೆ ದಾರಿ ಅಂಚಲ್ಲಿ ನಿಂತು ಜಯವಾಗಲಿ ಅಂತ ಹೇಳಿ ಭಿಕ್ಷೆ ಬೇಡ್ತೀನಿ. ಖಂಜರಿಯನ್ನು ಬಾರಿಸುತ್ತಾ ನಾನು ಕುಣಿತೀನಿ, ಸರಿ ತಾನೆ?
5: ಸರಿಯೇ, ನನ್ನೊಡನೆ ನಿನ್ನನ್ನು ಕರೆದುಕೊಂಡು ಹೋದ್ರೆ ನನಗೂ ಹೊಟ್ಟೆ ತುಂಬಾ ಅನ್ನ ಸಿಗ್ತದೆ. ನೀನ್ ಏನನ್ನು ಭಿಕ್ಷೆ ಬೇಡುವೆ ಮಗು?
10: ನಾನ್ ಏನಂತ ಬೇಡ್ತೀನಿ ಅಂದ್ರೆ, ನನ್ನ ನಿನ್ನ ಅಂಚೆಯವನನ್ನಾಗಿ ಮಾಡ್ಕೋ. ನಾನು ಅದೇ ರೀತಿ ಕೈಯಲ್ಲಿ ಲಾಂದ್ರವನ್ನು ಹಿಡಿದು ಮನೆ ಮನೆಗೂ ಕಾಗದವನ್ನ ಹಂಚ್ ಬರ್ತೀನಿ ಅಂತ ಕೇಳ್ಕೊಳ್ತೀನಿ. ನಿನಗ್ ಗೊತ್ತಾ ತಾತ, ಒಬ್ಬ ಭಿಕ್ಷುಕ ನನ್ಗೆ ಭಿಕ್ಷೆ ಬೇಡದನ್ನ ಕಲಿಸ್ತೀನಿ ಅಂತ ಹೇಳಿದಾನೆ. ಅವನೊಡನೆ ನಾನು ಮನಸ್ಸು ಬಂದಲ್ಲಿಗೆ ಭಿಕ್ಷೆ ಬೇಡಲು ಹೊರಟು ಹೋಗ್ತೀನಿ.
5: ಯಾರು ಮಗು ಆ ಮನುಷ್ಯ?
10: ಅವನ ಹೆಸರು ಚಿದಾಮ ಅಂತ.
5: ಯಾವ ಚಿದಾಮ?
10: ಅವನೇ ಇಲ್ಲಿ ಭಿಕ್ಷೆ ಬೇಡಕ್ ಬರ್ತಾನಲ್ಲ, ಅವನಿಗೆ ಕಣ್ ಕಾಣಿಸಲ್ಲ, ಕಾಲುಗಳು ಇಲ್ಲ. ಅವನೇ ಎರಡು ಚಕ್ರ ಇರೋ ಗಾಡಿ ಮೇಲೆ ಅವನ್ ಕೂತ್ಕೊಂಡಿರ್ತಾನೆ. ಅವನ್ ಹಿಂದೆ ನನ್ ಹಾಗೆ ಇರೋ ಒಬ್ಬ ಹುಡ್ಗ ಆ ಗಾಡಿನ ತಳ್ಕೊಂಡ್ ಹೋಗಲ್ವಾ? ನಾನು ಅವನಿಗೆ ಆಗ್ಲೇ ಹೇಳ್ಬಿಟ್ಟಿದೀನಿ, ನನಗ್ ಗುಣ ಆದ್ಮೇಲೆ ನಾನೇ ಅವನ್ ಗಾಡಿನ ತಳ್ತಾ ಅವನನ್ನ ಎಲ್ಲ ಕಡೆಗೂ ಸುತ್ತಾಡಿಸ್ತೀನಿ ಅಂತ.
5: ಹಾಗಾದ್ರೆ ಬಹಳ ಚೆನ್ನಾಗಿರತ್ತೆ.
10: ಹೇಗ್ ಭಿಕ್ಷೆ ಬೇಡ್ಬೇಕು ಅಂತಾನು ತಿಳಿಸ್ತೀನಿ ಅಂತ ಅವನು ನನ್ಗೆ ಹೇಳಿದಾನೆ. ಮಾವನೊಡನೆ ಅವ್ರಿಗೇನಾದ್ರೂ ಭಿಕ್ಷೆ ಕೊಡಿ ಅಂತ ಹೇಳಿದ್ರೆ ಅದಕ್ಕವ್ರು ಇವರೆಲ್ಲ ಕುರುಡ್ರು ಅಲ್ಲ, ಕುಂಟ್ರು ಅಲ್ಲ, ಸುಳ್ಳು ಸುಳ್ಳೇ ತಾವು ಕುರುಡ್ರು ಅಂತ ಹೇಳಿ ಭಿಕ್ಷೆ ಬೇಡ್ತಾರೆ ಅಂತ ಅವ್ರನ್ನ ಬೈತಾರೆ. ಸುಳ್ಳು ಸುಳ್ಳೇ ಆಗ್ಲಿ, ಅವ್ರಿಗಂತೂ ಕಣ್ ಕಾಣಿಸಲ್ಲ, ಅದಂತೂ ನಿಜ ತಾನೆ.
5: ನೀನ್ ಹೇಳೋದು ಸರಿಯಾಗಿದೆ ಮಗು, ಅವರಿಗೆ ಕಣ್ಣು ಕಾಣಿಸುವುದಿಲ್ಲವೆಂಬುದಂತೂ ಖಂಡಿತ ನಿಜವಾದ ಮೇಲೆ ಅವನನ್ನು ಕುರುಡನೆಂದು ಹೇಳಿ ಅಥವಾ ಬಿಡಿ, ಅವನಿಗೆ ಭಿಕ್ಷೆ ಸಿಗುವುದಾದ್ರೆ ಅವನೇಕೆ ನಿಮ್ ಬಳಿ ಬಂದು ಕೂರ್ತಿದ್ದ?
10: ನಾನು ಅವನಿಗೆ ಎಲ್ಲೆಲ್ಲಿ ಏನೇನ್ ನಡೀತೆಂದು ಎಲ್ಲ ವಿಚಾರಗಳನ್ನ ಹೇಳ್ತೀನಿ. ಪಾಪ ಅವನಿಗೆ ಕಣ್ ಕಾಣಿಸೋದಿಲ್ವಲ್ಲ. ನೀನು ನನಗ್ ಬೇರೆ ದೇಶಗಳ ಮಾತುಗಳನ್ನೆಲ್ಲ ಹೇಳ್ತೀಯಲ್ವಾ, ಅದನ್ನೆಲ್ಲ ನಾನು ಅವನಿಗೆ ಹೇಳ್ತೀನಿ. ನೀನು ಆ ದಿನ ಹಗುರವಾದ ದೇಶದ ಕಥೆಯನ್ನು ಹೇಳಲಿಲ್ವಾ? ಅಲ್ಲಿ ಯಾವ ವಸ್ತುನು ಭಾರವಾಗಿರೋದೇ ಇಲ್ಲ. ಅಲ್ಲಿ ನಾವು ಸ್ವಲ್ಪ ನೆಗೆದ್ರೂ ಸಹ ಗುಡ್ಡವನ್ನು ಹಾರಿ ಆಚೆಗೆ ಹೋಗ್ಬಿಡ್ಬಹುದು ಅಂತೆಲ್ಲ ನೀನ್ ಹೇಳಿದ್ದೆ ಅಲ್ವಾ? ಆ ಕಥೆನ ಅವನಿಗೆ ಹೇಳ್ದೆ, ಅವನಿಗೆ ಬಹಳ ಸಂತೋಷ ಆಯ್ತು. ಸರಿ ತಾತ, ಆ ದೇಶಕ್ಕೆ ಯಾವ ದಾರಿಲಿ ಹೋಗ್ಬೇಕು?
5: ಒಳದಾರಿ ಒಂದಿದೆ, ಆದ್ರೆ ಅದನ್ನ ಹುಡುಕುವುದು ಕಷ್ಟ.
10: ಅವನು ಪಾಪ ಕುರುಡ, ಅವನಿಗೆ ಬಹುಶಃ ಕಾಣಿಸೋದೇ ಇಲ್ಲ ಅಂತ ಅನ್ಸುತ್ತೆ. ಅವನು ಜೀವಮಾನ ಎಲ್ಲ ಭಿಕ್ಷೆನೇ ಬೇಡ್ತಿರ್ಬೇಕು, ಅದಕ್ಕಾಗೇ ಅವನ್ ಬಹಳ ಅಳ್ತಿದ್ದ. ನಾನು ಅವನಿಗೆ ಹೇಳಿದ್ದೆ, ಭಿಕ್ಷೆ ಬೇಡ್ತಾ ನೀನ್ ಎಷ್ಟು ಬೇಕಾದ್ರೂ ತಿರ್ಗಾಡಬಹುದು, ಎಲ್ರಿಗೂ ಹೀಗ್ ತಿರ್ಗಾಡೋಕ್ ಸಾಧ್ಯ ಆಗೋದೇ ಇಲ್ಲ ಅಂತ.
5: ಮನೆಯಲ್ಲೇ ಕುಳಿತಿದ್ರೂ ಸಹ ನಿನಗೆ ಎಂತಹ ದುಃಖ ಇದೆಯಪ್ಪ?
10: ಇಲ್ಲ ಇಲ್ಲ, ಮೊದ್ಲು ನನ್ನನ್ನ ಈ ಮನೇಲಿ ಕೂಡ ಹಾಕಿದಾಗ ನನ್ನ ಕಾಲನೇ ಕಳಿತಿರ್ಲಿಲ್ಲ. ಆದ್ರೆ ರಾಜನ ಅಂಚೆ ಮನೆ ನೋಡಿದ ಮೇಲೆ ನನಗ್ ಮನೇಲಿರೋಕೆ ಖುಷಿ ಅನ್ಸುತ್ತೆ. ಒಂದಿನ ನನಗೂ ರಾಜನಿಂದ ಕಾಗದ ಬರುತ್ತೆ ಅಂತ ಯೋಚಿಸಿ ನನಗ್ ಸಂತೋಷ ಆಗ್ತಿದೆ. ಆದ್ರೆ ರಾಜನ ಕಾಗದದಲ್ಲಿ ಏನ್ ಬರೆದಿರುತ್ತೆ ಅಂತ ಮಾತ್ರ ನನಗ್ ಗೊತ್ತಿಲ್ಲ.
5: ತಿಳಿಯದಿದ್ರು ನಿನಗೆ ಇದರಿಂದ ಯಾವುದೇ ತೊಂದರೆಯೂ ಇಲ್ಲ ಮಗು. ನಿನ್ನ ಹೆಸರು ಬರೆದಿರುತ್ತದೆ ಅಲ್ವೇ, ಅಷ್ಟೇ ಸಾಕು, ಅದೇ ಹೆಚ್ಚೆಂದು ತಿಳಿ.
3: ನೀವಿಬ್ರು ಸೇರಿ ಇದೆಂತ ಗಲಾಟೆ ಎಬ್ಬಿಸಿದ್ದೀರಿ?
5: ಏನಾಯ್ತು?
3: ರಾಜನು ನಿಮ್ಮಿಬ್ಬರಿಗೆ ಕಾಗದ ಬರೆಯುವುದಕ್ಕಾಗಿಯೇ ಅಂಚೆ ಮನೆಯನ್ನ ಕಟ್ಟಿಸಿದ್ದಾನೆಂದು ನೀವು ಎಲ್ಲರಿಗೂ ಹೇಳಿರುವಿರಂತೆ, ಇದು ನಿಜವೇನು?
5: ಹೌದು ಹೇಳಿದೆ. ಹೇಳಿದ್ರೆ ಏನಾಯ್ತು?
3: ನಮ್ಮ ಹಳ್ಳಿಯ ಪಂಚಾಯಿತಿಯ ಮುಖಂಡನಿದ್ದಾನಲ್ಲ, ಅವನು ರಾಜನಿಗೆ ಹೆಸರಿಲ್ಲದ ಒಂದು ಕಾಗದ ಬರೆದು ಅದರಲ್ಲಿ ಇದನ್ನೆಲ್ಲ ಬರೆದಿದ್ದಾನಂತೆ.
5: ರಾಜನ ಕಿವಿಗೆ ಎಲ್ಲ ಮಾತುಗಳು ಬೀಳುತ್ತವೆ, ಇದು ನಿಮ್ ತಿಳಿಯದೇನು?
3: ಹಾಗಾದ್ರೆ ಎಚ್ಚರಿಕೆಯಿಂದ ಯಾಕಿರಬಾರದು? ರಾಜರ ಮಹಾರಾಜರ ಹೆಸರಿನ ಮೇಲೆ ಬಾಯಿಗೆ ಬಂದಂತಲ್ಲ ಏಕೆ ಮಾತಾಡಬೇಕು? ನೀವುಗಳು ನನ್ನನ್ನ ಆಪತ್ತಿಗೆ ನುಗ್ತಾ ಇದ್ದೀರಿ.
10: ತಾತ, ರಾಜನು ಇದರಿಂದ ಸಿಟ್ಟುಗೊಳ್ತಾನ?
5: ಮಾತನಾಡಿದ ಮಾತ್ರಕ್ಕೆ ಸಿಟ್ಟಾಗುತ್ತಾನೋ? ಹೇಗೆ ಸಿಟ್ಟಾಗುತ್ತಾನೆಂದು ನೋಡ್ತೇನೆ. ನನ್ನಂತಹ ಅಭಿಕಾರಿ, ನಿನ್ನಂತಹವನು, ಅರಿಯದ ಮಗು ಇಬ್ಬರ ಮೇಲೂ ಸಿಟ್ಟಾಗಿ ಅವನು ತನ್ನ ಅಸುರತನವನ್ನು ತೋರೋದಾದ್ರೆ ತೋರ್ಲಿ, ನೋಡೋಣ.
10: ನೋಡು ತಾತ, ಈ ದಿನ ಬೆಳಗಿನಿಂದ ನನ್ನ ಕಣ್ಣ ಮುಂದೆ ಮಬ್ಬು ಕವಿತಾ ಇದೆ, ಎಲ್ಲದೂ ಕನಸು ಅಂತ ತೋರ್ತಾ ಇದೆ. ಮಾತಾಡೋಕ್ ಮನ್ಸೇ ಬರ್ತಿಲ್ಲ. ರಾಜನ ಕಾಗದ

0: ನನ್ನಾನೇ ವೈದ್ಯರೇ, ಆ ಚಕ್ರಧರನ್ ಮಾತೊಂದು ಬಿಟ್ಟುಬಿಡಿ, ವಿಚಾರ ಏನಂತ ಹೇಳಿ.
1: ಇವನನ್ನು ಇನ್ನೂ ಬಹುಶಃ ತಡೆಯಲಾಗುವುದಿಲ್ವಾ ಅಂತ ನಾನು ನೂರು ನೂರು ಸಾರಿ ಹೇಳಿದ್ದೆ, ಆದ್ರೆ ಇವನಿಗೆ ಹೊರಗಿನ ಗಾಳಿ ಮೈಗೆ ತಾಗಿದೆ.
0: ಇಲ್ಲ ವೈದ್ಯರೇ, ನಾನು ಅವನನ್ನ ಬಲು ಎಚ್ಚರಿಕೆಯಿಂದ ನೋಡಿಕೊಂಡಿದ್ದೆ, ಅವನಿಗೆ ಹೊರಗೆ ಹೋಗ್ಲಿಕ್ಕೆ ಸ್ವಲ್ಪವೂ ಅವಕಾಶ ಕೊಡ್ಲಿಲ್ಲ. ಬಾಗಿಲನ್ನ ಪ್ರಾಯಶಃ ಯಾವಾಗ್ಲೂ ಮುಚ್ಚಿಯೇ ಇಡ್ತಿದ್ದೆ.
1: ಈ ದಿನ ಅದೇಕೋ ಒಂದು ಬಗೆಯ ಗಾಳಿ ಬೀಸುತ್ತಿದೆ. ನಾನು ಈಗ ತಾನೇ ನೋಡಿ ಬಂದೆ, ನಿಮ್ಮ ಮನೆಯ ತಲೆ ಬಾಗಿಲಿನಿಂದ ಆ ಗಾಳಿ ಬಿರುಸಾಗಿ ಒಳಗೆ ನುಗ್ಗುತ್ತಿತ್ತು. ಈ ಗಾಳಿ ಮೈಗೆ ಒಳ್ಳೇದಲ್ಲ, ಈ ಬಾಗಿಲನ್ನು ಮುಚ್ಚಿ ಅದಕ್ಕೆ ಬೀಗ ಹಾಕಿಬಿಡಿ. ಅದೂ ಅಲ್ಲದೆ ನಾಲ್ಕಾರು ದಿನ ನಿಮ್ಮ ಮನೆಗೆ ಜನರು ಕಾಲಿಡದಿದ್ದರೆ ಒಳ್ಳೆಯದು. ಅಲ್ಲಿ ನೋಡು, ಆ ಕಿಟಕಿಯಿಂದ ಸೂರ್ಯನ ಕಿರಣ ಒಳಕ್ಕೆ ಬರುತ್ತಿದೆ, ಅದರ ಬಾಗಿಲನ್ನು ಮುಚ್ಚಿಬಿಡು, ಇಲ್ಲವಾದರೆ ಬೆಳಕಿನಿಂದ ಅವನಿಗೆ ಎಚ್ಚರವಾದೀತು.
0: ವೈದ್ಯರೇ, ಅಮಲ ಈಗ ನಿದ್ರಿಸ್ತಾ ಇದ್ದಾನೆ. ಅವನ ಮುಖ ನೋಡಿದ್ರೆ ವೈದ್ಯರೇ ನನಗಂತೂ ಬಹಳ ದುಃಖವಾಗ್ತದೆ. ಬೇರೆಯವರ ಹುಡುಗನನ್ನ ಕರೆ ತಂದೆ, ಪಾಲಿಸಿದೆ, ಲಾಲಿಸಿದೆ, ಪ್ರೀತಿಸಿದೆ, ಆದ್ರೂ ಅವನನ್ನ ಉಳಿಸಿಕೊಳ್ಳಲಾಗುವುದಿಲ್ಲ ಅಂತ ತೋರ್ತಾ ಇದೆ.
1: ಎಲ್ಲ ಇದೇನು, ನಿಮ್ಮ ಮನೆಗೆ ಮುಖಂಡನೇಕೆ ಬರುತ್ತಿದ್ದಾನೆ? ಇದೆಲ್ಲಿಯ ಗ್ರಹಚಾರ? ನಾನು ಹೋಗುತ್ತೇನೆ. ಬಾಗಿಲು, ಕಿಟಕಿ ಎಲ್ಲವನ್ನು ಬೇಗ ಮುಚ್ಚಿಬಿಡು. ಮನೆಗೆ ಹೋದೊಡನೆ ಔಷಧಿಯನ್ನು ಕಳಿಸುತ್ತೇನೆ, ಅದನ್ನು ಕುಡಿಸಿ ನೋಡಿರಿ. ಬದುಕೋದಾದ್ರೆ ಅವನು ಅದರಿಂದಲೇ ಬದುಕ್ತಾನೆ.
2: ಏನೋ ಹುಡುಗ,
3: ಗಲಾಟೆ ಮಾಡಬೇಡಿ.
4: ಇಲ್ಲ ತಾತ, ನನ್ಗೆ ನಿದ್ದೆ ಬಂದಿದೆ ಅಂತ ಅನ್ಕೊಂಡ್ರ? ನನ್ಗೆ ನಿದ್ದೆ ಬಂದಿಲ್ಲ, ನಾನು ಎಲ್ಲಾನು ಕೇಳಿಸ್ಕೊಂಡೆ. ನನ್ಗಂತೂ ಬಹಳ ದೂರದ ಮಾತು ಕೇಳಿಸ್ತಾ ಇದೆಯಪ್ಪ. ನನ್ನ ಅಮ್ಮ ಅಪ್ಪ ಇಬ್ಬರು ನನ್ನ ತಲೆ ಭಾಗದಲ್ಲಿ ಕುಳಿತು ಮಾತಾಡ್ತಿದಾರೇನೋ ಅಂತ ಅನಿಸ್ತಿದೆ.
0: ಮಗು,
2: ಏನಯ್ಯ ಮಾಧವದತ್ತ, ಇತ್ತೀಚೆಗೆ ದೊಡ್ಡ ದೊಡ್ಡ ಮನುಷ್ಯರೊಡನೆ ನಿನ್ ಒಡನಾಟ ಅಲ್ವೇ?
0: ಇದೇನ್ ಹೇಳ್ತೀರಿ ಮುಖಂಡರೆ, ನಾವು ಏಕೆ ಹಾಸ್ಯ ಮಾಡ್ತಾ ಇದ್ದೀರಿ? ನಾನಂತೂ ಸರ್ವತಾ ಸಾಮಾನ್ಯ ಜನರು.
2: ಮತ್ತೆ ನಿನ್ನ ಹುಡುಗ ರಾಜನ ಕಾಗದವನ್ನೇ ನಿರೀಕ್ಷಿಸುತ್ತಾನೆ.
0: ಅವನು ಇನ್ನೂ ಹುಡುಗ, ಏನೂ ಅರಿಯದ ಮಗು.
2: ಇಲ್ಲ ಇಲ್ಲ, ಇದರಲ್ಲಿ ಆಶ್ಚರ್ಯ ಪಡ್ಲಿಕ್ಕೆ ಏನಿದೆ? ನಿನ್ನ ಮನೆ ಅಂತ ಯೋಗ್ಯವಾದ ಮನೆ ರಾಜನಿಗೆ ಎಲ್ಲಿ ದೊರಕಿತು? ಆದ್ರಿಂದಲೇ ನಿನ್ನ ಮನೆ ಮುಂದೆ ರಾಜನ ಹೊಸ ಅಂಚೆ ಮನೆ ತೆರೆದಿದೆ. ಏ ಹುಡುಗ, ನಿನ್ನ ಹೆಸರಿಗೆ ರಾಜನಿಂದ ಕಾಗದ ಬಂದಿದೆ.
4: ನಿಜವಾಗಿಯೂ?
2: ನಿನಗೂ ರಾಜನಿಗೂ ಬಹಳ ಸ್ನೇಹ ಅಲ್ವೇ? ಇದು ಸುಳ್ಳೇಕಾಗುತ್ತದೆ. ತಗೋ ಇಲ್ ನೋಡು, ರಾಜನ ಕಾಗದ.
4: ನನ್ನೊಡನೆ ತಮಾಷೆ ಮಾಡ್ತಾ ಇದ್ದಾರೆ. ತಾತ ತಾತ, ನೀನ್ ಹೇಳು ತಾತ, ಇದ್ ನಿಜವಾಗ್ಲೂ ರಾಜನಿಂದ ಬಂದಿರೋ ಕಾಗದನಾ?
3: ಹೌದ್ ಮಗು, ನಾನೊಬ್ಬ ಬೈರಾಗಿ ನಿಜವಾಗಿ ಹೇಳುತ್ತೇನೆ, ಇದು ರಾಜನಿಂದಲೇ ಬಂದಿರೋ ಕಾಗದ.
4: ಆದ್ರೆ ನನ್ಗ ಅಕ್ಷರನೇ ತೋರ್ತಿಲ್ವಲ್ಲ, ನನ್ ದೃಷ್ಟಿಗೆ ಎಲ್ಲದೂ ಬರೀ ಬಿಳುಪಾಗೇ ತೋರ್ತಿದೆ. ಮುಖಂಡರೆ, ಈ ಕಾಗದದಲ್ಲಿ ಏನೆಂದು ಬರೆದಿದೆ ಹೇಳ್ತೀರಾ?
2: ರಾಜನು ಇನ್ನು ಒಂದೆರಡು ದಿನದೊಳಗೆ ನಿಮ್ ಮನೆಗೆ ಬರುವುದಾಗಿ ಬರೆದಿದ್ದಾರೆ. ಅವರಿಗೆ ಅಕ್ಕಿಯಲ್ಲಿಯೇ ಒಂದು ಸಿಹಿ ತಿಂಡಿ ಮಾಡಬೇಕಂತೆ. ಅರಮನೆಯಲ್ಲಿ ಅವರ ಮನಸ್ಸು ಕ್ಷಣಕಾಲವೂ ನಿಲ್ತಿಲ್ವಂತೆ.
0: ನಿಮ್ಮ ಮನೆ ಮುಖಂಡ್ರೆ, ಹೀಗೆ ಹಾಸ್ಯ ಮಾಡ್ತಾ ಇದ್ದೀರಿ?
3: ಹಾಸ್ಯವೇ ಹಾಸ್ಯವೇ, ಹಾಸ್ಯ ಮಾಡುವ ಶಕ್ತಿ ಇವನಿಗೆಲ್ಲಿಂದ ಬಂದಿತ್ತು?
0: ತಾತ, ನಿನಗೂ ಹುಚ್ಚು ಹಿಡಿತಾ ಏನು?
3: ಹೌದು, ನನಗೆ ಹುಚ್ಚೇ ಹಿಡಿದಿದೆ. ಆದ್ರಿಂದಲೇ ಇಂದು ನನಗೆ ಈ ಬರಿಯ ಕಾಗದದ ಮೇಲೆ ಅಕ್ಷರಗಳು ತೋರ್ತಾ ಇವೆ. ರಾಜನು ಸ್ವಯಂ ಅಮಲನನ್ನು ನೋಡಬರುವನೆಂದು ಬರೆದಿದ್ದಾನೆ. ಅವನು ರಾಜವೈದ್ಯನನ್ನು ತನ್ನೊಡನೆ ಕರೆದುಕೊಂಡು ಬರ್ತಾನಂತೆ.
4: ತಾತ ಕೇಳಿಲ್ಲಿ, ರಾಜನ ಮಂಗಳ ವಾದ್ಯ ಬಾರಿಸ್ತಾ ಇದೆ, ನಿನಗೆ ಕೇಳಿಸ್ತಿಲ್ವಾ?
2: ಈ ಫಕೀರ್ನಿಗೆ ಇನ್ನೂ ಸ್ವಲ್ಪ ಹುಚ್ಚಿಡಿದ್ರೆ ಆಗ ವಾದ್ಯವೂ ಕೇಳುತ್ತದೆ.
4: ಮುಖಂಡ್ರೆ, ನಿಮ್ಗೆ ನನ್ ಮೇಲೆ ಸಿಟ್ಟು, ಆದ್ರಿಂದಲೇ ನೀವು ನನ್ನ ಪ್ರೀತಿಸೋದಿಲ್ಲ ಅಂತ ನಾನ್ ಯೋಚಿಸಿದ್ದೆ. ಆದ್ರೆ ನೀವು ನಿಜವಾಗ್ಲೂ ರಾಜನ್ ಕಾಗದವನ್ನೇ ತಂದ್ಬಿಟ್ಟಿದ್ದೀರಿ. ದಯವಿಟ್ಟು ತಮ್ಮ ಪಾದ ಧೂಳಿನ ನನಗ್ ಕೊಡಿ.
2: ಇಲ್ಲ, ಈ ಹುಡುಗನಲ್ಲಿ ಶ್ರದ್ಧಾ ಭಕ್ತಿಗಳಿವೆ ಎಂದು ಒಪ್ಪಲೇಬೇಕು. ಬುದ್ಧಿ ಇಲ್ಲದಿರಬಹುದು, ಆದರೆ ಮನಸ್ಸು ಮಾತ್ರ ಬಲು ಒಳ್ಳೆಯದು.
4: ಬಹುಶಃ ಈಗ ಸಂಜೆ ಆಗಿರಬಹುದು. ಅಲ್ಲಿ ಕೇಳಿ, ಠನ್ ಠನ್ ಠನ್, ಸಂಜೆಯ ತಾರೆ ಆಕಾಶದಲ್ಲಿ ಮೂಡಿದ್ಯಾ ತಾತ? ನನಗ್ಯಾಕೆ ತೋರ್ತಾನೇ ಇಲ್ಲ.
3: ಅವರು ಕಿಟಕಿಯ ಬಾಗಿಲುಗಳನ್ನೆಲ್ಲ ಮುಚ್ಚಿಲ್ಲವೇ ಮಗು, ಆದ್ದರಿಂದಲೇ ತೋರ್ತಾ ಇಲ್ಲ. ತಾಳು, ನಾನೀಗ ಎಲ್ಲ ಬಾಗಿಲುಗಳನ್ನ ತೆರೆದು ಬಿಡ್ತೇನೆ.
0: ಏನದು, ಯಾರಲ್ಲಿ? ಅಯ್ಯೋ, ಮತ್ಯಾವ ಉಪದ್ರವ ಬಂತಪ್ಪ.
2: ಬಾಗಿಲು ತೆಗೆ.
0: ಯಾರು ನೀವು?
2: ಬಾಗಿಲು ತೆಗೆ.
0: ಮುಖಂಡ್ರೆ, ಇವರೆಲ್ಲ ಯಾರು? ಡಾಕುಗಳಲ್ವಲ್ಲ?
2: ಯಾರೋ ಅಲ್ಲಿ, ನಾನ್ ಯಾರೆಂದು ತಿಳಿದಿದ್ದೀರಾ?

0: ಅಂಚಾನನ ಮುಖಂಡ, ನಿಮಗೆ ಭಯವಾಗುತ್ತಿಲ್ವೇನೋ? ನೋಡಿದ್ಯಾ ಹೇಗೆ ಒಮ್ಮೆಲೆ ಸದ್ದು ಅಡಗಿ ಹೋಯ್ತು? ಪಂಚಾನನ ಗರ್ಜನೆ ಅಂದ್ರೆ ಎಲ್ಲರೂ ತಲ್ಲಣಿಸಿ ಹೋಗ್ತಾರೆ. ಅವನು ಎಂತ ಡಾಕು ಆಗಿದ್ರೆ ನನಗೇನು?
1: ಅಯ್ಯೋ, ಬಾಗಿಲನ್ನೇ ಮುರಿದು ಬಿಟ್ರು, ಆದ್ರಿಂದಲೇ ಕೂಗು ಕೇಳ್ತಾ ಇಲ್ಲ.
2: ನಾನು ರಾಜದೂತ, ನಿಮಗಾಗಿ ಒಂದು ಸಂದೇಶ ತಂದಿದ್ದೇನೆ. ಮಹಾರಾಜರು ಈ ದಿನ ರಾತ್ರಿ ಇಲ್ಲಿಗೆ ಚಿತ್ತೈಸುವರು.
0: ಅಯ್ಯಪ್ಪ
3: ದೂತ, ರಾತ್ರಿ ರಾಜ ಎಷ್ಟೊತ್ತಿಗೆ ಬರ್ತಾರೆ?
2: ರಾತ್ರಿ ಎರಡನೇ ಜಾವಕ್ಕೆ ಇಲ್ಲಿಗೆ ಬರುವರು.
3: ನನ್ನ ಪಹರೆ ಬಂದು ಪಟ್ಟಣದ ಸಿಂಹದ್ವಾರದಲ್ಲಿ ಗಂಟೆಯನ್ನು ಬಾರಿಸುವಾಗ ಠನ್ ಠನ್ ಠನ್ ಆಗ ಅಲ್ವಾ?
2: ಹೌದು, ಆಗ್ಲೇ ಅರಸರು ತಮ್ಮ ಬಾಲಕ ಬಂಧುವನ್ನು ನೋಡಲು ತಮ್ಮ ರಾಜ್ಯ ವೈದ್ಯರನ್ನು ಕಳಿಸಿದ್ದಾರೆ.
4: ಇದೇನು, ನಾಲ್ಕು ಕಡೆಯಲ್ಲೂ ಬಾಗಿಲು ಕಿಟಕಿಗಳೆಲ್ಲ ಮುಚ್ಚಿವೆ ಅಲ್ಲ, ತೆಗೀರಿ ಎಲ್ಲ ಬಾಗಿಲು ಕಿಟಕಿಗಳೆಲ್ಲ ತೆಗೀರಿ. ಮಗು ಹೇಗಿದ್ಯಪ್ಪ?
3: ಬಹಳ ಹಾಯಿನಿಸ್ತಾ ಇದೆ ವೈದ್ಯರೇ. ಈಗ ನನ್ನಲ್ಲಿ ಯಾವ ಕಾಯಿಲೆನೂ ಇಲ್ಲ, ನನ್ಗೆ ಯಾವ ಕಷ್ಟನೂ ಇಲ್ಲ. ಆಹಾ, ಎಲ್ಲ ಬಾಗಿಲುಗಳು ತೆರೆದಿದೆ, ಎಲ್ಲ ಕಿಟಕಿಗಳು ತೆರೆದಿದೆ, ಎಲ್ಲ ತಾರೆಗಳು ಕಾಣಿಸ್ತಾ ಇದೆ, ಕತ್ತಲಲ್ಲಿರುವ ನಕ್ಷತ್ರಗಳು ಸಹ ಕಾಣಿಸ್ತಾ ಇದೆ ನನ್ಗೆ.
4: ಅರ್ಧರಾತ್ರಿಗೆ ಅರಸರು ಬಂದಾಗ ಹಾಸಿಗೆಯಿಂದ ಎದ್ದು ಅವ್ರ ಬಳಿ ಹೋಗ್ತೀಯ ಮಗು, ಆಗುತ್ತಾ ನಿನಗೆ?
3: ಓಹೋ, ಖಂಡಿತ ಹೋಗ್ಬಲ್ಲೆ. ಹಾಸಿಗೆಯನ್ನು ಬಿಟ್ಟು ಹೊರಗೆ ಹೋದ್ರೆ ಸಾಕು, ನನ್ನ ಮನಸ್ಸಿಗೆ ಶಾಂತಿ ದೊರಕುತ್ತೆ. ಆ ಶರತ್ ತಾರೆಯನ್ನು ನಾನು ಅನೇಕ ಸಾರಿ ನೋಡಿದ್ದೇನೆ, ಆದ್ರೆ ಅದು ಯಾವ್ದೆಂದು ಮಾತ್ರ ನನಗೆ ಗೊತ್ತಾಗ್ತಾ ಇಲ್ಲ.
4: ಅದನ್ನ ರಾಜರು ತಿಳಿಸ್ತಾರೆ ಮಗು. ರಾಜನ ಆಗಮನಕ್ಕೆ ಯೋಗ್ಯವಾಗುವಂತೆ ಈ ಮನೆಯನ್ನು ಹೂವಿನಿಂದ ಸಿಂಗರಿಸಿ. ಈ ಮನುಷ್ಯ ಮುಖಂಡನಿದ್ದಾನಲ್ಲ, ಇವನ್ ಮಾತ್ರ ಇಲ್ಲಿರಬಾರ್ದು.
3: ಇಲ್ಲ ಇಲ್ಲ ವೈದ್ಯರೇ, ಅವರು ನನ್ನ ಸ್ನೇಹಿತರು. ನೀವು ಬರೋಕ್ಕಿಂತ ಮುಂಚೆ ಇವರೇ ನನಗೆ ರಾಜನ ಕಾಗದನ ತಂದ್ಕೊಟ್ಟವರು.
4: ಸರಿ, ಹಾಗೆ ಆಗಲಿ ಮಗು. ನಿನ್ ಸ್ನೇಹಿತ ಅಂತಿದ್ಯಲ್ಲ, ಅವನು ಇಲ್ಲೇ ಇರಲಿ ಬಿಡು.
5: ಮಗು, ಅರಸರು ನಿನ್ನ ಪ್ರೀತಿಸ್ತಾ ಇದ್ದಾರೆ, ಆದ್ರಿಂದಲೇ ಅವರು ತವಕದಿಂದ ಬರ್ತಾ ಇದ್ದಾರೆ. ಅವರೊಡನೆ ನೀನು ಏನ್ ಬೇಕಾದ್ರೂ ಕೇಳಿಕೋ. ನಿನ್ನ ಸ್ಥಿತಿ ಚೆನ್ನಾಗಿಲ್ಲವೆಂಬುದು ನೀನು ಬಲ್ಲೆ ಅಲ್ವಾ?
3: ಅದನ್ನ ನಾನಾಗ್ಲಿ ನಿರ್ಧಾರ ಮಾಡ್ಕೊಂಡಿದ್ದೀನಿ ಮಾವ, ನೀವೇನು ಯೋಚನೆ ಮಾಡಬೇಡಿ.
5: ಏನಂತ ನಿರ್ಧಾರ ಮಾಡಿದ್ಯಾ ಮಗು?
3: ಅವರನ್ನ ನಾನು ಏನಂತ ಕೇಳ್ತೀನಿ ಅಂದ್ರೆ, ದಯವಿಟ್ಟು ನನ್ನನ್ನ ನಿಮ್ಮ ಅಂಚೆಯವನನ್ನಾಗಿ ಮಾಡ್ಕೊಳ್ಳಿ ಅಂತ. ಎಲ್ಲಾ ಕಡೆನು ಅವ್ರ ಕಾಗದನ ಹಂಚ್ತೀನಿ.
5: ಅಯ್ಯೋ ನನ್ನ ಅದೃಷ್ಟವೇ.
3: ಮಾವಯ್ಯ, ರಾಜರಿಗೆ ಮನೆಯಲ್ಲಿ ಯಾವ ಭಕ್ಷ್ಯವನ್ನ ಮಾಡ್ತೀರಾ?
2: ಅವರಿಗೆ ಅಕ್ಕಿಯಲ್ಲೇ ಸಿಹಿ ತಿಂಡಿ ಮಾಡ್ಬೇಕಂತ ಹೇಳಿದ್ದಾರೆ.
3: ಅಕ್ಕಿಯಲ್ಲೇ? ಮುಖಂಡರೇ, ನಮಗೆ ರಾಜರ ವಿಚಾರಗಳೆಲ್ಲ ಗೊತ್ತೆಂದು ನೀವು ಆಗ ಹೇಳಿದ್ದೀರಿ, ಆದ್ರೆ ನಮ್ಗೆ ಇದೊಂದು ಗೊತ್ತೇ ಇಲ್ವಲ್ಲ.
0: ನಮ್ಮನೆಗೆ ಯಾರನ್ನಾದ್ರೂ ಕಳಿಸಿ, ನಾನು ರಾಜನಿಗೆ ಅಲ್ಲೇ.
4: ಬೇಡ ಬೇಡ, ಏನು ಅಗತ್ಯವಿಲ್ಲ. ನೀವಿನ್ನು ಸುಮ್ಮನಿರಿ, ಇವನಿಗೆ ನಿದ್ದೆ ಬರ್ತಿದೆ. ನಾನು ಬಾಲಕನ ತಲೆ ಭಾಗದಲ್ಲಿ ಕುಳಿತಿರುತ್ತೇನೆ, ಆ ದೀಪ ಆರಿಸ್ಬಿಡಿ. ಇನ್ನು ಮುಗಿದ ತಾರೆಗಳ ಬೆಳಕನ್ನು ಒಳಬರದಾಗೆ ನೋಡ್ಕೊಳ್ಳಿ.
5: ತಾತ, ನೀನ್ ಯಾಕೆ ಹೀಗೆ ಮೂರ್ತಿ ತರ ನಿಶ್ಚಲವಾಗಿ ನಿಂತ್ಕೊಂಡಿದ್ಯಾ? ನನ್ಗೇಕೋ ಒಂದ್ ರೀತಿ ಭಯವಾಗ್ತಿದೆ. ನಾನಿಲ್ಲಿ ನೋಡುತ್ತಿರುವುದೆಲ್ಲ ಶುಭ ಲಕ್ಷಣಗಳೇ, ಇವರೆಲ್ಲ ನನ್ನ ಮನೇನ ಏಕೆ ಕತ್ತಲು ಮಾಡ್ತಾ ಇದ್ದಾರೆ? ತಾರೆಗಳ ಬೆಳಕಿನಿಂದ ನನಗೇನಾದೀತು?
6: ಸುಮ್ಮನಾಗೋ ಅವಿಶ್ವಾಸಿ.
7: ಅಮಲ ಅಮಲ,
4: ಅವನಿಗೆ ನಿದ್ದೆ ಬಂದಿದೆ ಅಮ್ಮ.
7: ನಾನು ಅವನಿಗೆ ಹೂವನ್ನ ತಂದಿದ್ದೆ, ಇದನ್ನು ಕೊಡ್ಬೇಕಿತ್ತಲ್ಲ.
4: ಒಳ್ಳೇದು, ಇಲ್ಲಿ ಕೊಡಿ.
7: ಅಲ್ಲ, ಅವನಿನ್ ಯಾವಾಗ ಹೇಳ್ತಾನೆ?
4: ರಾಜರು ಬಂದು ಅವನ ಕರ್ದಾಗ.
7: ಹಾಗಾದ್ರೆ ನೀವ್ ಅವನ್ ಕಿವಿಯಲ್ಲಿ ಒಂದ್ ಮಾತನ್ನ ಹೇಳ್ತೀರಾ?
4: ಏನ್ ಹೇಳ್ಬೇಕಮ್ಮ?
7: ಈ ಸುಧಾ ನಿಮ್ಮನ್ನ ಯಾವತ್ತೂ ಮರೆತಿಲ್ಲ ಅಂತ ಹೇಳಿಬಿಡಿ.
8: ಪ್ರಿಯ ಕೇಳುಗ್ರೆ, ಇಲ್ಲಿ ಅಮಲ ಗುಪ್ತಾ ಕೇವಲ ಮಲಗಿಲ್ಲ, ರಾತ್ರಿಯ ನಕ್ಷತ್ರಗಳೊಂದಿಗೆ ಚಿರನಿದ್ರೆಗೆ ಜಾರಿದ್ದಾನೆ. ಪುಟ್ಟ ಹುಡುಗನ ಕನಸುಗಳು, ಆಸೆಗಳು ಮತ್ತು ಈ ಮುಕ್ತ ಜಗತ್ತನ್ನು ಕಾಣುವ ಹಂಬಲವು ಅವನೊಂದಿಗೆ ಅನಂತತೆಯತ್ತ ಪಯಣ ಬೆಳೆಸಿದೆ. ಅಮಲನ ಅಂತ್ಯವು ಕೇವಲ ದುಃಖದ ಕ್ಷಣವಲ್ಲ, ಅದು ನೋವು, ಅನಾರೋಗ್ಯ ಮತ್ತು ಎಲ್ಲ ಬಂಧನಗಳಿಂದ ಬಿಡುಗಡೆಯಾಗಿ ವಿಶಾಲವಾದ ಬದುಕಿನತ್ತ ಸಾಗುವ ಮುಕ್ತಿಯ ಸಂಕೇತವಾಗಿದೆ. ಜೀವನ ಪೂರ್ತಿ ಕಿಟಕಿಯಾಚೆಯ ಜಗತ್ತನ್ನ ಕಾಣಲು ಹಂಬಲಿಸಿದ್ದ ಅಮಲ ಕೊನೆಗೆ ಯಾವುದೇ ಗೋಡೆಗಳೂ ಇಲ್ಲದ, ಯಾವುದೇ ಮಿತಿಗಳೂ ಇಲ್ಲದ ಅನಂತ ಲೋಕದತ್ತ ತೆರಳಿದ್ದಾನೆ. ಅಮಲ ನಮ್ಮನ್ನು ಬಿಟ್ಟು ಹೋಗಿಲ್ಲ. ಅವನ ಕುತೂಹಲ, ನಿರ್ಮಲ ಮನಸ್ಸು, ಸರಳ ಕನಸುಗಳು ಮತ್ತು ಜೀವನವನ್ನು ಪ್ರೀತಿಸುವ ಅವನ ದೃಷ್ಟಿಕೋನ ನಮ್ಮ ಹೃದಯಗಳಲ್ಲೇ ಸದಾ ಜೀವಂತವಾಗಿರುತ್ತದೆ. ಅವನು ನಮಗೆ ಕಲಿಸುವುದು ಏನೆಂದರೆ ಬದುಕಿನ ಮೌಲ್ಯವು ಎಷ್ಟು ದಿನ ಬದುಕಿದ್ದೇವೆ ಅನ್ನುವುದರಲ್ಲಿ ಅಲ್ಲ, ಹೇಗೆ ಬದುಕಿದ್ದೇವೆ ಎಂಬುದರಲ್ಲಿ ಅಡಗಿದೆ ಅಂತ. ಬಹುಶಃ ಕೆಲವು ಕನಸುಗಳು ಈ ಭೂಮಿಯ ಮೇಲೆ ಪೂರ್ಣಗೊಳ್ಳೋದಿಲ್ಲ, ಅವು ನಕ್ಷತ್ರಗಳ ನಡುವೆ ಅನಂತ ಆಕಾಶದ ಕೆಳಗೆ ತಮ್ಮ ಗಮ್ಯವನ್ನ ಕಂಡುಕೊಳ್ಳುತ್ತವೆ ಅಂತ. ಒಂದು ಕನಸಿನ ಹೆಸರೇ ಅಮಲ. ಅವನ ಪಯಣ ಮುಗಿದಿರಬಹುದು, ಆದರೆ ಅವನ ಕನಸುಗಳ ಬೆಳಕು ಎಂದೆಂದಿಗೂ ಮಸುಕಾಗುವುದಿಲ್ಲ. ಅಂಚೆ ಮನೆ ನಾಟಕವನ್ನ ಕೇಳಿದ ತಮಗೆಲ್ರಿಗೂ ಧನ್ಯವಾದಗಳು. ಇಲ್ಲಿಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
9: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು, ಆದ್ರೆ ನಾನು ಪ್ರಧಾನಮಂತ್ರಿಯವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
10: ಭಾರತ ಸರ್ಕಾರ ಕಾ ಲಕ್ಸ್ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
9: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
11: ಪಿಎಂ ಸೂರ್ಯಗರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಗರ್ .gov.in ನಲ್ಲಿ.
12: ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು, ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು, ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡಕ್ಕೇನ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ ಅಲ್ಲಲ್ಲ ಕೇಣಿ.

ರವಿ ಬಸ್ಟೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಭಂಡಾರಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಾವಿವತ್ತು ಎಲ್ಲಿದ್ದಕ್ಕೆ ಅಂದ್ರೆ ಹೊಸ ಬದುಕು, ಇದು ಸಾಲಿಗ್ರಾಮದ ಪಾರಂಪಳ್ಳಿ ಗ್ರಾಮದಲ್ಲಿರುವಂತಹ ಹೊಸ ಬದುಕು ಸೇವಾ ಟ್ರಸ್ಟ್ ನ ಆಶ್ರಮ ಇದು. ಸೇವೆ, ಹೋರಾಟ, ಜ್ಞಾನ ಅನ್ನೋದ್ರಲ್ಲಿ ಅನಾಥರಿಗಿರುವಂತಹ ಆಶ್ರಮ ಹೊಸ ಬದುಕು. ಇಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆ ಉಡುಪಿಯ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ, ಅಂದ್ರೆ ನಾಡಿದ್ದು ಜೂನ್ 21ಕ್ಕೆ ಏನು ಯೋಗ ದಿನಾಚರಣೆ ಆಗ್ತಾ ಇದೆ, ಅದರ ಯೋಗ ಫಾರ್ ಹೆಲ್ದಿ ಏಜಿಂಗ್, ಅಂದ್ರೆ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅನ್ನೋ ಒಂದು ಥೀಮ್ ಅಡಿಯಲ್ಲಿ ತಾಲೂಕು ಆಯುಷ್ ಇಲಾಖೆ ಕುಂದಾಪುರ ಮತ್ತು ಲಯನ್ಸ್ ಕ್ಲಬ್ ಕುಂದಾಪುರ ಅಮೃತಧಾರ ಇವರ ಅಡಿಯಲ್ಲಿ ಈ ಕಾರ್ಯಕ್ರಮ ಆತಿಪದ. ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡುವ ಅಂತೇಳಿ ರೇಡಿಯೋ ಕುಂದಾಪುರದ ನಾವೆಲ್ಲ ಇವತ್ತ ಹೊಸ ಬದುಕಿನ ಈ ಆಶ್ರಮದಲ್ಲಿ ಸೇರಿತ. ಈ ಆಶ್ರಮದಲ್ಲಿ ಹೆಚ್ಚು ಕಮ್ಮಿ 55 ಜನ ಇದ್ರೆ ಇದನ್ನ ನಡೆಸ್ತಾ ಇರೋದು ವಿನಯ್ ಚಂದ್ರ ಸಾಸ್ತಾನ ಮತ್ತು ಅವರ ಹೆಂಡತಿ ರಾಜಶ್ರೀ ಅವರು. ಸೊ ತುಂಬಾ ಖುಷಿ ಅಂತ ಕೇಂದ್ರೆ, ಎಲ್ಲೆಲ್ಲೋ ಇವರಿಗೆ ಬದುಕನ್ನ ಕಟ್ಟಿಕೊಳ್ಳಲಾಗದೆ ಅಲ್ಲೆಲ್ಲೋ ಇದ್ದವರನ್ನ ಕರ್ಕೊಂಡು ಬಂದು ಒಂದು ಸೂರಿನ ಅಡಿಯಲ್ಲಿ ಇವರು ತುಂಬಾ ಚಂದ ಕನ್ಕಂತಿದ್ರೆ, ಅವರಿಗೆ ಇವತ್ತು ಸಪೋರ್ಟ್ ಆಗಿ ತಮ್ಗೆ ಆದಷ್ಟು ರೀತಿಯಲ್ಲಿ ಇವರಿಗೊಂದು ಹೆಲ್ಪ್ ಮಾಡುವ ಅಂತ ಹೇಳಿ ನಮ್ಮ ಕುಂದಾಪುರದ ವಿಶಿಷ್ಟವಾಗಿರುವ ಲಯನ್ಸ್ ಕ್ಲಬ್, ಲೇಡೀಸೇ ಇರುವಂತಹ ಲಯನ್ಸ್ ಕ್ಲಬ್ ಅಮೃತ ಧಾರಾದವರು ಇಲ್ಲೆಲ್ಲ ಒಟ್ಟಾ ಇದೆ. ಸೊ ಇಲ್ಲಿ ವಿಶೇಷವಾಗಿ ಯೋಗ ಮಾಡೋದು ಹೇಳ್ಕೊಟ್ರು. ಯೋಗ ಮಾಡೋದಂದ್ರೆ ತುಂಬಾ ದೊಡ್ಡದಾಗಿಲ್ಲ, ಸಣ್ಣ ಮಟ್ಟದಲ್ಲಿ ಹೆಂಗೆ ದಿನಚರಿಯಲ್ಲಿ ಯೋಗ ಮಾಡ್ಲಕ್ಕಂಬುದನ್ನ ಹೇಳ್ಕೊಟ್ರು. ನಮ್ಮ ಡಾಕ್ಟರ್ ಶಿಲ್ಪಾ ಕೆ ಅವರು, ತಾಲೂಕು ಆಯುಷ್ ಆಸ್ಪತ್ರೆ ಕುಂದಾಪುರದ ವೈದ್ಯಾಧಿಕಾರಿ, ಅವರೊಟ್ಟಿಗೆ ನಮ್ಮ ಡಾಕ್ಟರ್ ವಾಣಿಶ್ರೀ ಐತಾಳ್ ಅವರು, ಇದು ತಪೋವನದ ವಾಣಿಶ್ರೀ ಐತಾಳ್ ಅವರು, ಹಾಗೆ ನಮ್ಮ ಲಯನ್ಸ್ ಕ್ಲಬ್ ಅಮೃತಧಾರೆಯ ಕಲ್ಪನಕ ಇದ್ರು, ಜೊತೆಗೆ ಮುಂದಿನ ಪ್ರೆಸಿಡೆಂಟ್ ಆಗ್ಲಿಕ್ಕೆ ಇರುವಂತಹ ಚಂದ್ರಿಕಾ ಧನ್ಯ ಅವರು ಇದ್ರು. ಸೊ ಕಲ್ಪನಾ ಅವರನ್ನ ಕೇಳಿ, ಮೇಡಮ್ ಮಂಚರು ಬನ್ನಿ. ಈ ಕಾರ್ಯಕ್ರಮ ಇವತ್ತೇನ್ ನೀವು ಆಯೋಜನೆ ಮಾಡ್ಕೊಂಡಿರಿ? ಇವತ್ತು 21 ಜೂನ್ ನ ಯೋಗ ದಿನಾಚರಣೆ ಅಂಗವಾಗಿ ಆರೋಗ್ಯಕ್ಕಾಗಿ ಯೋಗ, ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅಂತ ಏನೊಂದು ಥೀಮ್ ಇಟ್ಕೊಂಡಿರಲ್ಲ, ಈಗ ಯೋಗ ಈಗ ಹೇಳಿಕೊಟ್ಟಾಯ್ತು, ಅದ್ರ ಒಟ್ಟಿಗೆ ನೀವು ಅವರಿಗೆಲ್ಲ ತಪಾಸಣೆಯನ್ನ ನೀವು ಇಟ್ಕೊಂಡಿರಿ. ಮೇಡಮ್, ಈ ಕಾರ್ಯಕ್ರಮದ ಬಗ್ಗೆ ಒಂಚೂರು ಹೇಳಿಬಿಡಿ.
2: ನಾವು ಆರೋಗ್ಯದ ಬಗ್ಗೆ ಬಹಳ, ಅಂದ್ರೆ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ, ಹಾಗಾಗಿ ನಮ್ಮ ಕ್ಲಬ್ನ ಸದಸ್ಯರಾದಂತಹ ಡಾಕ್ಟರ್ ಶಿಲ್ಪಾ ಮತ್ತು ಡಾಕ್ಟರ್ ವಾಣಿಶ್ರೀ ಅವರ ಮುಖಾಂತರ ಇದೊಂದು ಕಾರ್ಯಕ್ರಮ ಹಮ್ಮಿಕೊಳ್ಳಿಕ್ಕೆ ನಾವು ಚರ್ಚೆ ಮಾಡಿದವಾಗ ಅವರು ತುಂಬಾ ಖುಷಿಯಿಂದ ಒಪ್ಕೊಂಡ್ರು. ಯಾಕಂತ ಹೇಳಿದ್ರೆ ಆರೋಗ್ಯ ಎಲ್ಲರಿಗೂ ಬೇಕು, ಸಣ್ಣ ಮಗುವಿನಿಂದ ಹಿಡಿದು ವೃದ್ಧಾಪ್ಯದಲ್ಲಿ ಎಲ್ಲರಿಗೂ. ಆದ್ರೆ ವೃದ್ಧಾಪ್ಯದವರಿಗೆ ತುಂಬಾ ಜಾಸ್ತಿ ಸಮಸ್ಯೆಗಳಿರುವಂತದ್ದು. ಹಾಗಾಗಿ ಈ ಆಶ್ರಮ ನಾವು ಗಮನಿಸಿದಾಗ ಇಲ್ಲಿ ಎಲ್ಲ ತುಂಬಾ ವೃದ್ಧರೇ ಇರುವಂತದ್ದು. ಹಾಗಾಗಿ ಇಲ್ಲಿ ನಾವು ಇವತ್ತಿನ ಒಂದು ನಮ್ಮ ಕ್ಯಾಂಪ್ ಅನ್ನು ಮಾಡುವ ಅಂತೇಳಿ ಬಂದಿದ್ದು. ಯಾಕಂತ ಹೇಳಿದ್ರೆ ಅವರಿಗೊಂದು ಅನುಕೂಲ ಆಗ್ಲಿ ಅಂತೇಳಿ ಒಂದಿಷ್ಟು ಔಷಧಗಳನ್ನು ಹಾಗೆ ಎಲ್ಲ ಚೆಕಪ್ ಮಾಡೋದಕ್ಕೆ ಬೇಕಾದಂತ ಔಷಧಗಳನ್ನೆಲ್ಲ ಕೊಡ್ಲಿಕ್ಕೆ ಒಂದು ನಾವೆಲ್ಲ ನಮ್ಮ ಇಡೀ ಕ್ಲಬ್ನವರು ಸೇರ್ಕೊಂಡು ಒಂದು ಚಿಂತನೆ ಮಾಡಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು.
1: ಒಂದು ಒಳ್ಳೆ ಕಾರ್ಯಕ್ರಮ. ಆಕ್ಚುಲಿ ಈ ಸಲದ್ದು ಯೋಗದ್ದು ಏನು ಥೀಮ್ ಇದೆ ಅದು ವೃದ್ಧಾಪ್ಯಕ್ಕೆ ಸಂಬಂಧಪಟ್ಟದ್ದು. ಅದಕ್ಕೆ ಯೋಗ ಎಷ್ಟು ಹೆಲ್ಪ್ ಆಗ್ತದೆ, ಯೋಗ ಅನ್ನೋದು ಯಾವ ಏಜ್ ಗ್ರೂಪ್ ಅವರು ಮಾಡ್ಲಕ್ಕೆ, ನಮ್ಮ ಡಾಕ್ಟರ್ ಶಿಲ್ಪಾ ಅವರು ಹೇಳುವಂಗೆ 8-10 ವರ್ಷಗಳನ್ನು ಶುರು ಮಾಡ್ಲಕ್ಕೆ ಅಲ್ಲ ಡಾಕ್ಟ್ರೆ, ಶುರು ಮಾಡಿ ನೀವು ನೆಕ್ಸ್ಟ್ ನಿಮ್ಮ ಲಾಸ್ಟ್ ಬ್ರೆತ್ ತನಕ ಯೋಗ ಮಾಡ್ಲಕ್ಕೆ, ಆಗ ಗಟ್ಟಿ ಮುಟ್ಟಾಯಿ ಇರ್ಲಕ್ ಅಂತ ಹೇಳಿ ಅಂತದೊಂದು ಥೀಮ್ ಅಲ್ಲಿ ನೀವು ಇದೊಂದು ಸ್ಥಳ ಆಯ್ಕೆ ಮಾಡ್ಕೊಂಡಿದ್ದು. ಇದ್ರ ಬಗ್ಗೆ, ಹೊಸ ಬದುಕಿನ ಬಗ್ಗೆ ನೀವ್ ಎಂತ ಹೇಳ್ತೀರಿ ಅನಾಥಾಶ್ರಮದ ಬಗ್ಗೆ?
2: ಹೊಸ ಬದುಕು ಒಂದು ನಮಗೊಂದು 6 ತಿಂಗಳ ಹಿಂದೆ ಇದ್ರ ಬಗ್ಗೆ ಗೊತ್ತಾಯ್ತು ವಾಣಿಶ್ರೀ ಅವರಿಂದ. ಇಲ್ಲ, ಮೊದಲಿಗೆ ನಾವು ನಮ್ಮ ಕ್ಲಬ್ ಇಂದ ಒಂದು 4-5 ಜನ ಬಂದು ನೋಡ್ಕೊಂಡು ಹೋಗ್ಲಿ ಬಂತು. ನೋಡ್ಕೊಂಡು ಹೋದಾಗ ನೋಡಕ್ ಬಂದವಾಗ ನಮ್ಗೆ ತುಂಬಾ ಫೀಲಿಂಗ್ ಆಯ್ತು. ಅಂತ ಹೇಳಿದ್ರೆ ನಮ್ಮ ಅಣ್ಣ ತಮ್ಮಂದಿರು ಈ ಪರಿಸ್ಥಿತಿಲಿ ಇದ್ರೆ ಹೇಗೆ ಅಂತೇಳಿ ಅನ್ಸಿದವಾಗ ನಾವೇನಾದ್ರೂ ಮಾಡೋದಿದ್ರೆ ನಿಜವಾಗ್ಲೂ ನೀಡಿ ಇಲ್ಲಿ ಇದೆ. ಮತ್ತೆ ಅವರು ವಿನಯ ಚಂದ್ರ ಅವರು ಒಬ್ಬರು ಬಹಳ ಕಷ್ಟಪಟ್ಟವರು, ಗಂಡ ಹೆಂಡತಿ ಇದನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮಿಂದ ಏನ್ ಸಹಾಯ ಮಾಡ್ಲಿಕ್ಕಾಗ್ತದೆ ನಾವು ಇಲ್ಲೇ ಮಾಡುವ ಅಂತೇಳಿ ನಾವು ಒಂದು 3-4 ಕಾರ್ಯಕ್ರಮ ಇಲ್ಲೇ ಹಮ್ಮಿಕೊಂಡು ಇಲ್ಲೇ ಮಾಡ್ತಾ ಇದ್ದೇವೆ. ಇದನ್ನ ನಮ್ಗೆ ತೃಪ್ತಿ ಕೊಟ್ಟಿದೆ. ಯಾಕಂತ ಹೇಳಿದ್ರೆ ನಿಜವಾಗ ಅವಶ್ಯಕತೆ ಇರುವಂತದ್ದು ಅವರಿಗೆ. ನಾವು ಸುಮ್ಮನೆ ಏನೇನೋ ಒಂದು ಕಾರ್ಯಕ್ರಮ ಎಲ್ಲೆಲ್ಲೂ ಹಮ್ಮಿಕೊಳ್ಳೋಕ್ಕಿಂತ ಅವಶ್ಯಕತೆ ಇದ್ದಲ್ಲಿ ನಮ್ಮದೊಂದು ಕೊಟ್ಟವಾಗ ನಮ್ಗದು ಖುಷಿ ಕೊಡ್ತದೆ. ಹಾಗಾಗಿ ನಾವೆಲ್ಲ ಕ್ಲಬ್ನ ಸದಸ್ಯರು ಹೆಚ್ಚಿನವರು ಬಂದಿರಿ ಇವತ್ತು ಖುಷಿಯಿಂದ. ಅವರೆಲ್ಲರೂ ಸಹ ಮುಂದೆ ಅವರವರು ಪರ್ಸನಲ್ ಸಹ ಇಲ್ಲಿ ಸಹಾಯವನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ.
1: ತುಂಬಾ ಲೈಕ್ ಹೇಳ್ರಿ ಕಲ್ಪನಾ ಭಾಸ್ಕರ್ ಅವರು, ಥ್ಯಾಂಕ್ ಯು ಸೋ ಮಚ್. ಕೇಳುಗ್ರೆ, ನಾವಿಪುದೀಗ ಹೊಸ ಬದುಕು ಆಶ್ರಮ ಸೇವೆ ಹೋರಾಟ ಜ್ಞಾನ ಇದೆಲ್ಲ ಕೇಂದ್ರ ಸಾಲಿಗ್ ಗ್ರಾಮದ ಪಾರಂಪಳ್ಳಿ ಗ್ರಾಮದಲ್ಲಿ. ಒಂದ್ ಕಾಲದಲ್ಲಿ ಶಾಲೆಯಾಗಿದ್ದ ಶಾಲೆ ಮುಚ್ಚದ ಮೇಲೆ ಇವತ್ತು ಹೊಸ ಬದುಕನ್ನ ಕೊಡ್ಲಿಕ್ಕೆ ಒಂದು ದಾರಿಯಾಗಿರುವ ಸೂರಾಗಿದೆ. ಸೊ ಅದರಲ್ಲೇ ನಾವು ಈ ಕಾರ್ಯಕ್ರಮ ಮಾಡ್ತಾ ಇರ್ಬೋದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಉಡುಪಿ ಮತ್ತು ಜಿಲ್ಲಾ ಆಯುಷ್ ಇಲಾಖೆ ಉಡುಪಿ ಇವರ ಕಡೆಯಿಂದ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಈ ಕಾರ್ಯಕ್ರಮ ಇನ್ನಷ್ಟು ಮಾಹಿತಿ ಬತ್ತಕ್ಕೆ ತಯಾರಿ ರೇಡಿಯೋ ಕುಂದಾಪುರ 89.6 ಎಫ್ಎಂ, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 ಎಫ್ಎಂ, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜಿ ಜ್ಯೋತಿ ನಿಮ್ಮೊಟ್ಟಿಗೆ ಭಂಡಾರ್ಕಾ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಹೊಸ ಬದುಕು ಆಶ್ರಮದಲ್ಲಿ ನಾವಿತ್ತು. ಸಾಲಿಗ್ರಾಮದ ಪಾರಂಪಳ್ಳಿ ಗ್ರಾಮದಲ್ಲಿರುವಂತಹ ಹೊಸ ಬದುಕು ಈ ಆಶ್ರಮದಲ್ಲಿ ನಾವು ಇವತ್ತು ಯಾಕಿತ್ತಂದ್ರೆ, ನಮ್ಮ ಜಿಲ್ಲಾ ಪಂಚಾಯತ್, ಜಿಲ್ಲಾಡಳಿತ, ಜಿಲ್ಲಾ ಆಯುಷ್ ಇಲಾಖೆ ಉಡುಪಿ ಇವರು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ವೃದ್ಧಾಪ್ಯಕ್ಕಾಗಿ ಆರೋಗ್ಯಕರ ಇರಬೇಕು ಅಂದ್ರೆ ಅದಕ್ಕಾಗಿ ಯೋಗ ಅಂತ ಒಂದು ಕಾನ್ಸೆಪ್ಟ್ ಥೀಮ್ ಅಲ್ಲಿದ್ದಾರೆ. ನಮ್ಮ ಡಾಕ್ಟರ್ ಶಿಲ್ಪಾ ಕೆ ಅವರು ನಮ್ಮೊಟ್ಟಿಗಿದ್ರೆ. ಇವರು ಆಯುಷ್ ಇಲಾಖೆ ಕುಂದಾಪುರದ, ತಾಲೂಕು ಆಯುಷ್ ಆಸ್ಪತ್ರೆ ಕುಂದಾಪುರದ ವೈದ್ಯಾಧಿಕಾರಿಗಳು. ಸೊ ಡಾಕ್ಟರ್ ಹೇಳಿ, ಈ ಕಾರ್ಯಕ್ರಮ ನೀವು ಇಲ್ಲ ಹಮ್ಮಿಕೊಂಡಿದ್ರೆ, ಆಕ್ಚುಲಿ ಒಂದು ಒಳ್ಳೆ ಒಳ್ಳೆ ಉದ್ದೇಶಕ್ಕಾಗಿ ಇದನ್ನ ಹಮ್ಮಿಕೊಂಡಿದ್ದೀರಿ. ಸೊ ಅದ್ರ ಬಗ್ಗೆ ಒಂಚೂರು ಜಾಸ್ತಿ ಎಕ್ಸ್ಪ್ಲೈನ್ ಮಾಡ್ಲಕ್ಕ?
3: ಖಂಡಿತವಾಗಿ. ಮೊದಲನೇದಾಗಿ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ನಾವು ಜೂನ್ 21ನೇ ತಾರೀಕು ಏನು ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಯೋಜನೆ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಅದರ ಥೀಮ್ ಏನಿದೆ, ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ. ಆ ಒಂದು ಕಾನ್ಸೆಪ್ಟಿನ ಅಡಿಯಲ್ಲಿ ಈ ಹೊಸ ಬದುಕು ಆಶ್ರಮದಲ್ಲಿ ಹೆಚ್ಚಾಗಿ ನಮಗೆ ಇಲ್ಲಿ 50 ವರ್ಷ ದಾಟಿದವರೇ ಇದ್ದಾರೆ. ಸೊ ಹಾಗಾಗಿ ಅವರಿಗೆ ನಾವಿಲ್ಲಿ ಇವತ್ತು ಯೋಗ ಕಾರ್ಯಕ್ರಮ ಇರುವಂತದ್ದು ಅಥವಾ ಹೆಲ್ತ್ ಕ್ಯಾಂಪ್ ಇರುವಂತದ್ದನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ ಲಯನ್ಸ್ ಕ್ಲಬ್ ಕುಂದಾಪುರ ಅಮೃತಧಾರ ಅವರ ಸಹಯೋಗದೊಂದಿಗೆ. ಸೊ ಈ ಕಾರ್ಯಕ್ರಮದಲ್ಲಿ ನಾವು ಬಹುಮುಖ್ಯವಾಗಿ ವೃದ್ಧರಿಗೆ ಅವರಿಗೆ ಮಾಡುವಂತಹ ಸರಳ ಸುಲಭ ಯೋಗಗಳ ಅಭ್ಯಾಸ ಇರಬಹುದು ಅಥವಾ ಪ್ರಾಣಾಯಾಮ ಇರಬಹುದು, ಅವರು ತಮ್ಮ ದೈನಂದಿನ ಆರೋಗ್ಯವನ್ನ ಹೇಗೆ ಸುಧಾರಿಸಿಕೊಳ್ಬಹುದು ಅದನ್ನು ನಾವಿಲ್ಲಿ ನಾವು ಸರಳವಾಗಿ ಹೇಳ್ಕೊಟ್ಟಿದ್ದೇವೆ. ಒಂದು ಇನ್ನೊಂದೇನಂದ್ರೆ, ಎಲ್ಲರೂ ಕೂಡ 50 ವರ್ಷ ದಾಟಿದವರೇ ಇದ್ದಾರೆ. ಈಗ ಆರೋಗ್ಯ ಸಮಸ್ಯೆ ಅನ್ನುವಂಥದ್ದು 50 ವರ್ಷಕ್ಕೆ ಬರುವ ಕಾಯಿಲೆಗಳು ಸಾಧಾರಣ 20-25 ವರ್ಷದಿಂದನೇ ಶುರುವಾಗ್ತದೆ. ಹಾಗಾಗಿ ನಾವು ಏನು ಇತ್ತೀಚಿನ ದಿನಗಳಲ್ಲಿ ಕಾಣುವಂತಹ ಸಕ್ಕರೆ ಕಾಯಿಲೆ ಇರಬಹುದು ಅಥವಾ ಅಧಿಕ ರಕ್ತದೊತ್ತಡ ಇರಬಹುದು ಅಥವಾ ಹೆಚ್ಚಾಗಿ ಬರುವಂತಹ ಮೂಳೆ ಮಾಂಸಖಂಡಗಳ ಸಂಬಂಧಿತ ಆರ್ಥ್ರೈಟಿಸ್ ಕಾಯಿಲೆಗಳು, ಈ ಎಲ್ಲಾ ಕಾಯಿಲೆಗಳನ್ನ ಈಗ ನಾವು ಲೈಫ್ ಸ್ಟೈಲ್ ಸಂಬಂಧಿತ ಕಾಯಿಲೆಗಳು ಅಂತಾನು ಹೇಳ್ತೇವೆ. ಮತ್ತೆ ವೃದ್ಧಾಪ್ಯದಲ್ಲಿಯೂ ಕೂಡ ಈ ಕಾಯಿಲೆಗಳು ಹೆಚ್ಚಾಗಿ ಕಾಣಿಸಿಕೊಳ್ತವೆ. ತತ್ಸಂಬಂಧ ನಾವು ಹೆಚ್ಚಾಗಿ ದೈನಂದಿನ ನಾವು ಆರೋಗ್ಯವನ್ನ ಕಾಪಾಡಿಕೊಳ್ಳಲಿಕ್ಕೆ ಸರಳ ಸುಲಭ ಯೋಗ ಪ್ರಾಣಾಯಾಮವನ್ನ ನಾವು ಮಾಡ್ಕೊಳ್ಬಹುದು. ಅದನ್ನೇ ಇವತ್ತು ನಾವು ತರಬೇತಿಯಾಗಿ ಇವರಿಗೆ ನೀಡಿದ್ದೇವೆ. ಇದು ಇವರಿಗೆ ಸಹಕಾರಿಯಾಗುತ್ತೆ ಅಂತ ಕೂಡ ನಾನು ಭಾವಿಸಿದ್ದೇನೆ.
1: ವೆರಿ ನೈಸ್, ತುಂಬಾ ಖುಷಿ ಆಯ್ತು. ಅಮೃತಧಾರದ ಸ್ಪೆಷಾಲಿಟಿ ಏನಂದ್ರೆ ಹೆಣ್ಮಕ್ಳ ಇರುವಂತದ್ದು ಮತ್ತು ಹೆಣ್ಮಕ್ಳು ಸೋಷಿಯಲ್ ಸರ್ವಿಸ್ ಓರಿಯೆಂಟೆಡ್ ಆಗಿರುವಂತಹ.
3: ಹೌದು, ಖಂಡಿತವಾಗಿ ಅದು ಕೂಡ ಈ ಲಯನ್ಸ್ ಕ್ಲಬ್ ಕುಂದಾಪುರ ಅಮೃತಧಾರದ ಒಂದು ಧ್ಯೇಯವಾಗಿದೆ. ನಮ್ಮ ಈ ಕ್ಲಬ್ನಲ್ಲಿ ಬಹುಮುಖ್ಯವಾಗಿ ಸದಸ್ಯರೆಲ್ಲರೂ ಮಹಿಳೆಯರೇ ಇರೋದ್ರಿಂದ ಹೆಚ್ಚಾಗಿ ನಾವು ಇಂತಹ ಒಂದು ಚಟುವಟಿಕೆಗಳನ್ನ, ಸಮಾಜ ಸೇವಾ ಚಟುವಟಿಕೆಗಳನ್ನ ಮಾಡೋದ್ರಲ್ಲಿ ನಾವು ತೊಡಗಿಕೊಂಡಿದ್ದೇವೆ.
1: ಸೂಪರ್, ಥ್ಯಾಂಕ್ ಯು. ಸೊ ಕೇಳುಗ್ರೆ, ನಾವು ಇಷ್ಟದಲ್ಲಿ ಮಾತಾಡಿದ್ದು ಡಾಕ್ಟರ್ ಶಿಲ್ಪಾ ಕೆ, ಆಯುಷ್ ಆಸ್ಪತ್ರೆ ಕುಂದಾಪುರದ ವೈದ್ಯಾಧಿಕಾರಿಗಳೊಂದಿಗೆ. ಕೇಂದ್ರ ರೇಡಿಯೋ ಕುಂದಾಪುರ, ಇದು ಭಂಡಾರ್ಕಾ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 ಎಫ್ಎಂ, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಭಂಡಾರ್ಕಾ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮೊಟ್ಟಿಗೆ ನಾನು ಆರ್ಜೆ ಜ್ಯೋತಿ, ನಮ್ಮೊಟ್ಟಿಗಿದ್ರೆ ಡಾಕ್ಟರ್ ವಾಣಿಶ್ರೀ ಐತಾಳ್ ಅವರು, ತಪೋವನದ ಚೀಫ್ ಕನ್ಸಲ್ಟೆಂಟ್. ನಮ್ಮೊಟ್ಟಿಗೆ ಇನ್ಫರ್ಟಿಲಿಟಿ ಅವೇರ್ನೆಸ್ ವೀಕ್ ಅನ್ನ 1 ವಾರ 7 ದಿನಗಳ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಮಾಡಿಕೊಟ್ಟವರು ಇವರು. ಸೊ ಡಾಕ್ಟರ್ ವಾಣಿಶ್ರೀ ಐತಾಳ್ ಅವರೇ, ನೀವು ತುಂಬಾ ಅಮೃತಧಾರದಲ್ಲಿ ತುಂಬಾ ಆಕ್ಟಿವ್ ಮೆಂಬರ್, ನೀವು ಲಯನ್ಸ್ ಕ್ಲಬ್ ಕುಂದಾಪುರದ ಮಹಿಳೆಯರೇ ಇರುವಂತಹ ಅಮೃತಧಾರದಲ್ಲಿ. ಸೊ ಪ್ರತಿ ವರ್ಷ ಇಂಥದ್ದೊಂದೊಂದು ಒಂದೊಂದು ನೀವು ಇಟ್ಕೊಂಡೇ ಇಟ್ಕಂತ್ರಿ. ಯೋಗಕ್ಕೂ ಮತ್ತು ಈ ಹೊಸ ಬದುಕಿಗೂ ಏನ್ ಸಂಬಂಧ, ಯಾಕೆ ಇದನ್ನ ಕನೆಕ್ಟ್ ಮಾಡಿದ್ರಿ, ಏನ್ ಕಾರಣ ಹೇಳಕ್ಕ?
4: ಈ ಸರಿಯ ಇಂಟರ್ನ್ಯಾಷನಲ್ ಯೋಗ ಡೇ ದ ಥೀಮ್ ಹೆಲ್ದಿ ಏಜಿಂಗ್ ಅಂತ. ಅಂದ್ರೆ ಹಳೆಯವರೇ ಯೋಗ ಮಾಡ್ಕಂತಲ್ಲ, ಯೋಗ ಈಗ ವೃದ್ಧಾಪ್ಯ ಬೇಗ ಬರ್ತಾ ಇರಲಿ. ಈಗ 70 ವರ್ಷಕ್ಕೆ ಮೊದಲೆಲ್ಲ ಹಳೆಯವರು ಆಗ್ತಿದ್ದೀರ, ಈಗ 50 ವರ್ಷಕ್ಕೆ ವೃದ್ಧಾಪ್ಯದ ಲಕ್ಷಣ ಎಲ್ಲ ಬರ್ತೈತೆ. ಇದು ಮೇನ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ಲೈಫ್ ಸ್ಟೈಲ್ ಅಥವಾ ನಮ್ಮ ಜೀವನ ಶೈಲಿ ಅಲ್ಲಿ ಆಗುವಂತ ಬದಲಾವಣೆಗಳಿಂದ ಈ ತರ ಆಗ್ತಾ ಇದೆ. ಅದಕ್ಕೆ ಯೋಗ ಇಂಟರ್ನ್ಯಾಷನಲಿ ರೆಕಾಗ್ನೈಸ್ ಆಗಿದೆ, ಆದ್ರೆ ನಮ್ಮ ಇಂಡಿಯಾದಲ್ಲಿ ಅದ್ರ ರೆಕಾಗ್ನೈಸೇಷನ್ ಸ್ವಲ್ಪ ಕಮ್ಮಿ ಇದೆ. ಸೊ ಒಂದು ಸಾಧಾರಣ ಒಂದು 12-15 ವರ್ಷದಿಂದ ಈ ಇಂಟರ್ನ್ಯಾಷನಲ್ ಯೋಗ ಡೇ ಅನ್ನು ಮಾಡ್ತಾ ಇದ್ದಾರೆ. ಸೊ ಇದರಿಂದ ಯೋಗದ ಮಹತ್ವ ಪ್ರತಿ ವರ್ಷ ಒಂದೊಂದು ಥೀಮ್ ಇಟ್ಕೊಂಡು ಮಾಡ್ತಾರೆ. ಯಾಕಂದ್ರೆ ಒಂದೊಂದು ಥೀಮ್ ಅಲ್ಲೂ ಯೋಗದ ಏನು ಏನು ಪ್ರಯೋಜನಗಳಿದೆ ಅಂತ ತಿಳಿಸ್ಕೊಡ್ಲಿಕ್ಕೆ. ಈ ಸರಿ ಹೆಲ್ತ್ ಫಾರ್ ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತ ಹಾಕಿದ್ದಾರೆ. ಅಂದ್ರೆ ವೃದ್ಧಾಪ್ಯರಿಗಲ್ಲ ಇದು, ಎಲ್ಲರಿಗೂ ಕೂಡ. ಸೊ ಏಜಿಂಗ್ ಅನ್ನ ಹ್ಯಾಪಿಯಾಗಿ ಆರೋಗ್ಯಕ್ಕೆ, ಸೊ ಏಜ್ ಗ್ರೇಸ್ಫುಲಿ ಅಂತ ಹೇಳ್ತಾರ, ಅದಕ್ಕೆ ಸೂಟ್ ಆಗುವ ಹಾಗೆ. ನಾವ್ ಯಾಕೆ ಈ ಆಶ್ರಮ ಅಂತ ಹೇಳಿದ್ವಿ ಅಂದ್ರೆ, ಆಶ್ರಮದಲ್ಲಿ ಈ ಮೆಡಿಕಲ್ ಕ್ಯಾಂಪ್ ಎಲ್ಲ ಮಾಡ್ತಾರೆ, ಬಟ್ ಯೋಗ ಹೇಳಿಕೊಡೋದ್ರಿಂದ ಕೆಲವೊಂದು ಸಮಸ್ಯೆಗಳು, ಮಲಬದ್ಧತೆ ಇರ್ಬೋದು, ಅವರಲ್ಲಿ ನಿದ್ರಾಹೀನತೆ ಇರ್ಬೋದು, ಅಥವಾ ಬಾಡಿ ಗಂಟು ನೋವು, ಬಾಡಿ ಸಿಕ್ಕಾಪಟ್ಟೆ ಸ್ಟಿಫ್ ಆಗಿರುತ್ತೆ. ಸೊ ಅದನ್ನ ನಾವು ಗುರುತಿಸಿಕೊಂಡು ಈಗ ಶಾಲೆಯಲ್ಲಿ, ಕಾಲೇಜ್ಗಳಲ್ಲಿ, ಬೇರೆ ಬೇರೆ ಕಡೆ ಎಲ್ಲ ಕಡೆ ಮಾಡ್ತಾರೆ, ಬಟ್ ಇಂಥ ಒಂದು ಆರ್ಫನೇಜ್ ಅಲ್ಲಿ ಅಥವಾ ಇಂಥ ಆಶ್ರಮಗಳಲ್ಲಿ ಸಾಧಾರಣವಾಗಿ ಯಾರು ಅಷ್ಟೊಂದು ಗಮನ ಕೊಡುವುದಿಲ್ಲ. ಅದನ್ನ ನೆನಪಿಟ್ಕೊಂಡು ಅದನ್ನ ಅರ್ಥ ಮಾಡಿಸೋದಕ್ಕೆ ನಮ್ಮ ಇಡೀ ಟೀಮ್, ನೈನ್ ಸಮೃದ್ಧಾರ ಟೀಮ್, ನಮ್ಮ 20 ಜನರ ಒಂದು ಲೇಡೀಸ್ ಕ್ಲಬ್ ಏನಿದೆ ಅವರನ್ನೆಲ್ಲ ಒಟ್ಟುಗೂಡಿಸಿಕೊಂಡು ನಾವು ಇಲ್ಲಿ ಬಂದಿದ್ದೇವೆ. ಸೊ ಅದನ್ನ ನಾವು ಇಲ್ಲಿ ಪ್ರಚಾರ ಮಾಡುವ ಅಂತ.
2: ವೆರಿ ನೈಸ್, ಬ್ಯೂಟಿಫುಲ್. ಥ್ಯಾಂಕ್ ಯು ಡಾಕ್ಟರ್ ವಾಣಿಶ್ರೀ ಐತಾಲ್ ಅವರೇ. ನಿಮ್ಮ ಈ ಜೋಶ್ ಇತ್ತಲ್ಲ, ನಿಮ್ಮ ಹೆಣ್ಮಕ್ಳದ್ದು ಈ ಜೋಶ್, ಭಾರಿ ಖುಷಿ ಆಯ್ತು. ನಮ್ಮ ಹೊಸ ಬದುಕು ಆಶ್ರಮದಲ್ಲಿ ಒಂದು ಹೊಸದಾದ ಕರೆಂಟೆ ಪಾಸ್ ಆಯ್ತು ಈಗ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರಿಯ ಕೇಳುಗರೆ. ನೀವು ಕೇಂತಿಪ್ಪದ್ದು ರೇಡಿಯೋ ಕುಂದಾಪುರ 89.6 FM. ಸ್ಟೇ ಟ್ಯೂನ್ಡ್, ನಾನು ಆರ್ಜೆ ಜ್ಯೋತಿ. ನೀವು ಕೇಂತಿದ್ರೆ ಈ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ಭಂಡಾರ್ಕ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಇವತ್ತು ಸ್ಟುಡಿಯೋದಲ್ಲ, ಹೊಸ ಬದುಕು ಆಶ್ರಮದಲ್ಲಿ ಸಾಲಿಗ್ರಾಮದ ಪಾರಂಪಳ್ಳಿಯಲ್ಲಿ ಇರುವಂತಹ ಈ ಆಶ್ರಮ ಇಲ್ಲಿ ಎಂತ ತಿತ್ತು ಕೇಂದ್ರೆ, ನಮ್ಮ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆ ಉಡುಪಿ ಇವರ 12ನೇ ವರ್ಷದ ಯೋಗ ದಿನಾಚರಣೆ ಅಂಗವಾಗಿ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ, ಹಾಗಾಗಿ ಇಲ್ಲಿ ಎಲ್ರಿಗೂ ಯೋಗ ಹೇಳ್ಕೊಡೋಣ ಅಂತ ಬಂದಿದ್ದಾರೆ. ನಮ್ಮೊಟ್ಟಿಗೆ ಅಮೃತ ಧಾರ ಲಯನ್ಸ್ ಕ್ಲಬ್ ಕುಂದಾಪುರದ ಹೆಣ್ಮಕ್ಳೇ ಇರುವಂತಹ ಸ್ಪೆಷಲ್ ಲಯನ್ಸ್ ಕ್ಲಬ್ ನ ಚಂದ್ರಿಕಾ ಧನ್ಯ ಅವರಿದ್ದಾರೆ. ಮೇಡಮ್, ಈ ಕಾರ್ಯಕ್ರಮದ ಬಗ್ಗೆ ಏನ್ ಹೇಳ್ತೀರಿ ನೀವು?
5: ಅಂದ್ರೆ ನಾವು ಈಗ ಒಂದು 5 ವರ್ಷದಿಂದ ನಾವು ಲಯನ್ಸ್ ಕ್ಲಬ್ ನ ಒಂದು ನಡೆಸ್ಕೊಂಡು ಬರ್ತಾ ಇದೀವಿ. ಹಾಗೆ ವರ್ಷಕ್ಕೂ ನಮ್ದು ಮೇನ್ ಇರೋದೇ ನಮ್ಮ ಏನಾದ್ರೂ ಒಂದು ನಮ್ಮ ಕೈಲಾಗಿದ್ದು ನಮ್ಮ ಒಂದು ಸೇವೆಯನ್ನ ಅಥವಾ ಸಮಾಜ ಸೇವೆಯನ್ನ ಮಾಡಬೇಕು ಅನ್ನೋದಕ್ಕೆ ಒಂದು ವೇದಿಕೆಯಾಗಿ ನಮಗೆ ಲಯನ್ಸ್ ಕ್ಲಬ್ ಇದೆ. ಹಾಗಾಗಿ ಈ ಒಂದು ಯೋಗ ಅಂತ ಹೇಳಿ ಇಡೀ ಇಂಟರ್ನ್ಯಾಷನಲ್ ಲೆವೆಲ್ ನಾವು ಆಚರಣೆ ಮಾಡ್ಬೇಕಾದ್ರೆ ನಾವು ಇದರಲ್ಲಿ ಆಚರಣೆ ಮಾಡುವ ಅನ್ನೋ ಉದ್ದೇಶದಿಂದಲೇ ನಾವು ಇಲ್ಲಿಗೆ ಬಂದಿದೀವಿ. ಹಾಗೆ ಇವತ್ತು ಹೊಸ ಬದುಕಿಗೆ ಬಂದಿದೀವಿ ಅಂದ್ರೆ, ಯಾಕಂದ್ರೆ ಇಲ್ಲಿ ಬಂದ ಮುಗ್ಧ ಜೀವಿಗಳನ್ನ ನೋಡಿದ ತಕ್ಷಣ ನಾವು ನಾವು ಎಲ್ಲಿದ್ದೀವಿ, ಹೇಗಿದೀವಿ, ನಾವು ಏನ್ ಮಾಡ್ತಾ ಇದೀವಿ ಅನ್ನೋದನ್ನ ಇಲ್ಲಿ ಬಂದು ನೋಡಿದ್ರೆ ತಿಳ್ಕೊಳ್ಬಹುದು. ಹಾಗೆ ಇದು ಸಹ ನಮ್ಗೆ ಬಹಳ ಒಂದು ಹೊಸ ವಾತಾವರಣವೂ ಹೌದು, ಮತ್ತೆ ಸಮಾಜಕ್ಕೆ ಇದು ಎಲ್ರಿಗೂ ಗೊತ್ತಾಗಬೇಕು ಈ ಒಂದು ವಿಷಯ. ಇಷ್ಟು ಒಂದು ಕೆಲಸ ಈ ಶ್ರೀ ವಿನಯ್ ಚಂದ್ರ ಅವರು ಅವ್ರ ಗಂಡ ಹೆಂಡತಿ ಸೇರಿ ಮಾಡ್ತಾ ಇರುವಾಗ ನಮ್ ಇಷ್ಟು ಆದ್ರೂ ಒಂದು ವಿಚಾರವನ್ನ ನಾವು ಒಂದು ಬಿಂದುವಿನಂತೆ, ಸಮುದ್ರದಲ್ಲಿ ಒಂದು ನೀರಿನ ಬಿಂದುವಿನಂತೆ ನಾವೊಂದು ಸ್ವಲ್ಪ ಆದ್ರೂ ಸಮಾಜಕ್ಕೆ ಏನ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಇಲ್ಲಿ ಬಂದ್ ಮಾಡಿ ಇದರಿಂದ ನಿಮ್ಮಂತವ್ರನ್ನ ನಾವು ಕರೆದಿರೋದೆ ಅದಕ್ಕೆ ತುಂಬಾ ಪಬ್ಲಿಸಿಟಿ ಆಗ್ಬೇಕು, ವಿಚಾರ ತಿಳ್ಕೊಳ್ಬೇಕು, ಜೀವನ ಅಂದ್ರೆ ಏನು ಅನ್ನೋದು ಇಲ್ಲಿ ಬಂದ್ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ಅನ್ನುವ ಉದ್ದೇಶದಲ್ಲಿ ಈ ಒಂದು ಜಾಗವನ್ನ ಸೆಲೆಕ್ಟ್ ಮಾಡಿದೀವಿ. ಅದರಲ್ಲೂ ನಮ್ಮ ಕ್ಲಬ್ ಅಲ್ಲಿ 3 ಜನ ಡಾಕ್ಟರ್ಸ್ ಇದಾರೆ, ನಾವ್ಯಾಕೆ ಅವ್ರನ್ನ ಉಪಯೋಗಿಸ್ಕೊಳ್ಬಾರ್ದು ಈ ಒಂದು ವಿಚಾರದಲ್ಲಿ. ಹಾಗೆ ಅವರು ಸಹ ಅದೇ ತುಡಿತದಲ್ಲೇ ಇರುವಂತಹ ಒಂದಿಷ್ಟು ಮಹಿಳೆಯ ಸಮಾನ ಆಸಕ್ತ ಮಹಿಳೆಯರಿದ್ದೇವೆ. ಹಾಗಾಗಿ ಎಲ್ಲರೂ ಸೇರಿ ಈ ಒಂದು ಕೆಲಸ ಮಾಡುವ ಅನ್ಕೊಂಡು ಇಲ್ಲಿ
2: ಆರೋಗ್ಯ ತಪಾಸಣೆ ಕೂಡ ನೀವು ಇವತ್ತು ಆಯೋಜನೆ ಮಾಡಿದ್ರಿ.
5: ಹೌದು,
2: ಒಳ್ಳೆ ಕೆಲಸ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕೇಳಿದ್ರೆ ನೀವು ಕೇಂದ್ರದ ನಮ್ಮ ಚಂದ್ರಿಕಾ ಧನ್ಯರ್ ಅವರ ಮಾತನ್ನ ನನ್ನ ಜ್ಯೋತಿ, ನೀವು ಕೇಂತಿಪದ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಹಾಂಗೆ ಕೇಂತಾ ಇರಿ. ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನಲಿ ಕೇಂದ್ರ. ಇವತ್ತು ಎಲ್ಲಿ ಕೇಂದ್ರ? ಸಾಲಿ ಗ್ರಾಮದ ಪಾರಂಪಳ್ಳಿಯ ಹೊಸ ಬದುಕು ಆಶ್ರಮದಲ್ಲಿ ನಮ್ಮ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆ ಉಡುಪಿ ಇವರು 12ನೇ ಯೋಗ ದಿನಾಚರಣೆ ಅಂಗವಾಗಿ ಆಯ್ದುಕೊಂಡಿದ್ದಾರೆ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ. ನಮ್ಮೊಟ್ಟಿಗೆ ಬೆಸ್ಟ್ ಎಕ್ಸಾಂಪಲ್ ಆಗಿ ಆಶಕ ಇದ್ದಾರೆ. ಆಶಕ ನಮಸ್ಕಾರ.
6: ನಮಸ್ಕಾರ.
2: ಆಶಕ ಮನೆಯಲ್ಲ ಅಂಕಲಕಟ್ಟೆ ಅಮೃತ ಧಾರ ಲಯನ್ಸ್ ಕ್ಲಬ್ ಕುಂದಾಪುರದ ಕೋಶಾಧಿಕಾರಿ ಇವರ. ಆಶಕ, ಇಫ್ ಯು ಡೋಂಟ್ ಮೈಂಡ್, ನಿಮ್ಮ ವಯಸ್ಸು ಎಷ್ಟು?
6: 65.
2: 65 ಅಂದ್ರೆ ನಂಬಿಕೆ ಆಗ್ತಿಲ್ಲ, ಯಾಕಂದ್ರೆ 66 ನಡೀತಾ ಇದೆ, ನಡುದಲ್ಲ ಅದು ಓಡುದು. ಸೊ ಆಶಕ್ಕ ಮಾತ್ರ ಹಂಗೆ ಓಡ್ತಾನೆ ಇರ್ತಾರೆ, ಯಾಕೆಂದ್ರೆ ಪ್ರತಿದಿನ ನೀವು ಯೋಗ ಮಾಡ್ತೀರಿ ಅಲ್ದಾ? ಈ ಸಲದ ಯೋಗ ದಿನಾಚರಣೆ ಥೀಮ್ ಇಪ್ಪದೇ ಅದೇ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅಂತ. ನೀವು ಎಷ್ಟು ವರ್ಷದಿಂದ ಯೋಗ ಮಾಡ್ಕೊಂಡು ಬಂದಿರಿ?
6: 2008
2: 2008 ಅಂದ್ರೆ ನಮ್ದು ಆಲ್ಮೋಸ್ಟ್ 18 ವರ್ಷ.
6: ಕರೆಕ್ಟ್. ಆರ್ಟ್ ಆಫ್ ಲಿವಿಂಗ್ ಇಂದ ನಾನು ಪ್ರಿಟಿಟಿಸ್ ಕೋರ್ಸ್ ಎಲ್ಲ ಮಾಡಿದೆ. ನಾನು ತುಂಬಾ ಅಸ್ತಮಿಂದ ಆಫ್ಟರ್ ಡೆಲಿವರಿ ನಾನು ತುಂಬಾ ಅಸ್ತಮಿಂದ ಬಳಸಿದ್ದೆ. ಆದ್ಮೇಲೆ ನಾನು ತುಂಬಾ ಯೋಗ ಕ್ಲಾಸ್ಗೆಲ್ಲ ಹೋದ ಮಾಡ್ತಾ ಇದ್ದೆ, ಬಿಡ್ತಾ ಇದ್ದೆ. ಹಂಗೆ ಆಯ್ತು. 2008 ಇಂದ ಸುದರ್ಶನ ಕ್ರಿಯೆ ಆರ್ಟ್ ಆಫ್ ಲಿವಿಂಗ್ ಇಂದ ನಾನು ಮಾಡಿ ಅದ್ರಲ್ಲಿ ಅಡ್ವಾನ್ಸ್ ಕೋರ್ಸ್ ಮಾಡಿ ಅದ್ರಲ್ಲಿ ಪ್ರಿಟಿಟಿಸಿ ಮಾಡಿ ನಮ್ಮ ಮನೆಯಲ್ಲೂ ಕೆಲವು ಕೋರ್ಸ್ ಮಾಡಿದ್ವಿ ಹೆಡ್ ಟೀಚರ್ ಅವ್ರ ಮುಖಾಂತರ. ಅದಂದ ನಾನು ಏನ್ ಹೇಳುದು ಅಂದ್ರೆ ವೃದ್ಧಾಪ್ಯ ಅದೊಂದು ಇದಲ್ಲ ನಮ್ಗೆ. ನಾವು ನಮ್ಮನ್ನ ನಾವು ಹೇಗ ಯೋಗದಿಂದ ನಾವು ಅದನ್ನ ವೃದ್ಧಾಪ್ಯ ಹೇಗ ಮುಗಿಸ್ಕೊಳ್ಬೇಕು ಅದು ನಮ್ಗೆ ಬೇಕು. ಯಾಕಂದ್ರೆ ನಾನೀಗ ಎಲ್ಲ 65 ವರ್ಷ ಆದ್ರೂ ನಮ್ಮ ಮನೆ ಕೆಲಸ ಎಲ್ಲ ನಾನೇ ಮಾಡುದು ಆಯ್ತಾ. ಯಾಕಂದ್ರೆ ಯೋಗದಿಂದ ನಮ್ಗೆ ಶಕ್ತಿ ಬರುತ್ತೆ ಮತ್ತೆ ಒಂದು ಆತ್ಮತೃಪ್ತಿ ಬರುತ್ತೆ ನಮ್ಗೆ. ಯೋಗ ನಮ್ಗೆ ಎಲ್ಲದು ಫಿಸಿಕಲಿ ಮೆಂಟಲಿ ಫೈನಾನ್ಸಿಯಲಿ ಎಲ್ಲದರಲ್ಲೂ ನಮ್ಗೆ ಇದು ಹೆಲ್ಪ್ ಆಗುತ್ತೆ. ಆದ್ರಿಂದ ಇವರಿಗೆಲ್ಲ ಇದು ಮೇನ್ ಬೇಕು. ಯಾಕಂದ್ರೆ ವಿನಯ ಚಂದ್ರದ್ದು ಈ ಹೊಸ ಬದುಕು ನೋಡಿಯೇ ನಮ್ಗೆ ಒಂಥರ ಒಂಥರ ಉಳುವೆ ಬರುವ ಟೈಪ್ ನಮ್ಗೆ ಫಸ್ಟ್ ವಾಣಿಸ್ರಿಯವರಿಂದ ನಮ್ಗೆ ಪರಿಚಯ ಆಯ್ತು. ಆಯ್ತಾ, ಇವರಿಗೆ ಬೇಕು, ಯಾಕಂದ್ರೆ ಈ ಏಜ್ ನಲ್ಲಿ ಅವರಿಗೆ ಕಾಲು ನೋವು, ಸೊಂಟ ನೋವು, ಕೈ ನೋವು, ಕುತ್ತಿಗೆ ನೋವು ಎಲ್ಲ ಮಾಮೂಲದ ಬಂದೇ ಬರುತ್ತೆ ಪ್ರಾಯದ ಬಂದಿದ್ರ ಮೇಲೆ. ಅದನ್ನ ಈ ಯೋಗದಿಂದ ನಾವು ಅದನ್ನ ಸರಿ ಮಾಡ್ಕೊಳ್ಳೋದು.
2: ನೀವು ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದು ಯೋಗ ಮಾಡ್ತೀರಿ?
6: ನಾನು ಐದರಿಂದ ಐದು ಕಾಲದಿಂದ ವಾಕಿಂಗ್ ಹೋಗುತ್ತೆ, ವಾಕಿಂಗ್ ಹೋಗಿ 6:30 6:30 7:30 ತನಕ ನಂದು ಮಾಡ್ತೇನೆ.
2: ಸೂಪರ್ ಸೂಪರ್ ಅಕ್ಕ, ನಂಗೆ ಖುಷಿ ಅದು ಎಂತಕ್ಕೆಂದ್ರೆ ನೀವು ಅಷ್ಟು ಅಷ್ಟು ಜೋಶ್ಫುಲ್ಲಿ ಕಾನ್ಫಿಡೆಂಟ್ ಆಗಿ ಖುಷಿಯಲ್ಲಿ ಬದುಕನ್ನು ಲೀಡ್ ಮಾಡ್ತಾ ಇದ್ರೆ ಅದೆಲ್ಲ ಕಾರಣ ಯೋಗ ಅನ್ಸುತ್ತೆ.
6: ಯೋಗ 100% ಯೋಗ
2: ಅಲ್ಲ
6: 100%
2: ಮತ್ತೆ ಹೇಳ್ತಾಳ, ಶುರು ಮಾಡಿ ನೀವು ಯೋಗ, ಯೋಗ ಮಾಡುವುದೇ ಒಂದು ಯೋಗ. ಥ್ಯಾಂಕ್ ಯು ಅಶೋಕ, ಥ್ಯಾಂಕ್ ಯು ಸೋ ಮಚ್. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಇವತ್ತು ನಾವು ಹೊಸ ಬದುಕು ಆಶ್ರಮದಲ್ಲಿತ್ತು. ನಮ್ಮೊಟ್ಟಿಕಾಣಿ ರಾಜಶ್ರೀ ಇದ್ದಾರೆ. ರಾಜಶ್ರೀ ಯಾರನ್ ಕೇಂದ್ರ, ಈ ಹೊಸ ಬದುಕು ಆಶ್ರಮ ಪಾರಂಪಳ್ಳಿಯಲ್ಲಿ ಅಂದ್ರೆ ಸಾಲಿಗ್ರಾಮದ ಪಾರಂಪಳ್ಳಿಯಲ್ಲಿ ಏನ್ ಶುರುವಾಯ್ತು ಅದಕ್ಕೆ ರಾಜಶ್ರೀ ಮತ್ತೆ ವಿನಯ ಚಂದ್ರ ಸಾಸ್ತಾನ ಇವರೇ ಕಾರಣ. ಇವರಿಬ್ರು ದಂಪತಿಗಳು, ಇವರಿಬ್ರು ಆತ್ಮ ಸಂಗಾತಿಗಳನ್ಬಹುದೇನೋ. ಯಾಕಂದ್ರೆ ಎಲ್ಲೊಟ್ಟಾದ್ರು ಒಂದೇ ಸರ್ವಿಸ್ಗೆ ಗಂಡ ಹೆಂಡತಿ ಇಬ್ರು ಓಕೆ ಓಕೆ ಅಂತ ಹೇಳಿ ಒಟ್ಟಾಗಿ ಮಾಡ್ಬೇಕಲ್ಲ, ಅಂತದೊಂದು ಒಳ್ಳೆ ಉದ್ದೇಶ. ಸೊ ರಾಜೇಶ್ ಅವರು ಈ ಹೊಸ ಬದುಕು ಶುರು ಮಾಡೋಕೆ ಕಾರಣ ಎಂತ?
7: ಕಾರಣ ಅಂದ್ರೆ ಅವ್ರು ಮುಂಚೆನೆ ಮಾಡ್ಕೊಂಬಂದಿದ್ದದ್ದು ಸೋಷಿಯಲ್ ಮಾಡ್ಕೊಂಬಂದ್ರು, ಮತ್ತೆ ಹೇಳಿದ್ ಹೀಗೆ ಮಾಡುವ ನಡೆಸು ಹೇಳಿದಕ್ಕೆ ಸ್ಟಾರ್ಟಿಂಗ್ ಹೇಳಿದ್ರೆ ತುಂಬಾ ಇದ್ದಿದ್ರು, ಬೇಡ ನಾವೆಲ್ಲ ವರ್ಕ್.
2: ಫಸ್ಟ್ ಹೇಳಿದ್ ನೀವ ಶುರು ಮಾಡುವಂತ?
7: ಅವ್ರು ಹೇಳಿದ್ದು ಮಾಡುವ ಅಂತ. ಅದಕ್ಕೆ ನಾ ಹೇಳಿದ್ರೆ ಅವ್ರು ಹೇಳಿದ್ರು ಸ್ಟಾರ್ಟಿಂಗ್ ಕಷ್ಟ ಬೇಡ ಅಂತ, ಫ್ಯಾಮಿಲಿ ಎಲ್ಲ ಮನೇಲೆಲ್ಲ ಸ್ವಲ್ಪ ಇದ್ ಮಾಡ್ತಿದ್ರು, ಈಗ ಅಡ್ಡಿಲ್ಲ ಈಗ ಮಾಡುವ ಹಾಗೆ ಹೀಗೆ ಅಂತೆಲ್ಲ ಹೇಳಿ.
2: ಈಗ ನೀವು ಪ್ರೆಗ್ನೆಂಟ್ ಬೇರೆ, ಆದ್ರೂ ನೀವಿಬ್ರೆ 55 ಜನ ಯಾರಿದ್ದಾರೆ ಅವ್ರನ್ನ ನೋಡ್ಕೊಂಡು ಅವ್ರಿಗೆ ಅಡುಗೆ ಅದು ಇದು ಎಲ್ಲ ನೀವೇ ಮಾಡ್ಕಂತ್ರಿ, ಬೇರೆ ಕೆಲ್ಸಕ್ಕೆ ಯಾರು ಇಲ್ಲ, ಹ್ಯಾಂಗ್ ಮ್ಯಾನೇಜ್ ಮಾಡ್ತೀರಿ?
7: ಆಗುತ್ತೆ ತೊಂದ್ರೆ, ದೇವರಿಚ್ಛೆ, ದೇವರ ಆರೋಗ್ಯ ಕೊಡ್ತಾರೆ.
2: ಆಗ್ತಂತ ಆ ಕಾನ್ಫಿಡೆನ್ಸ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮದೊಂದು ಇದೊಂದು ಉದ್ದೇಶ ಇದೆಯಲ್ಲ, ಸರ್ವ್ ಮಾಡ್ಬೇಕು, ಸರ್ವಿಸ್ ಮಾಡ್ಬೇಕು. ಅದ್ರಲ್ಲಿ ವಿಶೇಷ ಅಂತಂದ್ರೆ ಇವರಿಲ್ಲ ಆಶ್ರಮ ಮಾಡ್ಕೊಂಡು ಅಲ್ಲೆಲ್ಲೋ ಇಲ್ಲ, ಈ ಆಶ್ರಮದಲ್ಲೇ ಒಂದ್ ಪರ್ದಿ ಕಟ್ಕೊಂಡು ಒಂದ್ ಚಂದ್ ಬೆಡ್ ಇಟ್ಕೊಂಡು ಅಲ್ಲೇ ಅವ್ರ ಮನೆ, ಅವ್ರ ವಾಸನೂ ಇಲ್ಲ. ಅವ್ರೇನ್ ತಿಂತಾರೆ ಅದನ್ನ ಇವರು ತಿಂತಾರ, ಇವ್ರೇನ್ ತಿಂತಾರೆ ಅದನ್ನ ಅವರು ತಿಂತಾರ.
7: ಅಡಿಗೆ ನಾವೇ ಮಾಡುದಲ್ಲ, ನಾವು ಅಡಿಗೆ ಮಾಡಿದಲ್ಲಿ ನಾವು ಅದೇ ತಿನ್ನುದು, ಅವ್ರಿಗೆ ಅದೇ ಹಾಕುದು,
2: ಅವರೊಟ್ಟಿಗೆ ಐಕಮ್.
7: ಹೌದು ಅದೇ.
2: ಈಗ ಹೆರಿಗೆ ಎಲ್ಲ ನೆಕ್ಸ್ಟ್ ಇಲ್ಲೇ?
7: ಇಲ್ಲ ಇಲ್ಲ ಇಲ್ಲ.
2: ಮತ್ತೆ ಇಲ್ಲ,
7: ಎಲ್ಲಿಲ್ಲ.
2: ಇದೇ ನಿಮ್ಮ ಮನೆ, ಇದೇ ನಿಮ್ಮ ಬದುಕು,
7: ಇದೇ ಬದುಕು, ಹೊಸ ಬದುಕು,
2: ಹೊಸ ಬದುಕು ಶುರುವಾದದ್ದು. ಸೊ ಶುರುವಾದದ್ದು ಬಾರಿ ಒಳ್ಳೆ ಆಯ್ತು, ಎಷ್ಟೋ ಜನಕ್ಕೆ ಇದೊಂದು ಹೊಸ ಬದುಕೇ ಆಯ್ತು ಅಲ್ದಾ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಹಿಂಗೆ ನಡೀತಾ ಇರ್ಲಿ, ಹಂಗೆ ನಮ್ಮನ್ನ ಕಾಂತಿಪ್ಪರ್ ನೀವ್ ಯಾರೇ ಇರಿ, ನಿಮ್ಗೆನಾದ್ರೂ ಇಲ್ಲ ನಾನು ಒಂಚೂರು ಕಾಂಟ್ರಿಬ್ಯೂಟ್ ಮಾಡಕ್ ಅಥವಾ ನಾನೊಂದ್ಸಲ ಬಂದು ಹೊಸ ಬದುಕನ್ನ ಕಾಣಕ್ ಅಂತ ಇದ್ರೆ ಡೆಫಿನೆಟ್ಲಿ ಬನ್ನಿ ಸಾಲಿಗ್ರಾಮಕ್ ಬನ್ನಿ. ಅಲ್ಲಿ ಪಾರಂಪಳ್ಳಿ ಗ್ರಾಮ ರಿಕ್ಷದಲ್ಲಿ ಕೂಕೊಂಡ್ರು ಸಹಕಾರಂಗ್ ಬಂದ್ರು ಅಲ್ಲಿ ಹೊಸ ಬದುಕು ಆಶ್ರಮ ಎಲ್ಲಿ ಅಂತ ಕೇಂದ್ರ ಹೇಳಿದ್ರ ಗೂಗಲ್ ಗೂಗಲ್ ಅಂಗಿತ್ತು ಡೈರೆಕ್ಷನ್ ಹಾಕೊಂಡ್ ಬನ್ನಿ ಅಕ್ಕ. ಥ್ಯಾಂಕ್ ಯು. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ. ಎಂತ ವಿಶೇಷ ಕೇಂದ್ರ ಇವತ್ತು, ಹೊಸ ಬದುಕು ಆಶ್ರಮದಲ್ಲಿದ್ವಿ ನಾವು. ಇದು ಸಾಲಿಗ್ರಾಮದ ಪಾರಂಪಳ್ಳಿ ಗ್ರಾಮದಲ್ಲಿ ಇಪ್ಪದ ಇದೆಲ್ಲ ಹೇಳ್ತಾ ಇತ್ತಲ್ಲ, ಇದನ್ನ ಶುರು ಮಾಡಿದವ್ರು ಇವರೇ. ಕಣ್ ಎಷ್ಟು ಹೆಂಗಿದ್ದಾರೆ, ಏನ್ ಹಳತ್ತಾಯಿ ಓಕೆ ಮತ್ತೆ ನಾನು ಈಗ ಜಗತ್ತಿಗೆ ಏನಾದ್ರು ಕೊಡಬೇಕು ಅಂತ ಡಿಸೈಡ್ ಮಾಡದಲ್ಲ, ತುಂಬಾ ಹೆಂಗ್ ಇಪ್ಪತ್ತಿಗೆ. ವಿನಯ್ ಚಂದ್ರ ನಂಗೆ ಸಾಸ್ತಾಂದಾರ ಮೊದ್ಲೇ ಗೊತ್ತಿದ್ದು, ನಮ್ಮ ಸಾಸ್ತಾನ ಅಥವಾ ನಮ್ಮ ಈ ಹೆದ್ದಾರಿ ಇದೆಯಲ್ಲ, ಹೆದ್ದಾರಿ ಇಕ್ಕೆಲೆಗಳಲ್ಲಿ ಗಿಡ ನೆಟ್ಟು ಅದನ್ನ ಮರ ಮಾಡ್ಕಂತೇಳಿ ಹೊರಟಾರ. ಬಟ್ ಎಲ್ಲ ಮರ ಗಿಡನ್ನೆಲ್ಲ ಕೊಡ್ದು ಕೊಡ್ದು ಹಾಕುದು ಕಂಡ ಇದಾಪದಲ್ಲ ಮರ ಮನ್ಸನ್ನಾರು ಎಂತರು ಮಾಡೋಕತ್ತ ಅಂತ ಈ ಹೊಸ ಬದುಕಿಗೆ ಬಂದದ ವಿನಯ್ ಅವ್ರೆ.
8: ಹೌದು, ಕರೆಕ್ಟ್
2: ಕರೆಕ್ಟ್
8: ಕರೆಕ್ಟ್.
2: ಸೊ ಯಾಕೆ ಅಂದ್ರೆ ಧೈರ್ಯ ಬೇಕಿದಕ್ಕೆ. ನಮ್ಗೆ ಮನೆಗೆ ಒಬ್ರು ಹಳೇರಿದ್ರೆ ಸತ್ಯ ಕೊಂಡು ಕಮ್ಕಾತಿಲ್ಲ, ಅಂತದ್ರಲ್ಲಿ ಇಲ್ಲಿ 55 ಜನನ ಹಾಕೊಂಡಿದ್ದೀರಿ ನೀವು. ಅದ್ರಲ್ಲಿ ಎಲ್ಲಾ ಕ್ಯಾಟಗರಿ ಅವರು ಇದ್ದಾರೆ, ಅಂದ್ರೆ ಹೇಳಿದ ಅರ್ಥ ಇದ್ದವರು, ಕೆಮಿಕ್ ಎಂದಿದ್ದು ಎಲ್ಲಾ ತರದವ್ರು ಇದ್ದಾರೆ ಇಲ್ಲಿ ಅಲ್ದಾ?
8: ಎಲ್ಲ ಇದ್ದಾರೆ,
2: ಪ್ರತಿಯೊಬ್ರು ಇದ್ದಾರೆ,
8: ಏಜ್ಡ್ ಇದ್ದಾರೆ, ಬೆಡ್ ರೀಡನ್ ಇದ್ದಾರೆ, ಒಬ್ರು ನೀವಿನ್ನು ನೋಡ್ಲಿಲ್ಲ, ಅವರದ್ದು ತುಂಬಾ ಬ್ಯಾಡ್ ಇದೆ, ಲಾಸ್ಟ್ ರೂಮ್ ಅಲ್ಲಿ ಇದ್ದಾರೆ. ಇವತ್ತಿಲ್ಲ ನಾಳೆ ಆತರ ಸಿಚುವೇಶನ್ ಇದೆ. ಅಜ್ಜರ ಕಡೆಗೆ ಹಾಕಿದ್ವಿ, ಅವ್ರು ಹೇಳಿದ್ರು ಕರ್ಕೊಂಡು ಹೋಗಿ ಅಂತೇಳಿ, ಯಾಕಂದ್ರೆ ಹೇಳಲಿಕ್ಕಾಗಲ್ಲ. ಹಾಗೆ ಇರುವಷ್ಟು ದಿನ ಈಗ ಲಿಕ್ವಿಡ್ ಐಟಮ್ ಅನ್ನ ತಗೊಳ್ತಾರೆ, ಗ್ಲೂಕೋಸ್ ಕುಡಿತಾರೆ.
2: ನಾ ಕೇಂಬುದು ಇದಕ್ಕೆಲ್ಲ ತುಂಬಾ ಪೇಷನ್ಸ್ ಬೇಕು, ಇದನ್ನು ಸಾಮಾನ್ಯ ಅಲ್ಲ. ನೀವಲ್ಲಿ ಉಚಿತ ಆರೋಗ್ಯ ತಪಾಸಣೆ ಆತಿತ್ತು, ಅದಕ್ಕೆ ಹಿಡ್ದಿಡ್ದು ನಿಲ್ಲಿಸಿ ಅವನ್ನ ಕರೆದು ಕೂರಿಸಿ ಅಂತ ತಾಳ್ಮೆ ಇದು ಬೇಕಪ್ಪ ಅಂತ ಅನ್ಸೋದು. ಅಂತದ್ರಲ್ಲಿ ನೀವ್ ಹೆಂಗೆ ಈ ಡಿಸಿಷನ್, ರಾಜಶ್ರೀ ಅವರು ಇವರು ಸಪೋರ್ಟ್ ಆಗಿ ಪಕ್ಕದಾಗ ನಿಂತ್ಕೊಂಡಿದ್ರು, ಸಪೋರ್ಟ್ ಆಗಿರೋರು ಗಂಡನಿಗೆ ಇದೆಲ್ಲ ಕೆಲಸಗಳಲ್ಲೂ, ಸೊ ಹೆಂಗ್ ಈ ಡಿಸಿಷನ್?
8: ಸಪೋರ್ಟ್ ಅಲ್ಲ, ನನ್ಕಿಂತ ಹೆಚ್ಚವಳೆ ಜಾಸ್ತಿ ಕೆಲಸ ಮಾಡುದು. ನಾನೆಲ್ಲಾರು ನಿದ್ರೆ ಮಾಡಿದ್ರು ಮಧ್ಯೆ ಪಟ್ಟ 3 ಗಂಟೆಗೆ ಟೀ ಅಂತ ಹೆಪ್ಸ್ತಾ ಇರ್ತಾಳೆ. ನಾನು ಹೇಳಕ್ಕೆ ಎಲ್ಲ ಸರಿ 10 ಸರಿ ಎಬ್ಸ್ಬೇಕು ಅಂದ್ರೆ ಅಷ್ಟು ಮೈಂಡ್ ಸ್ಟ್ರೆಸ್ ಅಲ್ಲಿ ಇರುತ್ತೆ, ಅಷ್ಟು ಕೆಲಸ ಇರುತ್ತೆ. ಮಧ್ಯಾಹ್ನ ಇಲ್ಲ ರಾತ್ರಿ ಒಂದ್ ಸ್ವಲ್ಪ ರೆಸ್ಟ್ ಗೆ ಬಿದ್ರೆ ಅದು ಹೇಗೆ ನಿದ್ದೆ ಬರುತ್ತೆ ಹೇಳಿಕ್ ಆಗಲ್ಲ. ಯಾಕಂದ್ರೆ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10-11 ಗಂಟೆ ತನಕ ಆಗುತ್ತೆ. ಕೆಲವು ಸಾರಿ ಹಾಸ್ಪಿಟಲ್ ಗೆ ಹೋದ್ರೆ ರಾತ್ರಿ ಒಂದ್ಸರಿ ವಿಸಿಟ್ ಮಾಡಿ ಬರ್ಬೇಕಾಗತ್ತೆ. ಒಂದ್ ಇಬ್ಬರಿಗೆ ಇದ್ದಾರೆ ಅಜ್ಜರ್ಕಾಡ್ ಅಲ್ಲಿ, ತುಂಬಾ ಬ್ಯಾಡ್. ಮತ್ತೆ ಬೆಳಿಗ್ಗೆ 6 ಗಂಟೆಗೆ ಎದ್ದು ತಿಂಡಿಗೆ ರೆಡಿ ಮಾಡಬೇಕು. ಯಾರಾದ್ರೂ ತಿಂಡಿ ಇದ್ರೆ ನಮ್ಗೆ ಬೋರ್ ಆಗುತ್ತೆ, ಯಾಕಂದ್ರೆ ತಿಂಡಿ ಮಾಡಿ ಮಾಡಿ ಅದೊಂದು ಅಭ್ಯಾಸ ಆಗಿದೆ. ಕೆಲವು ಸಾರಿ ಇವಳು ಕೇಳ್ತಾಳೆ ನಿಮ್ಗೆ ತಿಂಡಿ ಮಾಡಿ ಬೇಜಾರಾಗೋದಿಲ್ವಾ ಡೈಲಿ ಅಂತೇಳಿ, ಅದೊಂದು ರುಟೀನ್ ಆಗಿದೆ. ಮತ್ತೆ ಇಲ್ಲಿ ಇದುವರೆಗೂ ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಗಂಜಿ ಹಾಕಿದ್ದೇ ಇಲ್ಲ. ವೆರೈಟಿ ತಿಂಡಿ ಮಾಡ್ತೀವಿ. ಅವಲಕ್ಕಿಯಲ್ಲಿ ಒಂದು 7-8 ಬಗೆ ಮಾಡ್ತೀವಿ. ಹುಳಿ ಅವಲಕ್ಕಿ, ಗಟ್ಟಿ ಅವಲಕ್ಕಿ, ಮತ್ತೆ ಕೆಂಪು ಅವಲಕ್ಕಿ, ಎಲ್ಲೋ ಅವಲಕ್ಕಿ, ವೆರೈಟಿ ವೆರೈಟಿ ಮಾಡ್ತೀವಿ. ಮತ್ತೆ ತಿಂಡಿಯಲ್ಲಿ ಇಡ್ಲಿ, ಬನ್ಸು, ಪೂರಿ ಎಲ್ಲ ನಾವೇ ಮಾಡುದು, ಇಲ್ಲಿ ಕೆಲಸದವ್ರು ಯಾರಿಲ್ಲ. ಮತ್ತೆ ಪೊಂಗಲ್, ರೈಸ್ ಬಾತ್ ಅಲ್ಲಿ ಪುದೀನ ರೈಸ್, ಪಾಲಕ್ ರೈಸ್, ಟೊಮೆಟೊ ರೈಸ್, ಪಲಾವ್, ಇದೆಲ್ಲ ನಾವು ವೆರೈಟಿ ವೆರೈಟಿ ಮಾಡ್ತೀವಿ.
1: ನೀವಿಬ್ರೇ ಎಲ್ಲದು ಸರ್ವವು? ಈ ಕ್ಲೀನಿಂಗ್ ಎಲ್ಲ ಮಾಡಿದ್ರು? ಮತ್ತೆ
8: ಕ್ಲೀನಿಂಗ್ ನಾವೇ ಮಾಡ್ತೀವಿ. ಮತ್ತೆ ಇಲ್ಲಿ ಟೈಮ್ ಟೇಬಲ್ ಇದೆ, ಆಶ್ರಮದವರು ಅವರ ಟೈಮ್ ಟೇಬಲ್ ಗೆ ಅವರು ಮಾಡ್ತಾರೆ. ಅವರ ತಟ್ಟೆ ತೊಳೆಯುವಂತದ್ದಿರ್ಬೋದು, ಮತ್ತೆ ಗುಡ್ಸಿ ಕ್ಲೀನ್ ಮಾಡುವಂತದ್ದು ಇರ್ಬೋದು, ಅದೆಲ್ಲ ಮಾಡ್ತಾರೆ.
1: ಅವರ ಚಿಕಿತ್ಸೆ ಅದು ಇದು ಅದ್ರ ಖರ್ಚು ಎಲ್ಲ ಹೆಂಗ್ ನೀವು ನಿಭಾಯಿಸ್ತೀರಿ?
8: ಅದು ನಾವೇ ಇದು ಮಾಡುವಂತದ್ದು
1: ಎಲ್ಲದೂ ಇವರೇ ಕೆಂಬುಕಾರ ಎಲ್ಲದು ಪ್ರತಿಯೊಂದು ಇವರೇ. ಹಂಗ ಈ ಖರ್ಚುನ ಹೆಂಗೆ ನೀವು? ಈಗ ದುಡ್ಡು ಬೇಕಲ್ಲ ಮಾರ್ರೆ, ಎಂತ ಮಾಡ್ಕರೋ? 55 ಜನ ಇದ್ದಾರೆ. ಸೊ ಅವರದ್ದು ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ, ಅದರೊಟ್ಟಿಗೆ ಉಳಿದೆಲ್ಲ ಖರ್ಚುಗಳು, ಕ್ಲೀನಿಂಗು, ಮೇಂಟೆನೆನ್ಸ್, ಎವ್ರಿಥಿಂಗ್ ಎಲ್ಲ ಇದೆಯಲ್ಲ, ಹೆಂಗ್ ಮಾಡ್ತೀರಿ?
8: ಖರ್ಚು ಅಂದ್ರೆ ಕನ್ಸ್ಟ್ರಕ್ಷನ್ ಇದು ಮಾಡ್ತೀವಿ ನಾನು.
1: ಈ ಎಡ್ಕಂಗದು ಇತ್ತ? ಮತ್ತೆ
8: ಅದು ಇತ್ತ. ಮತ್ತೆ ಮೋಷನ್ ಗ್ರಾಫಿಕ್ ಡಿಸೈನರ್ ವರ್ಕ್ ಮಾಡ್ತೆ, ಇಲ್ಲೇ ವರ್ಕ್ ಮಾಡ್ತೆ. ನಂದು ಹಳೆ ಕ್ಲೈಂಟ್ಸ್ ಮಾತ್ರ, ಹೊಸದ ಯಾವ್ದು ಕ್ಲೈಂಟ್ಸ್ ನಾನು ತಗೊಳ್ಳೋದಿಲ್ಲ, ಯಾಕಂದ್ರೆ ನಂಗೆ ತುಂಬಾ ಹೆವಿ ಆಗುತ್ತೆ. ಮತ್ತೆ ಯಾರಾದ್ರೂ ಡೋನರ್ ಬರ್ತಾರೆ, ನಿಮ್ಮಂತ ಡೋನರ್ ಬಂದ್ರೆ ಒಂದಿಷ್ಟು ಕೊಡ್ತಾರೆ. ಕೆಲವರು ಬೆಳಿಗ್ಗೆ ಡೋರ್ ತೆಗಿಬೇಕಾದ್ರೆ ಗ್ರೋಸರಿ ಇದೆಲ್ಲ ಇಟ್ಟೋಗ್ತಾರೆ. ನಿನ್ನೆ ನಾವೊಂದು ಗ್ರೋಸರಿ ತಗೊಂಡ್ ಬಂತು, ಸಾಧಾರಣ ಇಲ್ಲೆಲ್ಲ ಇರಬೇಕು, 14,000-15,000 ಏನೋ ಆಯ್ತು. ಬರೀ 1 ತಿಂಗಳಿದ್ದು ಅದು ನಮ್ಗೆ ಬೇಕಾಗಿರೋ ಐಟಮ್ ರೈಸ್ ಅದಿದೆಲ್ಲ ಬಿಟ್ಟು ಅಂದ್ರೆ ಕೆಲವೊಂದು ಇದಕ್ಕೆ ನಮ್ಗೆ ಕಾಸ್ಟ್ಲಿ ಆಗುತ್ತೆ. ಕೆಲವು ಸುಮಾರು ಕೆಲಸ ಇರುತ್ತೆ, ಅದಕ್ಕೆಲ್ಲ ಕೆಲವೆಲ್ಲ ನಾವು ತರಲೇಬೇಕಾಗತ್ತೆ. ಮತ್ತೆ ಮೆಡಿಸಿನ್ ಬೇಕಾಗುತ್ತೆ, ಮೆಡಿಸಿನ್ ಇದೆ, ಒಂದು 17,000 ಸಾಲ ಇದೆ. ಈಗ
1: ಸಾಲ ಕೂಡ ಇದೆ. ಓಕೆ, ಈಗ ಅಮೃತಧಾರೆ ಲಯನ್ಸ್ ಕ್ಲಬ್ ಕುಂದಾಪುರದವರು ಎಲ್ಲರೂ ಬಂದ್ರು, ಆಯುಷ್ ಇಲಾಖೆ ಕುಂದಾಪುರ ಇವರೆಲ್ಲ ಸೇರಿ ವಿಶ್ವ ಯೋಗ ದಿನಾಚರಣೆನ ನಿಮ್ಮ ಹೊಸ ಬದುಕುವಲ್ಲೇ ಮಾಡ್ತಾ ಇದ್ರು. ಅವ್ರಿಗೆ ಯೋಗ ಹೇಳ್ಕೊಡುದು ಒಂದು ದಿನನಿತ್ಯಕ್ಕೆ ಆಪುದು ಸಣ್ಣ ಪುಟ್ಟದ್ದು, ಯಾಕಂದ್ರೆ ಅವ್ರ ಹತ್ರ ಯೋಗ ಮಾಡಿಸೋದು ಕಷ್ಟವೇ ಇದೆ. ಇವನ್ ಕೈ ಜೋಡಿಸಿ ಅಂದ್ರೆ ಗೊತ್ತಾತಿಲ್ಲ, ಕಾಲ್ ಜೋಡಿಸಿ ಅಂದ್ರೆ ಗೊತ್ತಾತಿಲ್ಲ, ಕೈ ತಿರ್ಸಿ ಅಂದ್ರೆ ಗೊತ್ತಾತಿಲ್ಲ, ಕೆಲವರಿಗೆ ಭಾಷೆಯೂ ಗೊತ್ತಿಲ್ಲ, ಎಲ್ಲೆಲ್ಲಿಯವರೆಲ್ಲ ಇದ್ದಾರೆ?
8: ಸಾಧಾರಣ ನಾವು ಭಾರತ ಸುತ್ತಿದ್ರೆ ಭಾರತ ನೋಡಬಹುದು, ಇಲ್ಲಿ ಎಲ್ಲ ಸ್ಟೇಟ್ ಅವರು ಇದ್ದಾರೆ, ಇಲ್ಲೇ ನೋಡಬಹುದು ಭಾರತವನ್ನ.
1: ಹೊಸ ಬದುಕಲ್ಲೇ
8: ಯಾಕಂದ್ರೆ ತಮಿಳ್ ಇದ್ದಾರೆ, ಮಲಯಾಳಿ ಇದ್ದಾರೆ, ಬೆಂಗಾಲ್ ಇದ್ದಾರೆ, ಪಂಜಾಬ್ ಇದ್ದಾರೆ, ಯುಪಿ, ಮಧ್ಯಪ್ರದೇಶ, ಕೆಲವರು ಒಂದ್ ಇಬ್ಬರು ಆದಿವಾಸಿ ಇದ್ದಾರೆ.
1: ಇಲ್ಲಿ ಸಿಕ್ಕಿದ್ರು ನಿಮ್ಗೆ ಹೇಗೆ ಅಂತ
8: ಅಂದ್ರೆ, ಕೆಲವೊಂದು ಬಸ್ ಸ್ಟ್ಯಾಂಡ್ ಅಲ್ಲಿ, ಕೆಲವೊಂದು ದೇವಸ್ಥಾನದಲ್ಲಿ, ಅಂದ್ರೆ ಇದು ಹೇಳೋದ್ ಕಷ್ಟ ನನಗೆ.
1: ಅಲ್ಲ, ನೀವೇ ಹೋಗಿ ಕರ್ಕ ಬತ್ತೀರಿಯಾ ಅಥವಾ ಅವರೇ ಯಾರು ಹುಡ್ಕೊಂಡ್ ಬಂದಿಲ್ಲಿ ಬಿಡ್ತಾರಾ ಹೆಂಗೆ?
8: ನನ್ಗೆ ತಂದೆ ನೋಡ್ಲಿಕ್ಕೆ ಆಗಿಲ್ಲ, ಇಲ್ಲಿ ಬಿಡೋದು ಆ ತರ ಆಪ್ಷನ್ ಇಲ್ಲ. ಬಿಗ್ ಮಾಡ್ತಾ ಇದ್ದವರನ್ನ ಇದನ್ಗೆ ಹೇಳೋದು ಕಷ್ಟ, ಯಾಕಂದ್ರೆ ನಾನು ಅದು ಹೇಳಲ್ಲ ಇದುವರೆಗೆ, ಆ ವರ್ಡ್ಸ್ ಅನ್ನ ಹೇಳಲ್ಲ. ಅವರನ್ನ ಪೊಲೀಸ್ ಇಲ್ಲ ಅಲ್ಲಿ ಸೋಷಿಯಲ್ ವರ್ಕರು ಇಲ್ಲ ಯಾರೋ ಹತ್ರದವರು ಈ ತರ ಇದ್ದಾರಂತ ಹೇಳ್ತಾರೆ, ವಿಡಿಯೋ ಕಳಿಸ್ತಾರೆ, ಮತ್ತೆ ನಾವು ಹೋಗಿ ರೆಸ್ಕ್ಯೂ ಮಾಡ್ತೀವಿ. ಕೆಲವು ಸಾರಿ ಪೆಟ್ಟು ತಿಂದಿದೆ, ಅವ್ರು ಹೊಡಿತಾರೆ, ಕಲ್ಲಲ್ಲಿ ಹೊಡಿಯಕ್ ಬರ್ತಾರೆ, ನಮ್ಮ ಕಾರ್ ಇದ್ ಗ್ಲಾಸ್ ಎಲ್ಲ ಹೊಡಿಯಕ್ ಇದ್ ಮಾಡ್ತಾರೆ. ಹೇಗೋ ಇದ್ ಮಾಡ್ಕೊಂಡು ಇದ್ ನಿಭಾಯಿಸ್ತೀವಿ. ಮತ್ತೆ ವಿಶ್ವ ಯೋಗ ದಿನಕ್ಕೆ ಅಮೃತಧಾರತವರು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಹೆಲ್ತ್ ಚೆಕಪ್ ಮಾಡ್ತಾ ಇದಾರೆ. ಅಷ್ಟೇ ಅಲ್ಲ, ಅಮೃತಧಾರದವರು ನಮ್ಮ ಆಶ್ರಮಕ್ಕೆ ಅವರ ಮನೋರಂಜನೆಗೆ ದೊಡ್ಡ ಟಿವಿ ಕೊಟ್ಟಿದ್ರು. ಮತ್ತೆ ನಮಗೆ ಕಮರ್ಷಿಯಲ್ ಮಿಕ್ಸಿ ಬೇಕಿತ್ತು, ಅದನ್ನ ನೋಡಿ ನಮ್ಮ ಅಮೃತಧಾರ ಅವರು ವಾಣಿಶೇಖ ಅವರು ದೊಡ್ಡ ಮಿಕ್ಸಿ ಕೊಟ್ಟಿದ್ರು. ಮತ್ತೆ ವಾಣಿಶೇಖ ಅವರು ನಮ್ಮ ಆಶ್ರಮದಲ್ಲಿ ಯಾರಿಗಾದ್ರೂ ಎಮರ್ಜೆನ್ಸಿ ಇದ್ರೆ ಕಾಲ್ ಮಾಡಿದ್ರೆ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡ್ತಾರೆ. ಮತ್ತೆ ಡೆತ್ ಆದ್ರೆ ಇಮಿಡಿಯೇಟ್ ಬಂದು ಸರ್ಟಿಫಿಕೇಟ್ ಅನೌನ್ಸ್ ಮಾಡ್ತಾರೆ ಡೆತ್ ಆಗಲಿ. ಮತ್ತೆ ತುಂಬಾನೇ ಅವರು ಅಮೃತಧಾರದವರು ಸಪೋರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ನನ್ನ ಪ್ರಕಾರ ಒಂದು ಆಂಬುಲೆನ್ಸ್ ಕೂಡ ಅವರು ಕೊಡ್ಬೇಕಂತೇಳಿ ಯೋಚನೆ ಹಾಕಿದ್ದಾರೆ ಅಮೃತದ ದಾರದವರು, ಹೇಳ್ಬಾರ್ದಂತ ಹೇಳಿದ್ದಾರೆ ಅವರು. ಹಾಗೆ ಇದು ಹಾಕಿ ತೊಂದ್ರೆ ಇಲ್ಲ, ಅವರು ಮುಂದೆ ಇನ್ನೊಂದು 2-3 ತಿಂಗಳಲ್ಲಿ ಕೊಡುವ ಯೋಚನೆಯನ್ನ ಹಾಕಿದ್ದಾರೆ.
1: ಸರ್, ನಿಮ್ದು ತುಂಬಾ ರಿಕ್ವೈರ್ಮೆಂಟ್ ಇದೆ, ನಿಮ್ಗೆ ಅಡುಗೆ ಮಾಡೋ ಒಲೆ ಬೇಕು, ಆಶ್ರಮ ವಾಸಿಗಳಿಗೆ ಬಟ್ಟೆ ಬೇಕು, ಬೆಡ್ಶೀಟ್ಸ್ ಬೇಕು, ಆಂಬುಲೆನ್ಸ್ ಬೇಕು, ಸ್ವತಃ ಕಟ್ಟಡಕ್ಕಾಗಿ 1 ಎಕರೆ ಏನಾದ್ರು ಜಾಗ ಬೇಕು. ಸೊ ಇದೆಲ್ಲ ಇದೆ. ಸೊ ರೇಡಿಯೋ ಕುಂದಾಪುರ ಕೇಂಬರ್ ನೀವೆಲ್ಲಾದ್ರೂ ಚೂರು ಮನಸ್ಸು ಮಾಡ್ತೀರಿ ಅಂತ ಆದ್ರೆ ಅದ್ರ ಒಟ್ಟಿಗೆ ನೀವು ಹೊಸ ಬದುಕು ಆಶ್ರಮ ಒಂದ್ಸಲ ಕಾಂಬಕ್ ಬನ್ನಿ. ಎಲ್ಲಿ ಬರ್ಕೇಳಿ?
8: ಸಾಲಿಗ್ರಾಮ ಪಾರಂಪಳ್ಳಿಯಲ್ಲಿ ಇದೆ, ಗಣೇಶ್ ಗ್ರ್ಯಾಂಡ್ ಹೋಟೆಲ್ ಪಕ್ಕದ ಇದ್ರಲ್ಲಿ, ಪಕ್ಕದ ರೋಡ್ ಅಲ್ಲಿ ಬರಬೇಕು. ಹಾಗೆ ಇನ್ನೊಂದೇನಂದ್ರೆ, ನಿಮ್ಗೆ ಕೆಲವೊಂದು ಗೊತ್ತಾಗಿಲ್ಲ ಅಂದ್ರೆ ಗೂಗಲ್ ಮ್ಯಾಪ್ ಅಲ್ಲಿ ಹೊಸ ಬದುಕು ಆಶ್ರಮ ಹಾಕಿದ್ರೆ ಬರುತ್ತೆ, ಗೂಗಲ್ ಅಲ್ಲಿ ಹಾಕಿದ್ರು ಬರುತ್ತೆ, ಮತ್ತೆ ಹೊಸ ಬದುಕು .com ಅಂತೇಳಿ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಹಾಗೆ ಇಲ್ಲಿ ಕೆಲವರು ಲೇಡೀಸ್ ಇದ್ದಾರೆ, ತುಂಬಾ ಬ್ಯಾಡ್ ಇದ್ದವರು. ಅವರಿಗೆ ಹೇಗಿದ್ದಾರೆ ಅಂದ್ರೆ, ನಾವು ಒಂದು ಕುಟುಂಬದವ್ರ ತರ ಇದ್ದೀವಿ, ತುಂಬಾ ಕಾಮಿಡಿ ಮಾಡ್ಕೊಂಡು ತುಂಬಾ ಎಂಜಾಯ್ ಮಾಡ್ಕೊಂಡು ಇಲ್ಲಿರ್ತೀವಿ. ಯಾಕಂದ್ರೆ ಬೆಳಗ್ಗೆಯಿಂದ ರಾತ್ರಿ ತನಕ ಕೆಲಸ ಮಾಡ್ಕೊಂಡು ಒಂದ್ 5 ನಿಮಿಷ ಅವ್ರ ಜೊತೆ ಒಂದು ಹಾಡು ಕೇಳಿದ್ರೆ ನಮ್ಮ ವರ್ಕ್ ಇದ್ದು ಪ್ರೆಷರ್ ಎಲ್ಲ ಹೋಗುತ್ತೆ. ಯಾಕಂದ್ರೆ ಒಳ್ಳೊಳ್ಳೆ ಸಿಂಗರ್ ಇದ್ದಾರೆ, ಕೊರೋಕೆ ಸಿಂಗರ್ ಇದ್ದಾರೆ, ಭಜನೆ ಹೇಳುವರು ಇದ್ದಾರೆ, ಡೈಲಿ ಭಜನೆ ಆಗತ್ತೆ. ಮತ್ತೆ ಇಲ್ಲಿ ಇಸ್ಕನ್ ಅವರು ಸತ್ಸಂಗ ಮಾಡಿದ್ರು, ಒಂದು 3-4 ಸಾರಿ ಸತ್ಸಂಗ ಮಾಡಿದ್ರು. ಲಾಸ್ಟ್ ಕೃಷ್ಣ ಬಲರಾಮ ಮೂರ್ತಿ ತಂದಾಗ ಆಶ್ರಮದವರೇ ಅದಕ್ಕೆ ಅಲಂಕಾರ ಮಾಡಿದ್ರು. ಅಂದ್ರೆ ಯೋಗ ಮಾಡಿಸ್ತಾ ಇದ್ದೆ ಮೊದಲು, ಮತ್ತೆ ನನಗೆ ಸ್ವಲ್ಪ ಟೈಮ್ ಇದಾಗ್ತಿತ್ತು, ಹಾಗೆ ಕೆಲವರು ಅವರೇ ಯೋಗ ಅದಲ್ಲ ಅವ್ರಿಗೆ ಗೊತ್ತಿರೋದು ಮಾಡ್ತಾರೆ. ಕೆಲವರು ಭಜನೆ ಮಾಡ್ಲಿಕ್ಕೆ ಬರಲ್ಲ, ಆ ನಾಮಸ್ಮರಣೆಯನ್ನ ಕೇಳಿದ್ರೆ ಸಾಕು, ಅದರಲ್ಲೇ ಒಂದಿಷ್ಟು ಜನ ಬದಲಾಗ್ತಾರೆ. ಯಾಕಂದ್ರೆ ಮಾತು ಬರದೇ ಇದ್ದವನು ಇಲ್ಲಿ ನನ್ನ ವೈಫಿಗೆ ಅಮ್ಮ ಅಂತ ಹಾಕಾರೆ.
2: ಸಂತೃಪ್ತಿ
8: ಹೇಳಿಕೆ ತುಂಬಾ ಇದೆ, ಯಾಕಂದ್ರೆ ಇಲ್ಲಿ ಲೋಕಲ್ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಫಸ್ಟ್ ಆಶ್ರಮ ಅಂದ್ರೆ ಜನರಿಗೆ ಬೇರೆ ತರ ಯೋಚನೆ ಇತ್ತು, ಅಂದ್ರೆ ಯಾರೋ ಸಾಯಿಯವರನ್ನ ಕರ್ಕೊಂಡು ಬಂದು ಬೇರೆ ತರ ನೋಡ್ತಾರೆ ಅಂತೇಳಿ. ಬಟ್ ಇಲ್ಲಿ ನಾವು ಹೇಗಂತ ಹೇಳಿದ್ರೆ, ನಾವು ನಮ್ಮ ಕೈಯಲ್ಲಾದಷ್ಟು ನಮ್ಮ ಲೆವೆಲ್ ಬೆಸ್ಟ್ ನಾವು ಅವರಿಗೆ ಸೇವೆಯನ್ನು. ಈಗ ಇಲ್ಲಿ ಬಂದ ಮೇಲೆ ಇಲ್ಲಿ ಲೋಕಲ್ ಹೇಳ್ತಾರೆ ನಮ್ಗೆ ಈ ತರ ಆಶ್ರಮ ಅಂತೇಳಿ, ನಮ್ಗೆ ಗೊತ್ತಿರಲಿಲ್ಲ. ಅವ್ರು ಬರ್ತಾರೆ ದಿನಕ್ಕೆ ಇಲ್ಲಿ ಹತ್ರದವರು ಒಂದು 1/2 ಗಂಟೆ ಎಲ್ಲ ಮಾತಾಡ್ಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಾರೆ. ನಾನು ಹೇಳೋದು, ತುಂಬಾ ಕೆಲವರು ಬಡವರು ಇರ್ತಾರೆ, ನಮ್ಗೆ ಊಟ ಕೊಡಬೇಕು ಅಂತೇಳಿ ಯೋಚನೆ ಇರುತ್ತೆ, ನೀವು ಊಟ ಕೊಡಬೇಕಾಗಿಲ್ಲ. ಇಲ್ಲಿ ಬಂದು ಅವ್ರ ಜೊತೆ ಮಾತಾಡಿ ಒಂದು ಬೊಗಸೆ ಪ್ರೀತಿಯನ್ನ ಕೊಟ್ರೆ ಅದು ಊಟಕ್ಕಿಂತ ದೊಡ್ಡ ಒಂದು ಅನ್ನದಾನ ಮಾಡಿದ ಸೇವೆ ಇದಾಗತ್ತೆ. ಹಾಗೆ ಇಲ್ಲಿ ಕೆಲವರು ಲೇಡೀಸ್ ಇದ್ದಾರೆ, ಎಲ್ಲಾ ರೀತಿಯ ಒಂದು ಕೆಲವೊಂದು ಕಾಯಿಲೆ ಇದ್ದವರಿದ್ದಾರೆ, ಅವರದೆಲ್ಲ ಸೇವೆಯನ್ನ ನಾವು ಖುಷಿಯಿಂದ ಮಾಡ್ತೀವಿ. ನಮ್ಮ ಲೈಫ್ ತುಂಬಾ ಶಾರ್ಟ್ ಇರುತ್ತೆ, ಯಾಕಂದ್ರೆ ಕೆಲವೊಂದು ಅವರ ಟ್ರೀಟ್ಮೆಂಟ್ ಮಾಡುವಾಗ ಕೆಲವೊಂದು ನಮಗೂ ಬರಬಹುದು, ಹೇಳಲಿಕ್ಕಾಗಲ್ಲ. ಕೋವಿಡ್ ಸಮಯದಲ್ಲಿ ನಾನು ಕೆಲವೊಂದು ಬಾಡಿ ಇದೆಲ್ಲ ಕ್ರಿಮೇಷನ್ ಮಾಡ್ಲಿಕ್ಕೆ ಹೋಗ್ತಿದ್ದೆ, ಆಗ ನನಗೆ ಕೋವಿಡ್ 2 ಟೈಮ್ಸ್ ಅಟ್ಯಾಕ್ ಆಗಿತ್ತು, ಬೂಸ್ಟರ್ ತಗೊಂಡ್ರು ಕೋವಿಡ್ ಬಂದಿತ್ತು. ಬಟ್ ನಾನು ಈ ತರ ಸೇವೆ ಮಾಡ್ಲಿಕ್ಕೆ ಹೋಗಿ ನಾನು ಉಳಿದಿದ್ದೇನೆ. ಇವತ್ತು ಈ ತರ ನಾನು ಸೇವೆ ಮಾಡ್ಲಿಕ್ಕೆ ಅವರೇ, ನಮ್ಮ ಆಶ್ರಮದವರೇ ಸ್ಫೂರ್ತಿ ಅಂತೇಳಿ ಹೇಳಿ.
2: ವೆರಿ ನೈಸ್. ಸೊ ಈ ಹೊಸ ಬದುಕೊಟ್ಟಿಗೆ ನಮ್ಮ ವಿನಯ್ ಚಂದ್ರ ಅವರು ಹೊಸ ಬದುಕಿನೊಂದು ಶುರುವಾತಿತ್ತ. ಸೊ ಎಲ್ಲದಕ್ಕೂ ಆಲ್ ದ ಬೆಸ್ಟ್.
8: ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೆ ಇನ್ನೊಂದೇನಂದ್ರೆ, ನನ್ನ ವೈಫ್ ಆಕ್ಚುಲಿ ಈಗ 6 ಮಂತ್ ಪ್ರೆಗ್ನೆಂಟ್, ಅವಳು ನೆಕ್ಸ್ಟ್ ಮನೆಗೆ ಹೋಗಲ್ಲ ಅಂತೇಳಿ ಹೇಳ್ತಾಳೆ. ಯಾಕಂದ್ರೆ ಒಂದು 5 ನಿಮಿಷ ನಾವು ಇಲ್ಲಿ ಬಿಟ್ಟು ಹೋಗ್ಲಿಕ್ಕೆ ನಮಗೂ ಮನ್ಸಾಗಲ್ಲ, ನಾವು ಅಷ್ಟು ಖುಷಿಯಲ್ಲಿ ಇಲ್ಲಿ ಇರ್ತೀವಿ. ಯಾರಾದ್ರೂ ಮದುವೆ, ನಮ್ಮ ರಿಲೇಶನ್ ಮದುವೆ, ಮತ್ತೆ ಗೃಹ ಪ್ರವೇಶ, ನಮ್ಮ ಅಕ್ಕಂದು ಗೃಹ ಪ್ರವೇಶ ಆಯ್ತು, ಅದಕ್ಕೂ ಕೂಡ ನಮ್ಗೆ ಹೋಗ್ಲಿಲ್ಲ. ಹೋದ್ವಿ, ಊಟ ಮಾಡಿ 1 ಗಂಟೆಗೆ ಹೋಗಿ ಇಮಿಡಿಯೇಟ್ 1:30 ಇಲ್ಲಿ ಇದ್ವಿ. ಯಾಕಂದ್ರೆ ಇಲ್ಲಿರೋ ಖುಷಿ ಬೇರೆ ಎಲ್ಲೂ ಸಿಗಲ್ಲ. ಅಜ್ಜಿ ನಿಧಾನ, ಇಲ್ಲಿ ಕೆಲವರು ಅಜ್ಜಿಯವರಿದ್ದಾರೆ, ಅಜ್ಜಿ ನಿಧಾನ ನಿಧಾನ. ಅಜ್ಜಿಯವರು ಇದ್ದಾರೆ, ಶುಗರ್ ಕಾಯಿಲೆ ಅವರು ಇದ್ದಾರೆ, ಬಿಪಿ ಇದ್ದಾರೆ, ಕೆಲವರು ಶಿಫಿಲಿಯಸ್ ಇದ್ದವರಿದ್ದಾರೆ, ಆನೆಕಾಲ್ ಇದ್ದವರಿದ್ದಾರೆ. ಸ್ಟಾರ್ಟಿಂಗ್ ಬರಬೇಕಾದ್ರೆ ಗ್ಯಾಂಗ್ರೀನ್ ಆಗಿ ಹುಳಲಾಗಿ ಕೆಲವರು ದಷ್ಟು ರಿಕವರಿ ಮಾಡಿ ಇದ್ ಮಾಡಿದ್ರು. ಕೆಲವರು ಅಂದ್ರೆ ಮೈ ಮೇಲೆ ಬಟ್ಟೆ ಇಲ್ಲದೆ ನೇಕೆಡ್ ಆಗಿದ್ದವರಿದ್ರು, ಅವರನ್ನ ಸರಿಪಡಿಸಬೇಕಾದ್ರೆ ತುಂಬಾ ಕಷ್ಟಪಟ್ಟಿದ್ದೇವೆ. ಇನ್ನು ಕೆಲವರು ಹೇಗಿದ್ದಾರೆ ಅಂದ್ರೆ, ಇನ್ನೊಂದು ಇದಿದೆ, ಉಡುಪಿ ನಮ್ಮ ಕುಂದಾಪುರದಲ್ಲೇ ಬ್ರಿಡ್ಜ್ ಮೇಲೆ ಹೊಳೆಗಾಗ್ಲಿಕ್ಕೆ ಹೋದವರು, ಅಲ್ಲಿ ಸೋಷಿಯಲ್ ವರ್ಕರ್ ಯಾರೋ ಅವರನ್ನ ಹಿಡ್ಕೊಂಡು 112 ಫೋನ್ ಮಾಡಿ ಅಲ್ಲಿಂದ ಮತ್ತೆ ನಮ್ಗೆ ಹೇಳಿ ನಾವು ಹೋಗಿ ಅವರನ್ನ ಈಗ ನಮ್ಮಲ್ಲಿ ಈಗ ಪ್ರೆಸೆಂಟ್ ಇದ್ದಾರೆ. ಅವರಿಗೆ ಹೇಗಂತ ಹೇಳಿದ್ರೆ ತುಂಬಾ ಡಿಪ್ರೆಷನ್, ಅವರ ಮಗ ಮಕ್ಕಳೆಲ್ಲ ಡೆತ್ ಆಗಿ ಇದಾಗಿದ್ದವ್ರಿಗೆ. ಮತ್ತೆ ವಾಸು ಮಲ್ಪೆ ಅಂತೇಳಿ ತುಂಬಾ ಫೇಮಸ್ ವ್ಯಕ್ತಿ, ಯೂಟ್ಯೂಬ್ ಅಲ್ಲಿ ಹುಡುಕಿದ್ರೆ ಸಿಗುತ್ತೆ, ತುಳು ಫಿಲ್ಮ್ ಆಕ್ಟಿಂಗ್ ಮಾಡದಂತ ವ್ಯಕ್ತಿ. ಅವರಿಗೆ ಹೇಗಂತ ಹೇಳಿದ್ರೆ ಸಾರ್ವಜನಿಕರು ಅವರನ್ನ ತುಂಬಾ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಡ್ರಿಂಕ್ಸ್ ಕೊಡುದು, ರೀಲ್ಸ್ ಮಾಡುದು, ಇನ್ಯಾರಿಗೋ ವ್ಯೂಸ್ ಆಗ್ತಿತ್ತು, ಆದ್ರೆ ಅವ್ರ ಬದುಕು ತುಂಬಾ ಕಷ್ಟದಲ್ಲಿತ್ತು. ಆ ವ್ಯಕ್ತಿ ಸ್ಟ್ರೋಕ್ ಆಗಿ ಅವರ ಪರಿಸ್ಥಿತಿ ಬ್ಯಾಡ್ ಇದ್ದಾಗ ಯಾರು ಕೂಡ ಅವರಿಗೆ ಸಹಕಾರ
2: ನೀಡಲಿಲ್ಲ.
8: ಇವತ್ತು ನಮ್ಮಲ್ಲಿದ್ದಾರೆ, ಈಗ ತುಂಬಾ ರಿಕವರಿ ಆಗಿದ್ದಾರೆ, ಇವಾಗ್ಲೂ ಮಾತಾಡ್ತಾರೆ. ಅವರು ಊಟ ಮಾಡಿಸ್ಬೇಕಾದ್ರೆ ಅಳ್ತಾರೆ, ಹತ್ಕೊಂಡು ಹೇಳ್ತಾರೆ ನನ್ನ ಮಗನೇ ಇರ್ಬೇಕು. ಇದ್ರಲ್ಲಿ ನಮ್ಗೆ ತುಂಬಾ ಖುಷಿ ಕೊಟ್ಟಿದೆ ಅಂತ ಹೇಳ್ಬೋದು. ನಾನು ಒಂದು ಬೇರೆ NGO ದಲ್ಲಿ ಇದ್ದಿದ್ದೆ, ಅದು ಬಿಟ್ಟಾಗ ನಾನು ಜಾಬ್ ಸೇರಿದ್ದೆ. ಮತ್ತೆ ಪುನಃ ಈ ಸಂಸ್ಥೆ ಮಾಡ್ಬೇಕಂತೇಳಿ ಮಾಡಿದ್ವಿ. ನಾನು ಜಾಬ್ ಅಲ್ಲಿ ಸ್ಯಾಲ್ರಿ ತಗೋಬಹುದಿತ್ತು, ಆದ್ರೆ ಈ ಪ್ರೀತಿ ಇದು ಸಂಪಾದನೆ ಮಾಡ್ಲಿಕ್ಕೆ ಆಗ್ತಿಲ್ಲ ಇತ್ತು. ಇಷ್ಟೇ ಹೇಳೋದು, ಯಾರಾದ್ರೂ ನಿಮ್ಗೆ ಸಮಯ ಸಿಕ್ಕಾಗ ನಮ್ಮ ಆಶ್ರಮಕ್ಕೆ ಬನ್ನಿ, ಯಾಕಂದ್ರೆ ನೀವು ಕೊಡಿ ಅಂತೇಳಿ ನಾವು ಯಾರ ಹತ್ರನು ಕೇಳಲ್ಲ, ಎಲ್ಲೂ ಯಾರ ಮನೆ ಬಾಗ್ಲಿಗೆ ಹೋಗಲ್ಲ. ನೀವು ಬಂದು ಇಲ್ಲಿ ಆಶ್ರಮದವರನ್ನ ಮಾತಾಡಿಸಿ ಅವರಿಗೆ ನಮ್ಮವ್ರು ಯಾರೋ ಬಂದ್ರು ಅಂತೇಳಿ ಖುಷಿ ಆಗತ್ತೆ. ನಮ್ಮ ಕುಟುಂಬದವರು, ನನ್ನ ಮಗ ನನ್ನ ಮೊಮ್ಮಗಳು ಯಾರೋ ಬಂದ್ರು ಅಂತೇಳಿ ಖುಷಿ ಆಗತ್ತೆ. ಆ ಭಾವನೆಯಲ್ಲಿ ಅವರನ್ನ ಖುಷಿ ಪಡಿಸಿ ಅಂತೇಳಿ ಹೇಳ್ತೀನಿ. ಬರುವಾಗ ಬೇರೆ ಏನು ತರಬೇಕಾಗಿಲ್ಲ, ತರಬೇಕಾದದ್ದು ಒಂದು ಬಗಸೆ ಪ್ರೀತಿ ಮಾತ್ರ. ಅವರಿಗೆ ಪ್ರೀತಿ ಇದೊಂದು ಅವರು ಕಳ್ಕೊಂಡಿದ್ರು, ಆ ಪ್ರೀತಿಯನ್ನು ಕೊಡ್ಲಿಕ್ಕೆ ನೀವು ಬನ್ನಿ ಅಂತೇಳಿ ಹೇಳ್ತೀನಿ. ಹಾಗೆ ಬೇರೇನು ತರಬೇಕಾಗಿಲ್ಲ, ನಾನು ಹೇಳೋದು ಒಂದೇ ಒಂದು.
2: ಮತ್ತೆ ಮತ್ತೆ ಅದನ್ನೇ ಹೇಳ್ತೇನೆ, ನೀವು ಬೇರೆ ಅಂತ ತರ್ಕತ್ತನ್ನು ಬರದೇ ಇರಬೇಡಿ. ನೀವು ತರಬೇಕಾಗಿರೋದು ಬೊಗಸೆ ಪ್ರೀತಿ ಮಾತ್ರ, ಬೊಗಸೆ ಪ್ರೀತಿ ಮಾತ್ರ ಅಂತ.
8: ಹಾಗೆ ನಮ್ಮ ಒಂದು ಸ್ಲೋಗನ್ ಅಲ್ಲಿ ನೀವು ನೋಡಬಹುದು, ಸೇವೆ ಹೋರಾಟ ಜ್ಞಾನ ಅಂತೇಳಿ. ಅದು ಯಾಕೆ ಅಂತೇಳಿ ಹೇಳಿದ್ರೆ, ಸೇವೆ ಮಾಡಬೇಕಾದ್ರೆ ಹೋರಾಟ ಮಾಡಲೇಬೇಕು. ತುಂಬಾ ಜನ ಬೇರೆ ತರ ಮಾತಾಡ್ತಾರೆ, ತುಂಬಾ ಕೆಟ್ಟದಾಗಿ ಮಾತಾಡ್ತಾರೆ. ನಾವು ಅದೇ ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಯಾಕಂದ್ರೆ ನಾವು ದೇವರ ಕಾಲ್ ಬುಡಕ್ಕೆ ಇಟ್ಟು ಸೇವೆಯನ್ನ ಮಾಡ್ತಾ ಇರೋರು. ಯಾಕಂದ್ರೆ ನಾನು ಮನುಷ್ಯ, ನನ್ನ ನಾಲಿಗೆಯೂ ಕೂಡ ಎಲುವಿಲ್ಲ, ನಾನು ಏನು ಬೇಕಾದ್ರೂ ಮಾತಾಡಬಹುದು. ಹಾಗಾಗಿ ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಲ್ಲಿ ಅದನ್ನ ಬಿಟ್ಟು ಬಿಡ್ತೀವಿ. ಹಾಗೆ ಇದು ಹೋರಾಟ. ಹೋರಾಟ ಅಂದ್ರೆ ಕಷ್ಟದವರಿಗೆ ನಾವು ಸಹಾಯ ಮಾಡುವಂತದ್ದು ಅದೊಂದು ದೊಡ್ಡ ಹೋರಾಟ, ಅದೊಂದು ಚಾಲೆಂಜಿಂಗ್. ಯಾಕಂದ್ರೆ ಎಲ್ಲಾ ರೀತಿ ಅದನ್ನ ನಾವು ಫೇಸ್ ಮಾಡಬೇಕು. ಆ ಹೋರಾಟದಲ್ಲಿ ಒಂದು ಜ್ಞಾನವನ್ನ ಪಡಿಬೇಕು. ನಾನಿನ್ನೂ ತುಂಬಾ ಚಿಕ್ಕವನು, ಜ್ಞಾನವನ್ನ ಪಡಿಬೇಕು. ಆ ಜ್ಞಾನದಿಂದ ಅಹಂಕಾರ ಬರಬಾರ್ದು, ಆ ಸೇವೆಯನ್ನ ಮಾಡ್ತಾ ಅಹಂಕಾರ ಬರಬಾರ್ದು, ಹೋರಾಟ ಮಾಡ್ತಾ ಅಹಂಕಾರ ಬರಬಾರ್ದು. ಹಾಗಾಗಿ ಇದನ್ನೆಲ್ಲ ಇಟ್ಕೊಂಡು ಅಹಂಕಾರ ಇಲ್ಲದೆ ನಾವು ಹೀಗೇನೆ ಇರಬೇಕು, ಸಿಂಪಲ್ ಆಗಿ. ನಾನು ನಿನ್ನೆ ಕೂಡ ಬರ್ಮರಿ ಟೀ ಶರ್ಟ್ ಅಲ್ಲಿ, ಇವತ್ತು ಕೂಡ ಅದೇ ತರ, ನಾಳೆನೂ ಕೂಡ ಅದೇ ತರಾನೆ ಇರುವಂತದ್ದು. ಕೆಲವರು ಹೇಳ್ತಾರೆ ಸ್ವಲ್ಪ ಚೇಂಜ್ ಆಗು, ಪ್ಯಾಂಟ್ ಹಾಕು ಇಲ್ಲಲ್ಲ ಅಂತೇಳಿ, ಯಾಕಂದ್ರೆ ಅದು ಹಾಕಿದ್ರೆ ನಮ್ಗೆ ಸೇವ್ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ. ಕೆಲವೊಂದು ಬೆಡ್ ರೀಡನ್ ಅವರನ್ನ ಸಡನ್ ಆಗಿ ಟ್ರೀಟ್ ಮಾಡಬೇಕಾಗತ್ತೆ, ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಆಗತ್ತೆ, ಆಗ ನಾನು ಫಸ್ಟ್ ಏಡ್ ಮಾಡ್ಲೇಬೇಕಾಗತ್ತೆ. ಫಸ್ಟ್ ಏಡ್ ಮಾಡ್ಲಿಲ್ಲ ಅಂದ್ರೆ ಇಮಿಡಿಯೇಟ್ ಅವರು ಕೊಲಾಪ್ಸ್ ಆಗಿ ಡೆತ್ ಆಗುವಂತದಿರುತ್ತೆ. ಹಾಗೆ ಫಸ್ಟ್ ಏಡ್ ಮಾಡಿ ನಾನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೇನೆ. ಕೆಲವೊಂದು ನಾನು ಇಲ್ಲೇ ಕಲ್ತಿದ್ದೇನೆ, ಕೆಲವೊಂದು ವೈದ್ಯರ ಹತ್ರ ನಾನು ಅದನ್ನ ಹೇಗೆ ಮಾಡ್ಬೇಕಂತ ಕಲ್ತ್ಕೊಂಡು. ನಾನು ಯಾವ್ದೇ ರೀತಿ MSW ಮಾಡ್ಲಿಲ್ಲ, ಯಾಕಂದ್ರೆ ಕೆಲವರು ಹೇಳ್ತಾರೆ ಸೋಷಿಯಲ್ ವರ್ಕ್ ಮಾಡ್ಬೇಕಾದ್ರೆ MSW ಆಗ್ಬೇಕಂತ ಹೇಳಿ. ಯಾವ್ದೇ ರೀತಿ ಡಿಗ್ರಿ ಕ್ವಾಲಿಫಿಕೇಶನ್ ಬೇಕಾಗಿಲ್ಲ, ಒಳ್ಳೆ ಮನಸ್ಸಿರಬೇಕು, ನಿಮ್ಗೆ ಮಾಡ್ಬೇಕೆನ್ನೋ ಮನಸ್ಸಿರಬೇಕು. ಹಾಗೆ ಪ್ರತಿಯೊಬ್ಬರಲ್ಲಿ ಹೇಳೋದು, ಒಂದ್ ರೂಪಾಯಿ ಸಮಾಜಕ್ಕೆ ಹಾಕಿ. ತಿಂಗಳಿಗೆ ಒಂದು 10,000 15,000 1,00,000 ದುಡಿತೀರಿ, ಒಂದ್ ರೂಪಾಯಿ ಸಮಾಜಕ್ಕೆ ಇಟ್ಕೊಳ್ಳಿ, ಅದನ್ನ ಸಮಾಜಕ್ಕೆ ಹಾಕಿ. ಆ ಸಮಾಜಕ್ಕೆ ಹಾಕಿದ್ದನ್ನ ನೀವು ಪಡಿಬಹುದು. ಹೇಗೆ ಅಂತ ಹೇಳಿದ್ರೆ, ನಾವು ಸತ್ತಾಗ ನಮ್ಗೆ ಈ ಪುಣ್ಯದ ಒಂದು ಸೂಟ್ ಕೇಸ್ ಅನ್ನ ಮೇಲೆ ತಗೊಂಡು ಹೋಗ್ಬೇಕು. ಆ ಸೂಟ್ ಕೇಸ್ ಅಲ್ಲಿ ಏನಿರ್ಬೇಕು ಅಂತ ಹೇಳಿದ್ರೆ, ಒಂದು ಪುಣ್ಯದ ಫಲದ ಒಂದು ಅದರಲ್ಲಿ ಸೂಟ್ ಕೇಸ್ ಅಲ್ಲಿ ನಾವು ಪ್ಯಾಕ್ ಮಾಡಿ ತಗೊಂಡು ಹೋಗ್ಬೇಕಂತ. ಯಾಕಂದ್ರೆ ಚಿತ್ರಗುಪ್ತ ಅಲ್ಲಿ ಒಂದು ಪ್ರೊಜೆಕ್ಟರ್ ಅಲ್ಲಿ ಹಾಕಿ ತೋರಿಸ್ತಾನೆ, ನೀನೇನು ಪಾಪ ಕರ್ಮಗಳನ್ನ ಮಾಡಿದ್ದೆ ಅಂತೇಳಿ. ಹಾಗೆ ನಾವು ನರಕ ಸ್ವರ್ಗ ಅಲ್ಲಿ ನೋಡಿದೆವೋ ಗೊತ್ತಿಲ್ಲ, ಇಲ್ಲೇ ನಾವು ಸ್ವರ್ಗ ನೋಡಬೇಕು, ಇಲ್ಲೇ ಖುಷಿಯಲ್ಲಿ ನೋಡಬೇಕು. ನಮ್ಮಲ್ಲಿ ಎಲ್ಲಾ ಧರ್ಮದವರು ಇದ್ದಾರೆ, ಮುಸ್ಲಿಂ ಇದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ, ಸಿಖ್ ಕೂಡ ಇದ್ದಾರೆ, ಹಿಂದೂ ಇದ್ದಾರೆ, ಎಲ್ಲರಿಗೂ ಒಂದೇ ಒಂದು ಇಲ್ಲಿ ನೋಡುವಂತ ಸಾಯಿಬಾಬಾ. ಯಾಕಂದ್ರೆ ಸಾಯಿಬಾಬಾ ಅವರು ಎಲ್ಲರೂ ಕೂಡ ಪೂಜೆ ಮಾಡುವಂತವರು. ಹಾಗಾಗಿ ಇಲ್ಲಿ ಸಾಯಿಬಾಬಾನನ್ನ ಪ್ರತಿಷ್ಠೆ ಮಾಡಿದ್ದೇವೆ. ಗುರುವಾರ ಒಂದು ವಿಶೇಷವಾಗಿ ನಾವು ಪೂಜೆ ಮಾಡ್ತೀವಿ, ಯಾಕಂದ್ರೆ ಅದು ನಮ್ಗೆ ಒಂದು ಖುಷಿ ಕೊಡುತ್ತೆ. ಆ ಶಕ್ತಿಗೆ ನಮ್ಗೆ ಶಕ್ತಿ ತುಂಬುತ್ತೆ ಅಂತೇಳಿ ನಾವು ನಂಬಿಕೆಯಿಂದ ಸೇವೆಯನ್ನ ಮಾಡ್ತಾ ಇದೀವಿ. ಇದು ಒಂದು ನಂಬಿಕೆ, ಒಂದು ಮನೆ. ಯಾಕಂದ್ರೆ ಪ್ರತಿಯೊಬ್ಬರು ಇಲ್ಲಿ ಇದ್ದು ಖುಷಿ ಪಡಬೇಕಾದ್ರೆ ಒಂದು ನಂಬಿಕೆ ಮನೆ ಇದೆ ಅದು. ಹಾಗಾಗಿ ಈ ನಂಬಿಕೆ ಮನೆಗೆ ಎಲ್ರೂ ನಂಬಿಕೆಯಿಂದ ಬನ್ನಿ. ಹಾಗೆ ತುಂಬಾ ಜನ ನಮ್ಗೆ ಸಹಕಾರವನ್ನ ನೀಡ್ತಾರೆ. ಬೆಳಿಗ್ಗೆ ಬಾಗಿಲು ತೆಗಿಬೇಕಾದ್ರೆ ಒಂದಿಷ್ಟು ಜನ ಗ್ರೋಸರಿ ಅದೇ ಇಟ್ಟು ಹೋಗ್ತಾರೆ. ಕೆಲಸರಿ ಏನು ಇಲ್ಲ ನಮ್ಮ ಹತ್ರ ಕೆಲಸರಿ, ಯಾಕಂದ್ರೆ ಮಳೆಗಾಲದಲ್ಲಿ ತುಂಬಾ ಕಷ್ಟ ಇರುತ್ತೆ. ಆಗ ಗ್ರೋಸರಿ ಇಲ್ಲ ಅಂತೇಳಿ ಇದ್ ಮಾಡುವಾಗ ಯಾರೋ ಒಂದಿಷ್ಟು ಜನ ಬಂದು ಬಾಗಿಲಲ್ಲಿ ಇಟ್ಟು ಹೋಗ್ತಾರೆ. ಯಾಕಂದ್ರೆ ನಾವು ದೇವರ ನಂಬಿದ್ದೇವೆ, ಆ ದೇವರು ದೇವರ ರೂಪದಲ್ಲಿ ಯಾರನ್ನು ಕಳಿಸಿರ್ತಾರೆ. ಯಾಕಂದ್ರೆ ಒಂದು ನೈಟ್ ಗ್ರೋಸರಿ ತರ್ಲಿಕ್ಕೂ ಇರ್ಲಿಲ್ಲ. ಒಂದೊಂದು ಟೈಮ್ ನಾವು ಆಶ್ರಮದವರನ್ನ ಎಮರ್ಜೆನ್ಸಿ ಕರ್ಕೊಂಡು ಹೋಗ್ಬೇಕು, ಗಾಡಿಗೆ ಪೆಟ್ರೋಲ್ ಕೂಡ ಇರಲ್ಲ ನನ್ನ ಕಾರಲ್ಲಿ. ಆ ಟೈಮ್ ಅಲ್ಲಿ ಯಾರೋ ಬರ್ತಾರೆ ಇಮಿಡಿಯೇಟ್, ಇನ್ಯಾರೋ ಅಲ್ಲಿ ಬೋರ್ಡ್ ಅಲ್ಲಿ ನೋಡಿ ಗೂಗಲ್ ಪೇ ಮಾಡಿ ಹೋಗ್ತಾರೆ. ಅಂದ್ರೆ ಸ್ಕ್ಯಾನ್ ಮಾಡಿ ಅಕೌಂಟ್ಗೆ ಬರುತ್ತೆ, ಇಮಿಡಿಯೇಟ್ ನಮ್ಗೆ ಅದು ತುಂಬಾನೇ ಸಹಕಾರ ಆಗುತ್ತೆ. ಇಷ್ಟೇ ಹೇಳೋದು, ಒಂದಿಷ್ಟು ಸಮಯ ನೀವು ಸಮಾಜಕ್ಕೆ ಕೊಡಬೇಕು. ಮತ್ತೆ ನಾವು ಮುಂದಿನ ಪೀಳಿಗೆಗೆ ನಾವು ಏನಾದ್ರೂ ಕೊಡಬೇಕಂತಿದ್ರೆ ಒಂದಿಷ್ಟು ಗಿಡಗಳನ್ನ ನೆಡಬೇಕು. ಈ ಸಾರಿ ಮಳೆ ತುಂಬಾ ಕಮ್ಮಿ ಆಗಿದೆ, ಯಾಕೆ ಅಂತ ಹೇಳಿದ್ರೆ ಅದು ಕಾರಣ ನಾವೇ. ನಾನು ಒಂದಿಷ್ಟು ಗಿಡಗಳನ್ನ ನೆಟ್ಟು ಒಂದಿಷ್ಟು ಮರಗಳನ್ನ ಕಡಿಯೋ ಹೋರಾಟ ಮಾಡಿದವನು.
2: ಕಡಿಬಾರ್ದು
8: ಅಂತೇಳಿ, ಯಾಕಂದ್ರೆ ಆ ಇದ್ರಲ್ಲಿ ತುಂಬಾನೇ ನನಗೆ ಇದಾಗಿತ್ತು. ಹಿಂದ್ಗಡೆ ಮಚ್ಚನ್ನ ಇಟ್ಕೊಂಡು ಹೋಗ್ಬೇಕಾದಂತ ಪರಿಸ್ಥಿತಿ ಬರ್ತಿತ್ತು. ಕೆಲವೊಂದು ಇದ್ರಲ್ಲಿ ನಾನು ಬೆಳಿಗ್ಗೆ ಬದುಕ್ತೇನೋ ಇಲ್ವೋ ಗೊತ್ತಿಲ್ಲ, ಆ ತರ ಪರಿಸ್ಥಿತಿಯಲ್ಲಿ ಹೋರಾಟ ಮಾಡಿದವನು. ಆ ಬೇಜಾರ್

0: ಇವತ್ತು ಮಳೆ ಬರಬೇಕಿತ್ತು, ಇವತ್ತು ಮಳೆ ಇಲ್ಲ. ಮೊನ್ನೆ ಒಂದು ಭಾನುವಾರ ಮಾತ್ರ ಮಳೆಗಾಲ ತರ ಇತ್ತು, ಈಗ ಮಳೆ ಇಲ್ಲ ಅಂತೇಳಿ ನಾವು ಮಳೆ ಕೂಗ್ತೀವಿ, ಬೇಸಾಯ ಮಾಡ್ಲಿಕ್ಕೆ ಕಷ್ಟ ಅಂತ ಹೇಳ್ತೀವಿ. ಆದ್ರೆ ಕಾರಣ ನಾವೇ. ನಮ್ಮ ಮಕ್ಕಳನ್ನ ಇಂಜಿನಿಯರ್ ಇಲ್ಲ ಡಾಕ್ಟರ್ ಓಸಿ ಬೆಂಗಳೂರು ಮುಂಬೈಯೋ ಡೆಲ್ಲಿಗೋ ಕಳಿಸ್ತೀವಿ, ಆದ್ರೆ ಇಲ್ಲಿ ಬೆಳೆ ಬೆಳಿಲಿಕ್ಕೆ ಯಾರು ಕೂಡ ಇಲ್ಲ. ಹಾಗೆ ಮುಂದಿನ ದಿನದಲ್ಲಿ ನಾವು ಹಡಿಲ್ ಬಿದ್ದ ಗದ್ದೆಯನ್ನ ನಮ್ಮ ಆಶ್ರಮದವರು ಬೆಳಿಬೇಕಂತೇಳಿ ಯೋಚನೆ ಹಾಕಿದ್ದೇವೆ. ಹಾಗೆ ಈ ಸಾರಿ ಮಳೆಗಾಲಕ್ಕೆ ಒಂದು ನಾವು ಒಂದು ಯೋಜನೆ ಹಾಕಿದ್ದೇವೆ. ಒಂದು ಓಮಿನಿ ಇದೆ ನಮ್ದು, ಆ ಓಮಿನಿಯಲ್ಲಿ ಗಿಡಗಳನ್ನ ಆಶ್ರಮದವರನ್ನ ಕರ್ಕೊಂಡೋಗಿ ಗಿಡ ನೆಡಬೇಕಂತ ಯೋಚನೆ ಆಗಿದ್ದೇವೆ. ಈ ಸಾರಿ ಚೌತಿಗೆ ನಾವು ಸೀಡ್ ಗಣಪ ಮಾಡಬೇಕಂತೇಳಿ ಯೋಚನೆ ಹಾಕಿದ್ದೇವೆ. ಇದಿಷ್ಟು ಯೋಜನೆಯಲ್ಲಿ ನಿಮ್ಮ ಸಹಕಾರ ನಮಗೆ ಬೇಕು. ಹಾಗೆ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಮದುವೆ ಊಟ ಆತರ ಉಳಿದ್ರೆ ನಮಗೆ ಕೊಡಬಹುದು. ಯಾಕಂದ್ರೆ ಒಂದ್ 4 ಗಂಟೆ ಒಳಗೆ ಹೇಳ್ಬೇಕು, ಯಾಕಂದ್ರೆ ನಾವು ಕುಕ್ಕರ್ ಅಲ್ಲಿ ಅನ್ನ ಮಾಡುವಂತದ್ದು. ನಾವು ಒಲೆ ಇದಲ್ಲ, ಗ್ಯಾಸ್ ಅಲ್ಲಿ ದೊಡ್ಡ ಕುಕ್ಕರ್ ಇದಿದೆ. ಹಾಗಾಗಿ ನಮಗೆ ಮುಂಚಿತವಾಗಿ ನೀವು ತಿಳಿಸಿ. ಹಾಗೆ ನಿಮ್ಮ ಹುಟ್ಟುಹಬ್ಬವನ್ನ, ತಂದೆ ತಾಯಿ ಹುಟ್ಟುಹಬ್ಬವನ್ನ, ವೆಡ್ಡಿಂಗ್ ಆನಿವರ್ಸರಿಯನ್ನ, ಹಾಗೆ ನಿಮ್ಮ ತಂದೆ ತಾಯಿ ಡೆತ್ ಆನಿವರ್ಸರಿ ಇರಬಹುದು, ಅಜ್ಜ ಅಜ್ಜಿಯ ಡೆತ್ ಆನಿವರ್ಸರಿ, ಈ ತರ ವಿಶೇಷ ಕಾರ್ಯಕ್ರಮವನ್ನ ನಮ್ಮ ಆಶ್ರಮದಲ್ಲಿ ಆಚರಿಸಬಹುದು. ಊಟವನ್ನ ಕೊಡೋದ್ರ ಮೂಲಕ ಅಲ್ಲ, ಸಿಹಿಯನ್ನ ಕೊಡಬಹುದು, ಅವರಿಗೆ ಖುಷಿಯನ್ನ ಕೊಡೋದ್ರ ಮೂಲಕ ಇರಬಹುದು. ನಿಮ್ಗೆ ಹಾಡು ಹೇಳಲಿಕ್ಕೆ ಬಂದ್ರೆ ನಮ್ಮಲ್ಲಿ ಆರ್ಕೆಸ್ಟ್ರಾವನ್ನ ಮಾಡಬಹುದು. ಹಾಗೆ ಬೇಸಿಗೆ ಕ್ಯಾಂಪ್ ಅನ್ನ ಕೂಡ ಸ್ಟೂಡೆಂಟ್ ಗಳು ಇಲ್ಲಿ ಮಾಡಬಹುದು. ಈ ಸಾರಿ ಒಂದು 2 ಸ್ಕೂಲ್ ಅವರು ಮಾಡಿದ್ದಾರೆ, ಮಂಗಳೂರು ಮತ್ತೆ ಉಡುಪಿಯವರು. ತುಂಬಾ ಖುಷಿಯಲ್ಲಿ ನಮ್ಮ ಆಶ್ರಮದವರು ಖುಷಿ ಪಟ್ಟಿದ್ದಾರೆ. ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಯೋಜನೆಯನ್ನ ಹಾಕೊಂಡು ನಮ್ಮಲ್ಲಿ ಕಾರ್ಯಕ್ರಮಗಳನ್ನ ಮಾಡಬಹುದು. ಮೇಲೆ ದೊಡ್ಡ ಹಾಲ್ ಇದೆ, ಮತ್ತೆ ಭಜನೆಯನ್ನ ಮಾಡಬಹುದು. ನಮ್ಮ ಆಶ್ರಮದಲ್ಲಿ ಸಂಗೀತ ಕಾರ್ಯಕ್ರಮವನ್ನ ನಾವು ಪ್ರತಿ ತಿಂಗಳಿದೆ. ಹಾಗೆ ಸಂಗೀತ ಕಲಿತಾ ಇದ್ದಾರೆ ಕೆಲವರು, ಭಜನೆ ತರಬೇತಿ ಇದೆ. ತುಂಬಾ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಾವು ಇಲ್ಲಿ ನಮ್ಮವರಿಗೆ ಹೊಸ ರೀತಿಯಲ್ಲಿ ಕೊಡ್ತಾ ಇದ್ದೇವೆ. ತುಂಬಾ ಜನ ಇಲ್ಲಿ ಬಂದವರು ಖುಷಿ ಆಗ್ತಾರೆ, ಯಾಕಂದ್ರೆ ನಮ್ಮವರು ಖುಷಿಯಿಂದ ಅವರ ಅದನ್ನೆಲ್ಲ ಮಾಡ್ತಾರೆ. ಹಾಗೆ ರೇಡಿಯೋ ಕುಂದಾಪುರದಿಂದ ತುಂಬಾ ಜನರು, ತುಂಬಾ ಪ್ರತಿಭೆಗಳು ಹೊರಬಂದಿದೆ. ಇನ್ನಷ್ಟು ಪ್ರತಿಭೆಗಳು ಹೊರ ಬರಬೇಕು, ಯಾಕಂದ್ರೆ ನಾನು ಈಗ ಮಾತಾಡಿದ್ದು ಶುದ್ಧ ಕನ್ನಡ ಇರಬಹುದು, ಕುಂದಾಪುರದಂಗೆ ನಾನು ಮಾತಾಡಕ್ಕೆ, ಯಾಕಂದ್ರೆ ಕುಂದಾಪುರ ಬದಿಯವನೇ. ಹಂಗೆ ಕುಂದಾಪುರದ ತುಂಬಾ ಪ್ರತಿಭೆಗಳು ಹೊರಬರ್ಕಂದೇಳಿ ನಾನೊಂದು ಆಶೆ ಪಡ್ತೆ. ಇನ್ನು ತುಂಬಾ ಸೋಷಿಯಲ್ ವರ್ಕ್ ಕುಂದಾಪುರದಂಗೆ ಇದ್ರ ಅವ್ರ ಹೆಸರು ಹೇಳಕ್ಕೆ ಇಷ್ಟಪಡ್ತೆ, ಮೊಹಮ್ಮದ್ ಅಂತೇಳಿ, ಆಂಬುಲೆನ್ಸ್ ಇದೆ. ಮತ್ತೆ ಗೊಂಗೊಳ್ಳಿಯಲ್ಲಿ ನವೀನ್ ಅಂತಿದ್ರ, ಮತ್ತೆ ಭಟ್ಕಳದಲ್ಲಿ ಒಬ್ರು ಲೇಡಿ ಸೇವೆ ಮಾಡ್ತಾ ಇದ್ರ, ಮತ್ತೆ ತುಂಬಾ ಜನ ಫೈರಿನವರು, ಮಳೆಗಾಲದಂಗೆ ಇರಬಹುದು ಫೈರ್ ಈ ಟೈಮ್ ಅಲ್ಲಿ ತುಂಬಾ ಜೀವ ಉಳಿಸಿದಂತ ಕೆಲವರು ಇದ್ರು. ಆ ಲಿಸ್ಟ್ ಬೇಕಾದ್ರೂ ಕೊಡ್ತೆ. ಒಂದಿಷ್ಟು ಜನರನ್ನ ಕರೆದು ಸಮಾಜಕ್ಕೆ ತೋರಿಸುವ ಕೆಲಸವನ್ನ ನೀವು ಮಾಡಿ. ಹಾಗೆ ಕೋಟದಲ್ಲಿ ಒಬ್ರು ಜೀವನ್ ಮಿತ್ರ ಅಂತಿದ್ರು, ಆಂಬುಲೆನ್ಸ್ ಅವರು, ಅಂತವರನ್ನ ಕರೀರಿ. ಯಾಕಂದ್ರೆ ನಾವೇ ಬೆಳಿಬೇಕಂತೇಳಿ ಇಲ್ಲ, ಸಮಾಜದ ಎಲ್ಲರೂ ಕೂಡ ಬೆಳಿಬೇಕು. ಹಂಗ ಬೆಳೆದ್ರೆ ಈ ಸಮಾಜ ರಾಮರಾಜ್ಯ. ರಾಮರಾಜ್ಯ ಅಂದ್ರೆ ಬರೀ ನಾನು ಗಲಾಟೆ ಮಾಡ್ಕೊಂಡು ಬೆಳೆದ್ರೆ ರಾಮರಾಜ್ಯ ಆತಿಲ್ಲ, ಸಮಾಜದಲ್ಲಿ ಮನುಷ್ಯರಾಗಿ ಬೆಳೆದ್ರೆ ನಾವು ರಾಮರಾಜ್ಯ ಆಗುವುದನ್ನ ನಾವು ಕಾಣ್ಲಕ್ಕ. ಹಾಗೆ ಈ ರೇಡಿಯೋ ಕುಂದಾಪುರ ಇವತ್ತು ನಮ್ಮ ಹೊಸ ಬದುಕು ಆಶ್ರಮಕ್ಕೆ ಬಂದು ನಮ್ಗೆ ತುಂಬಾನೇ ಸಪೋರ್ಟ್ ಮಾಡಿದಿರಿ, ಒಂದು ಪ್ರಚಾರವನ್ನ ಕೊಟ್ಟಿದ್ದೀರಿ, ನಿಮ್ಗೆ ನಾವು ಸದಾ ಚಿರಋಣಿಯಾಗಿರ್ತೀವಿ. ಹಾಗೆ ಈ ರೇಡಿಯೋ ಕುಂದಾಪುರವನ್ನ ಕಂಡು ನಮ್ಮ ಆಶ್ರಮಕ್ಕೆ ಬನ್ನಿ, ಈ ರೇಡಿಯೋ ಕುಂದಾಪುರವನ್ನ ನೋಡಿ, ಯೂಟ್ಯೂಬ್ ಚಾನಲ್ ಇದ್ರೆ ಮತ್ತೆ ಇನ್ಸ್ಟಾಗ್ರಾಮ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ನಾನು ಹೇಳ್ತೆ, ಎಲ್ರಿಗೂ ಒಳ್ಳೇದಾಗಲಿ.
1: ಥ್ಯಾಂಕ್ ಯು ವಿನಯ್ ಚಂದ್ರ ಅವರೇ, ತುಂಬಾ ಖುಷಿ ಆಯ್ತು. ಹೊಸ ಬದುಕು ಹೆಂಗ್ ಶುರುವಾಯ್ತು ಅಂತ ಹೇಳಿದ್ ಹೆಂಗ್ ನಡೀತಾ ಇತ್ತು, ಇನ್ನೆಷ್ಟು ಕನಸುಗಳಿದೆ ಹೊಸ ಬದುಕಲ್ಲಿ.
0: ಇನ್ನೊಂದು ಹೇಳ್ತೆ, ನನ್ನ ವೈಫ್ ಆಕ್ಚುಲಿ ಕುವೈಟ್ ಅಲ್ಲಿ ಇದ್ದಿದ್ದು, ಅವಳು ಅದು ಹೆಳ್ಳಲ್ಲೇ ಇರಬೇಕು, ಅವಳು ಸಾಧಾರಣ 8 ವರ್ಷ ಅಲ್ಲಿ ವರ್ಕ್ ಮಾಡಿದ್ದು. ನಾವಿಬ್ಬರು ಸೇರಿ ಬಡವರಿಗೆ ಮನೆ ಕಟ್ಟಿ ಕೊಡ್ತಾ ಇತ್ತು. ಆ ಮನೆ ಅನಾಥವಾಗ್ತಿತ್ತು, ಒಂದ್ 4-5 ಮನೆ. ಮತ್ತೆ ನಮ್ಗೆ ಎಣಿಸಿದ್ದು ಒಂದು ಆಶ್ರಮ ಕಟ್ಟು ಅಂತೇಳಿ ಮತ್ತೆ ಇದು ಸ್ಟಾರ್ಟ್ ಆಗಿದ್ದು. ಅದಕ್ಕಾಗಿ ಇದು ಹೊಸ ಬದುಕು ಅಂತೇಳಿ, ಇಂಗ್ಲಿಷ್ ಅಲ್ಲಿ ನ್ಯೂ ಲೈಫ್ ಅಂತೇಳಿ ಕರಿಬಹುದು. ಹೊಸ ಬದುಕು ಯಾಕೆ ಇಟ್ಟಿವಿ, ಈ ಲೋಗೋ ನೀವು ನೋಡಬಹುದು, ಇಲ್ಲಿ ಮರ ಬಿದ್ದಂತ ಮರ, ಅದು ಚಿಗುರು ಹೊಡೆದಿರುವಂತದ್ದು, ಅದು ಆಶ್ರಯ ಕೊಟ್ಟಿರುವಂತದ್ದು. ನಾವು ಗಿಡಗಳನ್ನ ಬೆಳೆಸಬೇಕು, ಅದ್ರ ಜೊತೆ ಕಷ್ಟದಲ್ಲಿ ಇದ್ದವರಿಗೆ ಸಹಾಯವನ್ನ ಮಾಡಬೇಕು, ವೀಲ್ ಚೇರ್ ಇದ್ದವರಿಗೆ ಇನ್ನೊಬ್ರು ಸಹಾಯ ಮಾಡ್ತಾ ಇರುವಂತದ್ದು. ಈ ಲೋಗೋ ಕೂಡ ರಿಜಿಸ್ಟರ್ ಆಗಿದೆ, ಯಾಕಂದ್ರೆ ಅಷ್ಟು ನಾವು ಅರ್ಥಪೂರ್ಣವನ್ನ ಇಟ್ಕೊಂಡು ಈ ಲೋಗೋವನ್ನ ನಾನೇ ಡಿಸೈನ್ ಮಾಡಿರುವಂತದ್ದು. ಇದರಲ್ಲಿ ನಾವು ನೋಡಬಹುದು, ಇದರಲ್ಲಿ ತುಂಬಾ ಅರ್ಥ ಕೊಡುತ್ತೆ. ಇದರಲ್ಲಿ ವೀಲ್ ಚೇರ್ ಇಂದ ಇಡುವುದು ಪ್ರತಿಯೊಂದು ಕೂಡ, ಈ ವೀಲ್ ಅಂದ್ರೆ ಇದು ನಮ್ಮ ಜೀವನದ ಚಕ್ರ. ಈ ಜೀವನ ಚಕ್ರದಲ್ಲಿ ಕೂತಿರುವಂತಹ ವ್ಯಕ್ತಿ ಹಿರಿಯರು, ಅವರಿಗೆ ಸಹಾಯ ಮಾಡ್ತಾ ಇರುವಂತಹ ವ್ಯಕ್ತಿ. ವೀಲ್ ಅನ್ನೋದು ಈ ಸರ್ಕಲ್, ಈ ಪರಿಸರ, ಇದರಲ್ಲಿ
1: ತಿರುಗುತ್ತಾ
0: ಇರುತ್ತೆ. ಇದು ಬಿದ್ದಂತ ಮರ, ಸತ್ತೋಗಿರೋ ಮರ, ಅದರಲ್ಲಿ
1: ಸಿಗಿರ್ತಾ ಇದೆ. ಓಕೆ, ಸೊ ಮನೆ ಕಟ್ತಾ ಇರುವ ನೀವು ಈಗ ಹೊಸ ಬದುಕನ್ನೇ ಕಟ್ತಾ ಇದ್ರಿ, ಭಾರಿ ಖುಷಿ ಆಯ್ತು. ನಿಮ್ಮ ಆಶಯ ನಿಮ್ಮ ಕನಸು ಎಲ್ಲ ನನಸಾಗಲಿ. ಹಾರೈಕೆ ರೇಡಿಯೋ ಕುದ್ನ ಪ್ರಕೇಂತಿಪ್ಪರೆಲ್ಲ ಒಂದ್ಸಲ ಹೊಸ ಬದುಕನ್ನು ಕಾಂಬಕ್ ಬನ್ನಿ ಸಾಲಿಗ್ರಾಮ ಪಾರಂಪಳ್ಳಿಗೆ. ವಿನಯ್ ಚಂದ್ರ ಸಾಸ್ತಾನ ಅವರಿಗೆ ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಓಕೆ ಕೇಳುಗ್ರೆ, ಸರಿ ಇವತ್ತಿನ ಕಾರ್ಯಕ್ರಮ

ನಮ್ಮ ಇಲ್ಲಿದ್ದು ಮುಗಿಸಿ ಜಿಲ್ಲಾಡಳಿತ, ಜಿಲ್ಲಾ ತಾಲೂಕು ಆಸ್ಪತ್ರೆ ಮತ್ತು ನಮ್ಮ ಲಯನ್ಸ್ ಕುಂದಾಪುರ ಅಂದ್ರೆ ಅಮೃತಧಾರ ಇವರೆಲ್ಲ ಸೇರ್ಕೊಂಡು ಮಾಡಿರುವಂತಹ ಒಳ್ಳೆ ಕಾರ್ಯಕ್ರಮ ಯೋಗ ದಿನಾಚರಣೆ ಅಂಗವಾಗಿ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅದು ಅದ್ರ ಒಟ್ಟಿಗೆ ಈಗ ಇವರು ಎಂತ ಹೇಳ್ತಾರೆ ತಪಾಸಣೆ ಕೂಡ ಮಾಡ್ರ ಅದೆಲ್ಲವನ್ನ ಇಲ್ಲಿ ಮುಗಿಸಿ ನಾವೀಗ ಹೊರಡ್ತಾ ಇತ್ತು. ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಟ್ಟೆಗಳ ಪ್ರಕೃತಿಯ ಸ್ವರ. ಪ್ರಿಯ ಕೇಳುಗ್ರೆ, ಈಗ ಕೇಳಿ ತೇಜಸ್ವಿ ವಿಘ್ನೇಶ್ ಕುಂದಾಪುರ ಇವರ ನಿರ್ದೇಶನದ ಚಿತ್ರ ಅಸುರನ ಕೈಯಲ್ಲಿ ಪಾರಿಜಾತ ಚಿತ್ರದ ಕಣ್ಣಂಚಿನಲ್ಲಿ ಹಾಡು. ಸಂಗೀತ ನಿರ್ದೇಶನ ನೀಡಿದವರು ಕ್ರಿಸ್ಟೋಫರ್ ಜೈಸನ್, ಹಾಡಿದವರು ವಿಶಾಖ್ ನಾಗಲಪುರ ಮತ್ತು ಸಾಹಿತ್ಯ ನೀಡಿದವರು ಗೌತಮ್ ಎಂಕೆ.

ಹೃದಯವು ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸಂತ ತುಕಾರಾಮ್ ಚಿತ್ರದ ಒಂದು ಅದ್ಭುತವಾದಂತಹ ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ ಬೇಡ ಕೃಷ್ಣ ರಂಗಿನಾಟ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆ. ಇದು 1963 ತೆರೆ ಕಂಡಿರುವಂತಹ ಒಂದು ವರ್ಷ. ಶ್ರೋತೃ ಬಾಂಧವರೇ, ಹಿಂದಿನ ಕಾಲದ ಒಂದು ನೃತ್ಯ ಈಗಿನ ಕಾಲದ ಒಂದು ಚಿತ್ರದಲ್ಲಿ ಈ ರೀತಿಯಾದ ಒಂದು ನೃತ್ಯ ಇರುವುದೇ ಇಲ್ಲ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಇಂತಹ ಒಂದು ಅಪರೂಪದ ಹಳೆಯ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ. ಈ ಒಂದು ಮಧುರವಾದಂತಹ ಚಿತ್ರಗೀತೆಯನ್ನ

0: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ರತ್ನ ಮಂಜರಿ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಕೇಳೋಣ. ಗಿಲಿಗಿಲಿಗಿಲಿ ಗೀಲಕ್ ಕಾಲಗೆಜ್ಜೆ ಜಣಕ್ ಎನ್ನುವಂತ ಒಂದು ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಹುಣಸೂರು ಕೃಷ್ಣಮೂರ್ತಿಗಳ ಒಂದು ರಚನೆಯನ್ನ ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನದ ಈ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.
1: ಝನಕ್ಕೆ ಬಲೆ ಠಣಕ್ಕೆ ಠಣಕ್ಕೆ

ಜೋಡಿಗೆ ಸ್ಫೂರ್ತಿಗೆ ಜೋಡಿಯಿತ್ತು ಆಡುಬಾರು ನನ್ನೊಂದಿಗೆ ಜೋಡಿಯಿತ್ತು ಆಡುಬಾರು ನನ್ನೊಂದಿಗೆ ಗಿಲ್ಗಿಲ್ ಗಿಲ್ಲ ಗಿಲ್ಲಸ್ತು ಸಾಲಿಗೆ ಜಣ್ಣಸ್ತು ಕೈಯ ಬಳೆ ಹಣ್ಣಸ್ತು

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ದಶಾವತಾರ ಎನ್ನುವಂತಹ ಒಂದು ಚಿತ್ರದ ಗೀತೆ. ವೈದೇಹಿ ಏನಾದಳು ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿವಿ ಅಯ್ಯರ್ ಅವರ ಒಂದು ರಚನೆಯನ್ನ ಕೇಳೋಣ. ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು ಡಾಕ್ಟರ್ ರಾಜ್ಕುಮಾರ್, ಲೀಲಾವತಿ, ಉದಯ್ ಕುಮಾರ್ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆ. ಇದು 1960 ತೆರೆ ಕಂಡಿರುವಂತಹ ಒಂದು ವರ್ಷದ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕಲಾವತಿ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ, ಮನ್ನಾಡೆ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕುಹು ಕುಹು ಎನ್ನುವಂತಹ ಒಂದು ಗೀತೆ, ಇದು ಕುವೆಂಪು ಅವರ ಒಂದು ರಚನೆ, ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1964 ತೆರೆ ಕಂಡಿರುವಂತಹ ವರ್ಷದ ಅದ್ಭುತವಾದಂತಹ ಗೀತೆ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವ್ ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಓಹಿಲೇಶ್ವರ ಎನ್ನುವಂತಹ ಒಂದು ಚಿತ್ರದ ಗೀತೆ, ಓಂ ನಮ ಶಿವಾಯ ಎನ್ನುವಂತಹ ಒಂದು ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕೂರಾಸಿ ಅವರ ಒಂದು ರಚನೆಯನ್ನ ಕೇಳೋಣ. ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1956 ತೆರೆ ಕಂಡ ಒಂದು ವರ್ಷದ ಅದ್ಭುತವಾದ

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕನ್ಯಾ ರತ್ನ ಎನ್ನುವಂತ ಒಂದು ಚಿತ್ರದ ಗೀತೆ, ಮೈಸೂರು ದಸರಾ ರಂಭೆ ಎನ್ನುವಂತ ಒಂದು ಗೀತೆಯನ್ನ ಟಿ ಎ ಮೋತಿ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ, ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳ ಒಂದು ರಚನೆಯನ್ನ ಕೇಳೋಣ. ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1963 ರಲ್ಲಿ ತೆರೆ ಕಂಡಿರುವಂತಹ ವರ್ಷದ

0: ರಂಬೆ.
1: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ. ಇದೀಗ ಮಾಂಗಲ್ಯ ಯೋಗ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಪಿ ಲೀಲಾ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ವಿಜಯ ನರಸಿಂಹ ಅವರ ಒಂದು ರಚನೆಯನ್ನ ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1958 ತೆರೆ ಕಂಡಿರುವಂತಹ ವರ್ಷದ ಅದ್ಭುತವಾದಂತಹ ಗೀತೆ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಆಶಾ ಸುಂದರಿ ಎನ್ನುವಂತ ಒಂದು ಚಿತ್ರದ ಗೀತೆ, ಗುಟ್ಟೇನಿದೆ ಗಟ್ಟಿ ಮಾತು ಎನ್ನುವಂತ ಒಂದು ಗೀತೆ. ಇದು 1960 ತೆರೆ ಕಂಡಿರುವಂತಹ ಒಂದು ವರ್ಷ. ಇದು ಹುಣಸೂರು ಕೃಷ್ಣಮೂರ್ತಿಗಳ ಒಂದು ರಚನೆ, ಹಾಗೆ ಸೂರಾಲು ದಕ್ಷಿಣಮೂರ್ತಿ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು ಡಾಕ್ಟರ್ ರಾಜ್ಕುಮಾರ್, ಕೃಷ್ಣಕುಮಾರಿ, ಹರಿಣಿ ಹಾಗೂ ರಾಜಶ್ರೀ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಹಾಗೆ ಶ್ರೋತೃ ಬಾಂಧವರೇ, 1950-64 ದಶಕದ ಹಾಡುಗಳನ್ನ ಕೇಳಬೇಕೆ? ಹಾಗಿದ್ದರೆ ರೇಡಿಯೋ ಕುಂದಾಪುರದಲ್ಲಿ ಬರುವಂತಹ ಸುಮಧುರವಾದಂತಹ ಅಮರ ಮಧುರ ಪ್ರೇಮ ಎನ್ನುವಂತಹ ಒಂದು ಅದ್ಭುತವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಆಲಿಸಿ ಅಂತ ಹೇಳ್ತಾ ಇದೀಗ ಒಂದು ಸುಂದರವಾಗಿರುವಂತಹ ಚಿತ್ರಗೀತೆಯನ್ನ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ವೀರ ಕೇಸರಿ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಮೆಲ್ಲುಸಿರೆ ಸವಿಗಾನ ಎನ್ನುವಂತಹ ಒಂದು ಗೀತೆಯನ್ನ ಘಂಟಸಾಲ ಹಾಗೂ ಪಿ ಸುಶೀಲ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಸೂರಟ್ ಅಶ್ವಥ್ ಅವರ ಒಂದು ರಚನೆಯನ್ನ ಕೇಳೋಣ. ಘಂಟಸಾಲ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1963 ತೆರೆ ಕಂಡಿರುವ ವರ್ಷದ ಒಂದು ಅದ್ಭುತ

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಇದೀಗ ವೀರ ಕೇಸರಿ ಎನ್ನುವಂತಹ ಒಂದು ಚಿತ್ರದ ಗೀತೆ ಇದೀಗ ಪ್ರಸಾರ ಮಾಡ್ತಾ ಇದ್ದೇವೆ. ತಮಗೆಲ್ಲ ಗೊತ್ತಿರಬಹುದು ವೀರ ಕೇಸರಿ ಎಂದೊಡನೆ ಗೀತೆ ಬರುವುದು ಯಾವುದೆಂದರೆ ಸ್ವಾಭಿಮಾನದ ನಲ್ಲೆ. ಎಂತಹ ಒಂದು ಅದ್ಭುತವಾದಂತಹ ಗೀತೆ ಶ್ರೋತೃ ಬಾಂಧವರೇ, ಅದು ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿದ್ರೆ ಹೇಗಿರುತ್ತೆ ಅನ್ನೋದನ್ನ ಇದೀಗ ನಾವೆಲ್ಲ ಸೇರಿ ಕೇಳಿ ಆನಂದಿಸೋಣ. ಈ ಒಂದು ಮುದ್ದಾದ ಚಿತ್ರಗೀತೆಯನ್ನ

ತುಂಗು ಹರೆಯದ ಹೊಸ ಹೆಣ್ಣೆ ಒಲೆಯ ಮೇಲಿನ ಹಸಿಬೆಣ್ಣೆ ತುಂಗು ಹರೆಯದ ಹೊಸ ಹೆಣ್ಣೆ ಒಲೆಯ ಮೇಲಿನ ಹಸಿಬೆಣ್ಣೆ ಕೀರ್ತಿ ತುಂಬನೆ

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ. ನೀವು ಕೇಳ್ತಾ ಇದ್ದೀರಾ 89.6 ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ವೀರಕೇಸರಿ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಎಲ್ಲ ನಿನಗಾಗಿ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಗಾಳಿ ಗೋಪುರ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಇದು ಘಂಟಸಾಲ ಹಾಗೂ ರೇಣುಕ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಜಿವಿ ಅಯ್ಯರ್ ಅವರ ಒಂದು ರಚನೆಯನ್ನ ಕೇಳೋಣ. ಟಿ ಜಿ ಲಿಂಗಪ್ಪ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1962 ತೆರೆ ಕಂಡಿರುವಂತಹ ವರ್ಷದ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸ್ವರ್ಣ ಗೌರಿ ಎನ್ನುವಂತ ಒಂದು ಚಿತ್ರದ ಗೀತೆ, ಬಾರೇ ನೀ ಚೆಲುವೆ ಎನ್ನುವಂತ ಒಂದು ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕರೀಂ ಖಾನ್ ಅವರ ಒಂದು ರಚನೆಯನ್ನು ಕೇಳೋಣ. ವೆಂಕಟ ರಾಜು ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1962 ತೆರೆ ಕಂಡಿರುವಂತಹ ವರ್ಷದ ಅದ್ಭುತವಾದಂತಹ ಗೀತೆ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ಅದರಲ್ಲಿ ಇದೀಗ ಸ್ವರ್ಣ ಗೌರಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಬಾರಿ ಚಂದ್ರಮ್ಮ ಎನ್ನುವಂತಹ ಒಂದು ಕರೀಂ ಖಾನ್ ಅವರ ಒಂದು ರಚನೆಯ ಈ ಒಂದು ಗೀತೆಯನ್ನ ಇದೀಗ ಪ್ರಸಾರ ಮಾಡ್ತಾ ಇದ್ದೀವಿ. ತಾವೆಲ್ಲ ಕೇಳಿ ಆನಂದಿಸಿ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಆನಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.

0: ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಇದು ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲೇ ಭಾರಿ ಖುಷಿ ಆಯ್ತು ನಂಗೆ. ಇವ್ರನ್ನ ಕಂಡ್ರೆ ಖುಷಿ ಆಗ್ತದೆ ಅಂತಕ್ಕಂತ ಕೇಳ್ರೆ, ಇವ್ರ ಮಾತು ಅಷ್ಟು ಲೈಕ್ ಆ ಅಣ್ಣನ ಹತ್ರ ಒಂದು ಮಾತಾಡ್ರದಕ್ಕೆ ಹೊತ್ತು ಮಾತು ಹಿಂದೆ ಆಡಿ ಆಯ್ತು. ನಮ್ಮ ಸೆಂಟೆನ್ಸ್ ಮುಗಿರೊಳಗೆ ಇವ್ರದ್ದು ಹೊತ್ತು ಅದು ಯಾರ ಬಾಯಿಗೆ ಬಜ್ಜಿ ಹಾಕಿದ್ದೋ ಗೊತ್ತಿಲ್ಲ. ಇದಕ್ಕಿಂತ ಮುಂಚೆ ರೇಡಿಯೋ ಕುಂದಾಪುರಕ್ಕೆ ಬಂದಾಗ ಅವ್ರು ಒಂದ್ಸಲ ಹೇಳದ್ ನೆನಪಪ್ಪ, ಅಜ್ಜಿ ಏನು ಅಂದಾಳೆ, ಅಜ್ಜಿಯಿಂದಲೇ ಎಲ್ಲ ಬುಳುವಳೆ ತಕೊಂಡಿರಿ, ಎಲ್ಲರೂ ಆಸ್ತಿ ಮನೆ ಗೆದ್ದಿ ಎಲ್ಲ ಕೇಳ್ರಿ. ಇವ್ರು ಹಂಗಲ್ಲ, ಅಜ್ಜಿ ಹತ್ರ ಇರೋ ಜನಪದ ಸಂಸ್ಕೃತಿಯನ್ನ ಬಳುವಳಿಯಾಗಿ ತಕೊಂಡ್ರೆ ನಮ್ಮ ಇಡೀ ಕುಂದಾಪುರದಲ್ಲಿ ಮನೆ ಮಾತಾಗಿರುವ ಹುಡುಗ. ಹುಡುಗ ಅಂದಳಿ ನೀವು ಕೇಳ್ರ ಅಲ್ಲ, ಕೆಲವು ಸಲ ಹೆಂಗಸರು ಆತ್ರಿ. ಇವರು ಹೆಂಗಸರ ಪಂಚಾಯತಿಯಲ್ಲಿ ಭಯಂಕರ ಫೇಮಸ್. ಇವ್ರು ಫೇಮಸ್ ಅದ್ ಮಾತ್ರ ಅಲ್ಲ, ಇಡೀ ಊರಿಗೆ ಇವ್ರ ಊರ ಹೆಸರ ಗೊತ್ತಿರ್ಲಿಲ್ಲ. ಇವ್ರ ಊರನ್ನು ತುಂಬಾ ಫೇಮಸ್ ಮಾಡಿದವರು. ವೃತ್ತಿಯಲ್ಲಿ ಸಿವಿಲ್ ಎಂಜಿನಿಯರ್, ಮನೆ ಕಟ್ಸಿ ಕೊಡ್ತಾರ. ಅವ್ರ ಮನೆನೇ ಸೂಪರ್ ಆಗಿ ಕಟ್ಟಿ ನಂಬ ನಾನು ಹೈಕಷ್ಟೇ ಕಾಣ್ಲ ಇನ್ನು. ಆದ್ರೆ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ, ನಂಬದಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಇವರದ್ದು ಕಾರ್ಯಕ್ರಮ ಇರತ್ತ. ಜೊತೆಗೆ ಅದೆಷ್ಟೋ ಸನ್ಮಾನಗಳನ್ನ ಇವರು ಪಡ್ಕೊಂಡಿರ. ಅಂತಹ ವಿಶೇಷ ವ್ಯಕ್ತಿತ್ವದ ಈ ವ್ಯಕ್ತಿ ಯಾರಪ್ಪ ಅಂತ ಕೇಳ್ರೆ, ಅವರು ಬೇರೆ ಯಾರು ಅಲ್ಲ, ಚೇತನ್ ನೈಲಾಡಿ ಅವರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಿಮಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮಕ್ಕೆ ನಾನು ಕರೋದಕ್ಕೆ ಭಾಳ ಖುಷಿ ಆಯ್ತು. ಇದಕ್ಕೂ ಮುಂಚೆ ಒಂದು ಕಾರ್ಯಕ್ರಮಕ್ಕೆ ಬಂದಿತ್ತು, ಹೀಗೆ ನೀವು ಮಾತಾಡ್ತಾ ಹೋಗ್ರಿ, ನಾವು ಕೆಲವೊಂದು ವಿಚಾರಗಳ ಬಗ್ಗೆ ಆ ದಿವಸ ಮಾತಾಡಿತ್ತು. ಇವತ್ತಿನ ಕಾರ್ಯಕ್ರಮದಾಗ ಏನು ಮಾತಾಡೋದು, ಎಂತ ಮಾತಾಡೋದು ಅಂದಳಿ ಇನ್ನೀಗ ಶುರು ಮಾಡುವ. ಹಾಗೆ ಕೇಂತಿಪ್ಪಾರ ಎಲ್ಲರಿಗೂ ನನ್ನ ಕಡೆಯಿಂದ ಮೊದಲು ಮುಂಚೆ ಒಂದು ನಮಸ್ಕಾರ ಹೇಳ್ಕೊಂತ ಇದ್ದೆ.
0: ಸೂಪರ್ ಮಾತಾಡ್ರು ಕಣಿ, ಹೆಂಗೆ ಸ್ಪೀಡ್ ಅದು, ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಗೊತ್ತಿಲ್ಲ, ಎಂಡು ಮಾತ್ರ ಮತ್ತೆಲ್ಲೋ ಹೋಗಿ ಆಗಿರುತ್ತೆ. ಈಗ ಎಂತ ಗೊತ್ತಾ ಚೇತನ್, ಈಗ ಮಳೆ ಇನ್ನು ಬತ್ ಬತ್ ಬತ್ ಬತ್ ಬತ್ತು ಒಂಚೂರು ಬಂತು, ಗುಡ್ಸಿಡ್ಲು ಬಂತು, ಮತ್ತೆ ಹೋಯ್ತಪ್ಪ ಬಿಸಿಲಪ್ಪ. ಎಂತಾತ್ತೋ ಈ ಸಲದ ಮಳೆಗಾಲ ಗೊತ್ತಿಲ್ಲ. ಆದರೆ ಮೇ ಅಕೇರಿಗಂತೂ ನಮ್ಮಲ್ಲಿ ಗೆದ್ದಿ ಎಲ್ಲ ಹದ ಮಾಡಿ, ಯಾಕೆಂದರೆ ಬೀಜ ಹಾಕಿ ರೆಡಿ ಮಾಡ್ಕೊ, ಇನ್ನು ನೆಟ್ಟಿ ಶುರು ಮಾಡ್ಕೊ. ನಮ್ಮದು ಮೇನ್ ಆಗಿರೋ ಒಂದು ಉದ್ಯೋಗ ಇದೆ ಅಲ್ದಾ, ಕೃಷಿ. ಕೃಷಿಯನ್ನು ನಂಬ್ಕೊಂಡಿರೋದು. ಇದ್ರ ಬಗ್ಗೆನೇ ನಾವು ಇವತ್ತು ಮಾತಾಡುವ. ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಳಿ ಹಂಬ್ಲ ಅಂತೇಳಿ ಇಂಥದ್ರ ಬಗ್ಗೆ ಎಲ್ಲ ಸುಮಾರು ಕಾರ್ಯಕ್ರಮ ಮಾಡಿದವ್ರು ನೀವು. ಇದನ್ನೆಲ್ಲ ತುಂಬ ಚಂದ ಇಷ್ಟು ಸಣ್ಣ ಏಜಲ್ಲೇ ಅರ್ತ್ಕೊಂಡಿರೋರು ನೀವು. ಇದ್ರ ಬಗ್ಗೆ ಹ್ಯಾಂಗ್ ಶುರು ಮಾಡುತ್ತೆ ನಾವು, ಈಗ ಗೆದ್ದಿನ ರೆಡಿ ಮಾಡೋದು ಹೆಂಗೆ? ನೀವು ಕೃಷಿ ಮಾಡ್ತೀರ ಫಸ್ಟ್ ಆಫ್ ಆಲ್, ಅದನ್ನೊಂಚೂರು ಹೇಳಿ ನಮಗೆ.
1: ನಮ್ದು ಮುಂಚಿಂದ ನಮ್ದು ಕೃಷಿ ಜೀವನವೇ. ನಮ್ಮ ಮನೆಗೆ ಗೆದ್ದಿ ಇತ್ತು, ನಾವು ಮುಂಚಿಂದ ಬೇಸಾಯ ಮಾಡ್ಕೊಂಡೆ ಬಂದಾರ. ಈಗಳು ಬೇಸಾಯ ಮಾಡ್ಕೊ ಹತ್ತು ಹಂಗಂದಳಿ ಮುಂಚಿನ ಕಂಡಂಗೆ ಮೂರು ಬೆಳೆ ಬೆಳಕತ್ತಲೆ, ಕಾತಿ ಸುಗ್ಗಿ ಇದು ಕೊಳಕಿ ಇತ್ತಲ್ದ, ಕೊಳಕಿ ಮಾಡುವುದಿಲ್ಲ, ಸುಗ್ಗಿ ಮಾಡುವುದಿಲ್ಲ, ಒಂದು ಕಾತಿ ಒಂದು ಮಾಡುತ್ತೆ, ಅದು ಕಷ್ಟದಂಗೆ. ಮುಂಚಿನ ಕಂಡ ಮನ್ಸರು ಯಾರು ಸಿಕ್ಕೋರು ಇಲ್ಲಲ್ಲ ಕೆಲಸಕ್ಕೆ. ಹಂಗೆ ನಾವೇ ಎರಡು ಮಟ್ಟಿಗೆ ಎಷ್ಟೆಷ್ಟು ಆಗ್ತೋ ಅಷ್ಟು ಮಾಡ್ಕೊಂಡಿತ್ತು. ನೀವು ಹೇಳ್ರಿ ಈಗ ಮೇ ತಿಂಗಳ ಶುರುವಾತ್, ಇನ್ನೀಗ ಮೇ ತಿಂಗಳ ಅಕೇರಿಗೆ ಅಂದೇಳಿ ಹೇಳ್ರಿ. ಅದೇ ನಮ್ಮ ಕುಂದಾಪುರ ಕನ್ನಡದಂಗೆ ಹೇಳಿದಾರೆ ಮೇ ತಿಂಗಳ ಅಂತಿಲ್ಲ, ಇದೀಗ ಯಾವುದು ಬ್ಯಾಸಿ ತಿಂಗಳ. ಹಾ, ಇದೀಗ ಬ್ಯಾಸಿ ತಿಂಗಳಂಗೆ ಇತ್ತು. ಇನ್ನು ಜೂನ್ ತಿಂಗಳ ಹಾ ಅರ್ಧ ಅಂದ್ರೆ ಸಂಕ್ರಾಂತಿ ಬಪ್ಪಲ್ ಗಂಟ ಬ್ಯಾಸಿ ತಿಂಗಳೇ, ಕಡೆ ಕಾರ್ ತಿಂಗಳು ಬರ್ತತ್ತ. ಈ ಕಾರ್ ತಿಂಗಳು ಇದೀಗ ಬ್ಯಾಸಿ ತಿಂಗಳಿಗಿಂತ ಮುಂಚೆ ಸುಗ್ಗಿದೆ, ಇದು ಹಗ್ಗಿನ ತಿಂಗಳು. ಇದೀಗ ಯಾವ್ದು ಹಗ್ಗ ಕಳೆದು ಬ್ಯಾಸಿ ಬಂತು, ಹಗ್ಗಿನ ತಿಂಗಳಂಗೆ ಒಂದು ಇದಿತ್ತು. ಯಾವ್ದು ಕೇಳದಿದ್ರೆ ನಾವು ಇದು ಮಾಡಿದ್ವಿ ಯುಗಾದಿ ಹಬ್ಬ.
0: ಹೌದು,
1: ನಮ್ಮ ಯುಗಾದಿ ಹಾ ಯುಗಾದಿ ಹಬ್ಬ ಅಂತೂ ಇಲ್ಲ ನಾವು ಕುಂದಾಪುರ ಕನ್ನಡದಾಗ, ಆರೂಢ ಹಬ್ಬ ಅಂತ ಹೇಳುದು. ನಮ್ಮ ಕೃಷಿ ಪರಂಪರೆ ಈ ವರ್ಷದ ಕೃಷಿ ಎಲ್ಲಿಂದ ಶುರುವಾತ್ ಕೇಳದಿದ್ರೆ ಆರೂಢ ಹಬ್ಬದ ಅರ್ಬಿ ಶುರುವಾಪದ್ ನಮ್ದು. ಅದು ಹ್ಯಾಂಗೆ ಅಂದೇಳಿ ಹೇಳೋದಿದ್ರೆ ಆರೂಢ ಹಬ್ಬದ ದಿವಸ ಅಂದ್ರೆ ಸಂಕ್ರಾಂತಿ ಬತ್ತಿಲ್ಲ, ಸಂಕ್ರಾಂತಿ ಪಾಡಿ ತಿಂಗೋಡಮ್ ನಾವು, ತಿಂಗೋಡ ದಿವಸ ಯುಗಾದಿ ಹಬ್ಬ ಬತ್ತತ್ತ. ಆರೂಢ ಹಬ್ಬ, ಆ ಆರೂಢ ಹಬ್ಬದ ದಿವಸ ಬೆಳಗತ್ತ ಬೇಗ ಎದ್ದು ಆಗಲಿಕ್ಕೆಲ್ಲ ಹೋರಿ ಅಲ್ದ, ಹೋರಿ ತಕೊಂಡು ನಮ್ಮ ಸಾಗುವಳಿ ಭೂಮಿ ಏನಿತ್ತು ಅದರ ಒಂದು ಗೆದ್ದಿನ ಒಂದು ಆರು ಸುತ್ತು ಹೂಡುದು, ಅದಕ್ಕೆ ಆರು ಹೂಡು, ಆರು ಸುತ್ತು ಹೂಡುವುದನ್ನ ಆರು ಹೂಡ ಹಬ್ಬ. ಅದು ಯಾಕಂದೇಳಿ ಕೆಲವರಿಗೆ ಗೊತ್ತಿಲ್ಲ, ಆರೂಢ ಹಬ್ಬ ಆರೂಢ ಹಬ್ಬ ಅಂತ. ಆರು ಹೂಡು ಆರು ಸುತ್ತನ್ನು ಹೂಡುವಂಥದ್ದು ಒಂದು
0: ಸಂಕ್ರಾಂತಿ ಆದ ನೆಕ್ಸ್ಟ್
1: ತಿಂಗೋಡ್ದಿವಸ ಇದು ಬಾಬು ಯುಗಾದಿ ಹಬ್ಬ ಬಾಪು. ನಮ್ಮ ವರ್ಷ ಶುರು ಅಂದೇ ಅಲ್ದ, ಈಗ ಚಾಂದ್ರಮಾನ ಸೌರಮಾನ ಎರಡಿತ್ತು ನಮ್ದು, ಈಗ ಸೌರಮಾನದಂಗೆ ನಾವು ಮಾಡುದು ಅದು ಆರೂಢ ಹಬ್ಬದ ದಿವಸ ಅಂದ್ರೆ ತಿಂಗೋಡ್ ದಿವಸಕ್ಕೆ ಅದು ಬತ್ತತ್ತ.
0: ಆರು ಸುತ್ತು ಹೂಡುದು
1: ಗದ್ದಿನ ಆರು ಸುತ್ತು ಹೂಡುದು. ಈಗ ಆಗಳಿಕಲ್ಲೇ ಅಂತ ಒಡಿ ಒಕ್ಕಲ ಕಾಲ ಇದಿತ್ತು ಹೌದಲ್ದ, ಆ ಕಾಲದಂಗೆ ಗೇಣಿ ಮೇಲೆ ಗೆದ್ದಿ ಎಲ್ಲ ಮಾಡುವಾರ. ಆಗಳಿಕೆ ಹ್ಯಾಂಗ ಕೇಳದಿದ್ರೆ ಈ ಗೆದ್ದಿನ ಮೊದಲ ಮುಂಚೆ ಹೋಯ್ ಒಂದು ಈಗ ಒಬ್ರು ಹೂಡ್ರನ್ ಮಾಡಿ ಆರು ಸುತ್ತ, ಅದು ಮತ್ತೆ ಅದಕ್ಕೊಂದು ಅಲಿಖಿತ ಅಂದ್ರೆ ಏನು ಲಿಖಿತ ರೂಪದಲ್ಲ, ಅಲಿಖಿತದಂಗೆ ಆ ಗೆದ್ದಿ ಈ ಸಲ ನೀವೇ ಬ್ಯಾಸಾಯ ಮಾಡುದೊಂದು ಕ್ರಮ. ನೀವೀಗ ನಿಮ್ಮ ಮನೆಯವ್ರು ತಕೊಂಡೋಗಿ ಗೆದ್ದಿ ಯಾರು ಸುತ್ತು ಹುಡ್ರಿ ಅಂದ್ರೆ ನಿಮಗೆ ಯಾವ ವರ್ಷ ಸಾಗುವಳಿ ಮಾಡೋಕೆ, ಬೇರೆ ಯಾರು ಮಾಡೋಕಿಲ್ಲ. ಹಾ, ಬೇರೆ ಯಾರು ಅದನ್ನ ಹಿಡುಕಿಲ್ಲ, ಗೇಣಿ ಹಿಡುಕಿಲ್ಲ. ಹಾಗೆ ಆರು ಸುತ್ತು ಗೆದ್ದಿಯನ್ನು ಹೂಡಿ ಈ ಹೊಟ್ಟೆ ಸುಡುದು ಗೆದ್ದೆ ಸರಿ ಅಲ್ಲಿ ಮಿಗ್ಲಿ ರಾಶಿ ಆಯ್ಕೆ, ಮಿಗ್ಲಿ ಅಂದ್ರೆ ಬ್ಯಾಸ ಸಂಖ್ಯೆ, ಸರಿ ಮಿಗ್ಲಿ ಅಂತಿಲ್ಲ ನಾವು ಮಿಗ್ಲಿ ಆಯ್ಕೆ. ಮಿಗ್ಲಿ ಹಂಗೆ ಐದೋ ಏಳೋ ಒಂಬತ್ತೋ ಹಿಂಡಿ ಹೊಟ್ಟು ಹಾಕುದು ಗೆದ್ದೆಗೆ ಉದ್ದಕ್ಕೂ, ಆ ಹೊಟ್ಟಿನ ಎದ್ರೆ ಒಂದು ಅಷ್ಟೇ ಹಿಂಡಿ ಗೊಬ್ಬರ ಹಾಕುದು, ಒಂದು ಏಳಾರು ಏಳು ಒಂಬತ್ತಾರು ಒಂಬತ್ತು ಹಾಗೆ. ಕಡೆಗೆ ಅದಕ್ಕೆ ಮನೆಯಿಂದ ಒಂದು ಸೂಡಿ ಹಚ್ಕೋಬಾರ್ದು. ಈ ಹೊಟ್ಟೆ ಹಾಕುದಕ್ಕೂ ಒಂದು ಕ್ರಮ ಇತ್ತು, ಹೊಟ್ಟೆ ಯಾವುದೋ ಹೊಟ್ಟಾತಿಲ್ಲ. ಈಗ ನಾವು ಇದನ್ನು ಮಾಡುದು ಯಾವ್ದು ಹಗ್ಗಿನ ತಿಂಗಳಂಗೆ ಹೌದಾ, ಹಗ್ಗಿನ ತಿಂಗಳಂದ ಹೇಳಿದ್ರೆ ಸುಗ್ಗಿ ಬೆಳಿ ಬೆಳದ್ದು ಹೊಟ್ಟದಕ್ಕೆ ಆತಲ್ಲ, ಹಿಂದಿನ ಕಾಲ ಬೆಳೆದ ಕಾತಿದೆ ಹೊಟ್ಟಾಯ್ಕೆ ಅದಕ್ಕೆ. ಹಾ, ಕಾತಿದೆ ಚೆಟ್ಟೋ ಹೊಟ್ಟೋ ಎಂತ ಇದ್ದಾದ್ರೂ ಕಾತಿ ಕೊಯ್ಲಿಂದ ಬೆಚ್ಕೊಂಡಿರ್ಕ ಒಂದ್ ಸ್ವಲ್ಪ. ಹೊಟ್ಟ ಅಂದ್ರೆ ಈ ದುಂಬ ಭತ್ತ ಜಪದಲ್ಲ, ದುಂಬ ಚೆಟ್ಟ ಗೆದ್ದಿದೆಲ್ಲ ತಲೆ ಸಿಕ್ಕತ್ತಲ್ಲ ಈ ನಮ್ಮ ಭತ್ತ ಬಡ್ದಾಗಳಿಕೆ ಜಪದಾಗಳಿಕೆ ಅದ್ರದ್ದು.
0: ಅದನ್ನ ಜಾಗೃತಿ ಮಾಡಿ
1: ಇಟ್ಕೊಂಡ್ಕೊಂಡಿ ಕ್ರಮ ಮುಂಚೆ. ಈಗ ಹಾಂಗಿಲ್ಲ ಬಿಡಿ, ಈಗೆಲ್ಲ ಮಿಷನ್ ಬೈತೆಲ್ಲ ಪಿಂಡಿ ಕಟ್ಟಿ ಹತ್ತು ಅದೆಲ್ಲ ಕಾಲೇ ಬದಲಾಯ್ತು. ಇದು ನಾವು ಹಳೆ ಕಡ್ತ ಹೇಳುದಾರೆ, ಹೊಸ ಕಡ್ತಲ್ಲ ಇದೆಲ್ಲ ಹಳೆ ಕಡ್ತ. ಹಳೆ ಕಡ್ತದ ಕ್ರಮ ಅಂದ್ರೆ ಹಿಂಗೆ ಒಟ್ಟ ಇದ ಕಾತಿದನ್ನ ಒಂದು ಹಿಂಡಿ ಎಲ್ಲ ಹಾಕಿ ಕಡಿ ಮನಿಂದ ಒಂದು ಸೂಡಿ ಹಚ್ಕೋಬಾಪದ. ಯಾಕೆ ಅದಕ್ಕೆ ಬೆಂಕಿ ಕೊಡ್ಕಲ್ಲ, ಹೊಟ್ಟು ಸುಡ್ಕಲ್ಲ. ಆ ಹೊಟ್ಟು ಸುಡು ಸುರಿಗೆ ಬೆಂಕಿ ಹಚ್ಕೋಬ ಸುರಿಗೆ ಅದು ಹ್ಯಾಂಗ ಕೇಳದಿದ್ರೆ, ಈ ದೀಪಾವಳಿ ಹಬ್ಬ ಕೈಲಿ ಯಾವುದೇ ಹಬ್ಬ ಕೈಲಿ ನಾವು ಸುಡು ಸುರಿಗೆ ಸೂಡಿ ಹಚ್ಚು ಸುರಿ ಹ್ಯಾಂಗ ಮಾಡ್ಕೊಂಡಿದ್ರೆ, ಮನೆಯಂಗ್ ಮೊದಲು ಚುಮ್ಣಿ ಹಚ್ಚಕ್, ಚುಮ್ಣಿ ಹಚ್ಚಿ ಚುಮ್ಣಿಯಿಂದ ಸೂಡಿ ಹಚ್ಚಕ್, ಸೂಡಿ ಹಚ್ಚಿ ಆ ಚುಮ್ಣಿನ ವಾಪಸ್ ನಂಗ್ಸಕ್, ನಂಗ್ಸಿ ಆ ಸೂಡೆಂಗ್ ಪುನಃ ಆ ಚುಮ್ಣಿನ ಉಳ್ಸಕ್ ಹಿಡ್ಸಕ್, ಇದೊಂದು ಕ್ರಮ. ಇದ ಮಾಡಿ ಯಾರ ಮೇಲೆ ಕಡೆ ನಾವು ಆ ಬೈಲಿಗೆ ಹೋಗಿ ಆ ಹೊಟ್ಟಿತ್ತಲ್ಲ, ಹೊಟ್ಟಿನ ರಾಶಿಗೆಲ್ಲ ಬೆಂಕಿ ಹಾಕಿ ಸುಟ್ಟಿಕ್ಕಿ ಆ ಸೂಡಿನಲ್ಲೇ ಬಿಸಾಡಿ ಬಾಪಕ್ಕಿಲ್ಲ, ಆ ಬೆಂಕಿ ಹಾಕಿ ಬಾಪಕ್ಕಿಲ್ಲ, ವಾಪಸ್ ಮನೆ ತಕ ಬರ್ಕ. ಮನೆ ತಕ ಬಂದು ಅದನ್ನ ಅಗ್ನಿ ಹಾಕಿ ಉರು ಅಗ್ನಿ ಒಲಿಗೆ. ಹಾ, ಮನೆ ಒಲಿಗೆ ಅದು ಇಡೀ ಸೂಡಿ ತಕೊಯ್ ನುರಿದಿರು, ಒಂದ್ ತಡ್ಕಾರು ಅದ್ರಾಗ ಒಂಚೂರು ಎಳಿ ತೆಗೆದಾರು ಮನೆ ಒಲಿಗೆ ಹಾಕುದು ಒಂದು ಕ್ರಮ. ಇದು ಹೊಟ್ಟು ಸುಡುದು
0: ಅಲ್ಲ, ಇದ್ರ ಹಿಂದಿನ ಉದ್ದೇಶ ಎಂತ ಅಂದ್ರೆ ಚಿಮ್ಣಿ ಹಚ್ಚುದು, ಚಿಮ್ಣಿ ನೆಂಗ್ಸುದು ಅಂದ್ರೆ ವಾಪಸ್ ಅದ್ರಲ್ಲಿ ಹಚ್ಚುದು.
1: ಅದ್ರ ಹಚ್ಚುದು ಅಂದ್ರೆ ಅದ್ರದ್ದು ಹಿಂದಿನ ಕ್ರಮ ಗೊತ್ತಿಲ್ಲ ನನಗೆ, ಯಾಕೆ ಮಾಡ್ತೀರಿ ಏನಂತ ಅಂದ್ರೆ, ಒಂದು ಮನೆಯಿಂದ ಒಂದು ಅಗ್ನಿ ತಕೊಂಡು ಹೋಗಿ ಮತ್ತೆ ಪುನಃ ಅದನ್ನ ಇದು ಮಾಡ್ತಲ್ಲ, ಮತ್ತೆ ಪುನಃ ಉರ್ಸುದು ಮನೆಯ ಜ್ಯೋತಿಯನ್ನ ಬೆಳಗುದು ಒಂದು ಕ್ರಮ. ನಂಗ್ಸುಕಾಗಂ ಒಂದು ಕ್ರಮ ಇರಬಹುದೇನೋ, ಹಾಗೇನಾದ್ರು ಒಂದು ಕ್ರಮ ಇದ್ದಿರಬಹುದು. ಹಾಗೆ ಮಾಡಿ ಆದ್ಮೇಲೆ ಕಡೆಗೆ ಅದನ್ನು ನಾವೆಲ್ಲ ಮಾಡಿ ಹೊಟ್ಟೆಲ್ಲ ಸುಟ್ಟಿ ಬಂತಲ್ಲ, ಈ ಹೊಟ್ಟು ಸುಡ್ಕರ್ ಮುಂಚೆ ಈಗ ನೀವು ಕಾತಿ ಕೊಯ್ಲು ಮಾಡ್ರಿ, ಮನೆಗೆ ಒಂಚೂರು ಹೊಟ್ಟು ಉಳಿದಿತ್ತು ಅಥವಾ ಸುಗ್ಗಿದ್ ಮಾಡ್ರಿ ಅಂತದ ಇದ್ದಿತ್ತು, ಅದನ್ನ ತಕೊಂಡು ಹೋಗಿ ಯಾವ ಗೆದ್ದೆಗೂ ಸುಡುಕಿಲ್ಲ. ಈ ಆರೂಢ ಹಬ್ಬದ ದಿವಸ ಗೆದ್ದಂಗೆ ನಾವು ಹೊಟ್ಟು ಸುಡ್ಕಿದ್ರೆ ಮುಂಚೆ ಗೆದ್ದಂಗೆ ಎಂತದ್ನು ಸುಡುಕಿಲ್ಲ, ಆ ಗೆದ್ದೆ ಬೆಂಕಿ ತಾಂಗಿಲ್ಲ. ಹಿಂದಿನ ಕ್ರಮ ಆರೂಢ ಹಬ್ಬದ ದಿವಸ ಏಗಳಿಗೆ ನಾವು ಹೊಟ್ಟು ಸುಡ್ತೋ ಅದ್ರ ಪಾಟಿ ಮೇಲೆ ಗೆದ್ದೆ ಸುಡ್ ಮಾಡಿ ಬೆಚ್ಚುದು ಇನ್ನೊಂದು ಬೆಚ್ಚುದು ಸುಡುದು ಎಡುವುದೆಲ್ಲ ಮಾಡ್ಲಾಕ್, ಅಲ್ಲಿ ಯಾರಿಗೂ ಗೆದ್ದೆ ಬೆಂಕಿ ಹಾಕೋಕಿಲ್ಲ. ಹಿಂದಿನ ಕ್ರಮದ ಆರೂಢ ಹಬ್ಬ ಶುರು ಆಯ್ತು. ಆರೂಢ ಹಬ್ಬದಂಗೆ ನಾವು ಇದೆಲ್ಲ ಮಾಡ್ತೀವಿ. ಈಗ ಬೀಜ ಮುರ್ತೆಲ್ಲ ಮಾಡ್ತೀವಿ, ಆರು ಹುಡಿ ಬತ್ತರಲ್ಲ, ಆರು ಹುಡಿ ಬಪ್ಪದು ಹೋರೆಂಗೆ ಹೋರೆಂಗೆ ಆರು ಹುಡಿ ಬರುವಂಗೆ ಒಂದು ಹಾಡಿತ್ತು ಅದಕ್ಕೆ. ಆರೂಢಿ ಬರುವಂಗೆ ಯಾರಮ್ಮ ನೀವಿಲ್ಲಿ ತಾರೆ ಬಿಂದಿಗೀಯ, ತಾರೆ ಬಿಂದಿಗೀಯ ತಕ್ಕಂಡು ನಮ್ಮ ನೀ ಕೋಣಾನ ಸಿರಿಪಾದ ತೊಳಿ ಬನ್ನಿ ಅಂದ್ರೆ ಆ ಹೋರಿಗೂ ಒಂದು ಎಷ್ಟು ಪ್ರಾಮುಖ್ಯತೆ ಕೊಡ್ತಿದ್ರು ಕಣಿ, ಹೋರಿ ಕಾಲೆಲ್ಲ ತೊಳಸುದೆಲ್ಲ ಕ್ರಮ ಇತ್ತು. ಸಿರಿಪಾದ ಸಿರಿಪಾದ ಅಂತ ಹೇಳ್ರೆ ನಾವು ಕೃಷಿಯನ್ನ ಅವಲಂಬಿತ ಜೀವನ ನಮ್ದು. ಕೃಷಿಗೆ ಹೋರಿ ಅವಲ್ಲ ಅಲ್ದೆ ನಾವು ಹ್ಯಾಂಗೆ ಅಂತೇಳಿ ನಾವು ಒಂದು ಹಾ ದೇವ್ರೆ ನಿಜವಾಗಿ ದೇವ್ರೆಪ್ಪ, ನಾವು ಒಂದು ಹೊತ್ತಿನ ಊಟ ತಿನ್ನಕಾರು ಆ ಕೋಣ ಅಲ್ದಿರ ನಮ್ಗೆ ಏನ್ ದಿಕ್ಕಿತ್ತು, ಅದರಿಂದ ಮುಖಾಂತರವೇ ಗೆದ್ದಿಯಲ್ಲ ಉಳುಮೆ ಮಾಡಿ ಅಂದ್ರೆ ಅದಕ್ಕೆ ಅಷ್ಟು ಪ್ರಾಶಸ್ತ್ಯ ಕೊಟ್ಟಿರು ಆ ದಿವಸ ನಮ್ಗೆ ಸ್ಥಾನ ಕೊಟ್ಟಿರು.
0: ಭಾವ ಎಷ್ಟಿದೆ
1: ಎಷ್ಟಿತ್ತು ಕಾಣಿ, ನಾವು ಅವಿಂದ ನಾವು ಅಂಬದ್ನೆ ಒಂದು ಕ್ವಾಣನ ಸಿರಿಪಾದ ತೊಳಸ್ಕಾರೆ ಕಣಿ, ಅದ ಅಷ್ಟು ದಿನ ನಾವೆಲ್ಲ ಅಹಂಕಾರವನ್ನು ಬಿಟ್ಟಿರ್ಕ. ಹಾ, ಅವಕ್ಕೆ ಮೊದಲು ನಾವು ಶರಣಾಯ್ಕೆ, ಇವಿಂದ ನಾವು ಒಂದಳಿ ಅಂತ ಒಂದಿದ್ದೀತ. ಅವು ಸಿರಿಪಾದವನ್ನು ತೊಳಸಿ ಅಂದಳಿ ಹೇಳಿ ಒಂದೊಂದು ಹಾಡಂಗಿತ್ತು ಅಂದ್ರೆ ಸಿರಿಪಾದ ತೊಳಸ್ತಿದ್ದೀರ ಅಂಬ್ರ ಮುಂಚಿನ ಕಾಲದ ಮೊದಲು ಮುಂಚಿನದಲ್ದ ಹೂಂಟಿ ಈಗ ಮಾಡುದು ಅಷ್ಟೇ ಮೊದಲಲ್ಲ ಅದ ಶುರು. ಕಡೆಗೆ ಅದನ್ನೆಲ್ಲ ಮಾಡಿ ಆಯ್ತು. ಕಡೆಗೆ ಈ ಕ್ರಮ ಆದ್ಮೇಲೆ ಅದು ಆರೂಢ ಹಬ್ಬ ಹತ್ತು ದಿನಕ್ಕೆ ಹಗ್ಗಿನ ತಿಂಗಳು ಹತ್ತು ಹಬ್ಬಂಗೆ ಇದು ಬತ್ತು ಹತ್ರವಾದಿ ಹಬ್ಬ.
0: ಹತ್ರವಾದಿ
1: ಹಾ ಹತ್ತರ ಅವಧಿ ಹತ್ತು ಹಬ್ಬ ಸರಿ, ಅದನ್ನ ಹೇಳುದ ಹಂಗೆ ಹತ್ರವಾದಿ ಹಬ್ಬ. ಹತ್ರವಾದಿ ಹಬ್ಬ ಅಂದ್ರೆ ಪಕ್ಕನೆ ಯಾರಿಗೆ ಅಂದಾಜ್ ಆತಿಲ್ಲ, ಹತ್ರವಾದಿ ಹತ್ರವಾದಿ ಅದನ್ನ ಬಿಡಿಸಿಕೊಂಡ್ರೆ ಅದು ಹತ್ತರ ಅವಧಿ. ನಾವು ಕುಂದಾಪುರದ್ರ ಪಾಸ್ಟ್ ಹೇಳಕ್ ಹೋಗಿ ಅದು ಹಂಗ ಹಬ್ಬ ಹತ್ರವಾದಿ. ಹತ್ರವಾದಿ ಹಬ್ಬಕ್ಕೆ ಏನ್ ಮಾಡ್ತಾರೆ ಕೇಳದಿದ್ರೆ, ಈ ವರ್ಷ ನಾವು ಗೆದ್ದೆ ಬೀಜ ಹಾಕಲ್ದೆ ಇನ್ನೀಗ ಆ ಗೆದ್ದೆ ಬೀಜ ಹಾಕು ಸುರಿಗೆ ಯಾವ್ದಾರು ಮನೆದು ನಮ್ದು ಯಾವ್ದಾರು ಒಂದು ಗೆದ್ದೆ ಅಗೇಡಿ ಮಾಡು ಗೆದ್ದೆ ಅಗೇಡಿ ಗೆದ್ದಿರತ್ ಕಣಿ ಹೆಚ್ಚಾಗಿ ಅದ್ರಂಗೆ ಮಾಡುದು ಅಗೇಡಿ ಗೆದ್ದಂಗೆ ಈಶ ಆಗ್ನೇಯ ಮೂಲಿ ಈ ಆಗ್ನೇಯ ಮೂಲ್ಯಂಗೆ ಎಂತ ಮಾಡ್ತಾರೆ ಕೇಂದ್ರದಿದ್ರು ಒಂದು ಹಾರಿ ತಕೊಂಡು ಅದು ಹಾಗೆ ಬೆಳಗಿನ ಜಮ್ಮ ಬೇಗ ಎದ್ದ ಒಂದು ಮಿಂದ ಒಂದು ಪಾತ್ರಕ್ಕೆ ಒಂದಿಷ್ಟು ಭತ್ತ ಹಾಯ್ಕೊಂಡು ಬೀಂಜದ ಭತ್ತ ಹಾಯ್ಕೊಂಡು ಗೆದ್ದಿದ್ದು ಒಂದು ಬದಿ ಕಡ್ದು ಕೊಚ್ಚಿ ಸಾಫ್ ಮಾಡಿ ಕೊಚ್ಚಿ ಆ ಆಗ್ನೇಯ ಮೂಲ್ಯಂಗೆ ಕೊಚ್ಚಿ ಅದಕ್ಕೆ ಮೂರು ಮುಷ್ಟಿ ಭತ್ತ ಹಾಕೋದು ಹಿಂಗೆ ಕಳುದು ತಳ್ದು ಆ ಅದ್ರ ಮೇಲೆ ಪುನಃ ಮಣ್ಣನ್ನು ಹಾಕಿ ಬಿಡೋದು. ಮಣ್ಣನ್ನು ಹಾಕಿ ಅದಕ್ಕೊಂದು ನಮಸ್ಕಾರ ಎಲ್ಲ ಮಾಡ್ಕೊಂಡು ಗೈಡಿ ದೇವರಿಗೆಲ್ಲ ಹೇಳ್ಕಂಬ ಈ ವರ್ಷದ ಬೆಳೆ ಶುರು ಮಾಡತ್ತು ಒಳ್ಳೇದಾಯ್ಲಿ ದೇವರೇ ಏನು ತೊಂದರೆ ಆದಿದ್ದಂಗೆ ಒಳ್ಳೆ ರೀತಿ ನಡೀಲಿ ನಡೆಸಿ ಕೊಡಿ ದೇವರೇ ಅಂತ ಕೇಳ್ಕಂದು ಕಡೆ ನಾವು ಬೆಳೆದ ಭತ್ತನು ಗೈಡಿ ಕೊಡು ಕ್ರಮ ಇತ್ತು ನಮ್ಮಲ್ಲೆಲ್ಲ ಅದನ್ನೆಲ್ಲ ಬೇಡ್ಕಂತ ಕಡಿಕದಾದ್ಮೇಲೆ ಅದು ಹತ್ರವಾದಿ ಹಬ್ಬ. ಈ ಹತ್ರವಾದಿ ಹಬ್ಬಕ್ಕೆ ಹಿಂದಿನ ಕಾಲದಂಗ ಹತ್ತು ಬಗೆ ಪದಾರ್ಥ ಮಾಡ್ತಿದ್ದೀರ ಅಂದ್ರೆ ಕೆಲವರು ಹೇಳುದು ಆರೂಢ ಹಬ್ಬಕ್ಕೆ ಆರು ಬಗೆ ಹತ್ರವಾದಿ ಹಬ್ಬಕ್ಕೆ ಹತ್ತು ಬಗೆ ಎಲ್ಲ ಮಾಡ್ತಿದ್ದೀರ ಅಂದ್ರೆ ಒಂದು ಮಾತಿನಷ್ಟಕ್ಕೆ ಹೇಳ್ತಾರೆ ಗೊತ್ತಿಲ್ಲ ನನಗೆ. ಕಡಿಕೆ ಈ ಹತ್ರವಾದಿ ಹಬ್ಬಕ್ಕೆ ಆ ಬೀಜ ಮುಹೂರ್ತ ಮಾಡ್ತಾರಲ್ಲ ಅದ್ರ ಹಿನ್ನೆಲೆ ಏನಂದು ಕೇಂದಾಗಳಿಕೆ ನಾವು ಈ ವರ್ಷದ ಬೀಜವನ್ನು ತೆಗೆದಿಡತ್ತೆ ಗೆದ್ದಿಗೆ ಯಾವ್ದು ಬೀಜ ಬೇಕಂದಳಿ ಒಂದೊಂದಕ್ಕೆ ಒಂದೊಂದು ನೆಲ್ಲಿ ಹೌದಲ್ದ. ಈಗ ನಾವು ಕಾತಿಗೆ ನೆಲ್ಲು ಬೇರೆ ಸುಗ್ಗಿ ನೆಲ್ಲು ಬೇರೆ ಕೊಳಕಿ ನೆಲ್ಲು ಬೇರೆ ಹಿಂಗೆಲ್ಲ ಇತ್ತು. ಒಂದಕ್ಕೆ ಎಲ್ಲದಕ್ಕೂ ಒಂದೇ ಆತಿಲ್ಲ, ಆಯಾ ಮಳೆಗಾಲಕ್ಕೆ ಬಪ್ಪ ಅಂತದ್ನ ಲಗ್ತಾಯ ಅದನ್ನು ಹಾಕ್ತಾರೆ. ಈಗ ಆ ಇದ್ರದ್ದು ಅದಕ್ಕೆ ಈಗ ನಾವು ಈಗ ಇದು ಮಾಡೋದು ಯಾವುದು ಕಾತಿ. ಕಾತಿ ಮಾಡೋ ಸರಿ ಆ ಬೀಜನ ಹಾಕತ್ತಲ್ಲ ಮೊದಲು ಹಿಂಗೆ ಹಾಕಿ ಕಾಮ್ದು ಒಂದು ಲೆಕ್ಕದ ವೈಜ್ಞಾನಿಕವಾಗಿ ಕಾಮ್ಕೋಸರಿ ಅದು ಬೀಜದ ಪರೀಕ್ಷೆ ಸಮೇತ ಹೋದವ್ರು. ಆ ಬೀಜ ಹುಟ್ಟುತ್ತಾ ಇಲ್ಲ ಅಂತ ಮುಂಚೆ ಹಾಕಿ ಪರೀಕ್ಷೆವನ್ನು ಮಾಡಿ ಕಾಮಂತ ಕ್ರಮ. ಒಂದು ವೇಳೆ ಅದೆಲ್ಲರೂ ಹುಟ್ಟದಿರಿ ಬೀಜ ಬದಲಾರು ಮಾಡ್ಲಕ್ಕಲ್ದ, ಅಲ್ದೆ ಇದ್ರ ಅಷ್ಟು ಬೀಜ ತಗೊಂಡು ಆಗೇಡಿ ಪೂರ ಬಿಕ್ಕಿ ಯಾರ ಮೇಲೆ ಅದು ಬೆದಿಯು ಬತ್ತಿಲ್ಲ ಇತ್ತು, ಮನೆಗೆ ಇದ್ರ ಒರ್ಲಿ ಹಾಕಿ ಕುಟ್ಟಿ ಉಣ್ಲಕ್ಕಿ ಇತ್ತು, ಉಂಡಿದ್ದಂಗು ಆಯ್ತು ಬೆದಿಯು ಬತ್ತಿಲ್ಲ ಅಲ್ದ ಹಾಳತ್ತಲ್ಲ, ಅದೊಂದು ಪರೀಕ್ಷಾ ಕ್ರಮ ಹೌದಾಯ್ತಿ ತಮ್ರ. ಕಡೆಗೆ ಈ ಹತ್ರವಾದಿಯೆಲ್ಲ ಹಬ್ಬ ಆರ್ಮೇಲೆ ಹಾಂಗ ಮಳೆಗಾಲ ಎಲ್ಲ ಶುರು ಆತ್ತಲ್ಲ, ಆಗಳಿಕೆ ಎಲ್ಲ ಬದಿಯೆಲ್ಲ ಗೆದ್ದಿ ಮುಲ್ಲಿಗಿಲ್ಲಿ ಎಲ್ಲ ಕೊಚ್ಚಿ ಹೊದ್ದು ಮಾಡಿ ಇದು ಮಾಡಿ ಹಾಂಗ ಮಾಡಿ ಹಿಂಗೆ ಮಾಡಿ ಎಲ್ಲ ನಮ್ಮ ನಮ್ಮನೆ ಮಾಡ್ತಿದ್ದೀರಿ. ಈಗ ಟಿಲ್ಲರ್ ಟ್ಯಾಕ್ಟ್ರಿ ಅವೆಲ್ಲ ಬಪ್ಪಕ್ಕೆ ಹೋಯ್ ಅದನ್ನೆಲ್ಲ ಕೇಮಕ್ಕಿಲ್ಲ ಆ ಕ್ರಮ ಏನು ಗೊತ್ತಿಲ್ಲ. ಒಂದು ಮುಲ್ಲಿಗೆ ಅಂತ ಕಿಚ್ಚಿಡೋದು ಇಲ್ಲ, ಇಪ್ಪದಿ ಹಾಂಗೆ ಒಂದೇ ಮತ್ತ ಒಂದೇ ಆಗೇಡಿ ಹುಡ್ತಾ ಒಂದೇ ಬೀಜ ಹಾಕ್ತಾ. ಮುಂಚೆ ಹಾಂಗಲ್ಲ, ಇವತ್ತು ಈ ದಿವಸದಾಗ ಹ್ಯಾಂಗೆ ಕೇಳಿದ್ರೆ ಟಿಲ್ಲರ್ ನನಗೆ ಪುರ್ಸೋತ ಆ ದಿವಸ ಆಗಳಿಕೆಲ್ಲ ದಿನ ಗಳಿಗೆ ಹೊತ್ತಲ್ಲ ಕಾಂತಿದ್ದೀರ ಇಂತಿಂಥ ಮಳಿಗೊಂದು ಬೆಳೆದು ಐತಿ, ಇವತ್ತು ಅವ ಈ ಬೈಲಿಗೊಂದು ಟಿಲ್ಲರ್ ತಕ ಬಂದ ಅಂತ ಹೇಳ್ರಿ ಇವ್ನ ಕೆಲ ಇವತ್ತು ದಿನ ಒಳ್ಳೇದಿಲ್ಲ ಇವತ್ತು ಆತಿಲ್ಲ ನಾಳೆಗಂದ್ರೆ ನೀವು ಕೊಚ್ಚಿ ಆಗಿಡಿ ಹಾಯ್ಕಣಿ ನಮ್ಗೆ ಆತಿಲ್ಲ ನಂಗೆ ಬೇರೆ ಬದಿ ಹೋಯ್ಕಂತ್ರ. ಈಗ ಹಾಂಗೆ ಹಾಕೋಯ್ ಒಂದೇ ಅರ್ಕಲ್ ಕೀಳೋದು ಒಂದೇ ಆಗೇಡಿ ಹೂಡುದು ಒಂದೇ ಬೀಜ ಚೊಲ್ಲೋದು ಹಾಂಗೆ ಮಾಡ್ತಾರೆ. ಅರ್ಕಲ್ ಕೀಳೋದು ಅಂತ ಹೇಳ್ರಿ ಈಗ ಮುಂದೆ ಹೇಳ್ತೀನಿ ನಾ ಮಾತಾಡ್ತೀನಿ. ಗೆದ್ದಿಗೆ ಜಡ್ಡಿ ರತ್ಕಣಿ ಅದಂತ ಆಗೋದು. ಈ ಆಗಳಿಕೆ ಅಂತ ಮಾಡ್ತಿದ್ರು ಕೇಳಿದ್ರೆ ಈ ಮೊದಲಿಗೆ ಅಗೇಡಿ ಮಾಡುವ ಹಿಂದಿನ ಕಾಲದಾಗಂಬ್ರು ಭಾಳ ಹಿಂದೆ ಒಂದು ಅಗೇಡಿ ಮಾಡ್ಕರೆ 14 ಸಲ ಹುಂಟಿ ಮಾಡ್ತಿದ್ದೀರ ಅಂದ್ರೆ ಆಲೋಚನೆ ಮಾಡಿ. ಹಾ ಈಗ ಇಡೀ ಅಷ್ಟು ಗೆದ್ದಿನ 14 ಸಲ ಹೂಡ 14 ಗೆದ್ದಿ ಯಾರು ಮಾಡುವಾರೆ ಇಲ್ಲಿ ಏನು ಒಂದು ಅಗೇಡಿ ಮಾಡು ಗೆದ್ದಿನೇ 14 ಸಲ ಹುಡ್ತಿದ್ರು. ಅಗೇಡಿ ಅಂದ್ರೆ ಅಷ್ಟು ಜಾಗೃತಿ ಮಾಡ್ತಾರೆ ಯಾಕೆ ಗೊತ್ತಾ, ಅಗೇಡಿ ನಾವು ಜಾಗೃತಿ ಮಾಡೋದು ಯಾಕೆ ಕೇಳಿದ್ರು ಅದ್ರಂಗೆ ನಾವು ಇದು ಹಾಕಣಿಕೆ ಅಂತಂದು ಹೇಳ್ರೆ ಸಾಗುವಳಿ ಮಾಡೋ ಸರಿಗೆ ಇದು ಹಾಕತ್ತ ಬೀಜ ಹಾಕತ್ತ. ಆ ಬೀಜ ವಕ್ಸಸಿ ಲಾಯ್ಕಾರ ಮಾತ್ರ ಅಲ್ಲದೆ ನಾವು ನಟ್ಟದ ಲಾಯ್ಕ ಆಗ್ತದೆ, ಅದಕ್ಕೋಸ್ಕರ ಅದು ಒಳ್ಳೆ ಪೌಷ್ಟಿಕಾಂಶ ಇರ್ಕೋ ಅದಕ್ಕೆ ಗಿಡಕ್ಕೆ ಯಾವ್ದು ಕಾಳಿ ಗಿಳಿ ಬಪ್ಪಕ್ಕಾಗಂದೇಳಿ ಮಣ್ಣನ್ನು ಅಷ್ಟು ಕೊಳಸಿ ಹದ ಮಾಡಿ ಅಷ್ಟು ಸಾಫ್ ಮಾಡಿ ಹಾಕಂತಿದ್ದೀರಿ.
0: ತುಂಬಾ ಜಾಸ್ತಿ ಕೇರ್ ಅಲ್ಲ,
1: ಜಾಸ್ತಿ ಕೇರ್ ಮಾಡ್ತಿದ್ದೀರಿ. ಆಗಳಿಕೆ ಹಾಗೆಲ್ಲ ಮಾಡ್ಕೊಂಡು 14 ಸುತ್ತಲ್ಲ ಹೂಡಿ ಮಾಡ್ತಾ ಇದ್ದೀರಾ. ಆಗಳಿಕೆ ಅದಕ್ಕೂ ಮುಂಚೆ ಆಗಳಿಕೆಲ್ಲ ಹಳ್ಳಿ ರಾಗಿ ಅಂದಾಳಿ ಎಲ್ಲ ಮಾಡ್ತಿದ್ದೀರಾ. ಈ ಹಳ್ಳಿ ರಾಗಿ ಅಂದಾಳಿ ಹೇಳದಿದ್ರೆ ಈ ಸಮಯ ಇದೀಗ ಯಾವುದು ಈ ಬ್ಯಾಸಿ ತಿಂಗಳು ಹಗ್ಗಿನ ತಿಂಗಳು ಇಲ್ಲ ಇದೆ ಹಗ್ಗಿನ ತಿಂಗಳು ಗಳಿತಲ್ಲ ಈ ಹಗ್ಗಿನ ತಿಂಗಳು ಅಕೇರಿಗೆ ಬ್ಯಾಸಿ ತಿಂಗಳು ಮೊದಲಿಗೆಲ್ಲ ಈ ಹೊಳೆಗಿದ್ದದ ನೀರಿಲ್ಲ ಆಗಲಿ ಮೋಟ್ರ್ ಗೀಟ್ರಲ್ಲ ಇಲ್ಲ ಹೊಳೆಗಿದ್ದದ ನೀರಿಗೆ ಎಲ್ಲ ಕಟ್ಟ ಹಾಕಂತಿದ್ದೀರಲ್ಲ ಆ ನೀರನ್ನು ಮಗ್ದ ಗೆದ್ದಂಗ ನೀರು ತುಂಬಿಸಿ ಜಡ್ ಅರ್ಕಲ್ ಕೀಳು ಅರ್ಕಲ್ ಅಂತ ಹೇಳ್ರಿ ನೀವು ಎಂತ ಕೇಳ್ರಿ. ಈ ಗೆದ್ದಂಗೆ ಈಗ ಸಾಗುವಳಿ ಆರ್ಮೇಲೆ ಈ ಪಸಿಗೆಲ್ಲ ಜಡ್ ಹುಲ್ಲೆಲ್ಲ ಬೆಳಕೆ ಇರತ್ ಕಾಣಿ ಆ ಹುಲ್ಲನ್ನೆಲ್ಲ ಹೊಡಿ ಹೂಡ್ಕಲ್ದ ಅದಕ್ಕೆ ಅರ್ಕಲ್ ಕೀಳುದು ಅಂತ ಹೇಳುದು. ಆ ಮೇಲಿದ್ದ ಮಣ್ಣನ್ನು ಒಂದ್ ಸಲ ಹದ ಮಾಡ್ತಾರೆ ಕಾಣಿ ಅದನ್ನೆಲ್ಲ ಕೌಂಚ್ ಬೀಳುವಾಗ ಮಾಡುದಿಲ್ಲ ಆ ಮೇಲಿಂದ ಕೊಚ್ಚಿ ಅದು ಕೌಂಚ್ ಬೀಳೋದಕ್ಕೆ ಅದಕ್ಕೆ ಅರ್ಕಲ್ ಕೀಳುದು ಫಸ್ಟ್ ಸಾಲ ಅಂತ ಹೇಳ್ತಾರೆ. ಆ ಅರ್ಕಲ್ ಕೀಳುವಂಗ ಆಗಳಿಕೆ ಅಂತ ಹಳ್ಳಿರಾಗಿ ಮಾಡುವಾರ ಗೆದ್ದಂಗೆ ನೀರು ನಿಲ್ಸ್ಕೊಂಡೆ ಅರ್ಕಲ್ ಕೀಳುದು ಅಂದ್ರೆ ಅದು ನೀರು ನಿಲ್ಸ್ಕೊಂಡು ಕಡೆಗೆ ಅದನ್ನೆಲ್ಲ ಸಾಫ್ ಮಾಡಿ ಹೂಡಿ ಜಡ್ಡೆಲ್ಲ ಕೊಳಸಿ ಬೇರೆ ಬೇರೆ ಸಲ 3-4 ಸಲ ಎಲ್ಲ ಹಿಂಗೆ ಹಿಂಗೆ ಹೂಡಿ ಹೂಡಿ ಹೂಡಿ ಕಡೆಗೆ ಅದು ಕೊಳತ ಆರ್ಮೇಲೆ ಅದಕ್ಕೆ ಅಂತ ಮಾಡ್ತಾರೆ ಬೀಜ ಹಾಕುದು. ಬೀಜ ಹಾಕುದು ಅಂದ್ರೆ ಹಳ್ಳಿ ರಾಗಿ ಎಲ್ಲ ನೀರಾಗಿಯೇ ಮಾಡುದು, ಹೊಡಿಯಾಗಿ ಅಲ್ಲ ಅದು. ನೀರಾಗಿ ಬೇರೆ ಹೊಡಿಯಾಗಿ ಬೇರೆ.
0: ನೀರಾಗಿ ಅಂದ್ರೆ ಎಂತ
1: ನೀರಾಗಿ ಅಂದಾಳೆ ಹೇಳದಿದ್ರೆ ಈ ಬೀಜನ ಇವತ್ ನಾವೀಗ ಒಂದು ಯಾವ ಬೀಜ ಅಂತ ತೆಗೀತೀಗ ಗೆದ್ದಿಗೆ ಹಾಕೋಕೆ ಆ ಬೀಜನ ಹಿಂದ ಚೀಲದಂಗ ಕಟ್ಟಿ ನೀರ ನೆನ್ಸುದು
0: ಗೋಣಿ ಚೀಲದಾಗ.
1: ಹಾ
0: ಹೊಳಿಗೆ
1: ಹಾಕುದ ಹೊಳಿಗೆ ಹಾಕಿ 24 ಗಂಟೆ ಆಯ್ತಿ ಅದಕ್ಕೆ.
0: ಇವತ್ತು ಸಿಹಿ ನೀರಿದ್ದು ಹೊಳಿಗೆ
1: ಹೌದೌದು ನಂಬದೆಲ್ಲ ಸಿಹಿ ನೀರಲ್ಲ ಉಪ್ಪು ನೀರು ಹಾಕರು ಹಾತ್ ತಕೊಂಡ್ಕೊಳಿತಿಲ್ಲ
0: ನಂಬದೆಗೆ ಉಪ್ಪು ನೀರು ನೀವು ಹೊಳಿ ಅಂದ್ಕೊಳ್ಳಿ ನಮ್
1: ನಿಂಬದೆಗೆಲ್ಲ ಗುಮ್ಯೋ ಗಿಮ್ಯೋ
0: ನಮ್ಮಲ್ಲೆಲ್ಲ ಇದು ಪಂಪ್ಸೆಟ್ ಟ್ಯಾಂಕ್ ಇತ್ತಲ್ಲ
1: ಅದಕ್ಕೆ
0: ಹಾಕಿಬಿಡು
1: ಹಾಂಗೆಲ್ಲ ಮಾಡ್ತೀರಿ. ನಂಬದೆಗೆಲ್ಲ ಚಪ್ ನೀರು ಹೊಳಿ ಅಲ್ದ ನಾವು ಹೊಳಿಯೋ ತೋಡೋ
0: ಅಲ್ಲ ಮಾರೆ ಹೊಳಿಗೆ ಹಾಕುದು ಯಾವ್ದು ಇರದ ಬೊಳಕ ಗಿಳಕ
1: ಹೊಳಕೊತ್ತಿಲ್ಲ ಅದಕ್ಕೊಂದು ಬಳ್ಳಿ ಹಾಕಿ ಕೊಡ್ತಾರೆ ಹೊಟ್ಟ ಹೊಳಿಗೆ ಹಾಕಿ ಬಂದ್ರೆ ಯಾರ ಮನೆಗೆ ಹಾಕ ಕಡಿಕೆ ಚೀಲೆಯಲ್ಲಿರುತ್ತೋ ಇಲ್ಲ ನಾವು ಇಲ್ಲಿ ಕಡ್ಲಿಗೆ ಬಂತ ಕಣ ಕಡಿಕೆ ಹಾಗೆ ಅದನ್ನೇ ನೀರಂಗೆ ನೆನ್ಸಿ ಕಡೆ 24 ಗಂಟೆ ಆಯ್ದು ಅದೇ ಇವತ್ತು ಹಾಕದ ಹೊತ್ತಿಗೆ ನಾಳೆ ಬೆಟ್ಟ ಹಾಕಿ ಮನೆ ತಕ ಬಂದ
0: ಒಂದಿನ 24 ಅವರ್ಸ್
1: ಹೌದು ಹೌದು ಅದನ್ನ ಸಾಫ್ ಮಾಡಿ ಅಡಿ ಒಂದು ಕಲ್ಲು ಬೆಚ್ಚಿ ನುಕ್ಕಿ ಸಪ್ಪಂದು ಅತ್ತು ಗೊತ್ತಿತ್ತಲ್ಲ
0: ನೆಲ ಓಡಿಸೋಕಲ್ಲ
1: ನೆಲ ಓಡಿಸೋಕೆ ದರ್ಶನ ಮಾಡೋರು
0: ಕರೆಕ್ಟ್ ಅದು ಹೆಣ್ಣು ಪಾತ್ರಿಗಳು
1: ಹೌದು ಹೌದು ಹೌದು ಅವ್ರ ಹೆಂಗಿರತ್ತ ಅದಕ್ಕೆ ದೇವ್ರ ಒಲ್ಮಿ ಜಾಸ್ತಿ ದೇವ್ರ ಕೂಡಲೇ ಬತ್ತ
0: ಸ್ಮೆಲ್ ಒಂಥರ ಲಾಯ್ಕ್
1: ಇರುತ್ತೆ.
0: ಈ ಅವಡಿ ಕಾಳು ಒಣಸುವತ್ತಿಗೆ ಒಣಸಿ ಡಬ್ಬಿಗೆಲ್ಲ ಹಾಕಿಡುವತ್ತಿಗೆ ಅದು ಕುಟ್ಟಿ ಗಿಟ್ಟಿ ಅಂತೆಲ್ಲ ಬರ್ತಲ್ಲ
1: ನಮ್ಮನೆ ಅದ್ ಬಿರ್ಸದ
0: ಬಿರ್ಸ್ ಅಂದ್ರೆ
1: ಬಿರ್ಸ ಅಂದ್ರೆ ಹೇಳ್ರಿ ಹ್ಯಾಂಗ ಅಂತ ಕೇಳ್ರಿ
0: ಸ್ಟ್ರಾಂಗ್ ಸ್ಟ್ರಾಂಗ್ ಸ್ಮೆಲ್
1: ಹೀಟ್ ಅದು ಗರ್ಮಿ
0: ಗರ್ಮಿ
1: ಅದೊಂಥರ ಹೀಟ್ ಶಕಿಗಳು ಜಾಸ್ತಿ ಅದ್ರಾಗೆ ಅದಕ್ಕೆ ಎಂತ ಮಾಡ್ತೀರಿ ಈ ಭತ್ತನೆಲ್ಲ ಇದು ಮಾಡಿ ಅದು ನೀರಿನ ತೆಗೆದು ಅಡಿಯೆಲ್ಲ ಕಲ್ಲೆಲ್ಲ ಬೆಚ್ಚಿ ಗೋಣಿ ಚೀಲಕ್ಕೆ ಹಾಕಿ ಆ ಗೋಣಿ ಚೀಲಕ್ಕೆಲ್ಲ ಸಾಫ್ ಮಾಡಿ ನುಕ್ಕಿ ಸೊಪ್ಪನ್ನು ಮುಚ್ಚಿ ಅದ್ರ ಮೇಲೆ ಮತ್ತೊಂದಿಷ್ಟು ಚೀಲ ಎಲ್ಲ ಹಾಕಿ ಆ ಚೀಲದ ಮೇಲೆ ಕಲ್ಲು ಹರಿ ಬೆಚ್ಚುದು. ಅದು ಶಕಿಗೆ ಭತ್ತ ಬೇಗ ಮುಕ್ಕಿ ಅತ್ತಂದಾಳೆ. ಕಡಿಕ ಒಂದು ಹಾಕಿ ಯಾರು ಬೆಳಗತ್ತ ಹಾಂಗ ತಂದ್ ಮಾಡಿ ಯಾರ ಮೇಲೆ ಭಯಪ್ಪ ಮತ್ತೆ ಅದಕ್ಕೆ ನೀರ್ ಹಿಡುಕಿತ್ತು. ದಿನಾ ಎರಡೆರಡು ಸಲ ನೀರ್ ಹಿಡಿಕ್
0: ನೀರ್ ಹಿಡಿದ್ರೆ
1: ಅದಾ ಬೆಚ್ಚಗಿಪ್ಪ ನೀರ್ ಇತ್ಕಣಿ ಉಗುರ್ ಚಪ್ಪಿ ಆ ಉಗುರ್ ಚಪ್ಪಿ ನೀರನ್ನ ತಕ ಬಂದು ಅದಕ್ಕೊಂಚೂರು ಬಾಯಿ ಬಿಡಿಸಿ ಅದ್ರೊಳಗೆಲ್ಲ ನೀರ್ ಹಾಕುದು, ಅಲ್ಲಿರ್ ಗೋಣಿ ಚೀಲದ ಮೇಲೆ ಆ ಬಿಸಿ ನೀರನ್ನ ಹಿಡುದು ಹಿಡಿದು ಮತ್ತ ಪುನಃ ಹಂಗೆ ಮುಚ್ಚಿ ಬೆಚ್ಚೋದು. ಹಂಗೆ ಮುಚ್ಚಿ ಬೆಚ್ಚರ್ ಗತಿಗೆ ಅದು ಬೆದಿ ಬಂದು ಕಣ್ಕಂತರು. ಒಂದೊಂದ್ಸಲ ಒಂದ್ ದಿವಸದಾಗೆಲ್ಲ ಲಾಯ್ಕ್ ಬತ್ತು, ಒಂದೊಂದ್ಸಲ ಒಂಚೂರು ಎಲ್ಲ ಹಜಿ ಹೆಚ್ಚು ಕಮ್ಮಿ ಆದಿದ್ರೆ ಒಂದ್ ಎರಡು ದಿವಸ ಆತ್ ಆಗಲಿಕ್ಕೆಲ್ಲ ಅದು ಸಾಪ್ ಮುಖ್ಯ ಆದ್ ಕಂಡು ಅದನ್ನ ತಕೊಂಡೋಗಿ ಗೆದ್ದಿ ಹಾಗೆ ಗೆದ್ದಿ ಚೊಲ್ಲು ನೀರ್ ಇದ್ದದ್ ಗೆದ್ದಿಗೆ ಚೊಲ್ಲು ನೀರ್ ನಿಲ್ಸ್ಕೇರ್ತಾರ ಕಣಿ. ಆ ಗೆದ್ದಿಗೆ ಚೊಲ್ಲಿ ಆಗ ಅದು ನೀರಳಗೆ ಇಪ್ಪಂತದಾಗಿ ನೀರಂಗೆ ಇಪ್ಪದ ಮೇಲ್ ಬಪ್ಪಲರಿಗೂ ನೀರಂಗೆ ಇರೋದು
0: ನೀರಾಗಿ
1: ನೀರಾಗಿ ಅದು ಕಣ್ ಕೊಳಿತಿಲ್ಲ
0: ಅದೇ ಕೊಳಿತಿಲ್ಲ
1: ಕಣ್ ಕೊಳಿತಿಲ್ಲ ಬೆದಿ ಬಂದಾಯ್ತು ಕಣಿಗ. ಅದು ಹಾಂಗೆ ಅಲ್ಲೇ ಕಾಲು ಕೊಟ್ಟು ಬೇರೆ ಕಾಲು ಕೊಟ್ಟು ಕಡೆಗೆ ಅದು ಎಂತ ಅತ್ತಂದು ಹೇಳ್ರು ಒಂದು 8 ದಿವಸ ಆರು ಗತಿಗೆ ಫಸ್ಟ್ ನೀರು ಹಾಕ್ದಲ್ಲಿ ಒಣಸುದಿಲ್ಲ ಹಾಂಗೆ ಒಂಚೂರು ಚೂರು ಮುಕ್ಕಿ ಹತ್ತಲ್ಲ ಇನ್ನು ಮೇಲ್ ಮೇಲೆ ಬಪ್ಸೂರಿಗೆ ಹಾಂ ಗೆದ್ದಿನ ಒಂಚೂರು ಬಾಡ್ ಹಾಕ್ತಾರೆ ಅದಕ್ಕೆ
0: ಬಾಡ್ ಹಾಕುದ
1: ಬಾಡ್ ಹಾಕುದಂದ್ರೆ ಹೇಳ್ರಿ ಗೆದ್ದಂಗೆ ಇದ್ ನೀರು ಒಣಸುದು ಅಷ್ಟೊತ್ತಿಗೆ ಒಂಚೂರು ಯಾಕಂದ್ ಹೇಳ್ರೆ ಅದು ಕಾಲು ಕೊಡ್ಲಿ ಅಂದಾಳೆ ಅದು ಕಾಲು ಕಿತ್ತ ಮೇಲೆ ಬಳಿತಾ ಇರತ್ತೆ ಅದು ಸಾಪು ಮಣ್ಣಿಗೆ ಕಾಲು ಕೊಡ್ಲಿ ಅಂದಾಳೆ ಹೇಳಿ ಗೆದ್ದಿ ಬಾಡ್ ಹಾಕ್ತಾರೆ. ಗೆದ್ದಿ ಬಾಡ್ ಹಾಕದಲ್ಲಿ ಒಂಚೂರು ಹಕ್ಕಿ ಕಾಯ್ಕತ್ತ ಕಾಕನಕ್ಕಿ ಬಂದ್ ಮೆಟ್ಟಿ ಹಾಳ್ ಮಾಡ್ತಾವ್ ಈ ಪಾರೇಳಕ್ಕಿ ನಮ್ಮ ಗುಬ್ಬಿ ಹಕ್ಕಿ ಗಾರಿ ಹಕ್ಕಿ ನೈಲಕ್ಕಿ ಇವೆಲ್ಲ ಬಂದ್ರೆ ತಿಂತು ಅಲ್ದ ಆಗಲಿ ಹಕ್ಕಿ ಎಪ್ತೀತ ಹಕ್ಕಿ ಎಬ್ಬುಸುರಿ ಲಾಯ್ಕಿ ಈತ ಆಗಲಿ ಕೈಯಂಗೆ ಏಡ್ಗೆ ಆಯ್ತಪ್ಪ ಅಂತದ ನಾವೊಂದು ಹಾಡು ಹೇಳ್ದಪ್ಪ. ಹಕ್ಕಿ ಕಣ್ ಹಾವೇ ತಿನ್ಲಿ ಹಾವಿನ ಕಣ್ ಹದ್ದೆ ತಿನ್ಲಿ ನಾವು ಬೆಳದ್ ನಾವೇ ತಿನ್ಲಿ ಹಾತ್ ಹಾತ್ ಹಾತ್
0: ಹೌದೌದು
1: ಆಗಲಿಕ್ಕೆ ಡಬ್ಬಿ ಇರಲ್ಲ ಎರಡು ಗ್ಯಾರಿಟಿ ಹಿಡ್ಕೊಂಡು ಹಿಂಗ್ ಬಡುದು ನಾವೆಲ್ಲ ಹಕ್ಕಿ ಹಬ್ಬದು. ಹಾ ಇದ ನೀರಾಗಿದ್ದು ಹಿಂಗಾರ ಇನ್ನು ಹೊಡಿಯಾಗಿ ಅಂತ ಹೇಳಿದ್ರೆ ಗೆದ್ದಿ ಇತ್ತು ಕಣಿ. ಆ ಗೆದ್ದಿನ ಹಾಂಗೆ ಈಗ ಜಡ್ಡ ಅರ್ಕಲ್ ಕೀಳುದಂತಲ್ಲ ಅರ್ಕಲೆಲ್ಲ ಕಿತ್ತು ಹೊಡಿಯೆಲ್ಲ ಮಾಡಿ ಯಾರ ಮೇಲೆ ಗೆದ್ದಿದ್ದು ಗೆದ್ದಿನ ಬಾಡ್ ಹಾಕಂತರು. ಬಾಡ ಅಂದ್ರೆ ನೀರು ಇಪ್ಪದಿಲ್ಲ ನೀರು ಇದ್ದಿದ್ದಾಳಿಗೆ ಆಗಲಿಕ್ಕೆ ಆ ಭತ್ತಕ್ಕೆ ಆ ನಮ್ಮನೆಯಲ್ಲ ಇಲ್ಲ ನೀರ ನೆನ್ಸುದು ಗಿನ್ಸುದು ಅಂತೆಲ್ಲ ಬೀಂಜದ ಭತ್ತ ಯಾವ್ದು ಇತ್ತು ಕಣಿ ಅದನ್ನು ಹಾಂಗೆ ತಂದು ಗೆದ್ದಿಗೆ ಬಿಕ್ಕುದು ಬಿಕ್ಕಿ ಯಾರ ಮೇಲೆ ಅದ್ರ ಮೇಲೆ ಗೋರಿ ಹಾಕುದು ಗೋರಿದು
0: ಗೋರಿ
1: ಗೋರಿ ಕಟ್ಟು ಹಾ ಅದ್ ಯಾಕೆ ಗೋರಿ ಕಟ್ಟದ್ರೆ ಗೆಂಡದಿದ್ರು ಹಕ್ಕಿ ಹಕ್ಕ ಹತ್ತು ಅಲ್ಲ ಭತ್ತು ಪೂರ
0: ಇದು ನಾವು ಒಣ ಕಟ್ಟಿ ಹಂಗೆ ನೀರಿಗೆ ಹಾಕ
1: ನೀರು ಹೊಡಿಯಾಗಿ
0: ಹೊಡಿಯಾಗಿ
1: ಹೊಡಿಯಾಗಿ
0: ಅಂದ್ರೆ ಬೀಜ
1: ಬೀಜ ಖಾಲಿ ಭತ್ತ ನೀರಿಗಿರಿ ಹಾಕಿ ಬೆದಿ ಬರ್ಸ್ದೆ ಮಾಡುದು ಇದನ್ನು
0: ಚೆಲ್ಲಿ ಬಿಡುದು
1: ಚೆಲ್ಲಿ ಬಿಡು ಚೆಲ್ಲಿ ಚೊಲ್ಲಿ
0: ಆದ್ರೆ ಅದಕ್ಕಿಂತ ಮುಂಚೆ ಗೆದ್ದಿಗೆ ನೀರೆಲ್ಲ ಚೆಲ್ಕಂತ್ರ ನೀರು ನಿಲ್ಸದೇ ಇದ್ರು
1: ಸೂರಿಗೆಲ್ಲ ಮಾಡ್ಕಂತ್ರ ಹುಡುಸೂರಿಗೆಲ್ಲ ನೀರಿನ ಪಸಿ ಎಲ್ಲ ಇರುತ್ತೆ ಮತ್ತೆ ಈ ಸಮಯಗೆ ನೀರಿನ ಪಸಿ ಎಲ್ಲ ಮಳಿ ಬತ್ತಲ್ಲ
0: ಮಳಿ ಬಂದ್ರೆ
1: ಹಾ ಬಂದ್ರೆ ಆಗಳಿಗೆಲ್ಲ ಬತ್ತಿದೀತ ಈಗಳಿನ ಕಣಗಾಲ ಆದ್ರೂ ವಾಯ್ದ್ಯಾರ ಗತಿ ಆಯಾ ಮಳೆ ಬತ್ತಿದೀತ ಅದೆಲ್ಲ ಮಾಡಿ ಯಾರ ಗತಿಗೆ
0: ಔಷಧಿ ಬಾಪ ಮಳಿಗೆ ಹೆಸರು ಎಂತ
1: ಫಸ್ಟ್ ಬಾಪದ ಮೊದಲಿಗೆ ಕೃತಿಕ
0: ಕೃತಿಕ
1: ಮಳಿ ಕಡಿಗೆ ಹೇಳುವ ಇದ್ರಂಗೆ ಮುಂದೆ ಕೃತಿಕ ಕಾಯಿ ಕಮ್ರ ಹಂಗೆಲ್ಲ ಇತ್ತು ಅದು ಇದನ್ನ ಆರ್ಮೇಲೆ ಕಡಿಕೆ ಹೊಡಿಯಾಗಿ ಮಾಡ್ರೆ ಹೊಡಿಯಾಗಿ ಹಂಗೆ ಒಂಚೂರು ಹಕ್ಕಿ ಹಫ್ತೆ ಕಣಕ್ ಲಾಯ್ಕ್ ಆತ ಈ ಹೊಡಿಯಾಗಿ ಅಂತ ಅದ್ಕೇಂಡ್ರೆ ಅದು ಕೆಲವು ಒಯ್ಯುಕ್ ಲಾಯ್ಕ್ ಬತ್ತಿಲ್ಲ ಹರಿತ್ ಅದ್ರೊಳಗೆ ಮೇಲ್ ಮಣ್ಣು ಬೀಳತ್ತಲ್ದಾಗ ಗೋರಿ ಹಾಕ್ದಾಗಳಿಗೆ ಮಣ್ಣು ಹೋಗ್ದಾತ
0: ಇರ್ತು
1: ಮೇಲಿಗೆ ಇರ್ತು ಲಾಯ್ಕ್ ಆತ ಒಯ್ಯುಕ್ಕೆ ಮತ್ತೆ ಹೊಡಿಯಾಗಿ ಹಂಗೆ ಈ ನಳಿಯ ಇದು ಕಳಿ ಕುರುಬುಲ ಮಾಂಟ್ಕೀಲ್ ಅವೆಲ್ಲ ಬೆಳೀತು ಈ ಇದ್ರಂಗಾರೆ ನೀರಾಗಿ ಹಿಂಗಾರ ಹಂಗತ್ಲ ನೀರ್ ನಿತ್ಕೆ ಎಲ್ಲ ಕೊಳತಿರತ್ತ ಅದ್ರ ಈ ಭತ್ತ ಮಾತ್ರ ಮೇಲ್ ಬತ್ತತ್ತ ನಳಿಯ ಗಿಳಿಯ ಮತ್ತೆ ಕುರುಬುಲ್ ಅವೆಲ್ಲ ಅಂಚು ಕಮ್ಮಿ ಆತ ಇದ್ರಂಗೆ ಇವೆಲ್ಲ ಜಾಸ್ತಿ ಇರ್ತೋ ಹಂಗೆ ಹೆಂಗ ಒಂದು ಅವ್ರವ್ರ ಅನುಕೂಲದ ಗೆದ್ದ ಮೇಲೆ ಅನುಕೂಲ ಕಂಡು ಅಗಿ ಎಲ್ಲ ಹೋಯ್ತಾ ಇದೆ ಅಗಿ ಮಾಡ್ತಾ ಇದ್ದೀರ ಅಗಿ ಎಲ್ಲ ಮಾಡ್ರಿ ಈಗ ಅದು ಅಗಿ ಅಡಿದು ಸುದ್ದಿ ಆಯ್ತು ನೀರಾಗಿ ಹೊಡಿಯಾಗಿ ಇದೆರಡ್ ಕ್ರಮ ಹಿಂಗೆ ಕಡಿಕೆ ಹಾಗೆ ನಟಿ ಶುರುವಾತ್ ನಟಿ ಶುರುವಾ ಸುರಿಗೆ ನೀವು ಹೇಳ್ರಿ ಮಳಿದು ಮಳಿ ಯಾವ ಯಾವ ಮಳಿ ಅವಲಂಬಿತ ಇರುತ್ತೆ ಎಲ್ಲ ಖಾತಿ ಎಲ್ಲ ಮಳಿ ಅವಲಂಬಿತವೆ ಅಲ್ಲ ನಟಿಯಲ್ಲ ಪೂರ ಸಾಗೋಳಿ ಅದು ಅದ್ರ ಮೊದ್ಲಿಗೆ ಕೃತಿಕ ಕೃತಿಕ ಮಳಿ ಬತ್ತಲ್ಲ ನಕ್ಷತ್ರ ಎಲ್ಲ ನಕ್ಷತ್ರ ಎಲ್ಲ ಆ ಕೃತಿಕ ಹೇಳಿದ್ರೆ ಹೆಚ್ಚಾಗಿ ನಮ್ಮ ಆಡಭಾಷೆಗೆ ಕೃತಿಕ ಕಾಯ್ಕಂಬ್ರ ಕೃತಿಕ ಕಾದ್ರೆ ಭೂಮಿ ಅಂದ್ರೆ ಭೂಮಿ ಸುಡ್ಕ ಅಂದಾಳೆ ಕೃತಿಕ ಮಳಿ ಭೂಮಿ ಮೇಲೆ ಬೀಳು ಕಾಗ ಅಂದಾಳೆ ಹೇಳುದು ಹಂಗ ಒಪ್ಪಿ ತಪ್ಪಿ ಒಂದೊಂದ್ಸಲ ಬತ್ತ ಈಗ ಯಾವ ಮಳಿ ಅಂತಂದಿಲ್ಲ ಬಿಡಿ ಈಗ ಮನ್ಸಾದಾಗೆ ಬೇಕಂದ್ರೆ ಬತ್ತತ್ತ ಈಗ ಬರ್ಸತ್ರ ಮನ್ಸರ್ ಬಪ್ಪದ್ಕಿಂತ ಬರ್ಸ್ತ್ರಿ ಯಾವ ಹೊತ್ತಿ ಬೇಕಾ ಆ ಹೊತ್ತಿ ಬರ್ಸ್ತ್ರಿ ಈಗ ಹೆಚ್ಚಾಯ್ತು ಕಾಲ್ ಮೇಲೆ ಆಯ್ತು ಗಾಳಿ ಬರ್ತು ಮನೆಗೆ ಹೋಯ್ಕಂತ ಕಣಿ ಹಾಗೆ ಮನ್ಸರ್ ಕಲ್ತದಕ್ಕೆ ಕಣ್ಣಿಲ್ಲ ಈಗ ಹಾಗಾಯ್ ಆಗಳಿಕೆಲ್ಲ ಪ್ರಕೃತಿಯಿಂದವೇ ಸಹಜವಾಗಿ ಬತ್ತಿದ್ಪಂತ ಮಳಿ ಅದು ಕೃತಿಕ ಆರ ಮೇಲೆ ರೋಹಿಣಿ ಮಳಿ ಬತ್ತತ್ ರೋಹಿಣಿ ಮಳಿ ದೋಣಿ ಹಾಕತ್ತಮ್ಮ ರೋಹಿಣಿ ಬಂದ್ರೆ ಓಣಿ ಎಲ್ಲ ನೀರಂದಳಿ ಹೇಳುದು ಈ ಮತ್ತೆ ಮಳೆಗಾಲ ಶುರುವಾಯ್ಕರ ಮುಂಚೆ ಈ ವರ್ಷದ ಮಳೆಗಾಲ ಹ್ಯಾಂಗ ಅಂದಳಿ ಹಿಂದಿನವ್ರು ತಿಳ್ಕಂತಿದ್ರು ಕಂಡಾಪಟ್ಟಿ ನಿಮಗೆ ಮಾಯನಣ್ಣ ನಾಯಿ ಬಿತ್ತ ಸಮ ಮಾಯನಣ್ಣ ಮಸ್ತ್ ಆಯ್ತಂದ್ರೆ ಆ ಕಲ್ಲ ಲಾಯ್ಕ್ ಮಳಿ ಅಂಬ್ರ
0: ಹಂಗಾರೆ ಈ ಸಲ ಒಳ್ಳೆ ಮಳಿ ಬರ್ಕ
1: ಯಾಕೆ
0: ಈ ಸಲ ಸ್ವಲ್ಪ
1: ಮಾಯನಹಣ್ಣ ಮಾಯನ ಹಣ್ಣ ಇಲ್ಲ ಹೂವಾಯಿ ಪುರಾ ಕೈಟ್ ಹೋಯ್ತು
0: ನಿಮ್ಮದೇ
1: ಅಲ್ಲ ಕಸಿ ಮರದ್ದಲ್ಲ ಆಗಲಿಕ್ಕೆಲ್ಲ ಕಾಟಲ್ದ
0: ಕಾಟಿದೆ ಈಗಳು ಸ್ವಲ್ಪ ಅಲ್ಲ ತಿಮ್ಮರ್ ಇಲ್ಲ ರೋಡ್ ಮೇಲೆ
1: ತಿಮ್ಮರ್ ಇಲ್ಲ ಅಂತ ಹೇಳ್ರಿ ಈಗ ಎಂತ ಇದ್ಕೋಯ್ತಾ, ಮನಿ ಬುಡದಲ್ಲಿ ಬಿದ್ದ ಮಾಯನ ನೆಕ್ಕು ಸಸಾರ ಅದೇ ಮಾಯನ ಹಣ್ಣು ಅಂಗಡಿಗೆ ದುಡ್ಡು ಕೊಡ್ತಾ ಬಂದ್ರೆ ಬಾರಿ ಹೂ ಚಂದ ಮನ್ಸಲ್ಲಿ ಹಾಕ್ದಂಗ ಹಂಗೆ
0: ಆಯ್ತಲ್ಲ ನಿಮ್ಮದಿ ಗೊತ್ತಿಲ್ಲ ನಮ್ಮದೆಲ್ಲೂ ಒಳ್ಳೆ ಮಾಯನ ಹಣ್ಣು ಆಯ್ತಾ
1: ವೈರೋಡಿ ಅಂದ್ರ್ಯಾ
0: ಹೌದು
1: ಜಾಗ್ರತೆ ಮಾಡ್ಕೊಂಡು ಮಳೆ ಹೆಚ್ಚಾಯ್ತು ನಿಮ್ಮದಿಗೆ
0: ಅದಕ್ಕೆ ಅದಕ್ಕೆ ನಮ್ಮ ಪ್ರಕಾರ ಮಳೆ ಜಾಸ್ತಿ
1: ಈ ಕಾಲ ಮಳೆ ಕಮ್ಮಿ ಅಂಬರ್ ಮತ್ತೆ ಅಲ್ದ್ರೆ ಯುಗಾದಿ ಪಲ್ಲ ಬರ್ತಲ್ಲ ಮನೆ ಯುಗಾದಿ ಪಲ್ಲ ಓದ್ಲಿ ಯುಗಾದಿ ಪಲ್ದಾಗ ಓತ್ರಲ್ಲಿ ಎಷ್ಟು ಕೊಳಗ ಮಳೆ ಜೋಗಿ ಎದ್ದು ಅಪದಿ ಹಂಗೆ ಅದು ಇದೆಲ್ಲ ಮಸ್ತಲ್ಲ ಬತ್ತದ್ರಾಗೆ ಯುಗಾದಿ ಪಲ್ಲ ನಾನು ಕೇಳಲೇ
0: ಯುಗಾದಿ ಪಲ್ಲ ಎಂತ ಆಯ್ತು ಮಳೆ ಕಮ್ಮಿ ಅಂತ
1: ಕೇಳಲೇ ಇಲ್ಲ ನಾನು ಈ ವರ್ಷ ಯುಗಾದಿ ಪಲ್ಲ
0: ಏನಾಯ್ತು ಮಳೆ ಕಮ್ಮಿ ಆಗ
1: ಅಲ್ಲಿ ಕೇಂದಿದ್ದಕ್ಕೆ ಮಳೆ ಕಮ್ಮಿ ಅಲ್ಲ ಬಪ್ಪದ ಬತ್ತ ಈ ವರ್ಷ ಮಳೆ ಕಮ್ಮಿ ಅಂತ ಹೇಳಿರಪ್ಪ
0: ನಾನು ಸಹ ಓದಿದ್ದೆ
1: ಗುಡ್ಗೆ ಅದು ಯುಗಾದಿ ಪಲ್ದಾಗ ಇರ್ತಲ್ಲ ಗುಡ್ಗೆ ಹೆಚ್ಚು ಬತ್ತ ಗಾಳಿ ಹೆಚ್ಚು ಬತ್ತ ಮಳೆ ಹೆಚ್ಚು ಬತ್ತ ಅಂದೆಲ್ಲ ಇರತ್ತೆ
0: ಹಿರಿಯರೆಲ್ಲ ಹೆಂಗೆ ಮಳಿದು
1: ನಿಶಾನಿ ಅಂದ್ರೆ ಹಿಂಗೆ ಒಂದು ಜೋರ್ ಮಸ್ತ್ ಮಾಯಿನ ಹಣ್ಣಾರೆ ಮಳೆ ಬತ್ತಂಬ್ರ ಕಡಿಕೆ ಈ ಸಳ್ಳಿ ಹಣ್ಣು ಬತ್ತಲೆ ಸಳ್ಳಿ ಹಣ್ಣು ಅಂದ್ರೆ ಇದು ಮಾಯಿನ ಹಣ್ಣಿಗೆ ಅಂದ್ರೆ ಅಂತಂದ್ ಕೇಳ್ದಾಗ ಸಳ್ಳಿ ಹಣ್ಣು ಅಂದ್ರೆ ಹಾಡಿ ಬದಿಗೆ ಹತ್ಕಣಿ ಅರ್ಶಿನ ಬಣ್ಣದ ಒಂದ್ ನಮ್ಮನೆ ಮೇಲೆ ಸುಪ್ಪಿ ಕಣಿಗೆ ಇರುತ್ತೆ ಅದು ಹಿಂಗ್ ಒಚ್ಚಿ ಹಿಂಗ್ ಬೀಜ ಅರ್ಶಿನ ಬೀಜ ಎರಡು ಹಿಂಗ್ ಇರತ್ತೆ ಮೇಲೆ ನೋಡಲ್ಲ ಒಚ್ಚಿ ಹತ್ತ ಸಳ್ಳಿ ಹಣ್ಣು ಹಾಡಿಗೆಲ್ಲ ಹಾಪದ್ ಲಾಯ್ಕ್ ಅದು
0: ಮುರಿನ ಹಣ್ಣು ಅಲ್ಲ
1: ಹುಳಿ ಹುಳಿ ಇಲ್ಲ ಮುರಿನ ಹಣ್ಣು ಬೇರೆ ಸಳ್ಳಿ ಹಣ್ಣು ಚಂದ ಚಂದ ನಾವು ಗರ್ಚಿನ ಹಣ್ಣು ಅಲ್ಲೇ
0: ನೆಕ್ಸ್ಟ್ ಟೈಮ್ ತಂದು ಕೊಡಿ
1: ಹಾ ಸಳ್ಳಿ ಹಣ್ಣು ಆದಲ್ಲ ತಂದು ಕೊಡಿ ಈ ಕಾಲ ಸಳ್ಳಿ ಹಣ್ಣು ಇಲ್ಲ ಅದೇ ಮಳೆ ಕಮ್ಮಿ ಯಾಕಂತ
0: ಸಳ್ಳಿ
1: ಹಣ್ಣು ಇಲ್ಲ ಸಳ್ಳಿ ಹಣ್ಣು ಆರೆ ಮಾಯಿನ ಹಣ್ಣು ಆರೆ ನೇರಳೆ ಹಣ್ಣು ಆರೆ ಬನ್ನೇರಳೆ ಅಲ್ಲ ಈ ನೇರಳೆ ಹಣ್ಣು ಹಾ ಆ ನೇರಳೆ ಹಣ್ಣೆಲ್ಲ ಆರೆ ಒಳ್ಳೆ ಮಳೆ ಅವ್ರು ಕಂಡಪಟ್ಟಿ ಆಯ್ಕೆ ಹಣ್ಣು ನಾಲ್ಕನಲ್ಲ ಮಸ್ತ್ ಹಣ್ಣು ಹಿಡಿದ್ರೆ ಲಾಯ್ಕ್ ಮಳೆ ಬತ್ತಂದಳಿ ಇತ್ತು ಈ ವರ್ಷದಲ್ಲ ಒಂಚೂರು ಕಮ್ಮಿ ಕಮ್ಮಿ ಇತ್ತಪ್ಪ ಗೊತ್ತಿಲ್ಲ ನಂಗೆ ಕಡಿಗೆ ಇವ್ದೆಲ್ಲ ಒಂದು ಮಳೆ ನಿಶಾನಿ ಕಡಿಗೆ ಮಳೆ ಹೆಂಗು ಇನ್ನು ಬೇರೆ ಐತಿ ಸ್ವಲ್ಪ ಒಂಚೂರು ಮಳೆಗಾಲ ಆದ್ಮೇಲೆ ಈಗ ಒಂದು ಯಾವ್ದೊಂದು ಮಳೆ ಬರಲ್ಲ ಅನ್ ಮಾಡುವ ಮಳೆಗಾಲ ಹಿಡ್ದು ಆಗಳಿಗೆ ಹಳಿ ಬದಂಗಲ್ಲ ಮಾರ್ಬೀಳು ಹೂವು ಹತ್ತು ಆದ್ರೆ ಆ ಮಾರ್ಬೇಳು ಹೂವು ಅಂತ ಹೇಳುವ ನಮ್ಮ ಒಂಥರ
0: ಬಿಳಿ
1: ಇಲ್ಲ ಪಿಂಕ್ ಒಂಥರ ನೀಲಿ ಪಿಂಕ್ ಇರುತ್ತೆ ಒಂಥರ ನೀಲಿ ಕಲರ್ ಬತ್ತ
0: ನಮ್ಮನೆ ಹೊಳಿ ಬದಿಗಲ್ಲ ಇಲ್ಲ ಅಂತ ಈ ತರ ಉಪ್ಪು ನೀರು ಹೊಳೆ
1: ಉಪ್ಪು ನೀರು ಹೊಳೆ ಯಾರು ಇರತ್ತಪ್ಪ ಮಾರ್ಬೇಳು ಹೂವು ಇರುತ್ತೆ ಅದ್ರಾಗೆ ಏಡ್ ಜಾತಿ ಇತ್ತು ಒಂದು ಕೊಳ್ಳು ಕೊಳ್ಳು ಹೂಗು ಒಂದು ಬಳ್ಳು
0: ಹೂಗು
1: ಕೊಳ್ಳುಗ ಇದಲ್ಲ ನೀವು ಹೇಳದ ಸ್ವಾಣಿ ತಿಂಗಳ ಹೊಸ್ಲಿ ಬೆಚ್ಚು ಕೊಳ್ಳು ಹೂಗಲ್ಲ
0: ಮತ್ತೆ
1: ಮಾರ್ಬೇಳು ಹೂಗಾಗೆ ಕೊಳ್ಳು ಹೂಗ ಬಳ್ಳು ಹೂಗ ಅಂದ್ರೆ ಕೊಳ್ಳು ಹೂಗ ಅಂತ ಹೇಳಿದ್ರೆ ಅಲ್ಲೇ ಕೊಳತು ಹಾಪದ ಗಿಡದಾಗ ಅಲ್ಲೇ ಕೊಳಿ ಇತ್ತಂದಾಳಿ ಇನ್ನೊಂದು ಬಳ್ಳು ಹೂಗ ಅಂದಾಳಿ ಹೇಳದಿದ್ರೆ ಕಡ್ಲು ಗಂಗಮ್ಮನ ಬೈಕಿಗೆ ಹಾಪದ ಅಂಬರವ್ ಬೈಕಿ ಮದಿಗೆ ಗಂಗಮ್ಮನಿಗೆ ಬೈಕಿ ಮದಿ ಮಳಗಲ್ಲ ಅಪ್ಪದ
0: ಎಂತ ಇಮ್ಯಾಜಿನೇಷನ್
1: ಹೌದೌದು ಅವಳಿಗೆ ಆಸೆ ಅಂಬ್ರದ ಆ ಬಳ್ಳು ಗಮ್ದಿ ಮಾರ್ಬೇಳು ಕಂಡಪಟ್ಟಿ ಆಯ್ತಂತಾರೆ ಆಗಳಿ ಮಳಿ ಬತ್ತಂದು ಗ್ಯಾರಂಟಿ ಮಸ್ತ್ ಹೂಗಾದಿದ್ರೆ ಮಳಿ ಬತ್ ಮಳಿ ಬಂದ್ರೆ ಆ ಹೂ ಗುದ್ರತ್ ಆ ಹೂ ಗುದ್ರಿ ಕಡ್ಲಿಗೆ ಹೊತ್ತಲ್ದ ಗಂಗಮ್ಮನ ಬೈಕಿಗೆ ಬಳ್ಳು ಇದು ಆಯ್ತು ಅಂದಾಳಿ ಅದೇ ಮಾರ್ಬೇಳು ಹೂಗಾಗಿ ಇದೆಲ್ಲ ಮಳಿ ನಿಶಾನಿ ಅಲ್ಲ ತೋರಿಸುವಂತದ್ದು ಈಗಳು ಹತ್ತು ಕೊಳ್ಳು ಬಳ್ಳುಗಲ್ಲ ಹತ್ತು ನಮ್ಮ ಬದಿಗೆ ಹತ್ತು ಈಗಳು ಹೇಳ್ತಾರೆ ಅದಾದ ಮತ್ತೆ ಆಕಾಶ ಕೆಂಪು ಎತ್ ಕಣಿ ಆಕಾಶದಂಗ ಒಂದು ಬದಿ ಕೆಂಪಾದಿದ್ರೆ ಈ ಪೊಡೆ ಎಲ್ಲ ಕಡ್ಲಂಗ್ ಚಂದೇ ಶಾಡಿ ಮೀನ್ ಬತ್ತತ್ತ ಅಂತ ಹೇಳ್ತಾರೆ ಇದೆಲ್ಲ ಅವ್ರದ್ದೊಂದು ಕುರು ಒಂದು ನಿಶಾನಿ ಹಿಂಗಿಂದೆಲ್ಲ ಆತ ಇರತ್ತೆ ಕಡಿಕೆ ಕೃತಿಕನ ಹೇಳಲ್ಲ ಕೃತಿಕಾ ರೋಹಿಣಿ ಕಡಿಕೆ ಮೃಗಶಿರಮಳಿ ಮೃಗಶಿರಮಳಿ ಎಲ್ಲ ಕಂಡಪಟ್ಟಿ ಬಪ್ಪದ ಈ ರೋಹಿಣಿ ಮಳಿಗೆ ಅಷ್ಟೊತ್ತಿಗೆಲ್ಲ ಆ ಹಿಂದಿನ ಕಾಲದಲ್ಲಿ ನೋಡಕ್ ಶುರು ಮಾಡ್ತಿದ್ರು ರಾಕೇರಿ ಗೊತ್ತಿಲ್ಲ ಕಡಿಗೆ ಮೃಗಶಿರ ಮಳಿಗೂ ಇತ್ಕಣಿ ಮೃಗಶಿರ ಮಳಿ ಅಂತ ಹೇಳಿದ್ರೆ ಮೃಗ ಸಮೇತ ಗೂಡು ಕಟ್ಟು ತಮ್ದು ಅದಕ್ಕೆ ಅಷ್ಟು ಮಳೆ ಕಂಡಪಟ್ಟಿ ಈ ಹೊಂದಿ ಗಿಂದಿ ಎಲ್ಲ ಇದ್ವಲ್ಲ ಅವು ಗೂಡು ಕಟ್ಟಿ ಯಾಕಂತ ಹಂದಿ ಚರ್ಮ ಅಷ್ಟೇ ಅಲ್ಲ ಸುಂಟ್ಕಾಂಬ್ದು ಹಂದಿ ಚರ್ಮಕ್ಕೆ ಅವೇ ಅಷ್ಟು ಬಿರ್ಸಿದ್ರು ಮೈ ಅವಕ್ಕೆ ಚಳಿ ತಳೋಕಾತಿಲ್ಲ ಮೃಗಶಿರ ಮಳಿ ಅಂದ್ರೆ ಆ ನಮ್ಮನೆ ಬತ್ತಂದಾಳೆ ಕೃತಿಕಾ ಭರಣಿ ರೋಹಿಣಿ ಕಡಿಕೆ ಮೃಗಶಿರ ಕಡಿಗೆ ಆದ್ರಿ ಮಳಿ ಆದ್ರಿ ಮಳಿ ಅಷ್ಟು ಹೋಗಿದ್ದಂತ ಹೇಳಿ ಕೈ ಬತ್ತಲ್ಲ ಅದೊಂದು ಬಂದ್ರೆ ಬಂತ ಬಾರ್ದಿರಲಿಲ್ಲ ಆದ್ರಿ ಮಳಿ ಆರ್ ಆದತ್ತೆ ಹಾರ ಹಾದತ್ತೆ ಅಂತಾರ ಇನ್ನಲ್ದಿರ ಹೊಡಿ ಆದ್ರಿ ಅಂತಾರ ಇನ್ನೆಲ್ಲಾರು ಕೆಲವ್ರು ಹೇಳ್ತಾರ ಆದ್ರಿ ಮಳಿಗೆ ನಟ್ರೆ ಆದಷ್ಟು ಬೆಳಿತಂಬ್ರ ಹಿಂಗಿಂದೆಲ್ಲ ಮಸ್ಟ್
0: ಆದ್ರಿ ಮಳಿ ಯಾವ ತಿಂಗಳ ಬಪ್ಪದ
1: ಆದ್ರಿ ಮಳಿ ತಿಂಗಳಾಗ್ದ ನನಗದ ಅಂದ್ರೆ ಹಂಗ ಈಗ ಇದು ಇದು ಯಾವ್ದು ಇದು ಯಾವ ಮಳೆ ಅಂತ ಗೊತ್ತಾದ್ರೆ ಸಾಧಾರಣ ಮುಂದಿದ್ ಗೊತ್ತಾತ
0: ಇದು ಕೃತಿಕ ಅಲ್ಲ
1: ಇದು ಕೃತಿಕವಾ ಈಗ ರೋಹಿಣಿ ಅಲ್ದ ಬಪ್ಪದ ಇನ್ ಈಗ ರೋಹಿಣಿ ಅನ್ಕಂಡ್ ಗೊತ್ತಿಲ್ಲ ಕಡಿಕೆ ಮೃಗಶಿರ ಮೃಗಶಿರ ಆದ್ಮೇಲೆ ಆದ್ರಿ ಮಳೆ ಆದ್ರಿ ಮಳೆ ಬಂದ್ರೆ ಆರ್ ನಕ್ಷತ್ರದ ಮಳೆ ಒತ್ತಂಬರ್
0: ಬಟ್ ಇದು ಹದಿನೈದು ದಿನಕ್ಕೆ ತಾನೆ
1: ಹದಿನೈದು ದಿನಕ್ಕೆ ವಾಯ್ದಿ ಅವಕ್ಕೆ ಆದ್ರಿ ಮಳೆ ಆದ್ರಿ ಮಳೆ ಹಾಗೆ ಆದ್ರಿ ಮಳೆಗೆ ಒಂದ್ ಸ್ವಲ್ಪ ಗಾಳಿ ಹೆಚ್ಚು ಬಪ್ಪದ
0: ಹಾ
1: ವರ್ಷಕ್ಕೆ
0: ಆಸಾಡಿ ಬತ್ತಕ್ಕಂತ
1: ಆಸಾಡಿಕ್ಕಿಂತ ಮುಂಚೆ ಬತ್ತ ಆಸಾಡಿ ಅಂದ್ರೆ ಆದ್ರಿ ಮಳೆ ಅಪ್ಸುರಿಗೆಲ್ಲ ನಟ್ಟಿ ಆತ ಆಸಡಿ ಬಪ್ಸುರಿಗೆ ನಿಮ್ಗೆ ಪುನರ್ವಸ ಚಳಿ ಹಿಡಿಸುದಲ್ದ ಅದಾಗಲಿ ಕಳಿ ಹೆಕ್ಕು ಟೈಮ್ ಕಳಿ ಹೆಕ್ಕು ಸಮಿಗೆ ಅದು ಬತ್ತ ಈಗ ನಟ್ಟಿ ಆಯ್ತು ಆದ್ರಿ ಮಳೆ ಬೆಳೆದ್ರೆ ಆದಷ್ಟು ಹತ್ತಂತ್ರ ಆದ್ರಿ ಆದ್ಮೇಲೆ ಕಡಿಕೆ ಪುನರ್ವಸ ಪುನರ್ವಸ ಅಂದ್ರೆ ಪುನರ್ವಸ ರಸ ಹಿಂಡತ್ತ ಅಂತ ಹೇಳುದು ಅದ್ರ ಅಷ್ಟು ಮಳಿ ಚಂದೇ ಮಳಿ ಬರ್ತದಳಿ ಹೇಳಿ ಕಡೆ ಪುನರಸಾರ್ಮೆ ಪುಷ್ಯ ಅಣ್ಣ ತಮ್ಮ ಮಳಿ ಅಂತ ಹೇಳ್ತಾರೆ. ಅಣ್ಣ ಮನಿ ಮಾಡ್ಕಿ ಮನಿ ಕಿತ್ತರೆ ತಮ್ಮ ಹೊಟ್ಟೆ ಕೀಳ್ತಾ ಅಂತ ಹೇಳುದು.
0: ಹಾ, ಆಗಳಿಕೆ ಅಷ್ಟು ಬಿರುಸಾಗಿ ಮಳೆ, ಗಾಳಿ ಮಳೆ ಎಲ್ಲ.
1: ಹಾ, ಪುನರಸ ಮಳಿ ಕಂಡಾಪಟ್ಟಿ ಬಂತಂತಾರ ಮನಿ ಒಳಗ ಬಂದು ಮನಿ ಒಳಗೆ ಒಲಿ ಬೂದಿ ತಕೋ ಹತ್ತಮ್ರದ. ಹಾ, ಅಷ್ಟು ಅಂದ್ರೆ ಒಲ್ಲೆರಿಗೂ ಬತ್ತು ನೀರು ಅಮ್ಲೆಕ್ಕ ಈ ಪುಷ್ಯ ಇದೈತ್ ಕಣಿ, ಇದು ಹೊಟ್ಟೆ ಕೇಳತ್ತ ಹೊಟ್ಟೆ ಕೇಳಿತ್ತ ಅಂದ ಆಗಲಿಕ್ಕೆಲ್ಲ ಮಣ್ಣಿನ ಮನೆಯಲ್ಲ ಹಿಂಗ ಆರ್ ಎಸ್ ಎಸ್ ಸ್ಲ್ಯಾಬ್ ಇದೆ ಆರ್ ಸಿ ಸಿ ಎಲ್ಲ ಆರ್ ಸಿ ಸಿದೆಲ್ಲ ಮನಿ ಮಾಡ್ತಿರ್ಲ ಇದಿತ್ತು, ಇಷ್ಟು ಗಟ್ಟಿಯಲ್ಲಿ ಇರ್ತಿರ್ಲ ಇದ್ದಿತ್ತು. ಆರು ಮನೇಲ ಯಾಕೆ ಮನಿ ಮಾಡ್ತಿದ್ದೀರ? ಮಣ್ಣಲ್ಲ ಮಣ್ಣಿಂದ ಆಪಕೋಯಿ ಎಲ್ಲ ಕಂಡಾಪಟ್ಟಿ ಮಾಡಿ ಬಂದು ಹಿವರ್ ಹೊಡೆದು ಹಿಸ್ತು ಬೀಳುದು ಹಂಗಿಂದೆಲ್ಲ ಆತ್ತಂದಳಿ. ಕಡೆಗೆ ಅಸ್ಲಿ ಮಳಿ ಪುನರ್ ಪುಷ್ಯ ಆಯ್ತಲ್ಲ, ಪುಸ್ಲಿ ಪುಷ್ಯ ಆದ್ಮೇಲೆ ಅಸ್ಲಿ ಮಳಿ ಬತ್ತತ್ತ. ಅಸ್ಲಿ ಮಳಿಕ್ಕಿಂತ ಬಿಸಿಲೆಲ್ಲ ಸಮರ್. ಹಾ, ಯಾಕಂದ ಹೇಳ್ರ ಆನಮನಿ ಬತ್ತತ್ತಂದಳಿ ಆ ಮಳಿ. ಅದೆಲ್ಲ ಅವರೆಲ್ಲ ಹಿಂದಿನ ಕಾಲದಂಗ ಒಂದು ರೂಢಿ ಮಾತು ಕಂಡದ್ದು ಕೇಂದ್ರದಿತ್ ಕಣಿ ಅದ ಅಸ್ಲಿ ಮಳಿಕ್ಕಿಂತ ಬಿಸಿಲೆಸ್ ಅಂತ. ಪುಷ್ಯ ಪುನರಸ ಪುನರಸ ಪುಷ್ಯ ಅಸ್ಲಿ ಅಸ್ಲಿ ಆದ್ಮೇಲೆ ಉತ್ರಿ ಯಾಕಂತ. ಉತ್ರಿ ಉತ್ರಿ ಮಳಿ ಉತ್ರಿ ಮಳಿ
0: ಉತ್ತರಿಯ ಉತ್ತರಿಯ
1: ಉತ್ತರೆ
0: ಉತ್ತರೆ.
1: ಹಾ, ಉತ್ರಿ ಉತ್ರಿ ಅಮ್ಮ ನಾವು ಉತ್ರಿ ಚಿತ್ರಿ
0: ಚಿತ್ರಿ
1: ಚಿತ್ತ ಹಸ್ತ ಚಿತ್ತ ಸ್ವಾತಿ ಅವಲ್ಲ ಇಲ್ಲ ಹಂಗೆ. ಅದಕ್ಕೆ ಈ ಮಳಿಗೆ ಎಲ್ಲ ಒಂದೊಂದು ಹೆಸರು ನಮ್ ಬದಂಗೆ ಹಿಂಗೆ ಶಾರ್ಟ್ ಆಗಿ ಹೇಳುದು.
0: ಆಯಾ ಶಾರ್ಟ್ ಅಲ್ಲ ಇದು ಉದ್ದುದ ಚಿತ್ತ ಇರೋ ಚಿತ್ರಿ
1: ಸಣ್ಣ ಕಾಯ್ತಲ್ಲ ಉತ್ರಿ ಉತ್ರಿ ಉತ್ತರ ಇದು ಉತ್ರಿ ಉತ್ರಿ ಬಂದ್ರು ಕುತ್ರಿ ಎಲ್ಲ ಕೂಳಮ್ದ. ಹುಬ್ಬಿ ಮಗಿ ಹುಬ್ಬಿ ಮಳೆ ಹುಬ್ಬಿ ಮಳೆ ಇತ್ತು ಕಣಿ ಮಗಿ ಮಳೆ ಇದಾರ ಮೇಲೆ ಯಾವ್ದಂದ್ರೆ ಅಸ್ಲಿ ಯಾರ ಮೇಲೆ ಮಗಿ ಮಗಿ ಯಾರ ಮೇಲೆ ಹುಬ್ಬಿ ಮಗಿ ಮಳೆ ಇತ್ತು ಕಣಿ ಮಗಿ ಮಳೆ ಮಗ್ದು ಮಗ್ದು ಬಾಪದ ಅಮ್ರ ದಡ್ ದಡ್ಡ ಹನಿ ಅಂದ ದಡ್ ದಡ್ ದಡ್ ದಡ್ ದಡ್ ಅಂತ ಗೊತ್ತಿರತ್ತ ದಡ್ ದಡ್ ದಡ್ ದಡ್ ದಡ್ ದಡ್ ಅಂತ
0: ದಡ ದಡ್ ಬಂದ ಚೊಂಡಿ
1: ಹಿಂಗ್ ಮತ್ ಹಾಂಗ ಒಂದೇ ಸಲ ಸ್ವಯ್ಯ ಬಂದ್ ಸ್ವಯ್ಯ ಹಾರ್ಕ ಹೋಯ್ ಆಯ್ತದ ಅದ ಇದ ಮಗಿ ಮಳಿ ಮಗಿ ಮಳಿ ಆರ್ ಮೇಲೆ ಹುಬ್ಬಿ ಮಳಿ ಹುಬ್ಬಿ ಮಳಿ ಮಳಿ ಅಂತ ಹೇಳ್ರ ಅಬ್ಬಿ ಅದಿ ಹಾಲು ಕುಡ್ದಂಗಮ್ರ ನಿಧಾನ ಮಕ್ಕಳ ಹಾಲು ಕುಡ್ದಿದ್ಯಾ ಹಂಗೆ ನಿಧಾನ ಬಂದ ಆ ಮಳಿ ಹಂಗೆ ಬರ್ಕೆ ಯಾಕಂದ ಹೇಳ್ರೆ ಆಗಳಿಕೆ ಗೆದ್ದಂಗಿ ಕೊನೆಯೆಲ್ಲ ಹಾಲು ನುಂಗು ಹೊತ್ತು ಹಾಲು ನುಂಗು ಹೊತ್ತಿಗೆ ಎಲ್ಲಾರು ದಡ ದಡ್ ದಡ್ ಮಳಿ ಬಂದಿದ್ರೆ ಅದ್ ಪೂರ ಉದ್ರಿ ಹೊತ್ತ
0: ಹಾಲು
1: ಪೂರ ಚಟ್ ಆತ ಅದೇ ಹುಬ್ಬಿ ಮಳಿ ಕಂಡಗೆ ನಿಧಾನ ಬತ್ತಿದ್ರೆ ಫಸಲ್ ಆಯ್ಕಾತ್ ಅಂದಳಿ ಹೇಳಿ ಹಂಗೆ ಅದು ಇದೆಲ್ಲ ಒಂದೊಂದು ಕ್ರಮ ಕಡಿಕೆ ಹಿಂಗೆ ಇರುತ್ತೆ ಕಡೆ ಮುಂದ್ ಮುಂದೆ ಹುಬ್ಬಿ ಮಗಿ ಹುಬ್ಬಿ ಉತ್ರಿ ಚಿತ್ರಿ ಹಿಂಗೆ ಒಂದೊಂದೇ ಒಂದೊಂದೇ ಮಳೆ ಬತ್ತತ್ತು. ಲಾಸ್ಟಿಗೆ ಬಪ್ಪದ ಯಾವ್ದು ವಿಶಾಖಿ ಮಳೆ ಬತ್ತತ್ತು ಈ ದೀಪಾಳಿ ಹಬ್ಬದ ಸಮಯ ವಿಶಾಖಿ ಮಳೆ ಬಪ್ಪ ಆಗಮ್ರು ವಿಶಾಖಿ ಮಳೆ ಭೂಮಿ ಮೇಲೆ ಬಂತ ಬಿತ್ತಂದ್ರೆ ವಿಷಜಂತುಗಳು ಜಾಸ್ತಿ ಅಮ್ರ. ಹಾ, ಮಳೆ ಹಿಂಗೆ ವಿಶಾಖಿ ಮಳೆ ಬಪ್ಪ ಆಗ ಅಂತ ಹೇಳ್ತಾರೆ. ಒಂದು ವೇಳೆ ವಿಶಾಖಿ ಮಳೆ ಬಂದದಿದ್ರೆ ಮಳೆಗಳ ರಾಜ ಯಾವುದು ಅನುರಾಧ ಯಾವುದಕ್ಕೂ ಹೇಳ್ತಾರೆ. ಅನುರಾಧ ಮಳೆ ಭೂಮಿ ಮೇಲೆ ವಿಶಾಖಿ ಮಳೆ ಎಷ್ಟೇ ಬಂದ್ರು ಅಡ್ಡಿಲ್ಲ ಅಂದ್ರೆ ಅನುರಾಧ ಮಳೆ ಭೂಮಿ ಮೇಲೆ ಒಂದು ಹನಿಯಾರು ಬೀಳ್ಕೆ ಅಂದ್ರೆ ಆ ವಿಷಜಂತುಗಳೆಲ್ಲ ತಗ್ಗುತ್ತೆ ಅಂತ ಹೇಳೋದಕ್ಕೆ. ವಿಶಾಖಿ ಬಂದ್ರು ಅಡ್ಡಿಲ್ಲ ಅನುರಾಧ ಬರ್ಕ ಅಂದಳಿ ಹಾಗೆ.
0: ಸ್ವಾತಿ ಮುತ್ತಿನ ಮಳೆ
1: ಸ್ವಾತಿ ಮಳೆಗೆಲ್ಲ ಇದೇ ಮಾಡ್ತಾರೆ ಗೊತ್ತಾ ನಿಮ್ಗೆ? ಸೀರಿಯಲ್ಲ ಬಿಸಿಲಿ ಹಾಕ್ತಾರೆ
0: ಸ್ವಾತಿ ಬಿಸಿಲಿ ಅಂದ್ರೆ
1: ಸ್ವಾತಿ ಬಿಸಿಲಿಗೆ ಅದನ್ನ ಹಾಕ್ತಾರೆ ಬೀಜ ಹಾಕ್ತಾರೆ ಇದೆಲ್ಲ ಹಾಕ್ತಾರೆ ಸ್ವಾತಿ ಬಿಸಿಲು ಬೀಳ್ಕ ಅಂದಳಿ ಹೇಳಿ. ಹಾ, ಅವೆಲ್ಲ
0: ಮತ್ತೀವ ಮತ್ತೊಂದು ಹೇಳ್ತಾರೆ ಅಂತಂದ್ರೆ ಸ್ವಾತಿ ಮಳಿ ಬಪ್ಪತ್ತಿಗೆ ಅದನ್ನ ಹಿಡ್ದು ನೀವು ಮಡಕೆಯಲ್ಲಿ ಇಟ್ಟರೆ ಆ ನೀರು ಅಷ್ಟು ಒಳ್ಳೇದಮ್ರ ಅಂತೇಳಿ ಹೇಳಿ ಆ ನೀರನ್ನು ಹಿಡ್ದಿಡಿನಿ ಅಂತೆಲ್ಲ ಹೇಳಿ.
1: ಹೌದು ಹೌದು, ಅದ ಹೇಳ್ತಾರೆ. ಬೇಡೂರು ದೇವಸ್ಥಾನ ಮಗಿ ಮಳಿ ಇದೆ ಅದು ನೀರು ಹಿಡ್ದಿರ್ತಾರೆ ಅವ್ರಿಗೆ ಈ ವರ್ಷ ಇಟ್ಟದ್ ಬರು ವರ್ಷಕ್ಕೆಲ್ಲ ಬೇಕು ದೇವಸ್ಥಾನದಾಗ.
0: ಹೌದು ಹೌದು,
1: ಮಗಿ ಮಳಿದು ನೀರು ಅದೆಲ್ಲ ಕ್ರಮ ಇತ್ತು ಸುಮಾರು ಇತ್ತು. ಹೀಗೆ ಇದು ನಮ್ಮ ನಟ್ಟಿಗೆ ಸಂಬಂಧಪಟ್ಟಂಗೆ ಗೆದ್ದಿ ಹದ ಮಾಡಿ ಒಂದು ಈ ರೀತಿಯಂಗೆ ಹಿಂದಿನ ಕ್ರಮದಂಗೆ ಮಾಡ್ತಾ ಇದ್ದೀರಾ. ಇವತ್ತಿನ ದಿವಸಕ್ಕೆ ಕಾಲಮಾನಕ್ಕೆ ಎಲ್ಲವೂ ಬದಲಾಯ್ತು, ಒಂದೇ ಒಂದು ಸ್ವಲ್ಪ ಇದಿಲ್ಲ. ಕಡೆಗೆ ಆಗಿ ಹೋಯ್ದ್ರೆ ನಿಮ್ಗೆ ಅದ್ರ ಬಗ್ಗೆ ಹೇಳ ಕಣಿ, ಮಾತಾಡ್ತಾ ಮಸ್ತ್ ಬಂತಲ್ಲ ನಾವು ಆಗಿ ಅಂತ ಹೇಳ್ತಾ. ಆಗ್ಯಂಗು ಈಗ ಒಂದಾಳಾಗಿ ಅಂದ್ರೆ ಹಂಗೆ, ಒಂದಾಳಾಗಿ ಅಂತ ಹೇಳಿದ್ರೆ 30 ಹಿಡಿ, 30 ಹಿಡಿ ಅಂದ್ರೆ 60 ಸೂಡಿ. ಒಂದ ಸೂಡಿಗೆ ಆಗಿ ಆಯ್ಕರೆ 2 ತಳ, ಕೈಯಂಗೆ 2 ತಳ ಇರುತ್ತೆ ಕಣಿ, 2 ತಳ ಹಿಡ್ಕೊಂಡ್ರೆ 1 ಸೂಡಿ ಆಗಿ
0: ಅದನ್ನ
1: ಬಿಗ್ದು ಕಟ್ಟದಾಗಳಿಕ್ಕೆ 1 ಸೂಡಿ ಆತ. ಹಂಗಿಂದ 30 ಹಿಡಿ ಮಾಡ್ರೆ 60 ಸೂಡಿ ಮಾಡ್ರೆ ಒಂದಾಳಾಗಿ. ಒಡೆಯ ಒಕ್ಕಲ್ ಕಾಲದಂಗೆ ಒಡೆಯರ್ ಮನೆದು ಹೋಯ್ಸುರಿ ಮಾತ್ರ, ಬೇರೆ ಎಲ್ಲರಿ 30 ಹಿಡಿ ಆರ ಒಡೆಯರ್ ಮನೆ 35 ಹಿಡಿ ಆಗಿ ಒಯ್ಕಿದ್ ತಮ್ರ ಆಗಳಿಕ್ಕೆ
0: 5 ಹಿಡಿ
1: ಜಾಸ್ತಿ. 10 ಸೂಡಿ,
0: 7 ಸೂಡಿ.
1: ಈಗ ಹುಲ್ ಲೆಕ್ಕ ಮಾಡತ್ ಕಣಿ, 1 ಸಲ್ಗಿ 7 ಸಲ್ಗಿ ಅಂತ ಹೇಳ್ರ ಹಾಗೆ. ಆ ಲೆಕ್ಕದಂಗೆ ಇದನ್ನ ಆಗಿ ಲೆಕ್ಕ ಹಿಂಗೆ ಹಿಂದಿನ ಕಾಲದ. ಕಡೆಗೆ ಅದಾದ್ಮೇಲೆ ಇತ್ತೀಚೆಗೆ ಬಂತು ಸಾಲ್ನಟ್ಟಿ ಅಂತ ಬಂತು. ಸಾಲ್ನಟ್ಟಿ ಅಂತ ಹೇಳ್ರೆ ಅದಕ್ಕೆ ಮುಂಚೆಲ್ಲ ತಿಂಗಳಾಗಿ ಎಲ್ಲ ನಡ್ತಿದ್ದೀರ, 27 ದಿವಸದ ಒಂದ್ ತಿಂಗಳಾಗಿ.
0: ಎಷ್ಟು ದಿನ ಬಿಟ್ಟಾಗಿ ನಾವು ಗೆದ್ದಿಗೆ ನೋಡುದು ಹೇಳಿ?
1: ನೀರಾಗಿ ಹೊಡಿಯಾಗಿ ಎಲ್ಲ ಮಾಡತ್ ಕಣಿ. ಅವು ಹೆಚ್ಚು ಕಮ್ಮಿ ಒಂದು 20 ಇಪ್ಪತ್ತಾರು ಇಪ್ಪತ್ತೇಳು ಒಂದು ತಿಂಗಳು ಹಿಂಗೆ ಹೆಚ್ಚು ಕಮ್ಮಿ ಒಂದು ತಿಂಗಳು ವಾಯ್ದಿ. ಕಡೆಗೆ ಹೋದ ಮೇಲೆ ಈ ಸಾಲ್ ನಟ್ಟಿ ಏನು ಮಾಡ್ತಾ ಬಂದ್ರು ಕಣಿ, ಒಂದು ಸಮಯ ಎಲ್ಲ ಹಿಡಿದು ಪೂರಾ ಜನ ಗೆದ್ದೆ ಬಳ್ಳಿ ಹಿಡ್ಕೊಂಡು ಸಾಲ್ ನಟ್ಟಿ ಮಾಡೋ ಶುರು ಮಾಡ್ರಿ. ಸಾಲ್ ನಟ್ಟಿ ಮಾಡ್ರೆ ಲಾಯ್ಕ ಆಗ್ತಾಂಗಿಲ್ಲ. ಮಿಷನ್ ಓಡಿಸುದು, ಅದ್ರಂಗೆ ಈ ಸಾಲ್ ನಟ್ಟಿ ಮಾಡೋ ಶುರುಗೆ ಅಂತ ಮಾಡ್ರಿ ಕೇಂದ್ರ. ಅದಕ್ಕೆ ಆಗಿ ಹೆಚ್ಚು ಬೇಡಲ್ಲ, ಆಗಿ ಕಮ್ಮಿ ಹೋಗ್ತಲ್ಲ. ಆಗಲಿಕ್ಕೆ ಒಂದು ಆಳಾಗಿ ಅಂದ್ರೆ 15 ಹಿಡಿಗೆ ಬಂತು ಕೂಡಲೇ. ಅದು ಮತ್ತೆ ಮರಿಯಾಗಿ ಅದಕ್ಕೆ ಅದೊಂದು 18-17-20 ದಿವಸ ಆದಾಗಿನೇ ಒಯ್ದು ನೋಡ್ತಾ ಇದ್ದೀರ ಅದಕ್ಕೆ ಸಾಲ್ ನಟ್ಟಿಗೆಲ್ಲ. ಕಡೆಗೆ ಈಗ ಮಿಷನ್ ಮ್ಯಾಟ್ ಆಗಿ ಬಂತಲ್ಲ, ಈಗ ದಿನೂ ಗೊತ್ತಿಲ್ಲ, ಆಗಿ ಗೊತ್ತಿಲ್ಲ, ಆಗಲಿ ಗೊತ್ತಿಲ್ಲ ಅಂತ ಎಲ್ಲ ಮಿಷನ್
0: ಬೇಡ. ಅಷ್ಟು ಎಲ್ಲರಿಗೆ ಮ್ಯಾಟ್ ಆಗಿ ಇಟ್ಕೊಂಡು ಅಲ್ಲಿ ಮೆಷಿನ್ ಹತ್ರ ಹಾಪಲ್ಲ ರೀ.
1: ಹಾ, ಮ್ಯಾಟ್ ಆಗಿ ಇಟ್ಕೊಂಡು ಮನೆಯವ್ರು ಹೊತ್ತಿಲ್ಲ, ಅವ್ರಿಗೆ ವಹಿಸಿ ಕೊಟ್ಟರು ಅವ್ರಿಗೆ ನಟಿಕೆ ಹತ್ರಲ್ಲ. ಈಗ ಇವ್ರು ಒಂದು ಮ್ಯಾಟ್ ಇಷ್ಟು ಮ್ಯಾಟ್ ಹಾಕಿತ್ತು ಅಂದ್ರೆ ಹೇಳ್ತಾರೆ, ಆ ಮ್ಯಾಟ್ ಇಲ್ಲ ಹಾಕ್ತಾ ದುಡ್ಡು ಕೊಟ್ರೆ ಸರ್ 820-130 ಎಷ್ಟೋಪ್ಪ ಮ್ಯಾಟಿಗೆ ಹಾಂಗಿಂದಲ್ಲ ದರ. ಅವ್ರು ಎಷ್ಟು ಕಂಡ್ರು ಅಷ್ಟು ನಟಿಕೆ ಹೊತ್ತೆ ಕಂಡ್ರಿ, ನಮ್ದು ಎಷ್ಟು ಗೆದ್ದಿತ್ತು ಅಂತ ಹೇಳ್ರ ಸೈ.
0: ಅದೇ ನನಗೀಗ ನೀವ್ ಇಷ್ಟು ಹೇಳೋತಿಗಿತ್ತಲ್ಲ, ನೀವ್ ಅಗಿ ಒಯ್ಯುದು ಅಂತೇಳೆಲ್ಲ ಹೇಳ್ರಲ್ಲ, ನಾವು ಶಣಕಿಂದ ಕಣ್ಕೊಂಡು ಬಂದದ್ದು ಆ ಗೆದ್ದಿ ಆ ಕೆಸರು
1: ಆ ಕೆಸರು ಆ ಗೆದ್ದೆ ಸಿಕ್ಕುದು ಜಾಕ್ಟಿ ಆ ಹೆಂಗಸರಲ್ಲಿ ಅದನ್ನ ದಡ್ಡ ದಡ್ಡ ಜಾಕ್ಟಿ ಎಲ್ಲ ಇದ್ರೆ ಹೆಕ್ಕಿ ಮಟ್ಟಿಗೆ ಹೇಕಂದು ಅದನ್ನ ತಂದು ಮನೆ ಪದಾರ್ಥ ಮಾಡುದ. ಅದು ಈ ಮೂಲವ್ಯಾಧಿಗೆ ಮತ್ತೆ ಕರುಳು ಸಂಬಂಧ ಕಾಯಿಲೆಗಳಿಗೆಲ್ಲ ಒಳ್ಳೆ ಮದ್ದಂಬ್ರ ಜಾಕ್ಟಿ. ಈಗ ಅಂತ ಆಯ್ತು, ಜಾಕ್ಟಿ ವಂಶವೇ ಚಿಟುಲ್ ಎದ್ದು ಹೋಯ್ತು.
0: ಎಷ್ಟು
1: ಯಾಕೆಂದ್ರೆ ಈಗ ಗೆದ್ದಿ ತುಂಬಾ ಟಿಲ್ಲರ್ ಇಳಿತ, ಟಿಲ್ಲರ್ ಬ್ಲೇಡ್ ಹಿಂಗ್ ಕೊಚಿತ ಕೊಚಿತ ಕೊಚಿತ ಹೋಗ್ತಲ್ಲ, ಜಾಕ್ಟಿ ವಂಶ ಅವ್ ಸಂತಾನವೇ ಹೋಯ್ ಬಿಡ್ತಾತ ಈಗ. ಆಗಳಿಕಾರ ನೇಲ ಹೂಡು ಸುರಿಗೆ ಅಂತ ಆತಿತ್ತು, ಹೋಳಿ ಮಣ್ಣು ಆಚಿಗೂ ಒಂದ್ಸಲ ಈಚಿಗೂ ಒಂದ್ಸಲ, ಅದ್ರಾಗ ಈಚಿಗಿದ್ದಿದ್ರು ಮಕ್ಚಿ ಆಚಿ ಬೀಳ್ತಿದ್ದು, ಆಚಿಗಿದ್ರು ಮಕ್ಚಿ ಈಚಿ ಬೀಳ್ತಿದ್ದು. ಆಗಳಿಕ ಅವಕ್ಕೆಲ್ಲ ಪೆಟ್ಟಿರಲ್ಲ. ಈಗ ಗೆದ್ದಗಿದ್ದ ನೆಕ್ಕುಳ ಗೆದ್ದಗಿದ್ದ ಜಾಕ್ಟಿ ಪೂರ ಸತ್ತ ಸಾರಿ ಹೋದು, ಎಲ್ಲ ಹಾಳಾಗಿ ಹೋದು. ಈಗ ಮುಂಚಾರ ಹಾಂಗಿರ್ತಿರ್ಲ ಇದ್ದಿತ್ತು, ಹೋರಿ ಹುಂಟೆಗೆ ಅಷ್ಟು ಲಾಯ್ಕ್ ಆತಿತ್ತು. ಮತ್ತೆ ಈ ಹೋರಿ ಹುಂಟಿವು ಕಣಿ ಈ ನಟ್ಟೆಂಗು ಹಾಗೆ ಮಾತಾಡ್ತಾ ಮಾತಾಡ್ತಾ ಕೆಲವು ಹೇಳು ಸುರಿ ನೆನಪತ್ತು. ಕಡೆಗೆ ಹೊಂಬಲಾತ್ ನಟ್ಟಿ ಮಾಡೋ ಸುರಿಗೂ ಮೊದ್ಲಿಗೆ ಇದಿತ್ತು ಅಂತ ಕೇಳ ಗಣತಿ ನಟ್ಟಿ ಅಂತ ಅಳಿತ್ತಲ್ಲ, ಗಣತಿ ನಟ್ಟಿ ನಟ್ಟಿ ಮಾಡೋ ಸುರಿ ಒಟ್ಟಲ್ಲ. ನಮ್ಮ ಕ್ರಮ ಎಲ್ಲ ದೇವ್ರಿಲಾಗ್ತಾಯಿ ನಾವು ಮಾಡ್ಕೊಂಡು ದೇವ್ರನ್ನ ನಂಬ್ಕೊಂಡ್ ಬಂತಲ್ಲ. ಜನಪದದ ಆಚರಣೆ ಎಲ್ಲದ್ರಗೂ ದೇವರೇ ನಮ್ಗೆ ಮುಖ್ಯ ಆಗಿರುತ್ತೆ. ಹಾಂಗಾಗಿ ಮೊದಲು ನಟ್ಟಿ ಮೊದಲು ನಾವು ಯಾವುದೇ ಕಾರ್ಯಕ್ರಮ ಎಂತ ಶುರು ಮಾಡಿದ್ರು ಗಣಪತಿ ಆರಾಧನೆ ಹೌದಲ್ದ, ಜನಪದರು ಅದನ್ನೇ ಮಾಡ್ಕೊ ಬಂದಿರ್ ಕಣಿ. ಆಗಳಿಗೆ ಮೊದಲನೇ ನಟ್ಟಿಯೇ ಗಣಪತಿ ನಟ್ಟಿ. ಗಣಪತಿ ನಟ್ಟಿ ಕೆಲವ್ರು ಗಣಪತಿಗೆ ಪಂಚ ಕೆಜಿ ಹೇಳ್ಕೊಂಬಿತ್ತು, ಮುಡಿ ಅಕ್ಕಿ ಕಡುಬು ಹೇಳ್ಕೊಂಬಿತ್ತು, ಹಾಗೆಲ್ಲ ಮಾಡ್ತಾರೆ. ಹಾಗೆ ಮನೆಗೆ ನಟ್ಟಿಗೆ ಅಂತ ಕೇಳದಿದ್ರೆ ಈ ಕೊಬ್ಬೆಸ್ರ ಕಡಿಕೆ ಅಲ್ದ್ರೆ ಅವಡಿ ಬೇಸುದು ಇದೆಲ್ಲ ಗಣಪತಿ ನಟ್ಟಿಗೆ ಮಾಡಿ ಕೊಡುವಂತ ತಿಂಡಿ.
0: ಕಬ್ಬ ಹೆಸರು ಕಪ್ಪ ಹೆಸರು,
1: ಹಾ ಕಪ್ಪ ಹೆಸರು ದಡ್ಡ ಹೆಸರು ಬತ್ಕೊಂಡು ಅದು ಕಬ್ಬ ಹೆಸರು ಅಂಬುದು ನಮ್ಮದೇಗೆ. ಆಗ ಕಬ್ಬ ಹೆಸರು ಕಡಿಕೆ ಅವಡಿ ಇದನ್ನೆಲ್ಲ ಬೇಯಿಸಿ ಹೆಂಗಸರಿಗೆ ಕೊಡುವಂತದ್ದು ಇದು ಮೊದಲಿನ ನಟ್ಟಿಗೆ. ಕಡಿಕೆ ಈ ಲಾಸ್ಟ್ ನಟ್ಟಿ ಏನಿತ್ ಕಣಿ ಅದಕ್ಕೆ ಹದ್ನ ಅಂತ ಹೇಳುದು, ಹದ್ನ ಅಂತಾರೆ ಮುಗೀತು ಇವತ್ತಿದ ಅಂದಳಿ, ಈ ವರ್ಷದ ಮುಗೀತು,
0: ಈ ವರ್ಷದ ನೆಟ್ಟಿ ಮುಗೀತು
1: ಮುಗೀತು. ಕಡಿಗೆ ಈ ವರ್ಷದ ಲಾಸ್ಟ್ ನಟ್ಟಿ ದಿವಸ ಕಣಿ ಆ ಹೋರಿಗೂ ಕಣಿ ಎಷ್ಟು ಇದ್ ಮಾಡ್ತಿರ್ ಕಣ್ರೆ, ಈಗ ಗೆದ್ದೆಗೆಲ್ಲ ನಟ್ಟಿ ಯಾರ ಮೇಲೆ ಲಾಸ್ಟಿಗೆ ಒಂದು ಆಗಿ ಒಂದು ಹಿಡಿಯೋ ಒಂದು ಒಂದು ತಳ ಆಗಿ ತಕೊಂಡ ಹುಡದ್ ಗಣಸರಿದ್ರು ಕಣಿ, ಅದನ್ನ ಆಗಿನ ಒಂದು ತಳ ತಕೊಂಡು ಅದ್ರಾಗ 8 ಪಾಲ್ ಮಾಡುದು, 8 ಪಾಲ್ ಮಾಡಿ ಕೈನ ಹಿಂಗೆ ಕತ್ರಿ ಕೈ ಮಾಡಿ ಹಿಡ್ಕೊಂಡು ಈಚಿ ಎಡ್ದ ಬದಿಗೆ ಕೈಗಿದ್ದದ್ದು ಬಲ್ದ ಇದ್ದದ್ದು ಹೋರಿ ಕೊಡುದು, ಬಲ್ದ ಕೈ ಹಿಂಗಿದ್ದದಾಗಿನ ಎಡ್ದ ಕೈ ಎಡ್ದ ಬದಿಗಿದ್ದು ಹೋರಿ ಕೊಡು ತಿಂಬುಕ್ಕೆ. ಅವು ತಿಂತವಲ್ಲ ಅವು ತಿಂದ ಆರು ಗತಿಗೆ ಅವು ಬುಡ ಉಳಿತಲ್ಲ, ತಲೆ ಮಾತ್ರ ಹೋಗಿ ತಿಂಬು ಕೊಡುದು, ಆ ಬುಡ ಉಳಿದ್ನ ಅದೇ ಗೆದ್ದಂಗೆ ನಟ್ಟಿ ಮಾಡ್ತಿದ್ದೀರ. ಹಾ, ಗೆದ್ದಿ ನಟ್ಟಿ ಮಾಡಿಸ್ರಿಗೆ ಇನ್ನೊಂದಿತ್ತು, ಯಾರು ಫಸ್ಟ್ ಹೇಳ್ತಾರೆ ನಮ್ಮ ಬದಿಗೆಲ್ಲ, ಬೆನ್ನೋ ಇದ್ದಾರೆ ಗೆದ್ದಿ ನಟ್ಟಿ ಹಿಡಿಬೇಡಿ ಅಂತ ಹೇಳ್ತಾರೆ. ಬೆನ್ನೋ ಇದ್ದಾರೆ ಗೆದ್ದಿ ನಟ್ಟಿ ಹಿಡಿದಿದ್ರೆ ಇದು ನಟ್ಟಿ ಸಾಗುದಿಲ್ಲ ಅಂದ್ರೆ, ಅದಕ್ಕೆ ಬೆನ್ನೋ ಇದ್ದಾರೆ ಗೆದ್ದಿ ನಟ್ಟಿ ಹಿಡುವುದಿಲ್ಲ. ಹಾಗೆ ಮತ್ತೆ ಲಾಸ್ಟಿಗೆ ಅಂತ ಹಿಂಗ್ ಕಟ್ಟುತ್ತಾ ಬತ್ತರು, ಸೆರ್ಗು ಕಟ್ಟುತ್ತಾ ಬತ್ತರು ಪೂರ್ತಿ ಆತ್ಕಣೆ. ಮೊದ್ದೆ ಎಲ್ಲ ಉಳಿದಿದ್ರೆ ಯಾರ್ದಾರು ಒಂಚೂರು ಓಜಲ್ಲ ಆಗಳಿಕಲ್ಲ, ಎಲ್ಲರಿಗೆ ಗೆದ್ದಿ ಎಷ್ಟು ಇತ್ಕೊಂಡು ಓಜ್ ಹಾಕಿ ಕೊಡುದು. ಓಜ್ ಅಂದ್ರೆ ಅಳಿಯುದು ಅಂತ ಅಳಿಯಮ್ರ, ಅದ್ರ ಕನ್ನಡ ಮಾಪನವೇ ಓಜ್ ಅಂತ ಹೇಳಿ. ಆದ್ರೆ ಓಜ್ ಹಾಕಂತ ಬಂದಾಗಳಿಗೆ ಇಂತಿಷ್ಟು ಅಂತ ಬತ್ತೆ. ಈಗ ನಿಮ್ಮ ಓಜಂಗ್ ನೀವು ಯಾರೋ ಈಗ ಹಿಂದಿದ್ರಿ ಏನ್ ಮಾಡುವ, ಕಡೆ ಉಳಿದಾರೆಲ್ಲ ಮುಂದ್ ಬಂದ್ರೆ ಲಾಸ್ಟಿಗೆ ಅಡಿಗೆ ಅವ್ರಿಗೆ ನಟ್ಟು ಕೊಡ್ತಾರೆ. ಮತ್ತೆ ಪೂರ್ತಿ ಸುತ್ತ ಕಟ್ಟು ಸುರಿಗೆ ಒಳಗಿರ್ತಾರಲ್ಲ, ಈಗ ಯಾರಾದ್ರು ಉಳಿದ್ರೆ ಮಧ್ಯಗೆ ನೀವು ಉಳಿದಿದ್ದಿದ್ರೆ ಒಂದ್ಸಲ ಅವ್ರನ್ನ ಕಣ್ಕತ್ರ ಬಸ್ರಿ ಹೆಂಗ್ಸ್ರಿ ಯಾರ್ಯಾರು ಇದ್ದಿದ್ರೆ ಅದನ್ನ ಸುತ್ತ ಕಟ್ಟುವುದಿಲ್ಲ. ಅವ್ರ ಈಚೆ ಬಂದ ಆರ ಮೇಲೆ ಈ ಗೆದ್ದಿದ್ದು ಸುತ್ತ ಕಟ್ಟುವಂತ ಕ್ರಮ ಇತ್ತು. ಮತ್ತೆ ಈ ಅಗೇಡಿ ಮಾಡದ್ ಗೆದ್ದಿ ಇತ್ ಕಣಿ, ಅಗೇಡಿ ಮಾಡದ್ ಗೆದ್ದಿ ನಡುಸುರಿ ಸೀದಾ ಹಾಂಗೆ ನೋಡುದಿಲ್ಲ ಬೇರೆ ಗೆದ್ದಿ ನಟ್ಟಾಗೆ, ಅದು ಬಾಣಂತಿ ಗೆದ್ದಿ ಅಂದಾಳಿ. ಯಾಕಂದ್ರೆ ಅದು ಒಡ್ಲು ಹಸಿ ಇತ್ತಂದಳಿ, ಅಂದ್ರೆ ಈಗ ಆಗಿ ಹೋಯ್ತು ಅಷ್ಟೇ ಅಲ್ದ, ಆ ಗೆದ್ದಿಗೆ ಒಂದು ಕ್ರಮ ಎಷ್ಟು ಚಂದ ಮಾಡಿ ಮಾಡ್ತಿದ್ರು ಕೇಂದ್ರೆ. ಆ ಗೆದ್ದಿಗೆ ಒಂಚೂರು ಎಣ್ಣೆ ಬಿಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಹಾಕಿ ಎಣ್ಣೆ ಬಿಟ್ಟು ಅದಕ್ಕೆ ಒಂಚೂರು ಕಾಡಿಗೆ ಹಾಕಿ ಕಡಿ ಬೂದಿ ಚೊಲ್ಲಿ ಕಡಿಗೆ ಅದನ್ನು ನಟ್ಟಿ ಮಾಡೋದು. ಯಾಕಂದ ಹೇಳ್ರೆ ಅದು ಬಾಣಂತಿ. ಎಷ್ಟು ಕಾಳಜಿ, ಎಷ್ಟು ಕೇರ್, ಹೆಂಗೆ ಮಾಡ್ತಿದ್ರು ಕಣಿ ಹಿಂದಿನ. ಈಗ ಅದನ್ನೆಲ್ಲ ಎಣಿಸ್ಕೊಂಡಾಗಲಿ ಬೇಜಾರತ್ತೆ. ಅಂಥದ್ದು ಒಂದು ಸಣ್ಣದೇ ನಮ್ಮಲ್ಲಿ ಉಳಿಸ್ಕೊಂಡು ಕಾಯ್ದೆ ಹೋಯ್ತಲ್ಲ, ಇಷ್ಟು ಕ್ರಮ ಎಲ್ಲ ನಾವು ಹಾಳು ಮಾಡ್ಕೊಂಡು ಬಿಡ್ತಲ್ಲ ಅಂದಾಳಿ. ಎಲ್ಲ ಪೂರ ಅಂದ್ರೆ ಪೂರ ಹೋಯ್ತು. ಇದೀಗ ನಮಗೆ ಚೂರ್ಚೂರಾದ್ರು ಕಾಂಬಕ್ಕೆ ಸಿಕ್ಕಿತ್ತು, ಇನ್ನು ಮುಂದಿನ ತಲೆಮಾರಿನವ್ರು ಕೇಂಬಕ್ಕೆ ಕಂಡದಕ್ಕಿಂತ ಕೇಂಬುದ್ರಿಗೆ ಎಷ್ಟು ಖುಷಿ ಸಿಕ್ಕತ್ತೆ ಹೇಳಿ ಗೊತ್ತಾಗ್ತಿಲ್ಲ. ನಾವು ಏನಂದಳಿ ಈಗ ಕಣ್ಣಾರೆ ಕಾಣ್ದಿದ್ನಿ ಹ್ಯಾಂಗಂದ ಆಲೋಚನೆ ಮಾಡ್ಕೊಂಡ್ಲಕ್ಕ.
0: ಅದೇ ನಂಗಾಗ ನೀವು ಹೇಳೋತ್ತೀಗ ಆಗಿಂದ್ಲೂ ಆ ಗೆದ್ದಿ ಆ ಗಿಡಿ ಅಥವಾ ನಮ್ದು ನೆಟ್ಟಿ ಮಾಡೋ ಗೆದ್ದಿ ಹೂಡಿದಾಗ ಅಲ್ಲೆಲ್ಲ ಹೆಂಗಸ್ರ ನೆಡ್ತಾ ಇಪ್ಪತ್ತಿಗ ಅಥವಾ ಅಗಿ ಹೋಯ್ತಾ ಇಪ್ಪತ್ತಿಗ ಅದೊಂದು ಮಣ್ಣಿನ ಸ್ಮೆಲ್ ಬತ್ತ, ಕೆಸರು ಸ್ಮೆಲ್, ಆ ಪರಿಮಳ ನನ್ಗೆ ಹೊಡಿತಿತ್ತು. ಅದೆಷ್ಟು ಲೈಕ್ ಐತಲ್ಲ. ಮತ್ತೆ ಅದೆಂತ ಹೇಳ್ತಾರ, ಮೇಲಾಳ ಹಾ ಗಂಡಸ್ರ ಅವ್ರ ಆಗಿ ಇಲ್ಲಿ ಒಯ್ದು ಹಾಕದನ್ನ ಅವ್ರ ಕಣ್ಣ ಹೆಡ್ಗೆಗೆ ಹೊತ್ಕೊಂಡೋದು ಎಷ್ಟೆಷ್ಟೋ ದೂರದ
1: ಗದ್ದೆ ಆಗಲಿಕ್ಕೆ ಒಬ್ರಿಗೊಬ್ರಿಗೆ ಹಿಡುಕಿಲ್ಲ ಅಂತ ಹೇಳ್ರಿ. ಈಗ ಮೂರ್ ಜನ ಇದ್ರನ್ ಮಾಡೋದು, ಊರಿನ ಗದ್ದಿ ಹೋಯ್ಕರ್ ಮಾತಿ ಹೊರದು ಅಲ್ದೇ ಇದ್ರೆ ಒಂದು ಅಕೇರಿ ಹೊರ್ತಾರಿಗೆ ಒಂದ್ ಮರದ ಮೂರ್ ಕಾಲ್ ಅಂದಳಿ ಬತ್ತತ್ತು. ಮೂರ್ ಕಾಲ್ ಮೇಲೆ ಹೆಡ್ಗಿ ಬೆಚ್ಕಂದ್ ಹೆಡ್ಗಿ ಬೆಚ್ಕೊಂಡು ಕಾಡಿಗೆ ಒಂದ್ ನೆಗ್ಗು ಕೆರೋ ಜನ ಬೇಡ, ಅದ್ ಮೇಲೆ ಬೆಚ್ಕಂಡೆ ಅದಕ್ಕೆ ತುಂಬುದು ಅಲ್ದೇ ಇದ್ರೆ ಈಗ ಫಸ್ಟ್ ಇದ್ದಾನೆ ಒಬ್ರಿಗೆ ಕೆಳಗೆ ತುಂಬಿ ಅದನ್ನ ಮೇಲೆ ಬೆಚ್ಕಂದ್ ಇವ್ರಿಬ್ರಿಗೆ ಹಿಡ್ದಾರ ಮೇಲೆ ಲಾಸ್ಟ್ ನಾನು ಹೊತ್ಕೋಯ್ಕಲ್ಲ. ಅವ ಮೂರ್ ಕಾಲ್ ಆಗಿದ್ದಕ್ಕೆ ಹಿಂಗೆ ಮಂಡಿ ಕೊಟ್ಟು ಹೊತ್ಕೊಂಡು ಹಾಕೋದು ಆಗಳಿಕೆ. ಆ ಮೂರ್ ಕಾಲ್ ಅಂದಳಿ ಎಲ್ಲರ ಮನೆಗೆ ಎತ್ತೈತಿ. ಈಗ ಮೂರ್ ಕಾಲು ಇಲ್ಲ, ಎಂತ ಕಾಲು ಇಲ್ಲ, ಈಗ ಮಾಡುವರೆ ಇಲ್ಲ ಅಲ್ದ ಅಗಿಯಲ್ಲಿತ್ತು ಕಡಿಕೆ. ಅದೇ ನೀವು ಹೇಳ್ರಿ ಆಗಳಿಕೆ ಆ ನಟ್ಟಿ ಮಾಡಿಸ್ರಿಗೆ ಮೇಲಾಳು ಒಬ್ಬರಲ್ಲಿ ನಿತ್ಕ ಇದ್ದಾಗಳಿಕೆ ಆ ಮೇಲಾಳಿ ಬೊಯ್ದು ಆ ಗೆದ್ದೆಗಾಪು ಸಂಭಾಷಣೆ ಎಲ್ಲ ಎಷ್ಟು ಲಾಯಕ್. ಒಬ್ಬೊಬ್ಬರ ಮನೆ ಕಷ್ಟ ಸುಖಗಳೆಲ್ಲ ಅದ್ರಲ್ಲಿ ವಿಚಾರಗಳೆಲ್ಲವೂ ಬರ್ತಿದ್ದು. ಬರೇ ಒಂದು ಯಾರನ್ನೂ ದೂರ್ಕಂತ ಇರಲೇದಿತ್ತು. ಖುಷಿ ಬೇಜಾರು ಎಲ್ಲವನ್ನಲ್ಲೂ
0: ಹಂಚ್ಕೊಂಡ್ಕೊಂಡು ಆ ಹೆಂಗಸದ್ದು ಒಂದು ತಂಡ ಇರತ್ ಕಣಿ.
1: ಹೌದು,
0: ಬೆಟ್ಟು ಬೆಟ್ಟಿಗೆ ಒಂದೊಂದು ತಂಡ.
1: ಹೌದು,
0: ಅದರೊಟ್ಟಿಗೆ ಅವ್ರದ್ದು ಮಾತುಕತೆ ಬೆಳಗ್ಗೆ ಮುಚ್ಚ ಬೇಗ ಎತ್ಕೊಂಡು ಓ ಚಿಕ್ಕ ಓ ಅಕ್ಕ ಬಾರ ಹಾಪನ ಚಾಯಿಲೆ ಚಾಯಿಲೆ ನಿಂದಿನ್ನು ನಿಂದೊಂದು ಎಷ್ಟೊತ್ತಿಗೆ ನಾನು ಹೇಳ್ಕೊಂಡು ಬೈಕೊಂಡು ಎಲ್ಲ ಟೀಮ್ ತಂಡ ಮಾಡ್ಕೊಂಡು ಅದೊಂದು ಗೊರ್ಬು
1: ಗೊರ್ಬ ಗಣಸ್ರಿ ಕಂಬಳಿ
0: ಕಂಬಳಿ
1: ಎಂತ ಇಲ್ಲಿ. ಈಗ ಎಲ್ಲ ಒಬ್ರೊಬ್ರು ಬತ್ತ ರೈನ್ಕೋಟ್ ಹಾಕೊಂಡೆ ಬಾಪದೀಗ. ಹೌದಲ್ಲಿ ಯಾರಿಗೆ ಬಂದಿತ್ತು ಕಡಿಕೆ. ಇನ್ನೊಂದು ನೀವು ಹೇಳ್ದಾಗೆ ಈ ಮೇಲಾಳಿದ್ರು ಕಣಿ, ಅವ್ರು ಈ ಬದಿಯೆಲ್ಲ ಒಂಚು ಕೊಚ್ಚಿ ಕೊಡ್ಕಿ ನೇಲ್ ಹೊತ್ತಿಲ್ಲ ಅಲ್ಲೇ ಈ ಮುಲ್ಲಿ ಮುರ್ಕಣಿಗೆಲ್ಲ ನೇಲ್ ಹೊತ್ತಿಲ್ಲ ಅಲ್ಲಿ ಒಂಚು ಕೊಚ್ಚಿ ಕೊಡ್ಕ. ಕೊಚ್ಚಿ ಕೊಡ್ದಾಗ ಅಲ್ಲಿ ಸಮಯ ಇಲ್ದಿರ ಹೆಂಗಸರು ಬೊಯ್ದು ಕಾಣ್ಕ ಎಂಥದ್ದು ಕೊಚ್ಚ ಸಮಯ ಇಲ್ಲ ಮೇಲಾಳಿ ಸಂಬಳ ಕೊಡುವುದಿಲ್ಲ ಅವ ಧರ್ಮಕ್ಕೆ ಬಂದು ಮಾಡ್ತಾ ಇಲ್ಲ ಹಾಗೆ ಹಿಂಗೆ ಅಂದಳಿ ಅವನಿಗೊಂದು ಬೈಗುಳ. ಕಡಿಗೆ ಅವರೊಂದು ಅದನ್ನ ಮತ್ತೂ ಒಂಚು ಕೊಚ್ಚಿ ಕೊಡುದ ಮತ್ತು ಹೊಯಂಗಿ ಗೆದ್ದ್ಯಾರು ಬೇರೆ ಗೋಸರ್ ಗೆದ್ದ್ಯಾರು ಹಿಂದಿನ ದಿವಸ ಹುಡಿ ಹಾಕ್ಲಕ್ಕ. ಹೊಯಂಗಿ ಗೆದ್ದಿ ಅದೇ ದಿವಸ ಹುಡಿ ಅದೇ ದಿವಸ ನೋಡ್ಕೊ. ಹೊಯಂಗಿ ಗಿರಿತ್ ಹೊಯಂಗಿ ಗೆದ್ರೆ ನೋಡುಕಾಯ್ತಿಲ್ಲ, ಕೈ ಹರಿತಿಲ್ಲ, ಕೈ ಹರಿದ್ರೆ ಇಲ್ಲೆಲ್ಲ ಈ
0: ಬೇರೆ
1: ಕಣ್ಣೆಲ್ಲ ನೋವು ಶುರು. ಮತ್ತೆ ಗೋಸರ್ ಪರ್ಮಳ ಅಂದ್ರೆ ನೀವು ಪರ್ಮಳು ಹೌದು, ಅದ್ರ ಸಂಗ್ ಮದ್ದು ಹೋದಿ ಮಳಗಲಪ್ಪನ ಗೆದ್ದಿನ ಕಾಲ್ ನಂತಿಂತ ಕಾಣಿ. ಗೋಸರ್ ಗೆದ್ದಿ ಹೋಗಿ ನಟ್ಟಿ ಮಾಡಿ ನಂಜ್ ಪೂರ ಹತ್ ನಂಜ್ ಪೂರ ಹತ್ ಗೆದ್ದೆ ನಂತಿಂತಲ್ಲ ಅದೇ ಜಡ್ ಮೇಲೆ ತಿರುಗಿ ನಂಜ್ ಹೆಚ್ಚತ್ತು. ಹಾಗೆ ಮತ್ತೆ ಕಾಲಜ್ಜಿ ತಿಂತ ಅಂತ ಹೇಳ್ತು ಒಟ್ಟೊಟ್ಟಿ ಅದೆಲ್ಲ ಈ ನಂಜಾಗ ಅದ್ರಾಗ ಆಗ್ದು. ಅದೇ ಗೋಸರ್ ಗೆದ್ದಿ ಹೇಳಿದ್ರು ಹತ್ತ ನಂಜಲ್ಲ. ಮತ್ತೆ ಆಗಳು ಹೇಳ್ದಂಗೆ ನಿಮ್ಗೆ ಈ ಭತ್ತದ ನೆಲ್ ಹಿಂದಿಂದಲ್ಲ ಹಳಗ ಜೀರ್ಸಾಲಿ ಕಣ್ವ ಕುತ್ತುಂಬ್ರಿ ಗುಡ್ಡಿನೆಲ್ಲ ಕಡಿಕೆ ಇನ್ನು ಎಂತ ಸುಮಾರೆಲ್ಲ ಇದ್ದ ಜಯ
0: ಜ್ಯೋತಿ
1: ಕರಿಮಲ್ಲಿಗೆ ಜ್ಯೋತಿ ನಿಮ್ಮ ಹೆಸರಿದ್ದ ಲಾಯಕ್ ನೆನಪಿತ್ತು ನಿಮ್ಗೆ ಜ್ಯೋತಿ
0: ಗೌರಿ
1: ಗೌರಿ ಇವೆಲ್ಲ ಮಸ್ತ್ ಭತ್ತದ ನೆಲ ಶಣಕಿ ಇವೆಲ್ಲ ಇದ್ದಿದ್ದು ಮಸ್ತ್. ಈಗ ಎಲ್ಲಿತ್ತು ಅದೇ ಎಂ ಫೋರ್ ಅಂದಳಿ ಹೇಳತ್ ಕಣಿ ನಾವು ಎಂ ಫೋರ್ ಅದು ಒಂದೇ ಉಳಿಸ್ಕೊಂಡದ್ ಬಿಟ್ಟದಿದ್ರೆ ಮತ್ತೆ ಯಾವ್ದಿಲ್ಲ. ಆಗಳಿಕಂದ್ರೆ ಈ ಮನೆಗೆ ಮಾಡಿ ಹೊಯಸುಕಲ್ಲ ಉದ್ದ ಹುಲ್ಲು ಬೇಕಿತ್ತಲ್ಲ ಅದಕ್ಕೆಲ್ಲ ಯಾವ್ದು
0: ಗೌರಿ
1: ಗೌರಿ ಉದ್ದ ಅದ್ ಮ್ಯಾಲ ಸತ್ತು ಜಯನು ಇದ್ ಮಾಡ್ತಾರೆ ಕರಿಮಲ್ಲಿಗೆ ಅಂತ ಬತ್ತ ಅವೆಲ್ಲ ಈ ಬಡಸುರಿಗೆ ಹೊಡಿ ಮಂಚ ಜಪ್ಪದ್ರೆ ಸೈ ಅದು ಅಲ್ಲ ಹಿಂಗ್ ಕುತ್ತಿಗೆ ಸಮೇತ ಸುತ್ತ ಉದ್ದ ಹೆಚ್ಚ ಹಿಂಗ್ ಬೀಸಿ
0: ಬಡಿತಾರೆ
1: ಗಾಳಿ ಬಂದ್ರೆ ಸೈ ಆಡ್ಬಿಡ್ತು ಈಗ ಅದೆಲ್ಲ ಅಂತ ಇಲ್ಲ ಬಿಡಿ.
0: ಕಡಿಗೊಂದು ಫೇಮಸ್ ಇದು ಪಲ್ಗುಣಿ
1: ಪಲ್ಗುಣಿ ಅವೆಲ್ಲ ಒಳ್ಳೆ ನೆಲ್.
0: ಹಾ
1: ಈಗ ಈಗ ಈಗ ಯಾವ್ದಂದ್ರೆ ಗೊತ್ತಿಲ್ಲ ಅವ್ರ ಮ್ಯಾಟಿನರ್ ತಂದು ಹಾಕುದಲ್ಲೇ ಅದೇ ಎಂ ಫೋರ್ ಅಂದ್ರೆ
0: ಹೆಚ್ಚಾಗಿ
1: ಅದೇ ಹಾಕುದು.
0: ಮತ್ತೆ ಅದೆಲ್ಲ ಹೊಸ್ತು ಬಂದಿತ್ತಂಬ್ರಿ ಈಗ ಕೃಷಿ ವಿಜ್ಞಾನ ಕೇಂದ್ರದವ್ರು ಬೇರೆ ಬೇರೆ
1: ಬೇರೆ ಎಲ್ಲ
0: ಕಂಡಿಡ್ತಾ
1: ಇದ್ರೆ ಇದು ಮುಂಚೆ ಕಂಡಿಡ್ದಲ್ಲ ಹೋದು ಬದಿ ಇವೆಲ್ಲ ಬಂದ್ವೇ ಇಲ್ಲ ಅವೆಲ್ಲ ಕಟಾರಿ ಕಿತ್ತ ನಮ್ಗೆ ಇವು ಎಡ್ಕಿನ ಆಯಿಲ್ಲ
0: ಕೆಲವು ಸಣ್ಣ
1: ಸಣ್ಣ ಭತ್ತ
0: ಎಷ್ಟು ಲಾಯ್ಕ್
1: ಲಾಯ್ಕ್ ಲಾಯ್ಕ್ ಇರತ್ತೆ ಇದೆಲ್ಲ ಇದು ಕಡಿಗೆ ಹಾಂಗ ಆರೋಗ್ಯ ಇವೆಲ್ಲ ಶುರು ಆದ್ರೆ ಕಡಿಗೆ ಕೊಯ್ಲು ಬತ್ತತ್ತ ಕೊಯ್ಲ ಈ ಗೆದ್ದಿಗೆ ಅದೇ ನಟ್ಟಿ ಮಾಡೋಸರಿಗೆ ನಾವು ಆಗಲಿಕ್ಕೆ ಜನಪದ ಹಾಡಂಗೆ ನಿಮ್ಗೆ ಹೇಳಿದ್ದಕ್ಕೆ ದೀರ್ಘಾವಧಿ ಹಾಡುಗಳೆಲ್ಲ ಎಷ್ಟು ಇದಿದ್ದು ನಮ್ಮ ನಟ್ಟೆಂಗೆ ಒಂದೊಂದು ಸಾಧಾರಣ ಅರ್ಧ ಗಂಟಿದು 20 ನಿಮಿಷದ್ದು ಎಷ್ಟು ಹಾಡಿದ್ದು ಈಗ ಎಲ್ಲ ಮಿಷನ್ ಬಂದಾದ್ಮೇಲೆ ಆ ನಟ್ಟಿ ಹಾಡಂಬುದು ಕೇಂಬಿಕೆ ಇಲ್ಲ,
0: ಮನ್ಸರೇ
1: ಇಲ್ಲ, ಇದ್ದಾರು ಈಗ ಯಾರು ಹೇಳುದಿಲ್ಲ, ನಟಿ ಹಾತಿದ್ರು ಅದನ್ನ ಹೇಳುದಿಲ್ಲ, ನಟಿ ಆಪದೆ ಕಮ್ಮಿ ಅನ್ ಮಾಡಿ ಯಾರು ಮಾಡುದು. ಆದ್ರೂ ಆ ಹಾಡುಗಳೆಲ್ಲ ಹೋಯ್ತು, ಎಷ್ಟೆಷ್ಟು ಚಂದದ ಹಾಡುಗಳು. ಎಂತ ಮಲಗೆದ್ಯೋ ಮತ ಗೆದ್ಯೋ ಶಿವಲಾಲಿ, ದೇವೂರ ಹೊಸ ಗೆದ್ಯೋ ಶಿವಲಾಲಿ ಅಂದಳಿ ಇದು ಅಂದ ಕಣಿಕೆ. ಹೊಸ ಕ್ಯಾರಿಯೋ ಹೊಸ ಬಾಮಿಯೋ ಶಿವಲಾಲಿ, ಹೊಸ ಕ್ಯಾರಿಯೋ ಹೊಸ ಬಾಮಿಯೋ ಶಿವಲಾಲಿ, ನೀರಾರು ಹರಿಲಿಲ್ಲ ಶಿವಲಾಲಿ, ನೀರೆದ್ದು ಹರಿಲಿಲ್ಲ ಶಿವಲಾಲಿ.

0: ಹರಿಲಿಲ್ಲ ಶಿವಲಾಲಿ ಹಿಂಗಿಂದೆಲ್ಲ ಹಾಡು ದೀರ್ಘಾವಧಿ. ಇದೊಂಥರ ಕತ್ತಿ ಕಂಡಾಗ ಹೊಸ ಕೆರೆ ಹೊಸ ಬಾಮಿ ತೋಡಿರ ಅದಕ್ಕೆ ನೀರು ಬತ್ತಿಲ್ಲ ಅಂದ ಇದು ನೀರು ಬತ್ತಿಲ್ಲ ಅಂದ ಮಗನ ಕರೆದು ಕೇಂಡಾಗಳಿಕೆ ಮಗ ಜೋಯಿಸ್ರ ಮನೆಗೆ ಹೋಯ್ಕೆ ಅಂತ ಜೋಯಿಸ್ರ ಮನೆಗೆ ಹೋಯ್ಕೆಂಡ್ರತಿ ಜೋಯಿಸ್ರ ಹೇಳ್ತಾರೆ ಬಲಿ ಕೊಡ್ಕಂದಳಿ ಹೇಳಿ ಕುರಿ ಬಲಿಯ ಕೋಳಿ ಬಲಿಯ ಅಂತಂದು ಕೇಂದ್ರಗತಿ ಅದು ಯಾವುದು ಆತಿಲ್ಲ ನರಬಲಿ ಕೊಡ್ಕಂದಳಿ ಹೇಳ್ತಾರೆ ಅವ್ರ ನರಬಲಿ ಯಾರನ್ನು ಕೊಡೋದು ಕೇಂಡಾಗಳಿಕೆ ಮಧ್ಯದ ಮಗನ ಹೆಂಡ್ತಿನ ನರಬಲಿ ಕೊಡ್ಕಂದು ಹೇಳ್ತಾರೆ. ಆ ನರಬಲಿ ಕೊಡು ಹೊತ್ತಿಗೆ ಅದು ಮನೆಗೆ ಬಂದು ಅವನು ಹೇಳ್ತಾ ಹಿಂಗೆ ಹಿಂಗಂದಳಿ ಆ ಮನೆಗೆ ಉಳಿದ ಸೊಸೆಯರಿಗೆಲ್ಲ ಗೊತ್ತಾಗ್ತವ್ರು ನಾಲ್ಕು ಜನ ಏನೋ ಸೊಸೆಯ ಐದು ಜನ ಎಷ್ಟು ಸೊಸೆ ಇರ್ತಾರೆ ಅವ್ರಿಗೆ ಗೊತ್ತಾರ್ಗತಿ ಅವರೆಲ್ಲ ಒಟ್ಟು ಸೊಪ್ಪಿಗೆ ಹೋಪದ ಸೊಪ್ಪಿಗೆ ಹೋರ್ಗತಿಗೆ ಅವ್ರವರೇ ಮಾತಾಡ್ಕೊಂಬ ನಾವು ಇವತ್ತಿಷ್ಟು ಜನ ಇಷ್ಟೊತ್ತಿಗೆ ಐದು ಜನ ಇತ್ತು ನಾಳೆ ಇಷ್ಟೊತ್ತಿಗೆ ಐದು ಜನ ಇಪ್ಪುದಿಲ್ಲ ಇದ್ರಾಗೆ ಅಂತ ಹೇಳುದು ಆ ಸೊಸೆಗೆ ಹೇಳುದಲ್ಲ ಯಾರು ಅವಳ ಹತ್ರ ಇವ್ರಿಗೆ ಮುಂಚೆ ಒಂದು ಸೂಕ್ಷ್ಮನ ಕೊಟ್ಟಿಪ್ಪದು ನೀ ಮನೆಗೆ ಹೋಗ ಅಂದಳಿ ಹೇಳಿಪ್ಪದ ಅವಳಲ್ಲಿ ಮನೆಗೆ ಹೋಯ್ಕಂದು ಹೇಳುದು ಇಲ್ಲಿ ಗಂಡ ಬಿಡುವುದಲ್ಲ ಮನೆಗೆ ಜೋರು ಮಾಡುದು ಗಂಡಂಗೂ ವಿಷಯ ಗೊತ್ತಿದ್ದಿಲ್ಲ ಅವಳು ಬಲಿ ಕೊಡ್ಕಂದ ಕಡೆಗೆ ಹಾಗೆಲ್ಲ ಮಾಡಿ ಅಂತೆಲ್ಲ ಅವಳು ಮನೆಗೆ ಹೋಗಿ ವಾಪಸ್ ಇಲ್ಲಿ ಬತ್ತಾಳು ಬಂದಾದ ಮೇಲೆ ಒಂದು ಬಲಿ ಕೊಡುವಂಥದ್ದು ಒಂದು ಕ್ರಮ ಆ ಕೆರೆಗೋಸ್ಕರ ಅವಳನ್ನು ಬಲಿ ಕೊಡುವುದು. ಬಲಿ ಕೊಟ್ಟ ಆರುಗತಿಗೆ ಎಂತತ್ತು ಅವಳೊಂದು ತಾವರೆ ಹೂವಾಯಿ ಹುಟ್ಟಾಳು ಅದ್ರಾಗೆ ತಾವರೆ ಹೂವಾಯಿ ಹುಟ್ಟ್ರ ಗತಿಗೆ ಈ ಮಾಯ ಹೋಯ್ಕಾರದು ಮಾಯ ತುಂಬ ಜೋರು ಇರ್ತಾಳೆ. ಈಗ ನಾ ಕರೆದ್ರೆ ಬತ್ತಾಳು ಅವಳಂದಳಿ ಹೇಳಿ ನೀನು ನನ್ನ ಸೊಸೆಯಾರೆ ನೀ ಹೌದಾದಿದ್ರೆ ನೀ ನನ್ನ ಸೆರ್ಗಿಗೆ ಬರ್ಕಂದಳಿ ಅವಳು ಸೆರ್ಗ ಹಾಸೋದು ಬತ್ತಿಲ್ಲ ಕಡೆ ಲಾಸ್ಟಿಗೆ ಗಂಡ ಕರೀತ ಗಂಡ ಕರೆದ್ರ ಗತಿಗೆ ಅವಳು ಪುನಃ ಅವಳನ್ನು ಸೆರ್ಗಿ ಬತ್ತಾಳೆ ಸೆರ್ಗಿ ಬಂದಾರ ಗತಿ ಪುನಃ ಅವಳು ಹುಟ್ಟಿ ಬತ್ತಾಳೆ. ಇದು ಒಂದು ಜಾನಪದ ಕತಿ ಹಾ ಇದು ಸುಮಾರು ದೊಡ್ಡ ಕತಿ ಹಾಗಿಂದ ಬೇರೆ ಬೇರೆ ಬೇರೆ ಇತ್ತು ಅವ್ರು ಹಾಡಂಗೆ ಹೇಳ್ಕೊಂಡು ಹೋಪ್ಪ ಅಂತ ದೀರ್ಘಾವಧಿ ಹಾಡುಗಳಿವಲ್ಲ ಒಂದು ಅರ್ಧ ಗಂಟೆ
1: ಅಲ್ಲ ದೀರ್ಘಾವಧಿ ಬೇಕು ಯಾಕೆಂದ್ರೆ ನೆಟ್ಟಿ ಯೂಶುವಲಿ ಒಂದು ಗದ್ದಿಗೆ ಪೂರೈಸುವುದಿಲ್ಲ ಅವ್ರು
0: ಅಷ್ಟೊಂದು
1: ಎಂತ ಯೋಚನೆ ಇಲ್ಲ ಅವ್ರಿಗೆ ಅಂದ್ರೆ
0: ಕೆಲಸ ಕೆಲಸ ಮಧ್ಯೆ ಎಲ್ಲ ಒಂದ್ಸಲ ಒಂದು ಚಾಚಿ ತಿಂದ್ರು ಆಯ್ತು ಅವ್ರಿಗೆ ಕೆಲಸ ಸಾಗುದು ಒಂದೇ ಆಗಲಿಕ್ಕೆ
1: ಒಂದೂವರೆ ತಿಂಗಳ ಈ ಗೆದ್ದಿ ಬ್ಯಾಸಾಯ ಮಾಡ್ಕೊಂಡು ಇಪ್ಪ ಹೆಂಗಸರ ಅಥವಾ ಗಣಸರ ಇದ್ರಲ್ಲ ಅವ್ರ ಊಟ ತಿಂಡಿ ಬಗ್ಗೆ ಗಮನವೇ ಕೊಡುದಿಲ್ಲ
0: ಅವ್ರಿಗೆ ಕೆಲಸ ಅವ್ರ ಮತ್ತೆ ಅವ್ರ ಊಟದ ಬಗ್ಗೆ ಗಮನ ಕೊಟ್ಟಿದ್ರೆ ಮನೆ ಮಕ್ಕಳು ಹೊಟ್ಟೆ ತುಂಬಸುದು ಯಾರು ಪಾಪ ಅವ್ರಿಗೆ ಅಷ್ಟು ಕಷ್ಟ ಇದ್ದಿತ್ತು ಅವ್ರು ಒಂದು ದಿನ ಇಡೀ ದುಡಿದ್ರಾಗಳಿಕೆಲ್ಲ ಎಷ್ಟು ಒಂದು ಸೇರೋ ಎರಡು ಸೇರೋ ಅಕ್ಕಿ ಅಂದ್ರೆ ಫಸ್ಟ್ ಮೊದಲು ಮುಂಚೆಲ್ಲ ಕಡಿ ಕಡಿ ಜಾಸ್ತಿ ಆಯ್ತವಂತ ಅದ್ರಾಗ ಅವ್ರು ಇಡೀ ಸಂಸಾರನ ಕಣ್ಕಾಣ್ಕಲ್ಲ ಎಲ್ಲರಿಗೂ ಗೆದ್ದಿ ಇಪ್ಪುದಿಲ್ಲ ಆಗಳಿಕೆ ಅದು ಗೇಣಿಗೆ ಮಾಡೋದು ಗೇಣಿ ಎಷ್ಟೆಷ್ಟೋ ಗೇಣಿ ಸಾಗೋಳಿ ಲಾಯ್ಕಾರ ಆಯ್ತು ಲಾಯ್ಕ ಆಯ್ತೀರಿ ಅಂತ ಮಾಡೋದು ಇವ್ರಿಗೆ ತಿಂಬುಕ್ಕಿಲ್ಲ ಇವ್ರು ಕೈಯಿಂದ ಹಾಕಿ ಗೇಣಿ ಕೊಡುವಂಥ ಪರಿಸ್ಥಿತಿ ಎಲ್ಲ ಇದೀತ ಆಗಳಿಕೆ ಅದೆಲ್ಲ ಹೋಯ್ತು ಏನೋ ಕಾಲಕ್ರಮೇಣ ಅವೆಲ್ಲ ಹೋಯ್ತು ಕಡೆಗೆ ಮನಸ್ಸು ಒಂದು ಒಳ್ಳೆ ರೀತಿ ಊಟ ತಿಂಬುಕ್ಕೆ ಎಲ್ಲರಿಗೂ ಬೇಕಾಗ್ಬಿಟ್ಟು ಇದು ಸಿಕ್ತ ಕಡೆಗೆ ಹೂಂಟಿ ಎಲ್ಲ ನಟ್ಟಿಯೆಲ್ಲ ಆರ್ಮೇಲೆ ಹೋರಿಗೆ ಅರ್ಥ ಕೊಡೋದು ಮಾಡ್ತಿದ್ರು ಅದು ಎಷ್ಟು ಲಾಯ್ಕ್ ಕಾಣಿ ಸಾಂಕದ ಹೋರಿ ಆರೋದಕ್ಕೆ ಎಷ್ಟು ಕೃತಜ್ಞತೆ ಭಾವನೆ ಆ ಹೋರಿಗೆ ಅರ್ಥ ಕೊಡೋ ಸುರಿಗೆ ಬೆಳಗ್ಗೆ ಎರ್ತ ಕೊಡುವಂದ ದಿನ ಬೆಳಗ್ಗೆ ಬೇಗ ಎದ್ದ ಹೋರಿನ ಸಾಫ್ ಮಾಡಿ ಮೀಸಿ ಅವು ಮೈಗೆಲ್ಲ ಎಣ್ಣೆ ತಿಕ್ಕಿ ಏನೋ ಪಳಗುಟ್ಟುದು ಕಾಣ್ಕೋ ಮೈ ಅಂದ್ರೆ ಆಗಲಿಕ್ಕೆ ಅಷ್ಟು ಚಂದ
1: ಹಾ
0: ದೊಡ್ಡ ತೋರತ್ನಂದು ಅಷ್ಟು ಪಳಗುಟ್ಟತ್ತ ಆ ಎಣ್ಣೆ ಎಲ್ಲ ಉದುರೋತಿ ಅಷ್ಟು ಹೊಳಪು ಕೋಡ್ಕಿಸುದು ಶಳಕಿ ಹಾಕುದಂದ ಅಳಿಯಲ್ಲಿ ಬತ್ತಿತ್ತು ಮುಂಚೆ ಹೋರಿ ಅವು ಈ ಜಡ್ ಎಲ್ಲ ಗುತ್ತು ಅಲ್ದ ಹೋಯ್ ಜಡ್ ಎಲ್ಲ ಕುದುರ್ಗತಿ ಆ ಕೋಡಿನ ಎಡ್ಕಿನ ಮಣ್ಣು ತುಂಬತ್ತು ಮಣ್ಣು ತುಂಬ್ರು ಅಲ್ಲೇ ಹುಳಾತು ಆಗಲಿಕ್ಕೆ ಅದಕ್ಕೊಂದು ಶಳಕಿ ಹಾಕುದಂದ್ ಬತ್ತಿ ಒಂದು ಬೀಳು ಇರತ್ ಕಾಣಿ ಈ ಹೊಳೆ ಬದಂಗಲ್ಲಿ ಒಂದು ಬೀಳು ಹರ್ಕೊಂಡು ಅದಕ್ಕೆ ಹೀ ಮಾಡಿ ಕೀಸಿ ತೆಗೆದು ಚೊಕ್ಕ ಮಾಡಿ ಅದನ್ನೆಲ್ಲ ಹೋರಿಗೆ ನಿಜವಾಗಿ ಹುಂಟಿ ಮಾಡಿಸ್ರಿ ಹೊಡಿತ್ರ ಅದ್ರ 10 ಪಟ್ಟು 100 ಪಟ್ಟು ಪ್ರೀತಿ ಕಡೆಗೆ ತೋರ್ತ್ರ ಆ ಹೋರಿ ಸಾವುಕಾರ ಯಜಮಾರ್ ಅವಕ್ಕೆ ಏನು ಅಕ್ಕಚ್ ಮಾಡಿ ಹಾಕುದೇನು ಅವಕ್ಕೆ ಹುಲ್ಕು ಒಯ್ಕ ಬಂದು ಹಾಕುದೇನು
1: ಹುರುಳಿ
0: ಹಾ ಹೊರಳಿ ಕೈಕಲ್ ಗಟ್ಟಿ ಅಪ್ಕೆ ಮೆದ್ಗಲ ಆಗಿರತ್ತಲ್ದ ಈ ಗೆದ್ದೆಗೆಲ್ಲ ಹೂಂಟಿ ಮಾಡಿ ಮಾಡಿ ಮಾಡಿ ನಿತ್ಯ ತಿರುಗಿ ಮೆದ್ಗಲ ಆಗಿರತ್ತ ಅವು ಕಾಲೆಲ್ಲ ಗಟ್ಟಿ ಅಪ್ಪ ಹೊರಳಿ ಹಾಕುದು ಕಡೆಗೆ ಅದು ಈ ಎರ್ತ ಕೊಡು ಸುರಿಗೂ ಹಾಗೆ ಬೆಳಗ್ಗೆ ಮುಚ್ಚಿ ಬೇಗ ಎದ್ದು ಅವನ್ನೆಲ್ಲ ಮೀಸಿ ಎಣ್ಣೆ ಎಲ್ಲ ಉದ್ದಿ ಕಡೆಗೆ ಈ ಕೊಚಕ್ಕಿ ಇತ್ತು ಕಣಿ ಕೊಚಕ್ಕಿ ಬೇಸು ಸುರಿಗೆ ಅದಕ್ಕೆ ಈ ಮೆತ್ತಿ ಎಲ್ಲ ಹಾಕುದು ಮೆತ್ತಿ ಹಾಕಿ ಕಾಯಿ ಹರಿದು ಹಾಕಿ ಬೇಸು ಸುರಿ ಪೊರ್ಮಾಳೆ ಅಂದ್ರೆ ಹೋರಿ ಎಲ್ಲ ನಾವೇ ತಿಂತೀವಿ ಮಗ ಅಬ್ದದ ಅಷ್ಟು ಲಾಯ್ಕ್ ಆತ ಕಡೆಗೆ ಅದ್ರ ಸಾಂಗ್ತು ಈ ಹೆಬ್ಬೆಲ್ಸ ಆಯ್ಲಿ ಚಾರ್ ಕೆತ್ತಿ ಆಯ್ಲಿ ಕಡೆಗೆ ಅವನ್ನೆಲ್ಲ ಒಂಚೂರು ಕೆತ್ತಿನ ಯಾವ್ದಾರ ಒಂದು ಕೆತ್ತಿ ಬಂದು ಕೆತ್ಕೊ ಬಂದು ಅದನ್ನು ಸಾಫ್ ಮಾಡಿ ಗುದ್ದಿ ಅದನ್ನು ಕೊಯಿಸಿ ಅದ್ರ ನೀರು ತೆಗೆದ ಆ ನೀರಂಗೆ ಇದನ್ನು ಬೇಸುದು ಅಂದ್ರೆ ಹೋರಿಗೆ ಒಡ್ಲಿಗೆಲ್ಲ ಒಳ್ಳೇದಾಯ್ಲಿ ತಂಪಾಯ್ಲಿ ಅಂದಳಿ ಹೇಳಿ ಹಿಂಗೆಲ್ಲ ಮಾಡುದು ಮತ್ತೆ ಎರ್ತ ಕೊಟ್ಟಾರ್ಮೆ ಹೋರಿದು ಹೂಡು ಕಟ್ಟುಕ್ಕೆ ಇಲ್ಲ ಆ ವರ್ಷ ಮತ್ತೆ ಕಟ್ಟುಕ್ಕೆ ಇಲ್ಲ ಹೂಡು ಎರ್ತ ಕೊಟ್ಟದ್ದೇ ಲಾಸ್ಟ್ ಅದ್ರ ಮೇಲೆ ಮತ್ತೆ ಮಾಡುಕ್ಕಿಲ್ಲ ಹಾಗಿಂದ ಕ್ರಮ ಇತ್ತು ಕಡೆಗೆಲ್ಲ ನಿತ್ಯ ಹೋರಿನ ಬಿಡುದು ಮೇಯಿಸುದು ಇದನ್ನೆಲ್ಲ ಮಾಡ್ಕಂತ ಇದ್ದೀರಾ
1: ಹೋರಿ ಅಂದಾಗ ಇನ್ನೊಂದು ನೆನಪಾಯ್ತು ಕಣೆ ಈಗ ಆ ಹೋರಿ ಆಗಳಿಕ್ಕೆ ಎಲ್ಲರ ಮನೆಗೆ ಇರ್ತಾ ಇರ್ಲಿಲ್ಲ ಯಾರ್ದು ದೊಡ್ಡ ಬ್ಯಾಸಾಯದ ಮನೆ ನಾಲ್ಕು ಎರಡು ಜೋಡ ಹಾಗಲ್ಲ ಅಣ್ಣ ಹತ್ರ ಈ ತಮ್ಮ ಇದಕ್ಕೆ ಸಣ್ಣ ಸಣ್ಣ ಹಿಡುವಳಿ ಇಪ್ಪ ಅಣ್ಣ ಇದು ಒಂದು ನಾಡ್ದಿ ಪತ್ರ ಹೆಂಗಸರು ಒಪ್ಪಿರು ಒಂದು ಹುಂಟಿ ಮಾಡಿ ಕೊಡು ಒಂದು ಆಗ ಅವರು ರಾಜರು
0: ರಾಜರು ರಾಜರು ಅವ್ರಿಲ್ದಿ ರಾತಿಲ್ಲ ಹುಡಿ ಕೊಡ್ತಿದ್ ಮತ್ತೆ ಆ ಹುಡುವಂಗ ಆಗಳಿ ಕಾಣಕ ಆ ಒಳಲ್ ಹುಂಟಿ ಒಳಲ್ ಹಾಕುದು ಅಷ್ಟು ಚಂದ ಅಂದ್ರು ಅಷ್ಟೂ ಲಾಯ್ಕ್ ಅದನ್ನ ಕೇಂತ ಆಯ್ಕೊಂಡು ಕಂಬಾಗ ಅಪ್ಪದು ಈಗಲ್ಲ ಎಲ್ಲಿತ್ತ ಆ ಒಳಲಿಲ್ಲ
1: ಒಳಲೆಲ್ಲ ಮರ್ತು ಹೋಯ್ತು ಅವ್ರಿಗೆ ನೆನಪೋಯ್ತು ನಾ ಮೊನ್ನೆ ಒಂದಿಬ್ರು ಬಂದಾಗ ಕೇಂದೆ ಸುಮಾರು ಸಮಯ ಆಯ್ತು ಮಗ ಈಗ ನಮ್ ನೆನಪಿಲ್ಲ
0: ಮತ್ತೆ ಈ ಒಳಲಾಯ್ಲಿ ನೀವು ಬತ ತೋಳು ಹಾಡಲ್ಲಿ ಅವ್ರಿಗೆ ಹಾಗೆ ಉತ್ತರ ಅವ್ರು ಹೇಳುದಿಲ್ಲ ಅವ್ರಿಗೆ ಆದ್ರೆ ಮಾಡ್ತಾ ಇರ್ಕ ಆ ಕೆಲಸದಾಗ ಮತ್ತೆ ಆ ಹೇಳ್ರಿ ಹಾಗೆ ಹೇಳ್ರಿ ನಿಮ್ಗೆ ಆ ದಾಟಿ ಬತ್ತು ಇಲ್ಲ ಅದು ಅವ್ರ ಲಾಯ್ಕ್ ಆಗಲಿ ನಮ್ಮ ಅಜ್ಜನೇ ಹೇಳ್ತಿದ್ರು ಲಾಯ್ಕ್ ಉಮ್ಮ ಬಲ್ದ ಬಲ್ದ ಓ ಅಂದವ್ರು ಎಷ್ಟು ಚಂದದಂಗೆ ಹೇಳ್ತಿದ್ರು ಗೊತ್ತಾ ಹಾ ಎಂತ ಯತಿ.

ಬಲ್ದ ಓಮ್ ದೋರ್ ಎಷ್ಟು ಚಂದ ಅಂದ್ರೆ ಆ ದಾಟಿ ಇತ್ತು ಕಾಣಿ, ಅದು ಅವರೇ ಹೇಳಕ್ ಅಷ್ಟು ಲೈಕ್ ಮಾಡಿ ಹೇಳ್ತಿದ್ರು. ಮತ್ತೆ ಅದ್ರಾಗೂ ಇನ್ನೊಂದೈತ ಅಂತ ಕಂಬಾಳಾಗಿ ಕಂಬಾ

0: ಅಮ್ಮಾ ಬಲ್ದಾ ಬಲ್ದಾ ಹೀಗೆ ಎಷ್ಟು ಚಂದದಂಗೆ ಹೇಳ್ತಿದ್ರು ಗೊತ್ತಾ. ಈಗ ನಮ್ಗೆ ಅನ್ಸತ್ತೆ ಶೇ ಇದನ್ನೆಲ್ಲ ನಾವು ಕಳ್ಕೊಂಬ ಆಗೇ ಇದ್ದಿತ್ತು, ಇದಿನ್ನೂ ಬೇಕಿದ್ದಿತ್ತು, ಇನ್ನೂ ಬೇಕಿದ್ದಿತ್ತು ಅನ್ಸತ್ತೆ ಅನ್ಸತ್ತಷ್ಟೇ.
1: ನಂಗೆ ಹೇಳುವತ್ತಿಗೆ ಇದನ್ನೆಲ್ಲ ಒಳಲ್ ಹೇಳಿ ಹಾಕೋತಿಗೆ ನಂಗೆ ಆ ತುಂಡು ಬಟ್ಟೆ ಒಂದು ಒಂದು ಪಾಣಿ ಪಂಚೆ ಅದಕ್ಕೆ ಕರಿಮಸಿ ಅದು ಕೇಸರಿ ಗೀಸರ ಆದ ಪಾಣಿ ಪಂಚೆ ಮಂಡಿಗೆ ಒಂದು ಹಾಳಿ ಹಾಕೊಂಡ್ರೆ ಹಾಕೊಂಡ್ರೆ ಇಲ್ದಿರ್ಲಿಲ್ಲ
0: ಚಳಿ.
1: ಒಂದು ಗೊರ್ಬ ಜರಿ ಕೊಟ್ಟೆ ಕಟ್ಕೊಂಡು ಇಡೀ ದಿನ ಒಂದು ಬೆಳಿಗ್ಗೆಯಿಂದ ಸಾಯಂಕಾಲ
0: ಪಾಪ ಹೇಳುತ್ತ ನಾವು ಒಂದು ಗಂಟೆ ಒಂದು ಗಂಟೆ ಇವತ್ತು ತಿರುಗು ಕಾತಿಲ್ಲ ಬಿಡಿ, ಒಂದು ಅರ್ಧ ಗಂಟೆ ನಮ್ಗೆ ನಡೆದ್ರೆ ಹೆಂಗತ್ತ ಅಂತದ್ದು. ಆ ಕೆಸರು ಗೆದ್ದಂಗೆ ಯಾರ್ದೇ ಇಲ್ಲಿ ಕಾಲು ಬತ್ತತ್ತು, ಒಂದು ಚೂರು ಆ ಆಯಾಸವನ್ನು ತೋರಿಸ್ಕೊಂಡೆ. ನನ್ನವರು ತನ್ನವರು ಅಂದೇಳಿ ದುಡಿತಿದ್ರು ಕಣಿ, ನನ್ನ ಮಕ್ಕಳ ಲಾಯ್ಕಿ ಇರ್ಕಂದಳಿ ಹೇಳಿ ಅದ್ರ ಪ್ರತಿಫಲವೂ ಇವತ್ತು ನಾವು ಬದುಕುತ್ತಾ ಇತ್ತು. ಬಟ್ ಅವ್ರನ್ನೆಲ್ಲ ನಾವು ಮರಿತಾ ಇತ್ತು ಅಷ್ಟೇ. ಇಷ್ಟೆಲ್ಲ ಮಾಡಿಕೊಟ್ಟಿರು ನಮ್ಗೆ ಇವತ್ತಿನ ನಾವು ಈ ಮಟ್ಟಕ್ಕೆ ಅವರೇ ಕಾರಣ ಅಂದಿತ್ತಲ್ಲ, ನಾವು ಎಲ್ಲೋ ಎಲ್ಲ ಬದೇ ಪೂರ ಮರ್ತಿತ್ತು. ಅದೇ ಇದು ಒಂದೊಂದು ಸಲ ಅನ್ಸುತ್ತೆ ನಾವು ಎಷ್ಟೇ ಮಾಡದಿದ್ರು ನಾವು ಅಭಿವೃದ್ಧಿ ಅದು ಹೆಚ್ಚಾಯ್ತು,
1: ತುಂಬಾ ಆಯ್ತು,
0: ಹಾ ತುಂಬಾ ಆಯ್ತು, ಇದಿಷ್ಟ ಆಪ್ಕ ಆಗೈದಿತ್ತು ಅನ್ಸತ್ತು ಒಂದೊಂದ್ಸಲ. ಯಾಕಂದ್ರೆ ನಮ್ಗೆ ಅದನ್ನ ಯಾವ್ದನ್ನು ನಾವು ಮುಂದುವರು ಬರದಂಗೆ ಹಿಂದಿದ್ನೆಲ್ಲ ಪೂರ ಬಿಟ್ಟೇ ಬಿಡ್ತು. ಇಷ್ಟು ಚಂದ ಇಷ್ಟು ನಮ್ಮ ಆಚರಣೆಗಳೆಲ್ಲ ಈಗ ಕೂಕೊಂಡು ಆಲೋಚನೆ ಮಾಡ್ಕಷ್ಟೇ. ನಾವು ಯಾವುದೋ ಒಂದು ದಿವಸ ಆ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮಕ್ಕೆ ನೆನ್ಪು ಮಾಡ್ಕೊಂತ ಬಿಟ್ರೆ ದಿನನಿತ್ಯದ ಬದುಕಂಗಿಲ್ಲ ಅಲ್ಲ. ಈಗ
1: ನಿಜ ಇನ್ನೊಂದು ಗೋರಿ ಮೇಲೆ ಮಕ್ಕಳೆಲ್ಲ ಕೂಕೊಂಡು
0: ನೇತಾಡುದು
1: ಆಡುದು
0: ಮಕ್ಕಳನ್ನ ಎಳ್ಕೊಂಡು ಹಾಕುದ
1: ಹೋರಿ
0: ಉಡ್ಕೊಂಡು ಒಬ್ರೊಬ್ರು ನಂಗೆ ಇದು ಬೇಕು ನಾನು ಕೂಕಂತೀಗ ಇನ್ನು ಅದ್ರಾಗೂ ಹೇಳುದು ಎರಡು ಸಾಲಿಗೆ ಒಬ್ರು ಇನ್ನೊಂದ್ ಸಾಲಿಗೆ ಒಬ್ರು ಹಾಂಗೆಲ್ಲ ಅದ್ರ ಒಂದ್ಸಲ ಹಿಂದಕ್ಕೆ ತಿರುಗಿ ದೀಡ್ಡ ಬೀಳುದು ಅದೆಲ್ಲ ಆತಿದಿತ್ತು. ಆಗಳಿಕೆ ಈಗ ಕಣಿ ಮೋಟ್ರ್ ಗೀಟ್ರ ಎಲ್ಲ ಇದ್ರು ಕೃಷಿ ಮಾಡುದಿಲ್ಲ, ಆಗಲಿಕ್ಕೆ ಅಷ್ಟು ಗೆದ್ದಿ ನೀರು ಮಗ್ದೇ ಮಾಡ್ತಿದ್ರಲ್ಲ ಅಷ್ಟಪ್ಪ ಅಷ್ಟಪ್ಪ. ನಮ್ಮ ಮನೆಗೆ ನಾವು ಕಂಡಿತ್ತು ನಾವೆಲ್ಲ ಕಂಡಾರ ಅದನ್ನೆಲ್ಲ ಇದ್ ಮಾಡಿದ್ದಾರೆ ಅವರೆಲ್ಲ ಆಗಲಿಕ್ಕೆ ಅದನ್ನು ಮಗು ಸುರಿಗು ಸಮೇತ ಯಾವುದೇ ಕೆಲಸದ ಆಯಾಸ ದೂರಾಪ್ಗೋಸ್ಕರ ಹಾಡುಗಳನ್ನೆಲ್ಲ ಕಟ್ಟಿದ್ರು. ಆ ಲೇಲಾವೇ ಒಂದೋ ಲೇಲಾವೇ ಎರಡೋ ಆ ಮೂರೇ ಲೇಲಾವೇ ಅಂದಳಿ ಅಂದ್ರೆ ಆ ಮಗಿತ್ರ ಕಣಿ ಸಂಬಳಗಿ ಲೆಕ್ಕ ಹಿಂಗೆ ಎರಡಕ್ಕೆ ಎರಡು ಮೂರಕ್ಕೆ ಮೂರು ಅದೊಂದು ಹಾಡಂಗೆ ಅದನ್ನ ಲಾಯ್ಕ್ ಮಾಡಿ ಹಾಡಂಗೆ ಹಾಗೆ ಒಂದು ದೇನಂಗೆ ಹೇಳ್ತಾ ಹತ್ತಿದ್ದೀರ. ಇಷ್ಟು ಚಂದ ಅಲ್ಲೇ ಇದ್ದಿತ್ತು. ಕಡೆಗೆ ನಟ್ಟಿದ್ದು ನಾವು ಹೇಳ್ತು ನಟ್ಟಿ ಎಲ್ಲ ಆದ್ಮೇಲೆ ಕಡೆಗೆ ಕೊಯ್ಲು ಬಂತು. ಕೊಯ್ಲು ಕೊಯ್ಲಂಗೂ ಹಾಗೆ ಅಲ್ಲ ಫಸ್ಟ್ ಇದು ಕೊಯ್ಲೆಲ್ಲ ತಕೊಬಂದು ಈ ಗೆದ್ದೆಗೆ ಹೊರಿ ಬಿಗುಸುರಿಗೆ ಒಂದು ಮದ್ಮಗಳರಿ ಅಂದೇಳಿ ಮುರಿದಿತ್ತು. ಹಾ ಮದ್ಮಗಳರಿ ಮುರಿದಾದ್ಮೇಲೆ ಕಡೆಗೆ ಒಂದೊಂದು ಆಚೆಗೆ ಈಚೆಗೆಲ್ಲ ಬೆಚ್ಚರ ಮನೆಗೆ ಹೊಲ್ಸಲ್ ಹಾಕುದಿತ್ತು ಬೂದೆಂಗೆ ಹರಿ ಬಾಬ್ ಸರಿ ಹೊಲ್ಸಲ್ ಹಾಕಿ ಹೌದೌದೌದು ಆ ಹೊಲ್ಸಲ್ ಮೆಟ್ಕೊಂಡೆ ಒಳಗೆ ಹೋಯ್ಕ ಕಡಿಕಲ್ಲ ಅದ್ ಬಳಿ ಕೇ ಬಳಿ ಹಾಕಂತ ಒಬ್ದು ಅದೆಲ್ಲ ಗೊತ್ತಿದ್ದಾರೆ ಮಾಡ್ಕೊ ಒಟ್ರಾಸಿ ಯಾರೋ ಹೋಗಿ ಮಾಡ್ತೀವಿ ಅಂದ್ರೆ ಆತಿಲ್ಲ.
1: ಮತ್ತೆ ಹಡಿಮಂಚ ಹತ್ತಲ್ಲ ಆನಿ ಬತ್ತಲ್ಲ
0: ಆನಿ ಹೊರುದು
1: ಆನಿ ಹೊರುದು ಅಷ್ಟೊತ್ತಿಗೆ
0: ಕಾಯಿ ಹೊಡುದು ಆನಿ ಹೊತ್ತರ ಒಂದು ಕಾಯಿ ಹೊಡಿತಿರೋದು ಅದ್ರ ಖುಷಿ ಸಂಭ್ರಮವೇ ಬೇರೆ. ಕಡಿಕೆ ಮತ್ತೆ ಆ ಕಾಯಿ ಹೊಡೆದಲ್ಲೆಲ್ಲ ತಿನ್ಕಂಬ್ದಾಯ್ತು. ಹುಲ್ ಕುತ್ರಿ ಮಾಡುದು ಹುಲ್ ಕುತ್ರಿ ಹಂಗೆ ಒಟ್ರಾಸಿ ಯಾರು ಮಾಡ್ಕೊತಿಲ್ಲ ತಿಳಿದವ್ರು ಹಿರಿಯರು ಮಾಡುದು ಹೆಚ್ಚಾಯ್. ಯಾಕಂದ್ರೆ ಹುಲ್ ಕುತ್ರಿ ಹಂಗೆ ಅದ ಒಂದ್ ಚೂರ್ ನೀರು ಹೋಗ್ತಂದ್ರೆ ಇಡೀ ಹುಲ್ ಕುತ್ರಿ ಪೂರಾ ಹಾಳ ಇರುತ್ತಲ್ದ ಅದಕ್ಕೆ ಚಂದ ಮಾಡಿ ಹುಲ್ ಕುತ್ರಿ ಮಾಡೋರೊಬ್ಬರ. ಈಗ ಕಡೆಗೆ ಆ ಪುನಃ ಹುಲ್ಲನ್ನು ಜಪ್ಪುದು ಇನ್ನು ಸ್ವಲ್ಪ ಸಮಯ ಅವ್ರ ಗತಿಗೆ ಯಾವ್ದು ಈ ಕೊಡಿ ತಿಂಗಳಿಗೆ ಹೊಂಚೆಸಿ ತಿಂಗಳಿಗೆಲ್ಲ ಹುಲ್ ಜಪ್ಪುದು. ಹುಲ್ ಜಪ್ಪಿ ಮತ್ ಪುನಃ ಅದನ್ನು ಸೂಡಿ ಬಿಚ್ಚಿ ಬಡ್ದು ತೊಳುವಲ್ಲ ತೆಗೆದ ಕಾಲಮ್ ಇಟ್ಟು ಅದನ್ನ ಸಾಫ್ ಮಾಡಿ ಮತ್ ಪುನಃ ಇದು ಮಾಡುದು.
1: ಮತ್ತ ಹುಲ್ ಬತ್ತದ ಅನ್ನ
0: ಹಾ ಹುಲ್ ಬತ್ತಂಗ ಅನ್ನ
1: ಟೇಸ್ಟ್
0: ಅದೇ ಒಂದ್ ನಮ್ಮನಿ ಅದೇ ಒಂಥರ ಒಂಥರ ಜಂಪ್ ಕಣಗಿ ಜಂಪ್ ಕಣಗಾರು ಒಂಥರ ಲೈಕ್
1: ಲೈಕ್ ಇರುತ್ತೆ. ಅದಂತೂ ಇಷ್ಟ ಆಯ್ತಾ ನಾನು ಇನ್ನೂ ಮಿಸ್ ಮಾಡ್ತೀನಿ ಹುಲ್ ಬತ್ತದ ಅಕ್ಕಿ ಅನ್ನ ಇತ್ತಲ್ಲ ಅದ್ ಲಾಯ್ಕ
0: ಇದೆಲ್ಲ ಹಿಂದಿನ ಕ್ರಮ. ಮತ್ತೆ ಕೇ ಜಪ್ಪು ಸರಿ ಹೇಳ್ತಾರಲ್ಲ ಹೊಲಿ ಕರುದ ಹಾ ಹೊಲಿ ಹೊಟ್ಪ ಹೊಲಿ ಹೊಟ್ಪ ಹೊಲಿ ಹೆಚ್ಚಿ ಬಾ
1: ಅದು ಅದು ಬ್ರೆತ್ ಕಂಟ್ರೋಲ್
0: ಉಡ್ಸರಿ ಇಟ್ಕೊಂಡ್. ಯಾಕಂದ್ರೆ ಆ ಸೂಡಿ ಬಡ್ದಾಪಲ್ಲರಿಗೂ ಮುಗ್ಸುಕಿಲ್ಲ ಅದನ್ನ ಆ ಸೂಡಿ ಪೂರ ಬಡವಲ್ಲರಿಗೂ ಅದ್ರಾಗ ಭತ್ತ ಉದ್ರಿ ಅಪ್ಪಲ್ಲರಿಗೂ ಅದನ್ನ ಹೇಳ್ತಾ ಇರ್ಕ. ಕೆಲವ್ರು ಮಧ್ಯ ಒಂದ್ಸಲ ಹೋಲಿ ಕರ್ಕಂತ್ರ ಕಡೆಗೆ ಲಾಸ್ಟಿಗೆ ಲಾಸ್ಟಿಗೆ ಎಲ್ಲ ಹೋಲಿ ಕರ್ದ ಸರಿ ಕರಿ ಕೊಟ್ಟು ಅದನ್ನ ಮಾಡ್ತಾರ ಸುತ್ತ ಹೆಂಗ್ಸರ್ ಹಿಂಗ್ ಓಡ್ ಬಂದ ಆ ಹೋಲಿ ಕರ್ದ ಆಪ್ರೊಳಗ ಅದನ್ನ ಅವ್ರು ಮಾಡಿ ಮುಗಿಸಿರ್ಕಿ ಸುತ್ತ ಕರಿ ಕೊಟ್ಟದ ಅದೆಲ್ಲ ಕ್ರಮ ಇತ್ತು. ಮತ್ತೆ ಹಡಿ ಮಂಚ ಬಿಡಿಸೋ ಸುರಿಗೂ ಹಂಗೆ ಅದನ್ನೆಲ್ಲ ಹಿಡಿ ಕಟ್ಟಲ್ಲ ಯಾರು ಹಿಡ್ಕೊಂಡು ಎಪ್ಕಿಲ್ಲ ಕೈಯಂಗೆ ಬಳ್ಳಿ ಮೇಟಿ ಕಂಬಿ ಕಟ್ಟಿರತ್ ಕಣಿ ಆ ಮೇಟಿ ಕಂಬಿ ಬಿಡಿಸ್ಕರ್ ಮುಂಚೆ ಎಲ್ಲರೂ ಹಿಡಿ ಸುಡಿನೆಲ್ಲ ಬದಿಗೆ ಹಾಕಿ ಇರ್ಕ. ಕಡೆ ಹುಲ್ ಚಂಡಿ ತಮ್ಮ ಮೇಟಿ ಹಡಿ ಮಂಚದ ಮೇಲೆ ಹಿಡಿ ಕಟ್ಟಗಲ್ಲ ಓಡುಕಿಲ್ಲ ಹುಲ್ ಚಂಡಿಗೆ ಭತ್ತ ಉದುರ್ಸ್ಕಣ್ಕ ಕಡಿಕ ಅದನ್ನ ಮುಟ್ಟಿ ಹೊರಾಡ್ಕಂಡ ತಂದ್ ಬೆಚ್ಚಕ್ ಬೆಚ್ಚರ್ಗತ್ತೀಗ ಅದ್ರ ಮೇಲೆ ಕೂಕಂಕಿಲ್ಲ
1: ಅದಕ್ಕೆ ಸುಸ್ತಾ ಇರುತ್ತಲ್ಲ
0: ಬಿಸಿ ಆಗಿರತ್ತೆ ಅಂದಳಿ. ಕಡಿಕೆ ನಾವು ಭತ್ತ ಬಡುಸುರಿ ಸಮೇತ ಜಪ್ಪುಸುರಿ ಸಮೇತ ಈಗ ಎಲ್ಲರೂ ನೀರು ಒಟ್ಟೆಗೆ ನೀರು ಕುಡುಕು ಹಾಕಿಲ್ಲ ಬಿಟ್ಟಿಗೆ ಹಡಿ ಮಂಚ ಆಳ್ಸತ್ತ ಅಂತ ಹೇಳಿದ್ರು. ಅದ್ರ ಮೇಲೆ ಆಟಿಗೆ ಎಲ್ಲರೂ ಒಟ್ಟಿಗೆ ಹೊಯ್ಕಂತ ಆದಿದ್ರು. ಈಗ ತಿಂಡಿಗಿನ್ ತಿಂಬಗೆ ಎಡಂತ ಹೋದ್ರಂತಾರು, ಅದ್ರ ಮೇಲೆ ಹುಲ್ ಸೂಡಿ ಬೆಚ್ಚಿಕೆ ಹೊಯ್ಕ, ಮಧ್ಯಾಹ್ನದ ಬಿಸಿಲಿ ಹಡಿ ಮಂಚ ಬಿಸಿಲಾಗಿ ಇಪ್ಪಕ್ಕಿಲ್ಲ, ತಂಪ್ಲಿ ಬೆಚ್ಚಕ್ಕ. ಆ ಮೇಟಿ ಕಂಬು ಹಂಗೆ, ಮೇಟಿ ಕಂಬು ಹಂಗೆ ಹೊಸ್ತ ಹಾಕುದು ಕ್ರಮ, ಮೇಟಿ ಹೊರಿ ಹಾಕುದು ಕ್ರಮ, ಅದೆಲ್ಲ ಬೇರೆ ಇತ್ತು ಬಿಡಿ. ಇವತ್ತಿನ ದಿವಸದ ಮೇಟಿ ಕಂಬು ಯಾರ ಮನೆಗೂ ಇಲ್ಲ, ಯಾರೂ ಉಳಿಸ್ಕೊಳ್ಲಿಲ್ಲ, ಬೇಕೇ ಇಲ್ಲ ಅಂತೇಳಿ ಹೇಳಿ. ಅದು ನಮ್ಮ ಮನೆಗೆ ನಾವು ಒಂದು ಖುಷಿಯಿಂದ ಹೇಳುತ್ತೆ, ನಮ್ಮ ಮನೆಗೆ ಈಗಲೂ ಮೇಟಿ ಕಂಬಿತ್ತು. ನಾವು ಪ್ರತಿ ವರ್ಷವೂ ಮೇಟಿ ಹೊರಿ ಹಾಕತ್ತು ಮನೆಗೆ ಹೊದಾಳ್ ಮಾಡಿ, ಹಾಂ ಮನೆಗೆ ಹೊದಾಳ್ ಮಾಡಿ ಹೊರಿ ಹಾಕತ್ತು, ಅದಕ್ಕೆ ಪೂಜೆ ಮಾಡತ್ತೆ, ಅದಕ್ಕೆ ಏನು ಕ್ರಮ ಮಾಡಕ್ಕೆ ಅದನ್ನ ಈಗಲೂ ನಾವು ಮಾಡತ್ತೆ.
1: ನಮ್ಮ ಹಡಿ ಮಂಚ ಇತ್ತ,
0: ಹಡಿ ಮಂಚು ಇತ್ತು, ಮೇಟಿ ಕಂಬು ಇತ್ತು. ಮೇಟಿ ಕಂಬ ಈಗ ಹೇಳ್ರಿ ಯಾರು ನಂಬುದಿಲ್ಲ, ನಾವು ಈ ವರ್ಷ ಅಲ್ಲ, ಹೋದ ವರ್ಷ ಹೊಸ ಮೇಟಿ ಕಂಬ ಹಾಕದ, ಹಳೇದು ಹೋಯ್ತು. ಅದಕ್ಕೆ ಬಾಗಳ ಮರ, ಕವಲ್ ಮರ, ಅಂತ ಮರ ಆಯ್ಕ. ಮೇಟಿ ಕಂಬಿಗೂ ಒಂದು ಎಷ್ಟು ಕ್ರಮ ಇತ್ತಂದ ಹೇಳ್ರಿ, ನೀವು ಯಾವುದೋ ಸತ್ತ ಮರನ ತಂದು ಹಾಕೋಕ್ಕಿಲ್ಲ ಮೇಟಿ ಕಂಬಿಗೆ. ಮೇಟಿ ಕಂಬಿ ಜೀವಂತ ಇದ್ದ ಮರನ ಕಡು ತಂದು ಹಾಕಕ್ಕ, ಅದು ಮರ ಕಡು ಸುರಿಗೆ ಮರ ಕೆಳ ನೆಲಕ್ಕೆ ಬೀಳುಕಿಲ್ಲ, ಉದ್ದನುದ್ದ ಬೀಳುಕಿಲ್ಲ, ಅದನ್ನ ಹಿಡ್ಕಾಣಿಕೆ ನೆಲಕ್ಕೆ ಎಲ್ಲೂ ಮೇಟಿ ಕಂಬ ಮಾಡುವಂತ ಮರ ಟಚ್ ಆಗ್ಕಿಲ್ಲ. ಕಡೆ ನೀವು ಅದನ್ನ ತಕ ಬಂದು ಅದನ್ನ ಕೆತ್ತತ್ರಿ ಕಣಿ, ತಲೆಗೊಂದು ಹೀಗೆ ಉಂಡಿಗೆ ಮುಂಡಿಗೆ ಕಣ ಮಾಡ್ತೀರಿ, ಹೀಗೆ ಮಾಡಿ ಆ ಮುಂಡಿಗೆ ಮಾಡು ಸುರಿ ಸಮೇತ ನೀವು ನೆಲದ ಮೇಲೆ ಉದ್ದಕ್ಕೂ ಬಿಡಿಸ್ಕೊಂಡು ಮೇಟಿ ಕಂಬ ಕೆತ್ತುಕಿಲ್ಲ, ಎಂಥವ್ರು ಮೇಲೆ ಇಟ್ಕೊಂಡು ಅದ್ರ ಮೇಲಿಂದ ಹಿಂಗೆ ಕೆತ್ತಿ ಕೆತ್ತಿ ಕೆತ್ತಿ ಅದನ್ನ ತೆಗೆದು ಹಂಗೆ ಇದು ಮಾಡಕ. ಕಡೆಗೆ ಅದನ್ನು ಮೇಟಿ ಕಂಬ ಒಂದು ಸಲ ಹುಗ್ದಾರಿ ಅದಕ್ಕೀಗ ಹೊರಿ ಹಾಕ್ತಂದು ಹೇಳ್ರೆ, ಇನ್ನು ಬರುವ ವರ್ಷ ಹೊರಿ ಈ ಕಾತಿ ನಟ್ಟಿ ಆಪ್ರೊಳಗೆ ಅದನ್ನು ಮತ್ತೆ ಕೀಳುಕಿಲ್ಲ, ಕಾತಿ ಕೊಯ್ಲಾಪ್ರೊಳಗೆ ಕಾತಿ ಕೊಯ್ಲಿನಕಿಂತ ಮುಂಚೆ ಆ ಮೇಟಿ ಕಂಬ ತೆಗೋಕಿಲ್ಲ ಅಂತ ಹಾಳಾದಿದ್ರು. ಅದನ್ನ ಹಾಗೆ ಇಟ್ಕೊಳಕ. ಕಡೆ ಆ ಮೇಟಿ ಕಂಬಿಗೆ ಎಂತಾರು ಒಂದು ಸಮಯದಾಗ ನಾವೀಗ ಕೀಳಕೆ ಆಯ್ತಂದ್ ಮಾಡುವಾಗ, ಗೆದ್ದಿಗೆ ಕಣ್ಣಂಗೆ ಎಂತಾರು ಒಂದು ಫಂಕ್ಷನ್ ಇತ್ತು ಅಂತ, ಒಂದು ದೇವ್ರ ಕೆಲಸ ಇತ್ತು ಅಂತ ಇತ್ತಂದು ಕಿತ್ತಂದು ಮಾಡ್ರು, ಆ ಮೇಟಿ ಕಂಬನ ಅಡ್ಡ ಹಾಕೋಕಿಲ್ಲ, ಯಾವ್ದಾದ್ರು ಮರಕ್ಕೆ ಬೆಚ್ಚಿ ಕಟ್ಟಕ್ಕೆ ಅದನ್ನು ಸರ್ತ ಇಪ್ಪಂಗೆ ಮಾಡ್ಕೊ. ಕಡೆಗೆ ಅದನ್ನು ಮತ್ತೆ ಪುನಃ ಅದೇ ಜಾಗಕ್ಕೆ ಇಟ್ಕ, ಇಟ್ಟಾರ್ಮೆ ಪುನಃ ಕಿತ್ತ ಅದು ಪುನಃ ಮಾಡೋದಾರೆ ಪುನಃ ಮತ್ತೆ ಅದಕ್ಕೆ ಪೂಜೆ ಮಾಡ್ಕ. ಇದನ್ನು ಮಾಯಿನ ತುಂಡಿ ಹೆಲ್ಸಿನ ತುಂಡಿ ಎಲ್ಲ ಕಟ್ಟಿ ಅದಕ್ಕೆ ದೀಪ ಧೂಪ ಎಲ್ಲ ಮಾಡಿ ಕಾಯಿ ಹೊಡೆದು ಪುನಃ ಹಾಗೆ ಮಾಡ್ಕ. ಎಲ್ಲ ಮಸ್ತ್ ಕ್ರಮ ಇತ್ತು. ಒಂದು ಮೇಟಿ ಕಂಬಿಗಾರು ಕಾಂಬಸರಿಗೆ ಯಾರೋ ಮನಸ್ಸಿಗೆ ಒಂದು ಇದೊಂದು ಹಾ ಇದೆ ಅಂದೆ ಅಂತ ಕಾರಣಕ್ಕೆ ಒಂದು ಕಂಬ ಅನ್ಸತ್ತೆ. ಅದರ ಭಕ್ತಿ ಅದರ ಭಾವನೆಗಳೇ ಬೇರೆ ಇತ್ತು, ತುಂಬ ಆಳ ಕೀಳಿದಂಥ ಭಾವನೆಗಳು ಅವೆಲ್ಲ. ಕಡೆ ಹಾಗೆ ಆ ಮೇಟಿ ಕಂಬೆ ಅಂತಂದು ಯಾರದಾರು ಮನೆ ಕಣ್ಣಗೆ ಒಂದು ಮೇಟಿ ಕಂಬ ಇತ್ತು ಅಂತ ಹೇಳ್ರೆ, ಅವರೊಂದು ಕೃಷಿಕ ಅಂತೇಳಿ ಹೆಗ್ಗುರು ತಮ್ಮ. ಮೇಟಿ ಅಂದ್ರೆ ಪ್ರಧಾನ, ಮನೆಗೆ ಒಂದು ಮೇಟಿ ಕಂಬ ಇತ್ತು ಅಂತ ಹೇಳ್ರೆ ಅದೊಂದು ಬಲಿಷ್ಠ ಆದ ಮನೆ, ಒಳ್ಳೆ ಮನೆ ಅಂತ. ಮನೆ ಮನೆತನ ಆಗಳಿಕೆಲ್ಲ ಹೌದು ವ್ಯಾಸಾಯ ಕಂಡ ಅಂತ ಹೇಳ್ರೆ, ಕಣ್ಣಾಗಿದ್ದ ಹುಲ್ಕುತ್ರಿ ಕಂಡು ಕೊಡ್ತೀವಿ, ಹುಲ್ಕುತ್ರಿ ಎಷ್ಟಾಡ್ದಿತ್ತು ಅಂದ್ಕೊಂಡು ಹೆಣ್ಣಿಗೆ ಕೊಡ್ತಾ ಇದ್ದೀರಾ ಅಮ್ರ ಅಂತ ಕಾಲ ಅಲ್ಲ ಇದ್ದಿತ್ತು. ಈಗ ಹುಲ್ಕುತ್ತಿದ್ರೆ ಹೆಣ್ಣೆ ಕೊಡುದಿಲ್ಲ, ಸಾಕೊಂಡು ಮಾಡ್ಕೊಂಡು ಯಾರು ಇರ್ತಾರ ನಡಿ ಹೇಳಿ ಗ್ಯಾರಂಟಿ ಎಲ್ಲೆರಿ ಬಂದಿತ್ತು. ಇಂಥದ್ದೆಲ್ಲ ನಮ್ಮ ಕೃಷಿ ಪರಂಪರೆ. ನಾವೀಗ ಇದು ಹೇಳ್ತಾ ಹೇಳ್ತಾ ಎಷ್ಟೋ ವಿಚಾರಗಳು ಬಿಟ್ಟಿತ್ತು. ಇದು ಇದಿಷ್ಟೇ ಅಲ್ಲ, ಇದೀಗ ನಾವು ಸಹ ನಮ್ಗೆ ಗೊತ್ತಿಲ್ಲ, ನಮಗೆ ಗೊತ್ತಿದ್ದ ಮಟ್ಟಿಗೆ ಹೇಳಿತ್ತು. ಇನ್ನು ಗೊತ್ತಿಲ್ಲದ ವಿಚಾರಗಳು ಅದೆಷ್ಟೋ ಇದ್ದು, ಯಾವ ನಮ್ಮನೆ ಇದು ವಿಚಾರಗಳಿತ್ತು ಅದು ನಮ್ಗೆ ತಿಳಿಯಿಲ್ಲ. ನಮಗೆ ಅಂದಾಜಿ ಬಂದದ್ದು ಇಷ್ಟು ವಿಚಾರಗಳನ್ನು ನಟ್ಟಿ ಬಗ್ಗೆ ಆಗಿ ಖಾಲಿ ಹೇಳಿತ್ತು. ನಟ್ಟಿ ಬಗ್ಗೆ ಅಂದರೆ ಸ್ವಲ್ಪ ಕೊಯ್ಲಿದ್ದು ಅದನ್ನೆಲ್ಲ ಸೇರಿಸಿ ಹೇಳಿತ್ತು. ಇನ್ನು ಮುಂದೆ ಅದ್ರಂಗೆ ನಾವು ಆಗ ಹೇಳ್ತಕಣಿ ನಿಮಗೆ ಕಳಿ ಬಗ್ಗೆ ಹೇಳುತ್ತೆ. ಅದ್ರದ್ದೆಲ್ಲ ಒಂಚೂರು ಹೆಸರು ತಿಳಿಸಿದಾರೆ ಕಳಿ ಹೆಂಗ ಹಾಗೆ. ಕುರ್ಬುಲ
1: ಕುರ್ಬುಲ್
0: ವಾಂಟ್ಕೀಲ್
1: ವಾಂಟ್ಕೀಲ್
0: ಕ್ಯಾಂಕ್
1: ಕ್ಯಾಂಕ್
0: ಕಡಿಕೆ ನಳಿಯ
1: ನಳಿಯ
0: ಇವೆಲ್ಲ ಕಡಿಕೆ ನೀರ್ ಕೆಸ ಇವೆಲ್ಲ ಗೆದ್ದೆಂಬಪ್ಪ ಅಂತ ನಳಿಯ ಕಳಿ ಕಳಿ ಇತ್ಕಣಿ. ಅದ್ರಂಗು ಕಳೆಂಗು ಎಲ್ಲ ಕಳಿಕ್ಕಿಂತ ಬಹಳ ಇದು ಹಪ್ಪ ಅಂತ ಹೇಳಿದ್ರೆ ನಳಿಯ. ಅಯ್ಯೋ ನಳಿನ ಬೀಜ ಇತ್ತು ಅಂತ ಹೇಳ್ರ ಅದ ಎಲ್ಲಾ ಗೆದ್ದಿಗೂ
1: ಹಂಚಿಗೂ
0: ಹಿಂಗ ಸುಸರ್ಬತಿ ಕಣಗೆ ನಳಿಯ ಅಂತದೊಂದು ಹೇಳತ್ತ ಮಾತಿನಷ್ಟಕ್ಕೆ. ಎಂತ ನಳಿ ಹೇಳದಿದ್ರೆ ನಮ್ಮ ಹಿಂಗೆ ಜನಪದರು ಹೇಳುದ ಅಗಿಕೆಯಲ್ಲಿ ಹೇಳುದಂಬ್ರ ತ್ಯಾಗಿ ತ್ಯಾಗಿ ನಿನ್ನ ಚಿನ್ನದ ಕಾಲ ಊರ್ಕಂತಿ ನಾನು ಬೆಳ್ಳಿ ಕಾಲ ಅಂದಮ್ರ ಅಟ್ಟೊತ್ತಿಗೆ ಅಗಿ ಹೇಳುದಮ್ರ ತಡಿ ತಡಿ ಊರ್ಕಂಡ್ಲಾಕ ನಿನ್ ಬೆಳ್ಳಿ ಕಾಲ ನಾನು ಕಡ್ಗದ ಕೈ ಅಕ್ಕ ಬಂದೀಗ ನಿನ್ನ ತ್ಯಾಗ್ದು ಬೇಲಿಗೆ ಹಣಿತಾಳ ಅಂದಮ್ರ. ಅಷ್ಟೊತ್ತಿಗೆ ಆ ನಳಿಯ ಪುನಃ ಹೇಳೋದಮ್ರ ಬೇಲಿಗೆ ಹಣದ್ರೆ ಏನಾಯ್ತು ದ್ವರಿ ಮಗನ ಕಣ ಬೆಳ್ಕಂತೀನಿ ನಾನು ಅಂದ್ ಹೇಳ್ದಮ್ರ. ಅಂದ್ರೆ ಅದು ಎಲ್ಲಿ ಬಿದ್ರು ಹೇಗಿದ್ರು ಅದು ಹುಟ್ಕಾಡ್ತ ನಳಿ. ಮತ್ತೆ ಈ ಕಳಿ ಹಾಕುದ್ರಂಗೆ ಅದೆಲ್ಲ ಗೊತ್ತಿದ್ದಾರ ಆಯ್ಕ ನಳಿಯ ಅಂತ ಹೇಳ್ರೆ ಅಗಿ ಮತ್ತು ನಳಿಯ ಇಡು ಒಂದೇ ನಮ್ಮನೆ ಇರ್ತು
1: ಡಿಫ್ರೆನ್ಸ್ ಮಾಡ್ಕಲ್ಲ ವ್ಯತ್ಯಾಸ
0: ಗೊತ್ತಾಗ್ತಿಲ್ಲ ಗೊತ್ತಾಗ್ತಿಲ್ಲ. ಅದು ಏನು ಈ ಕೃಷಿ ಮಾಡ್ಕೊ ಬಂದಿರ್ಕಾಣಿ ಅವ್ರಿಗಷ್ಟೇ ಗೊತ್ತಾಗ್ ಬಿಟ್ಟದಿದ್ರೆ ಹೊಸ ಯಾರೋ ಒಬ್ಬರೀಗ ನಾನು ಇವ್ರೆ ಕಳಿ ಹಾಕ್ತಾರಲ್ಲ ಅಂತ ಹೇಳಿ ಹೆಕ್ಕು ಕಾದಿದ್ರೆ ನಳಿಯ ಅಲ್ಲ ಇವ್ರ ಅಗಿ ಬುಡಪುರ ಕಿತ್ತಿಕ್ಕಿ ಬತ್ರ ಅಂತದ ಹಂಗಿತ್ತು. ಇದ್ರಾಗೆಲ್ಲ ಅದೇ ಸುಮಾರು ಸುಮಾರು
1: ನೀವು ಇಷ್ಟೆಲ್ಲ ಹೇಳುತ್ತೀನಿ ನಂಗೆ ಸತ್ಯ. ನೀವು ಆ ಕಳಿದ ಹೆಸರೆಲ್ಲ ಹೇಳಲ್ಲ ಕುರ್ಬುಲ್ ವಾಂಟ್ಕೀಲ್ ನಳಿಯ ಹಾ ನನ್ನ ಅಮ್ಮಂದೆಲ್ಲ ನೆನಪಾತಿತ್ತು ಮಾರ್ರೆ ಆವತ್ತಿನ ದಿನದಲ್ಲಿ ಅವರೆಲ್ಲ ಗೆದ್ದೆಯಲ್ಲಿ ಕೀಳುದು ಅದರಲ್ಲೂ ಈ ನೆಟ್ಟಿ

0: ಗೊತ್ತಿಲ್ಲ ಅಲ್ದ. ಹಂಗೆ ನಾವಲ್ಲಿ ಈಗಳಕ್ಕೆ ನಾವು ಎಣಿಸ್ಕಂತ ಸಾಧಾರಣ ಒಂದು ಎಸ್ ಎಲ್ ಸಿಗೆ ಡಿಗ್ರಿ ಹಾಕಿ ಮಕ್ಕಳನ್ನೆಲ್ಲ ಕಣ್ಕೊಂಡು ಮನೆಗೆ ಹೇಳ್ತಾರೆ, ಸಣ್ಣವಲ್ಲಿ ಎಂಥ ಕೆಲಸ ಮಾಡ್ತೀವಿ ಎಂಥ ಕೆಲಸ ಮಾಡ್ತೀವಿ ಅಂತ. ಸತ್ಯ ವಿಚಾರ ಹೇಳ್ಕೊಂಡು ಹೇಳದಿದ್ರೆ ನಿಜ ಹೇಳುತ್ತೆ, ನಾನು ನನ್ನ ಅಕ್ಕಲ್ಲಿ ಎತ್ಕಣಿ ಎರಡನೇ ಕ್ಲಾಸಿಗೆ ಹಾಪ್ಸೂರಿಗೆ ನಾವು ಗೆದ್ದಂಗೆ ಕೆ ಅರಿ ಮಾಡ್ತಿದ್ದಿತ್ತು, ಮನೆಗೆ ಕೆ ಅರಿ ಮಾಡಿ ಆದ್ಮೇಲೆ ಮನೆಗೆ ತಂದು ಬಳಿ ಹಾಕ್ತಾರೆ ಕಣಿ, ತೆಗು ಸುರಿಗೆ ಒಂದ್ರ ಮೇಲೆ ಒಂದು ಬಳಿ ಹಾಕಂದ್ ಮೇಲಿಂದ ನಮ್ಗೆ ನೀಕುದಿಲ್ಲ, ತೆಗುಕಾತಿಲ್ಲ, ನಾವು ಕೆಳಗಿನ ಮತ್ತೆ ಮೇಲಿಂದ ಯಾರಾದ್ರು ಸ್ವಲ್ಪ ತೆಕ್ಕೊಡು, ತೆಕ್ಕೊಟ್ಟಾದ್ಮೇಲೆ ನಾವು ಮತ್ತೆ ಪುನಃ ಕೆಳಗಿಂದ ಅದನ್ನು ತಕೊಂಡು ಇದು ಮಾಡ್ತಿದ್ದಿತ್ತು. ನಾನು ನನ್ನ ಅಕ್ಕ ಸಾಧಾರಣ ನಾನು ಒಂದು ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಹೆಪ್ಸೂರಿಗೆ ನಾನು ನನ್ನ ಅಕ್ಕ ಇಬ್ಬರೇ ನಾವು ಹುಲ್ ಜಪ್ತಿದ್ದಿತ್ತು, ಆಗಲಿ ಕೇ ಜಪ್ಪುದಲ್ಲ ಹುಲ್ ಜಪ್ಪುದು ಎಷ್ಟೊತ್ತಿಗೆ ಅಂತ ಹೇಳದಿದ್ರೆ ಬೆಳಿಗ್ಗೆ ನಾವು ಒಂದು 4 ಗಂಟೆ ಶುರು ಮಾಡ್ತಿತ್ತು, 4 ಗಂಟೆಯಿಂದ ಒಂದು 6:30 to 7 ಗಂಟೆವರೆಗೆ ಹುಲ್ ಜಪ್ತಿತ್ತು.
1: ಕಡೆ
0: ಹಾಂ ಮಿನ್ಕಂಡು ಶಾಲೆಗೆ ಹೋಗಿ ಕಡೆ ಸಾಯಂಕಾಲ 5 ಗಂಟೆಯಿಂದ ಮತ್ತೆ ಹುಲ್ ಜಪ್ತಿತ್ತು ನಾವು ಒಂದು 7 ಗಂಟೆವರೆಗೆ. ಇಷ್ಟೆಲ್ಲ ನಾವು ಮಾಡಿತ್ತು ಆಗಳಿಕೆ. ಈಗಲೇ ನಮ್ಮ ಹತ್ರ ಮಾಡಿ ಅಂದ್ರೆ ಈಗ ಪುನಃ ನಮ್ಮ ಹತ್ರ ಮಾಡ್ಬೇಕಾಗ್ತಲ್ಲ, ನಮ್ಗೆ ಕಷ್ಟ ಆಯ್ತು. ಹಾಗಿಂದು
1: ನಿಮ್ಮ ಕೃಷಿ ಪ್ರೀತಿ ಹುಟ್ಟೋ ಕಾರಣ, ಯಾರು ಗೆದ್ದು ಇಳಿದಿರ, ಯಾರು ಇದ್ರೆಲ್ಲ ಭಾಗವಹಿಸಿರ, ಇದನ್ ಕಣ್ಣಾರೆ ಕಂಡಿರ, ಅದ್ರದೊಂದು ಭಾಗ ಇರ, ಅವ್ರಿಗೆ ಮಾತ್ರ ಆ ಫೀಲ್ ಅರ್ಥ.
0: ನಿಜ ಈಗಲೂ ನಮ್ಮ ಮನೆಗೆಲ್ಲ ಒಂದು ಗೆದ್ದಿ ನಾವು ಹೊಡುವಾಕತ್ತಂದ್ರೆ ಈಗ ಸುಗ್ಗಿ ಮತ್ತೆ ನಾವು ಕೊಳಕೆ ಮಾಡುದಿಲ್ಲ, ಈ ಕಾತಿದ್ ಒಂದು ಹೊಡುವಾಕತ್ತಂದ್ರೆ ಮನಸ್ಸಿ ಮಸ್ತ್ ಬೇಜಾರ. ಅದು ಹೊಡುವಾಕದ್ ಗೆದ್ದಿ ಕಾಮ್ ಕಾತಿಲ್ಲ,
1: ಸತ್ಯ ನಮ್ಮನೆ ಗೆದ್ದಿ ಅಂತಲ್ಲ, ಅದು ಯಾವ
0: ಗೆದ್ದಿ ಹೊಡುವಾಕದ್ ಗೆದ್ದಿ ಕಂಡ್ರೆ ತುಂಬಾ ಬೇಜಾರತ್ತೆ, ಹೊಡುವಾಕ ಆಗೈದಿತ್ತು ಇದನ್ನ ಮಾಡ್ಕಿದಿತ್ತು ಅನ್ಸುತ್ತೆ. ಅಂದ್ರೆ ನಾವೆಲ್ಲ ಸಾಗುವಳಿ ಮಾಡ್ಕೊಂಡ ಇಪ್ಪಿ ಮತ್ತೆ ಈಗ ಸಾಗುವಳಿ ಮಾಡಿದ್ರೆ ಮನೆಗೆಲ್ಲ ಒಂದ್ ಗಂಟೆ ಇರತ್ತೆ, ಖಾಲಿ ಹಟ್ಟಿ ಕಂಡ್ರೆ ಇತ್ತಲ್ಲ ಅದ್ರಷ್ಟು ನೋವು ಇನ್ನೊಂದೇ. ಮನೆಗೆ ದನ ಬೇಕೇ ಬೇಕೆ ಅಂತದೇ ಹೇಳಿ ಅದೊಂದು ಮನೆಯ ಮೆಂಬರ್ ಕಂಡ ಅದೊಂದು ಸದಸ್ಯ, ಅದಿಲ್ಲೊಂದು ಶೋಭೆ. ಮನೆಗೆ ಯಾರು ಸಾಗುವಳಿ ಮಾಡ್ಕೊಂಡಿದ್ರು ಮುಂಚಿಂದ ಯಾರು ಗಂಟೆ ಸಾಕೊಂಡಿದ್ರು ಅವ್ರ ಮನೆ ಗಂಟೆ ಇಲ್ಲ ಅಂತ ಹೇಳಿದ್ರೆ ಅವ್ರ ಮಂಡಿ ಎಲ್ಲ 12 ಅಣಿ ಹತ್ತು, ಇದು ಯಾರು ಅಷ್ಟೇ.
1: ಈಗ ಗಂಟಿ ಹೋಗಿ ನಾಯಿ ಸಾಕು ಶುರು ಮಾಡಿದ್ರಿ. ಎನಿವೇಸ್ ಚೇತನ್, ಎಷ್ಟು ಮಾರೆ ವಿಷಯಗಳನ್ನ ಇಟ್ಕೊಂಡಿದ್ದು, ಬಹುಶಃ ಗೆದ್ದು ಇಳಿದಕ್ಕೆ ಇವತ್ತು ಇಷ್ಟೊಂದು ಜನಪದ ಹಾಡು, ಜನಪದ ಸಂಸ್ಕೃತಿ, ನಮ್ಮ ಅವರು ನಮ್ಮ ಹಿರಿಯರು ಬದುಕಿದ ರೀತಿಯೆಲ್ಲ ಚೇತನ್ ಮಂಡಿ ಒಳಗೆ ಇದ್ದು ನಾಲ್ಗೆ ತುದಿಯಲ್ಲಿ ಇರ್ಬೋದು. ತುಂಬಾ ಖುಷಿ ಆಯ್ತು ಚೇತನ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು,
0: ನಿಮ್ಗೂ ಧನ್ಯವಾದಗಳು. ಇಲ್ಲಿ ಒಂದು ಕರೆಸಿ ಒಂದು ಮಾತಾಡೋಕೊಂದು ಅವಕಾಶ ಮಾಡಿಕೊಟ್ರಿ. ನಮ್ಮಲ್ಲಿ ಇಪ್ಪಂತ ಕೆಲವು ವಿಚಾರಗಳನ್ನ ನಾವು ಹೇಳ್ತಮ್ಕಿಂತ ನಾವು ಇಲ್ಲಿ ಬಂದಲ್ಲಿ ಹೊಸ ಹೊಸ ವಿಚಾರಗಳನ್ನ ತಿಳ್ಕೊಂಡ್ಲಕ್ಕ. ಹಂಗಾಗಿ ಇದನ್ನೇನು ಹೇಳ್ದಿ ಅದು ಮಾಡ್ದಿ ಅಂದಳಿಯಲ್ಲ, ಇದನ್ನ ನಾವು ಹೇಳಿದ್ರೆ ಸರಿಯೂ ಇರ್ಬೋದು ತಪ್ಪಿರ್ಬೋದು, ನಾವು ನಂಬದಿಯ ಕ್ರಮವನ್ನು ನಂಬದಿ ಹ್ಯಾಂಗ ಮಾಡ್ತಾರೆ ಆ ಕ್ರಮವನ್ನು ಜನಪದವನ್ನು ನಾವು ಹೇಳಿತ್ತು, ಬೇರೆ ಬೇರೆ ಬದಂಗೆ ಬೇರೆ ಬೇರೆ ರೀತಿಯದ್ದು ಆಚರಣೆಗಳನ್ನು ಮಾಡೋಕ್ಕೂ ಸಾಕು ಎಂಥದ್ದೇ ಇಲ್ಲಿ. ಇದನ್ನೆಲ್ಲ ಒಂದು ಹಂಚ್ಕೊಂಬಕ್ಕೆ ಒಂದು ಅವಕಾಶ ಮಾಡಿಕೊಟ್ರಿ. ಹಾಗೆ ನಮ್ಮ ರೇಡಿಯೋ ಕುಂದಾಪುರದ ಬಗ್ಗೆ ಹೇಳ್ಕೊಂಡಳಿ ಹೇಳಿದ್ರೆ ಅದು ನಿಮ್ಮ ಬಗ್ಗೆ ಅಂತೂ ಹೇಳಿಕೆ ಇಲ್ಲ ಮೇಡಮ್, ನೀವು ಆಗಲೇ ಹೇಳ್ರಿ ಇವ್ರು ಎಷ್ಟು ಮಾತಾಡ್ತಾರಪ್ಪ, ನಾವು ಒಂದು ಮಾತಾಡೋರೊಳಗೆ ಇವ್ರು 10 ಮಾತಾಡ್ತಾರೆ ಅಂತ ಹೇಳ್ರಿ, ಇದು ತದ್ವಿರುದ್ಧ. ನಾವು ಒಂದು ಮಾತಾಡೋರೊಳಗೆ ನೀವೊಂದು 20 ಮಾತಾಡ್ತೀರಿ, ನಿಮ್ಮ ಮಾತಿನ ವೇಗದ ಮುಂದೆ ನಮ್ದು ಏನು ಇಲ್ಲ, ಈ ಹರ್ಲು ನೋಡ್ದಂಗಂತ ಕಾಣಿ ಹಾಗೆ ಅಷ್ಟು ಫಾಸ್ಟ್ ಅಷ್ಟು ಚುರುಕಿನಾಗ ನೀವು ಮಾತಾಡ್ತೀರಿ ಈ ಕುಂದವಾಣಿಯ ಮೂಲಕ. ಅದು ಎಷ್ಟು ಕುಂದ ರೇಡಿಯೋ ಕುಂದಾಪುರದ ಮುಖಾಂತರ ಅದೆಷ್ಟೋ ಕುಂದಾಪುರ ಕನ್ನಡದ ಬಗ್ಗೆ ಅದೆಷ್ಟೋ ಕಾರ್ಯಕ್ರಮಗಳನ್ನು ಮಾಡ್ರಿ, ಎಲ್ಲವೂ ಇಷ್ಟು ಚಂದ ಮಾಡಿ ನಡೆಸಿಕೊಡ್ತಾ ಇದ್ರಿ ಮೇಡಮ್. ನಿಮಗೆ ಹಾಗೆ ಬಂಡಕರ್ಸ್ ಕಾಲೇಜಿಗೆ ನನ್ನ ಕಡೆಯಿಂದ ಹಾಗೆ ನಮ್ಮ ಇಡೀ ಕಲಾಚಿಗುರು ತಂಡದ ಕಡೆಯಿಂದ ನಾವು ನಿಮ್ಗೆ ಎಂತ ಮತ್ತು ಒಂದು ಎಂತ ಹೇಳುದು ಅದಕ್ಕೆ ಧನ್ಯವಾದ ಹೇಳುದ ಇನ್ನೊಂದು ಹೇಳುದ ಮತ್ತೊಂದು ಹೇಳುದು ಒಂದು ಒಳ್ಳೆ ಪ್ರಶಂಸೆಯನ್ನು ಕೊಡ್ತಿತ್ತು ಅಂತ ಹೇಳಕ್ಕಷ್ಟೇ. ಈ ಕಾರ್ಯಕ್ರಮ ಇನ್ನು ಮತ್ತೆ ಹಿಂಗೆ ನಡೀಲಿ ಮೇಡಮ್, ಇದ್ರಂಗೆ ಸುಮಾರು ಜಾನಪದ ಬೇರೆ ಬೇರೆ ಎಲ್ಲ ವಿಚಾರಗಳ ಬಗ್ಗೆಯೂ ತಿಳಿಸಿರಿ, ಅದನ್ನೆಲ್ಲ ನಾವು ಕೇಳಿತ್ತು. ಹಾಗೆ ನಮ್ಮನ್ನ ಕರೆದಕ್ಕೂ ನಾವು ಸದಾ ಆಭಾರಿಗಳು, ನಿಮಗೆ ಅನಂತ ವಂದನೆಗಳು.
1: ಥ್ಯಾಂಕ್ ಯು ಚೇತನ್, ಭಾರಿ ಖುಷಿ. ಯಾಕಂದ್ರೆ ಈ ಸಲ ಕುಂದಾಪುರ ಕನ್ನಡ ಸಾಹಿತ್ಯ ಆರನೆಯ ಸಾಹಿತ್ಯ ಸಮ್ಮೇಳನದ ಸಮ್ಮೇಳನ ಅಧ್ಯಕ್ಷರು ನಮ್ಮ ಚೇತನ್ ನೈಲಾಡಿ ಅವರು. ನೈಲಾಡಿಗೆ ಒಂದು ಹೆಸರು ತಂದು ಕೊಟ್ಟಾರ,
0: ನೈಲಾಡಿಯಿಂದ ಹೆಸರು ಬಂದ್ ಮೇಡಮ್ ನಂಗೆ
1: ಅಂತ ನೀವು ಹೇಳ್ತೀರಿ, ಬಟ್ ನಮ್ಗೆಲ್ಲ ನೈಲಾಡಿ ಗೊತ್ತೇ ಇರಲಿಲ್ಲ, ಚೇತನ್ ಇಂದ ಗೊತ್ತಾದದ್ದು. ಎಂಥದೇ ಇರಲಿ, ತುಂಬಾ ಖುಷಿ ಆಯ್ತು, ಒಳ್ಳೆ ಒಳ್ಳೆ ಒಳ್ಳೆ ವಿಷಯ ಮಾಹಿತಿ. ಗೆದ್ದು ಇಳಿದವರಿಗೆಲ್ಲ ಈ ಕಾರ್ಯಕ್ರಮ ತುಂಬಾ ಖುಷಿ ಆಗಿರತ್ ಖಂಡಿತವಾಗ್ಲು. ಸರಿ, ನಾವ್ ಹಂಗಾರ ಹೋಯ್ಬಪ್ಪ, ಟೈಮ್ ಆಯ್ತಾ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತೆ ಸಿಕ್ವಕ್ಕ.

0: ನಮಸ್ಕಾರ, ನೀವು ಕೇಳ್ತಾ ಇದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಇವತ್ತಿನ ಯಕ್ಷ ಸಮಾಗಮ ಕಾರ್ಯಕ್ರಮದಲ್ಲಿ ನಾ ನಿಮ್ ಅನುಪುರಾಳ. ಬಡಗುತಿಟ್ಟಿನ ಯಕ್ಷಗಾನದ ಪ್ರಸಿದ್ಧ ಸ್ತ್ರೀವೇಷಧಾರಿಗಳಾದ ಪ್ರಸ್ತುತ ಅಮೃತೇಶ್ವರಿ ಮೇಳದಲ್ಲೇ ಪ್ರಧಾನ ಸ್ತ್ರೀವೇಷಾಗಿ ಕೆಲಸ ಮಾಡ್ತಿಪ್ಪು ಅಂತ ಮಾಧವ ನಾಗೂರು ಅವರು, ಇವರ ಇಂಟರ್ವ್ಯೂ ನಾ ಇವತ್ತು ಮಾಡ್ಕೊಂಡಿದ್ದೆ. ಅವ್ರು ನಮ್ಮೊಂದಿಗಿದ್ರ, ಅವ್ರನ್ನ ಈಗ ಸ್ವಾಗತಿಸುವ.
1: ನಮಸ್ತೆ
0: ನಾಗೂರ್ರೆ, ನೀವೀಗ ನಮ್ಗೆ ರೇಡಿಯೋ ಕುಂದಾಪುರದಂಗ್ ಬಂದಿರಿ ಈ ಯಕ್ಷ ಸಮಾಗಮ ಕಾರ್ಯಕ್ರಮದಲ್ಲಿ. ನಾನೀಗ ನಿಮ್ ಮೊದ್ಲು ಕೇಳ್ಕೊಂಬ ಪ್ರಶ್ನೆ
1: ಹೇಳಿ,
0: ನಿಮ್ಮ ಬಾಲ್ಯ ಜೀವನ ಅಂದ್ರೆ ನಿಮ್ಮ ತಂದೆಯವರ ಬಗ್ಗೆ, ನಿಮ್ಮ ಕುಟುಂಬದವರು, ನಿಮ್ಮ ಸಹೋದರ ಸಹೋದರಿಯರು, ಇವರ ಬಗ್ಗೆ ಎಲ್ಲ ನೀವು ಹೇಳುವುದಾದ್ರೆ ಹೇಗೆ?
1: ಬಾಲ್ಯ ಜೀವನ ಅಂತ ಹೇಳಿದ್ರೆ, ನನ್ನ ತಂದೆ ಪ್ರಸಿದ್ಧ ಸ್ತ್ರೀವೇಷಧಾರಿಗಳು ದಯಾನಂದ ನಾಗೂರ್ ಅಂತ. ಈ ಹೊಸ ಯುವಕರಿಗೆ ಗೊತ್ತಿಲ್ಲ, ಹೆಚ್ಚಿನ ಹಳೆಯ ಯಕ್ಷಾಭಿಮಾನಿಗಳಿಗೆ ತಂದೆಯ ಪರಿಚಯ ಇದೆ. ಯಾಕಂದ್ರೆ ಸಾಲಿಗ್ರಾಮ ಆಮೇಲೆ ಇಡುಗುಂಜಿ ಮೇಳಗಳಲ್ಲಿ ಹೆಸರು ಮಾಡಿದ ಕಲಾವಿದರವರು. ಅವರಿಗೆ ನಾಲ್ಕು ಮಂದಿ ಮಕ್ಕಳು, ನಾಲ್ಕು ಮಂದಿ ಮಕ್ಕಳಲ್ಲಿ ನಾನು ಮೂರನೇವ, ಇನ್ನೊಬ್ಬಳು ತಂಗಿ. ಎಲ್ಲರಿಗೂ ಯಕ್ಷಗಾನ ಅಭಿರುಚಿ ಇದ್ದಿತ್ತು, ಆದರೆ ಯಾರು ವೃತ್ತಿ ಕಲಾವಿದರಾಗಿ ಮುಂದುವರಿಲಿಲ್ಲ. ಅವರೆಲ್ಲ ಸಂಘದಲ್ಲಿ ಎಲ್ಲ ವೇಷ ಮಾಡಿದರು, ವೃತ್ತಿ ಕಲಾವಿದನಾಗಿ ಮಾತ್ರ ನಾನೇ ಮುಂದುವರೆದದ್ದು. ಆಮೇಲೆ ನನ್ನ ತಾಯಿ ಲಲಿತಾ ಅಂತ.
0: ಈಗ ನೀವು ಹೇಳಿದ್ರಿ ಅಣ್ಣ ಯಾರು ಯಕ್ಷಗಾನ ಕ್ಷೇತ್ರಕ್ಕೆ ಬರಲ್ಲ ಅಂದೇಳಿ, ಆದ್ರೆ ನೀವೀಗ ಯಕ್ಷಗಾನ ವೃತ್ತಿ ಐ ತಕೊಂಡಿರಿ ಅಲ್ಲ, ನೀವು ಈ ಯಕ್ಷಗಾನದತ್ತ ಆಕರ್ಷಿತಲಾಗಲು ಕಾರಣ ಯಾವ್ದು ಹೇಳಿ ಕಂಬ?
1: ಕಾರಣ ಅಂತ ಹೇಳಿದ್ರೆ, ಒಟ್ಟಿನಲ್ಲಿ ಮನೆ ವಾತಾವರಣವೂ ಹೌದು, ತಂದೆ ಪ್ರಸಿದ್ಧ ಕಲಾವಿದರಾಗಿದ್ರು,
0: ಹೌದು,
1: ಜೊತೆಯಲ್ಲಿ ನಮ್ಮ ಊರಿನ ವಾತಾವರಣವು ಒಂದು ರೀತಿ ಯಕ್ಷಗಾನದ ವಾತಾವರಣವೇ. ಮಾರುಕಟ್ಟೆ ಮೇಳದ ಆಟ ನಮ್ಮ ಮನೆ ಅಕ್ಕಪಕ್ಕ ಆಗುವುದು.
0: ಓಹೋ,
1: ಒಟ್ಟಿನಲ್ಲಿ ನಮ್ಮ ಊರಿನಲ್ಲಿ ಒಂದು ರೀತಿ ಯಕ್ಷಗಾನದ ವಾತಾವರಣ. ಪ್ರಸಿದ್ಧ ಕಲಾವಿದರಿದ್ದರು, ಗೋಪಾಲ ಗಾಣಿಗರು, ಹೇರಂಜಾಲು ವೆಂಕಟರಮಣ ಗಾಣಿಗರು, ಹೇರಂಜಾಲು ಸುಬ್ಬಣ್ಣ ಗಾಣಿಗರು, ಇಂಥ ಕಲಾವಿದರೆಲ್ಲ ನಮ್ಮ ಮನೆಯ ಆಸುಪಾಸಿದ್ರು. ಆಮೇಲೆ ನನ್ನ ತಂದೆ, ಒಟ್ಟಿನಲ್ಲಿ ಒಂದು ಯಕ್ಷಗಾನದ ಒಂದು ವಾತಾವರಣವೇ ಅಲ್ಲಿದ್ದಿತ್ತು. ಹಾಗಾಗಿ ಅದು ಮೇಳಕ್ಕೆ ಬರುವುದಕ್ಕೆ ಒಂದು ರೀತಿ ಪೂರಕ ಆಯಿತು ನನಗೆ.
0: ನಿಮ್ಮ ಬಾಲ ಜೀವನದ ಸುತ್ತಮುತ್ತ ಪೂರ್ತಿ ಇರುವುದು ಪೂರ್ತಿ ಯಕ್ಷಗಾನವೇ?
1: ಯಕ್ಷಗಾನವೇ,
0: ಯಕ್ಷಗಾನದಲ್ಲೇ ನೀವು ಹುಟ್ಟಿ ಬೆಳೆದದಂತೇಳಿ ಹೇಳಕ್ಕೆ.
1: ಹೌದು,
0: ನೀವೀಗ ಯಕ್ಷಗಾನ ಕಲ್ತದಲ್ಲೇ ನೀವು ಆ ಕಲ್ತದನ್ನೆಲ್ಲ ಈಗ ನೆನಪಿಸ್ಕೊಂಬಾರೆ.
1: ಯಕ್ಷಗಾನ ಅಂತ ಹೇಳಿದ್ರೆ, ನಾನು ಬಹಳ ಹೆಚ್ಚು ಕಡಿಮೆ ಒಂದು 6-8 ವರ್ಷ ಇರಬಹುದು. ಆಗ ನಮ್ಮ ಸಿದ್ಧಿವಿನಾಯಕ ಕಲಾ ಸಂಘ ಗೆಂಡದ ಹೈಗುಳಿ, ಅಲ್ಲಿ ನಮ್ಮ ಮನೆ ಹತ್ತಿರ ಅದು, ಅಲ್ಲಿ ಒಂದು ಸಂಘ ಪ್ರಾರಂಭ ಮಾಡಿದರು. ಹೇರಂಜಾಲು ವೆಂಕಟರಮಣ ಗಾಣಿಗ ಹಾಗೂ ನನ್ನ ತಂದೆ ದಯಾನಂದ ನಾಗೂರು ಸೇರಿ ಅಲ್ಲಿ ಒಂದು ಯಕ್ಷಗಾನ ಕಾರ್ಯಕ್ರಮ ಪ್ರಾರಂಭ ಮಾಡಿದರು. ಇದು ಹೆಜ್ಜೆ ಕ್ಲಾಸ್. ಹಾಗೆ ಹೆಚ್ಚು ಕಡಿಮೆ ಒಂದು 25 ಮಂದಿ ಒಟ್ಟಿಗೆ ನಾನು ಕಲ್ತಿದ್ದಲ್ಲಿ ನನ್ನ ಪ್ರಾಥಮಿಕ ಯಕ್ಷಗಾನ ಹೆಜ್ಜೆಗಾರಿಕೆ ಅಭ್ಯಾಸ ಅಲ್ಲಿ ಆದದ್ದು.
0: ನೀವು ಆ ಕಲಿಯುತ್ತಿರುವ ಸಂದರ್ಭದಲ್ಲಿ ನಿಮ್ಮ ಸಹಪಾಠಿಗಳಿದ್ರಲ್ಲ, ಅವ್ರು ಯಾರು ನಿಮ್ಮೊಟ್ಟಿಗೆ ರಂಗಕ್ಕೆ ಬಂದದ್ದು ನೆನಪಿತ್ತ?
1: ಇಲ್ಲ, ಅವ್ರು ಯಾರೂ ಇಲ್ಲ,
0: ಯಾರೆಲ್ಲ
1: ಸಂಘದಲ್ಲೇ ಕಲಾವಿದರಾಗಿದ್ರು.
0: ನೀವೊಬ್ಬರೇ ಮೇಳಕ್ಕೆ ಬಂದ್ರೆ?
1: ನಾನೊಬ್ಬನೇ.
0: ನೀವು ಯಕ್ಷಗಾನವನ್ನು ವೃತ್ತಿ ಆಯ್ತು ತಕೊಂಡ್ರಲ್ಲ ಮೇಳಕ್ಕೆ ಬಂದ್ರಲ್ಲ, ಅದಕ್ಕೆ ಕಾರಣ ಎಂತ? ಅನಿವಾರ್ಯತೆ ಅಥವಾ ನೀವು ಇಷ್ಟಪಟ್ಟು ಬಂದದ ಹೇಗೆ?
1: ಇಷ್ಟಪಟ್ಟು ಅಂತ ಹೇಳಿದ್ರೆ, ನಮ್ಮ ಅಪ್ಪಯ್ಯ ನಮಗೆ ಯಕ್ಷಗಾನ ಬರುವುದು ಅವರಿಗೆ ಇಷ್ಟ ಇರಲಿಲ್ಲ. ಹಾಗಂತ ಯಕ್ಷಗಾನ ನಮಗೆ ನಮ್ಮ ಬದುಕಿಗೆ ಏನು ಕೊರತೆ ಮಾಡಲಿಲ್ಲ. ನನಗಾಗಲಿ ನನ್ನ ಅಪ್ಪಯ್ಯನಿಗಾಗಲಿ ಯಾವ ಕೊರತೆಯನ್ನು ಮಾಡಲಿಲ್ಲ. ಎಲ್ಲವೂ ಕೊಟ್ಟಿದೆ ಯಕ್ಷಗಾನ. ಗೌರವ ಕೊಟ್ಟಿದೆ, ಸ್ಥಾನ ಕೊಟ್ಟಿದೆ, ಸ್ವಲ್ಪ ಮಟ್ಟಿಗೆ ಬದುಕಿಗಾಗಿ ಹಣವೂ ಸಹ ಕೊಟ್ಟಿದೆ. ನಾವು ಬಹಳ ದುಂದುವೆಚ್ಚ ಮಾಡಿ ಬದುಕುವುದಕ್ಕಾಗಿ ಯಕ್ಷಗಾನಕ್ಕೆ ಬರುವುದಲ್ಲ. ದುಂದುವೆಚ್ಚ ಅತಿ ಆದರೆ ಯಕ್ಷಗಾನಕ್ಕೆ ಬರುವ ಸಾಧ್ಯವೇ ಇಲ್ಲ. ಒಂದು ಮಿತ ವ್ಯಯದಲ್ಲಿ ಬದುಕುವುದಕ್ಕೆ ಯಕ್ಷಗಾನದಲ್ಲಿ ಸಾಧ್ಯ. ಹಾಗೆ ನಾವು ಬದುಕ್ತಾ ಇದ್ದೇವೆ, ಯಾವುದೇ ಇದಿಲ್ಲ. ಹಾಗೆ ನಮ್ಮ ಅಪ್ಪಯ್ಯ ಮಾನಕಟ್ಟೆ ಮೇಳದಲ್ಲಿದ್ದರು. ಆಗ ನಾನು SLC ಪೂರೈಸಿ ಮನೆಯಲ್ಲಿದ್ದೆ 1 ವರ್ಷ. ಏನು ಮಾಡೋದು ಮುಂದೆ ಉದ್ಯೋಗ ಏನು? ಮೇಳದ ಬಗ್ಗೆ ಅಭಿರುಚಿ ಇದ್ದಿತ್ತು, ಸಂಘದಲ್ಲೆಲ್ಲ ತುಂಬ ವೇಷ ಮಾಡಿದೆ. ಆಮೇಲೆ ಮತ್ತೆ ಬೇರೆ ಉದ್ಯೋಗ ಅರಿಸಿ ಇನ್ನು ಬೆಂಗಳೂರಿಗೆ ಅಥವಾ ಬೇರೆ ಊರಿಗೆ ಹೋಗಬೇಕು, ಅದಕ್ಕೆ ಆಲೋಚನೆ ಮಾಡಿದೆ. ನನ್ನಲ್ಲಿ ಒಂದಿನ ಕೇಳಿದರು, ಮಾನಕಟ್ಟೆ ಮೇಳದಲ್ಲಿ ಇದ್ದಾಗ ಮೇಳಕ್ಕೆ ಬರ್ತೀಯ ಕೇಳಿದರು. ಅಡ್ಡಿಲ್ಲ ಅಂದೆ. ಆಯ್ತಂದೆ, ಅದೇ ಒಪ್ಪಿಗೆಯಲ್ಲಿ ಮೇಳಕ್ಕೆ ಸೇರಿದ. ಅಪ್ಪನ ಒಂದು ಮಾತಿನ ಮೇಲೆ ಮೇಳಕ್ಕೆ ಸೇರಿದ.
0: ನೀವು ಮೇಳಕ್ಕೆ ಸೇರಿದ್ರಿ, ಆದ್ರೆ ಆ ಮೇಳಕ್ಕೆ ಸೇರಿದ ಪ್ರಾರಂಭ ದಿವಸ ಇರುತ್ತಲ್ಲ, ಹೆಚ್ಚಿನವರಿಗೆಲ್ಲ ಕಷ್ಟವೇ ಆಗಿರುತ್ತೆ. ನಿಮ್ಗೆ ಹೇಗೆ ಅನುಭವ ಆಗಿತ್ತು ಮೇಳದಲ್ಲಿ? ಫಸ್ಟ್ ನೀವು ಹೋಗಿದ್ದೆ ಮಾನಕಟ್ಟೆ ಮೇಳಕ್ಕೆ.
1: ಹೌದು.
0: ಆಗ ಯಜಮಾನರು ಹೇಗಿದ್ರು? ಹಿಮ್ಮೇಳ ನೀವು ಯಾವ ಸ್ಥಾನಕ್ಕೆ ಹೋದ್ದು?
1: ನಾನು ಮೇಳಕ್ಕೆ ಬರ್ತೇನೆ ಅಂದಾಗ ಇಲ್ಲೇ ಹತ್ತಿರದಲ್ಲಿ ಕುಂದಾಪುರದಲ್ಲಿ MM ಹೆಗ್ಡೆ ಅವರ ಮೂಲಕ ಅವರ ಮನೆಯಲ್ಲಿ ಅಗ್ರಿಮೆಂಟ್ ಆಗಿ ನಾನು ಮಾನಕಟ್ಟೆ ಮೇಳಕ್ಕೆ ಆಯ್ಕೆ ಆದದ್ದು. ಆಮೇಲೆ ಮತ್ತೊಬ್ರು ಯಜಮಾನರಿದ್ದರು, ಮಂಜೇಶ್ ಶೆಟ್ಟರು, ಅವ್ರ ಮೂಲಕ ಮಾನಕಟ್ಟೆ ಮೇಳಕ್ಕೆ ಪಾದಾರ್ಪಣೆ. ಮೇಳ ಅಂದರೆ ಸಂಘದಲ್ಲಿ ನಾವು ಎಲ್ಲ ಕಟ್ಟಿಬಿಡುವುದು, ಅವರೇ ಬಣ್ಣ ಹಚ್ಚಿ ಬಿಡ್ತಿದ್ರು, ನಾವು ಹೋಗಿ ವೇಷ ಮಾಡ್ತಿತ್ತು. ವೇಷ ಮಾಡುವಲ್ಲಿ ನಮ್ದು ಗುರುಗಳ ಅಧ್ಯಯನ, ಅವ್ರು ಏನು ಹೇಳಬೇಕು ಎಷ್ಟು ಕುಣಿಬೇಕು ಅಷ್ಟೇ ಹೇಳಿ ಮಾಡ್ತಾ ಇತ್ತು. ಮೇಳದಲ್ಲಿ ಹಾಗಾಗುವುದಿಲ್ಲ, ನಮ್ಮ ಎಲ್ಲ ನಮ್ಮ ಸ್ವಂತಿಗೆ ಬೇಕು. ಆವಾಗ ನಾನು ಮೇಳಕ್ಕೆ ಹೋಗುವಾಗ ಈ ಥರ್ಮಕೋಲಿನ ಇದಲ್ಲ, ಕ್ಯಾದಿಗೆ ಮುಂದೆ ಅಲ್ಲ, ಅದು ಅಟ್ಟೆ ಕಟ್ಟಬೇಕು, ಅಟ್ಟೆ ಕಟ್ಟಬೇಕು, ಅದಕ್ಕೆ ಹಗ್ಗ ಹಾಕಬೇಕು, ಆಮೇಲೆ ಅದಕ್ಕೆ ಹುಲ್ಲು ಜಾಡಿ ಕಟ್ಟಬೇಕು, ಆಮೇಲೆ ಪೇಟ ಮುಚ್ಚಬೇಕು, ಜರಿಗೋಟು ಹಳದಿ ಕೆಂಪು ಅದನ್ನೆಲ್ಲ ಸುತ್ತಬೇಕು, ನಾವೇ ಕಟ್ಟಿಕೊಳ್ಬೇಕು, ಪುನಃ ಅದನ್ನು ಇಳಿಸುವಾಗ ನಾವೇ ಬಿಚ್ಚಬೇಕು, ಅಷ್ಟು ಕಷ್ಟ. ಅಂದರೆ ತುಂಬ ಟೈಮ್ ಬೇಕಾಗುತ್ತೆ ಅದಕ್ಕೆ. ಈಗ ಎಲ್ಲ ಒಂದು ಭಾರಿ ವೇಗದಲ್ಲಿ ಅದನ್ನು ಕಟ್ಕೊಂಡು ಸೀದಾ ಹೋಗ್ಬೋದು, ಆಗ ಭಾರಿ ಕಷ್ಟ. ಒಂದು ಮೇಳಕ್ಕೆ ಆಯ್ಕೆ ಆದೆ ಪ್ರಥಮ ದಿನ, ಭಾರಿ ಕಷ್ಟ ಆಯಿತು. ಯಾರೋ ನಮ್ಮ ಪಕ್ಕದಲ್ಲಿದ್ದವ್ರು ಕಟ್ಟಿಬಿಟ್ಟಿದ್ರು. ಹಾಗೆ ಹೋದೆ, ವೇಷ ಮಾಡಿದೆ, ಒಂದು ಎರಡು ಮೂರು ದಿನ ಹಾಗೆ ಹೋದೆ ವೇಷ ಮಾಡಿ.
0: ನಿತ್ವೇಷ
1: ನಿತ್ವೇಷ ಒಡ್ಡೊಲಗ ಒಡ್ಡೊಲಗಕ್ಕೆ ಹೋದದ್ದು ನಾನು, ಅನಿವಾರ್ಯ ಆದ್ರೆ ಮಾತ್ರ ನಿತ್ವೇಷ ಮಾಡ್ತಾ ಇದ್ದೆ.
0: ಹಾಗೆ
1: ಆಮೇಲೆ ಮೂರು ದಿನ ಹೋದೆ. ಮೂರು ದಿನ ಹೋದ್ಮೇಲೆ ಈ ಯಕ್ಷಗಾನ ನಮಗೆ ಆಗ ಬರುವುದಿಲ್ಲ ಇದು ಅಂದೆ. ಇದು ಕಟ್ಕೊಳ್ಲಿಕ್ಕೆ ಬರುವುದಿಲ್ಲ, ಈಗ ಹುಲ್ಲು ಜಾಡಿ ಹಿಡಿದ್ರೆ ಹಗ್ಗ ಹಾಕಿದ್ರೆ ಕೆಳಗೆ ಜಾರುತ್ತದೆ ಅಂತ ಸ್ಥಿತಿ. ಇದು ನಮ್ಗೆ ಆಗುದಿಲ್ಲ ಅಂತ ಹೇಳಿ ಎರಡು ದಿನ ಬಂದು ಮನೇಲಿದ್ದೆ, ನನಗೆಲ್ಲ ಮೇಳಕ್ಕೆ ಬರುವುದಿಲ್ಲ ಅಂತ ಅಪ್ಪನ ಕೈಲಿ ಹೇಳಿ. ಆಮೇಲೆ ಒಂದು ಎರಡು ದಿನ ಕಳೆದ ಮೇಲೆ ಯಾಕೆ ಆಗುದಿಲ್ಲ, ಅವರೆಲ್ಲ ಮೇಳದಲ್ಲಿ ಕಟ್ತಾ ಇದ್ರು ಅವರೆಲ್ಲ ವೇಷ, ನಮ್ಗೆ ಯಾಕೆ ಆಗುದಿಲ್ಲ. ಪುನಃ ಅದೇ ಅಲ್ಲಿಂದ ಕಂಟಿನ್ಯೂ ಮೂರ್ನಾಲ್ಕು ವರ್ಷ ಮಾನಕಟ್ಟಿ ಮೇಳದಲ್ಲೇ ಇದ್ದೆ.
0: ಒಂದು ಮೂರ್ನಾಲ್ಕು ವರ್ಷ ಪೂರ್ತಿ ಮಾನಕಟ್ಟಿ ಮೇಳದಲ್ಲಿ.
1: ಹೌದೌದು, ಕಟ್ವೇಷ, ನಿತ್ವೇಷ, ಒಡ್ಡೊಲಗ, ಪೀಠಿಗೆ ಶ್ರೀವೇಷ, ಹಾಸ್ಯ, ಅನಿವಾರ್ಯವಾದ ಕುಶಲವ, ಹೀಗಿನ ಮೂರನೇ ವೇಷ, ಎಲ್ಲ ವೇಷಗಳನ್ನು ಮಾಡ್ತಾ ಇದ್ದೆ.
0: ಯಾವತ್ತು ಯಾವ ಕಲಾವಿದರ ರಜೆ ಇಲ್ಲ ಅವತ್ತಿಗೆ ನೀವು
1: ಸಣ್ಣ ಸಣ್ಣ ಸಣ್ಣ ಪುಟ್ಟ ವೇಷಗಳಿಗೆಲ್ಲ ಮಾಡ್ತಾ ಇದ್ದೆ.
0: ನೀವು ಯಾವ್ದೆಲ್ಲ ಮೇಳದಲ್ಲಿ ಕೆಲಸ ಮಾಡಿರಿ?
1: ನಾನು ಸ್ಟಾರ್ಟಿಂಗು ಮಾರನಕಟ್ಟೆ ಮೇಳ, ಆಮೇಲೆ ಕಮಲಶಿಲೆ ಮೇಳ, ನಂತರ ಮಂದರ್ತಿ ಮೇಳ, ಈಗ ಪ್ರಸ್ತುತ ಅಮೃತೇಶ್ವರಿ ಮೇಳದಿಂದ ಕಂಟಿನ್ಯೂ ಬರುವ ವರ್ಷ ಒಂದು 15 ವರ್ಷ ಕಂಟಿನ್ಯೂ.
0: ಸತತ 15 ವರ್ಷ ಅಮೃತೇಶ್ವರ ಮೇಳದಲ್ಲೇ ಇದ್ರಿ. ನೀವು ಈಗ ಮಾರನಕಟ್ಟೆ ಮೇಳದಲ್ಲಿ ಇದ್ದವರು ಕಮಲಶಿಲೆ ಮೇಳಕ್ಕೆ ಬಂದ್ರಿ ಅಂತ ಹೇಳ್ರಿ, ಅದು ಬಪ್ಪುದಕ್ಕೆ ಹ್ಯಾಂಗ ಕಾರಣ ಅಥವಾ ಎಂತ ಕಾರಣ ಇತ್ತು ಅದಕ್ಕೋಸ್ಕರ?
1: ಖಂಡಿತ ಕಾರಣ ಇತ್ತು, ಅದು ನಾನು ಮಾರನಕಟ್ಟೆ ಮೇಳದಲ್ಲಿದ್ದೆ. ಮಾರನಕಟ್ಟೆ ಮೇಳದಲ್ಲಿದ್ದಾಗ ಪೆರಡೂರು ಮೇಳಕ್ಕೆ ನನ್ನ ಕರೆ ಆಯ್ತು. ಅವಾಗ ನಾನು ಕಟ್ಟುವೇಷ ಮಾಡ್ತಾ ಇದ್ದೆ, ಸ್ತ್ರೀವೇಷಕ್ಕೆ ನಾನಲ್ಲಿ ಪೆರಡೂರು ಮೇಳಕ್ಕೆ ಆಯ್ಕೆ ಆದೆ. ಆಯ್ಕೆ ಆದಾಗ ಒಂದು ಒಳ್ಳೆ ಗೌರವಯುತವಾಗಿ ನಮ್ಮ ಅಪ್ಪ ಯಾವ ವರ್ಷ ಮಾನಕಟ್ಟೆ ಬಿಟ್ಟರು ಮನೆಯಲ್ಲೇ ಇದ್ರೆ ನಾನು ಪೆರಡೂರು ಮೇಳಕ್ಕೆ ಆಯ್ಕೆ ಆದಿ. ಪೆರಡೂರು ಮೇಳದಲ್ಲಿ ಅಂದ್ರೆ ಎಲ್ಲ ಹೊಸ ಪ್ರಸಂಗಗಳು, ಆವಾಗ ಸಿಕ್ಕಾಪಟ್ಟೆ ಹೊಸ ಪ್ರಸಂಗಗಳು, ದಾಮಿನಿ ಬಾಮಿನಿ ಶಿವಾನಿ ಭವಾನಿ ಆಕಾರದ. ಆಗ ಮಳೆಗಾಲ ಆಟ, ಬೆಂಗಳೂರು ಬೊಂಬಾಯಿ ಎರಡೆರಡು ಟ್ರಿಪ್ ಆವಾಗ ಪೆರಡೂರು ಮೇಳ ಹಾಗೆ ಹೋಯ್ತು. ಮಳೆಗಾಲ ಟ್ರಿಪ್ಪಲ್ಲಿ ಸಣ್ಣ ಸಣ್ಣ ಸಣ್ಣ ಸಂಬಳ ಬಿಡಿ, ಅದು ಸಂಬಳ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಈಗ ಆಗ್ಲಿಕ್ಕೆ ಅಷ್ಟೇ ಸಾಕಾಗ್ತಿತ್ತು
0: ಆವಾಗ, ಅದೇ ದೊಡ್ಡ
1: ಸಂಬಳ. ಹಾಗೆ ಹೋದೆ, ಹೋದಾಗ ಅಲ್ಲಿ ದಿಗ್ಗಜ ಕಲಾವಿದರ ದಂಡು, ಎಂತೆಂಥ ಕಲಾವಿದರು, ಚೆನ್ನಪ್ಪ ಶೆಟ್ರು, ಆರ್ಗೋಡು, ಮೋಹನ್ದಾಸ್ ಶೆಣಿ ಅವರು, ಎಂತೆಂಥ ಕಣ್ಣಿ ಮನಿ ಅವರು, ತುಂಬ್ರಿ ಭಾಸ್ಕರಣ್ಣ, ಆಮೇಲೆ ಹುಡುಗೋಡು ಚಂದ್ರಾಸಣ್ಣ, ದೊಡ್ಡ ದೊಡ್ಡ ಕಲಾವಿದರ ಸಮಾಗಮ, ರಮೇಶ್ ಭಂಡಾರರು, ಧಾರೇಶ್ವರರು, ಸುರೇಶ್ ಶೆಟ್ರು, ಎಂತ ದೊಡ್ಡ ದೊಡ್ಡ ಕಲಾವಿದರು. ನಮ್ಗೆ ಅವ್ರನ್ನೆಲ್ಲ ಕಂಡು ಒಂಥರ ದಿಗ್ರಮೆ ಆಗಿಬಿಡ್ತು. ಆಮೇಲೆ ಮಳೆಗಾಲ ಬೆಂಗಳೂರು ಬೊಂಬೈ ತಿರುಗಾಟದಲ್ಲಿ ಸ್ತ್ರೀವೇಷ, ಹಿಂಗೆ ಕಟ್ಟುವೇಷ, ಹಿಂಗಿಂದ ಅದಿದೆಲ್ಲ ಮಾಡ್ಕೊಂಡು ಇದ್ದಿದ್ದೆ.
0: ಮಳೆಗಾಲದ ಆಟ ಪೂರ್ತಿ ಪೂರೈಸಿದೆ?
1: ಮಳೆಗಾಲ ಆಟ ಪೂರ್ತಿ ಪೂರೈಸಿದೆ, ಬಹುಶಃ ಸರಿಯಾಗಿ ನೆನಪಿಲ್ಲ, ಪೂರೈಸಿದೆ. ಆಮೇಲೆ ಅಲ್ಲಿಂದ ಕಮಲಶಿಲೆ ಮೇಳಕ್ಕೆ ಬರುವ ಹಾಗೆ ಆಯಿತು ನನಗೆ. ಕಾರಣ ಅಂತ ಹೇಳಿದರೆ, ಬೆಂಗಳೂರಲ್ಲಿ ಒಂದಿನ ನಮ್ಮ ಯಜಮಾನರು, ನೇರವಾಗಿ ಹೇಳ್ತೇನೆ, ಅದೇನು ನನಗೇನು ಭಯ ಇಲ್ಲ, ಕರುಣಾಕರ ಶೆಟ್ಟರು ಕರೆದು ಸುಧಾ ಲಾಡ್ಜಲ್ಲಿ, ಮಾಧವ ನಿನಗೆ ಸರಿಯಾಗಿ ವೇಷ ಮಾಡಲಿಕ್ಕೆ ಬರುವುದಿಲ್ಲ, ಕುಣಿಲಿಕ್ಕೆ ಬರುವುದಿಲ್ಲ, ಆಮೇಲೆ ನೀನು ಕಟ್ಟುವೇಷ ಸ್ತ್ರೀವೇಷ ಮಾತಾಡ್ಲಿಕ್ಕೆ ಬರುವುದಿಲ್ಲ, ಈಗ ಯಕ್ಷಗಾನದಲ್ಲಿ ಕುಣಿಲಿಕ್ಕೆ ಬರುವುದಿಲ್ಲ, ವೇಷ ಮಾಡ್ಲಿಕ್ಕೆ ಬರುವುದಿಲ್ಲ, ಮಾತಾಡ್ಲಿಕ್ಕೆ ಬರುವುದಿಲ್ಲ ಅಂತ ಹೇಳಿದ್ರೆ ನಾವು ಮತ್ತೆ ಯಕ್ಷಗಾನಕ್ಕೆ ಯಾಕೆ?
0: ಹೌದು,
1: ಈಗ ಪ್ರಶ್ನೆ ಬರ್ತದೆ. ಆಯ್ತಾ, ಆಯ್ತು, ನೀನು ಕಟ್ಟುವೇಷ ಶ್ರೀವೇಷ ಸಣ್ಣ ಪುಟ್ಟ ವೇಷ ಮಾಡ್ಕೊಂಡಿದ್ದಾರೆ, ಇರುವುದಾದ್ರೆ ಇರು ಮೇಳದಲ್ಲಿ ಅಂದರು. ಆವಾಗ ಭಾರಿ ಬೇಜಾರಾಯ್ತು ನನಗೆ, ಒಬ್ಬ ಪ್ರಸಿದ್ಧ ಯಕ್ಷಗಾನ ಕಲಾವಿದನ ಮಗನಾಗಿ ನನ್ನ ಸ್ಥಿತಿ ಇಂಥ ಪರಿಸ್ಥಿತಿ ಇಂಥ ಹೇಳಿಸ್ಕೊಂಬುದಾಯ್ತಲ್ಲ ಯಕ್ಷಗಾನಕ್ಕೆ ಬಂದು. ಅದಕ್ಕೆ ಅಂದ್ರೆ ನಮ್ದು ಮೂಲ ಬಂಡವಾಳ ಅಂದ್ರೆ ಎಲ್ಲರೂ ಒಟ್ಟಿ ಕಲ್ತದ್ದೇ ಅದೇ ಪ್ರಾಬ್ಲಮ್. ನಾವೇ ಸಪರೇಟ್ ಆಗಿ ಕೇಂದ್ರಕ್ಕೆ ಹೋಗಿ ಕಲ್ತು ಪರ್ಫೆಕ್ಟ್ ಆಗಿದ್ದಿದ್ರೆ ನಮಗೊಂದು ವ್ಯವಸ್ಥೆ ಆತಿತ್ತು. ಆಮೇಲೆ ಇದು ಮೇಳ ಬೇಡ ಅಂತ ತೀರ್ಮಾನಕ್ಕೆ ಬಂದೆ. ಆಮೇಲೆ ನಮ್ಮ ಅಲ್ಲಿಗೆ ನಮ್ಮ ಬದುಕಿನ ಯಕ್ಷಗಾನದ ಗುರುಗಳು, ನಮ್ಮ ಬದುಕಿನ ಯಕ್ಷಗಾನ ತಿರುವಿಗೆ ಕಾರಣ ಅವರು ಮೋಹನ್ ದಾಸ್ ಶಾಣೆಯರ್ ಆರ್ಗೋಡ್ ಅವರು. ಅವರು ಕಮಲಶಿಲೆ ಮೇಳಕ್ಕೆ ನನ್ನನ್ನು ಆಯ್ಕೆ ಮಾಡಿದರು. ಆ ವರ್ಷ ಕಮಲಶಿಲೆ ಮೇಳಕ್ಕೆ ನೀರ್ಕೋರ್ ಶಂಕರ ಹೆಗ್ಡೆಯವ್ರು ಹೋಗಬೇಕಾಗಿತ್ತು. ಅವರ ಬದಲಿಗೆ ನಾನು, ಉಳ್ಳೂರು ಶಂಕರಣ್ಣ ಅಥವಾ ವಿಜಯ್ ಬೀಜಮಕ್ಕಿ, ಮೂರು ಜನದಲ್ಲಿ ಒಬ್ಬರು ಹೋಗಬೇಕಾಗಿತ್ತು. ಶಾಣೆಯವ್ರು ನನ್ನನ್ನು ಆಯ್ಕೆ ಮಾಡಿದರು. ಅಲ್ಲಿಂದ ನಾನು ಒಡ್ಡೋಲ್ಗ ಮಾಡ್ತಿದ್ದವನು ನೇರ ಎರಡನೇ ಶ್ರೀವೇಶಕ್ಕೆ, ಸಖಿ ಶ್ರೀವೇಶಕ್ಕೆ
0: ಆಯ್ಕೆ.
1: ಅಲ್ಲಿಗೆ ಅಲ್ಲಿಗೆ ಡೈರೆಕ್ಟ್ ಮೇಲೆ ಹುದ್ದೆ, ಸಣ್ಣ ಪುಟ್ಟ ವೇಷ ಮಾಡಲೇ ಇಲ್ಲ. ಅಲ್ಲಿಂದ
0: ಹೋಗುವಾಗ ಹೇಗಿತ್ತು, ಭಯ ಆಗ್ತಿತ್ತ?
1: ಭಯ ಅಂತ ಹೇಳಿದ್ರೆ ಹೋಗುವಾಗ ಈ ಒಡ್ಡೋಲ್ಗ ಮಾಡ್ತಿದ್ದೆ, ಶ್ರೀವೇಶವೇ ಭಾರಿ ಕಡಿಮೆ ನಂದು. ಯಾಕಂದ್ರೆ ಸಖಿ ಶ್ರೀವೇಷ ಮಾಡುವವನೊಬ್ಬ ಸಮರ್ಥ ಮುಖ್ಯ ಶ್ರೀವೇಶಧಾರಿಯೇ ಆಗಿರ್ಬೇಕವ, ಎಲ್ಲಾ ವೇಷಗಳು ಮುಖ್ಯ ಶ್ರೀವೇಶ ಮಾಡುವ ಸಾಮರ್ಥ್ಯ ಇರಬೇಕು. ಯಾಕಂತ ಹೇಳಿದ್ರೆ ಒಬ್ಬ ಮುಖ್ಯ ಶ್ರೀವೇಶಧಾರಿ ಒಂದಿನ ಆರೋಗ್ಯ ಸಮಸ್ಯೆ ರಜೆ ಮಾಡ್ತಾರೆ ಅವರು. ಆ ಸಂದರ್ಭ ಸಖಿ ಶ್ರೀವೇಶ ಆ ದಿನದ ಕೆಲಸವನ್ನು ನಿಭಾಯಿಸಬೇಕು ವೇಷವನ್ನು. ಹಾಗೆ ಹೋದೆ. ಒಂದು ತಿಂಗಳು ಭಾರಿ ಕಷ್ಟ ಆಯ್ತು ನನಗೆ. ಒಂದು ತಿಂಗಳು ಅಂತ ಹೇಳಿದ್ರೆ ಅಂತ ಅಪ್ಪನಿಗೆ ಇಂಥ ಮಗನ ಹೀಗೆಲ್ಲ ಒಂದು ಹೇಳುವಂಗೆ ಬಂತು. ಆಮೇಲೆ ಯಕ್ಷಲೋಕ ವಿಜಯ ಅಂತ ಒಂದು ಪ್ರಸಂಗ ಬಂತು. ಅದರಲ್ಲಿ ನನ್ನದೊಂದು ಆ ಯಕ್ಷಲೋಕದ ಕನ್ಯೆ ಪಾತ್ರ, ಇದು ಹೆಸರು ನೆನಪಾಗುವುದಿಲ್ಲ ಈಗ. ಅದು ಮಾತ್ರ ಆ ಪಾತ್ರ ಯಾವತ್ತು ನಾನು ಮಾಡಿದ್ನೋ ಅಲ್ಲಿಂದ ಮತ್ತೆ ಕಮಲಶಿಲೆ ಮೇಳದಲ್ಲಿ ಹಿಂತಿರುಗಿ ಕಾಣಲಿಲ್ಲ. ಅಲ್ಲಿಂದ ಶಾಣಿಯರು ಸಿಕ್ಕಿದ್ರು, ದಿವಸ ಅಧ್ಯಯನ, ರಾತ್ರಿ ಹಗಲು ಬರೆದು ಬರೆದು ಬರೆದು ಅಧ್ಯಯನ ಮಾಡಿ ಅಲ್ಲಿಂದ ಒಂದು ಕಮಲಶಿಲೆ ಮೇಳದಲ್ಲಿ ತುಂಬಾ ಒಂದು ಐದಾರು ವರ್ಷ ಒಳ್ಳೆ ರೀತಿಯಲ್ಲಿ ಕಳೆದ್ಬಿಟ್ಟೆ.
0: ಸತತ ಐದಾರು ವರ್ಷ ಕಮಲಶಿಲೆ ಮೇಳದಲ್ಲೇ ಇದ್ರಿ.
1: ಹೌದು.
0: ಈಗ ಸದ್ಯಕ್ಕೆ ಬಡಗುತಿಟ್ಟಲ್ಲೇ ನಿಮ್ಮಂತಹ ಸಮರ್ಥವಾಗಿ ಸ್ತ್ರೀವೇಷ ಮಾಡುವರು ಯಾರಿಲ್ಲ. ಅದು ಎಲ್ಲಿಯವರ ಕೇಳಿದ್ರೆ ಸತ್ಯವಾನ ಸಾವಿತ್ರಿ, ಆ ದುಃಖ ಸನ್ನಿವೇಶದ ಸಾವಿತ್ರಿಯಿಂದ ಹಿಡಿದು ಜ್ವಾಲಾ ಪ್ರತಾಪದ ರೋಷ ತುಂಬಿದಂತಹ ಜ್ವಾಲೆ ಮಾಡುವಲ್ಲಿವರೆಗೂ ಬಡಗುತಿಟ್ಟಲ್ಲಿ ಟೆಂಟ್ ಮೇಳದಲ್ಲ ಇಲ್ಲಿ. ಈಗ ನೀವು ಟೆಂಟ್ ಮೇಳದ ಕಲಾವಿದರಿಗೆ ಈಗ ಸಮ ಇದ್ರಿ, ಹೀಗೆ ಆಗುವುದಕ್ಕೆ ಕಾರಣ ಏನಿರ್ಬೋದು?
1: ಕಾರಣ ಅಂತ ಹೇಳಿದ್ರೆ ಅದು ನೋಡಿ ಆದದ್ದು. ನಾನು ವೇಷ ಮಾಡಿ ಹಾಗೆ ಮಲಗುವುದಿಲ್ಲ ಮತ್ತೊಬ್ಬರು ವೇಷ. ಯಾಕಂದ್ರೆ ಉದಾಹರಣೆಗೆ ನಾವು ಕಮಲಶಿಲೆ ಮೇಳದ ಇರುವತ್ತಿಗೆ ನಾನು ವೇಷ ಮಾಡಿ ಅಂದ್ರೆ ಸಂಜು ಅಣ್ಣ ಏನು ಮಾಡ್ತಾರೆ, ಅವ್ರು ಶಶಿಪ್ರಭೆ ಹೇಗೆ ಮಾಡ್ತಾರೆ, ನಾನು ತುಂಬಾ ಯಾವ್ದು ಭ್ರಮರ ಕುಂತಲೆ ಮಾಡಿ ನಿಂತಲ್ಲೂ ಅವ್ರು ಹೇಗೆ ಮಾತಾಡ್ತಾರೆ, ಹೇಗೆ ಎಲ್ಲಿ ನಿಲ್ತಾರೆ, ಇದೆಲ್ಲ ಗಮನಿಸ್ತಾ ಇರ್ತೆ. ಆಮೇಲೆ ತುಂಬಾ ಇದು ಇವರೊಟ್ಟಿಗೆ ತುಂಬಾ ವೇಷ ಮಾಡಲಿಲ್ಲ, ಎಮ್ ಎನ್ ಎಕರೊಟ್ಟಿಗೆ ಒಂದೆರಡು ವೇಷ ಮಾಡಿದ್ದೆ. ಆದ್ರೆ ಅವ್ರದ್ದು ಬಗ್ಗೆ ಕೇಳಿದೆ ನಾನು ತುಂಬಾ, ಹೀಗೀಗೆ ಪಾತ್ರಗಳು ಮಾಡ್ತಿದ್ರೆ ಹಿರಿಯರಿಂದ ಎಲ್ಲ ಕೇಳ್ತಾ ಇದ್ದೆ. ಆಮೇಲೆ ನಮ್ಮ ಶಶಿಕಾಂತ್ ಶೆಟ್ಟರು ಅವರು ಎಮ್ ಎನ್ ಎಕರೆಯಿಂದ ಭಾರಿ ಪ್ರಭಾವಿತರಾಗಿದ್ದರು. ಅವರನ್ನು ಸ್ವಲ್ಪ ನಾವು ಮಾತಿನ ವಿಷಯದಲ್ಲಿ ದಾರಿ ವಿಷಯದಲ್ಲಿ ಎಲ್ಲ ಅನುಕರಣೆ ಮಾಡಿದ್ದೇವೆ. ಅದು ಒಳ್ಳೇದನ್ನು ನಾವು ಯಾವತ್ತೂ
0: ಅನುಸರಣೆ
1: ಮಾಡಬೇಕಂತ. ಹಾಗೆ ತುಂಬಾ ಹಿರಿಯ ಕಲಾವಿದರದ್ದೆಲ್ಲ. ಆಮೇಲೆ ಅರಾಟೆ ಅವರ ಜೊತೆ ಮೂರು ವರ್ಷ ಇದ್ದೆ ಮಳೆಗಾಲದಲ್ಲಿ, ಅದು ನಮಗೆ ಒಳ್ಳೆಯ ಅನುಭವ. ಹೀಗೆ ಹಾರಾಡಿ ರಮೇಶ್ ಕಾಣಿಗರು ಅವರು ಎಮ್ಎನ್ ನಾಯ್ಕರೊಟ್ಟಿಗಿದ್ದವರು, ಅದು ಅವರೊಟ್ಟಿಗೆ ಇದ್ದೆ. ಅದು ದೊಡ್ಡ ಅನುಭವ ಆಯ್ತು ನಮಗೆ.
0: ನೀವೀಗ ಹೇಳಿದ್ರಿ ನಿಮ್ಗೆ ಆರ್ಗೋಡ್ ಮೋಹನ್ದಾಸ್ ಶಾಣೆಯವರು ನಿಮ್ಮ ಯಕ್ಷಗಾನ ಬದುಕು ತಿರುಗುವ ಕಾರಣವೇ ಅವರು ಅಂದಲೇ ಹೇಳ್ರಿ, ಅವ್ರ ಕುರಿತಾಗಿ ಹೇಳುದಾರೆ ನಿಮ್ಗೆ.
1: ಆರ್ಗೋಡ್ ಮೋಹನ್ದಾಸ್ ಶಾಣೆಯವರು ಅಂತ ಹೇಳಿದ್ರೆ ಅದು ನಾವು ಎಂತ ಹೇಳುದು. ನನಗೆ ಎಷ್ಟು ಸಲ ಬೈದಿರೇನು, ನಾನೊಬ್ಬ ಕಲಾವಿದ ಮಗನಾಗಿದ್ರು ಕಮಲಶಿಲೆ ಮೇಳಕ್ಕೆ ಹೋದಾಗ ಅವರೇ ಬಾಯಿ ಬಿಟ್ಟು ಹೇಳಿದರು, ನಿನಗೆ ಎಂಥದ್ದು ಗೊತ್ತಿಲ್ಲ, ನೀನು ಎಲ್ಲರೂ ಯಕ್ಷಗಾನ ಬಿಡ, ಎಲ್ಲರೂ ಗೊಬ್ಬರ ಹೊರಕ್ಕೆ ಹೋಗಂದಿರು. ಆಮೇಲೆ ತುಂಬ ಬೈದಿರು, ಅದನ್ನೆಲ್ಲ ಎಲ್ಲ ಹೇಳೋಕಾತಿಲ್ಲ ಯಾಕಂದ್ರೆ ಅದು ಗುರು. ಆಮೇಲೆ ಅವರು ಸಣ್ಣ ಪುಟ್ಟ ದೊಡ್ಡ ಸೇವೆ ಅಲ್ಲ, ಸಣ್ಣ ಪುಟ್ಟ ಅವರು ಸೇವೆ ಮಾಡಿದೆ ನಾನು. ಆ ಸೇವೆ ಮಾಡಿದ ಫಲರೂಪವೇನು, ಒಂದು ದಿನವೂ ನಾನು ಅವರು ಎಷ್ಟೇ ಬೈಲಿ ಅಂತದೇ ಹೇಳಿ ಒಂದು ದಿನ ಅವ್ರ ಮೇಲೆ ಗುರುಭಕ್ತಿ ಬಿಟ್ಟರೆ ಮತ್ತು ಅನ್ಯ ಅವ್ರ ಮೇಲೆ ಎಂಥದ್ದು ಹೇಳುವುದು ಆ ದ್ವೇಷ ಅದು ಯಾವುದೂ ಇಲ್ಲ. ಅದು ನನಗೆ ಒಂದು ಒಳ್ಳೆ ಫಲ ಕೊಟ್ಟಿತ್ತು.
0: ನೀವು ಸತತ ಐದಾರು ವರ್ಷ ಇಪ್ಪತ್ತಿಗೂ ಅವ್ರು ನಿಮ್ಮೊಟ್ಟಿಗೆ ಕಮಲಶಿಲೆ ಮೇಳದಲ್ಲಿ ಇದ್ದಾರೆ.
1: ಕಮಲಶಿಲೆ ಮೇಳ, ಆಮೇಲೆ ಅಮೃತೇಶ್ವರಿ ಮೇಳದಲ್ಲೂ ಒಂದೆರಡು ವರ್ಷ ಇದ್ರು ಅವರು.
0: ಅಲ್ಲೂ ನಿಮ್ಗೆ ತುಂಬಾ
1: ಖಂಡಿತ ಅಲ್ಲಿ ಅಂದ್ರೆ ರಾಮಾಂಜನೇಯ ಸೀತೆ ನಾನು ಅಲ್ಲೂ ಮಾಡ್ಲಿಲ್ಲ ಕಮಲಚಲಿ ಮೇಳದಲ್ಲಿ, ಇಲ್ಲಿ ಬಂದೇ ಮಾಡಿದ್ದೆ ಅಲ್ಲಿ
0: ಅಮೃತೇಶ್ವರಿ
1: ಮೇಳದಲ್ಲಿ.
0: ಆಗ ಅವರದ್ದು ರಾಮ,
1: ಅವರದ್ದು ರಾಮ, ನಂದೇ ಸೀತೆ ತುಂಬಾ ಆಯ್ತು ಅದು.
0: ನೀವೀಗ ಸತತ ಆರೇಳು ವರ್ಷ ಕಮಲಚಲಿ ಮೇಳದಲ್ಲಿ ತಿರುಗಾಟ ಮಾಡ್ರಿ, ಅದಾದ್ಮೇಲೆ ಮತ್ತೆ ಯಾವ ಮೇಳಕ್ಕೆ ಹೋದ್ರಿ?
1: ಅದರಿಂದ ಮುಂದರ್ತಿ ಮೇಳಕ್ಕೆ ಹೋದೆ. ಮುಂದರ್ತಿ ಮೇಳಕ್ಕೆ ಹೋಪ್ ಕಾರಣ ಅಂತ ಕೇಳಿದ್ರೆ, ನನಗೆ ಒಂದು ಸ್ವಲ್ಪ ಪದ್ಯ ಎತ್ತುವ ಚಾಟ ಇತ್ತು, ನೇರ ಹೇಳ್ತಿ ಪದ್ಯ ಎತ್ತುವ ಚಾಟ.
0: ಹೆಚ್ಚಾಗಿ ಎಲ್ಲ ಕಲಾವಿದರಿಗೆ ಇರ್ತದೆ ಪದ್ಯ ಎತ್ತರೆ, ಅದೊಂದು ಪದ್ಯ ಖುಷಿ ಆಗ್ತಾನೆ ಹೇಳಿ.
1: ಪದ್ಯ ಎತ್ತಬೇಕು, ಶ್ರುತಿಬದ್ಧವಾಗಿ ಮಾತಾಡಬೇಕು, ಇದೆಲ್ಲ ಸ್ವಲ್ಪ ಆಸೆ ಇದ್ದಿತ್ತು. ಆಗ ಆಲೋಚನೆ ಮಾಡಿದ್ರೆ ಪ್ರಸಿದ್ಧ ಭಾಗವತರು ಗೋಪಾಲ್ ಗಾಣಿಗರು ಮುಂದರ್ತಿ ಮೇಳದಲ್ಲಿದ್ದರು. ನಾನು ಅವರಿಗೆ ನನ್ನ ಅಗ್ರಿಮೆಂಟ್ ಆಗುವಾಗ ನಾನು ನೇರ ಹೇಳಿದ್ದು, ನನ್ನ ನೀವು ಸಂಬಳ ಎಷ್ಟು ಕೊಡ್ತೀರೋ ನನಗೆ ಗೊತ್ತಿಲ್ಲ, ಗೋಪಾಲ್ ಗಾಣಿಗರಿದ್ದು ಸಟ್ಟಿ ನನ್ನನ್ನು ಹಾಕಿ ಅಂತ. ಆಮೇಲೆ ಆ ವರ್ಷ ಒಳ್ಳೆ ಸೊಟ್ಟು ಗೋಪಾಲ್ ಗಾಣಿಗರು, ಸುನೀಲ್ ಭಂಡಾರರು, ಮುಂದರ್ತಿ ರಘುವಣ್ಣ, ಹಾರಾಡಿ ರಮೇಶಣ್ಣ, ಒಳ್ಳೆ ಪೂವಪ್ಪಣ್ಣ ಹಾಸಿಗಾರರು, ಒಳ್ಳೆ ಹಳೆ ಕಲಾವಿದರು, ಅನುಭವಿ ಕಲಾವಿದರು, ಕಣ್ಣಿಮನೆಯವರು ಅನುಭವಿ ಕಲಾವಿದರೊಟ್ಟಿಗೆ ತಿರುಗಾಟ ಮಾಡಿದ್ದು ಒಂದು ಮೂರ್ನಾಲ್ಕು ವರ್ಷ. ಒಂದು ಒಳ್ಳೆ ಅನುಭವ ಅದು, ಭಾರಿ ಹಳೆ ಸಾಂಪ್ರದಾಯಿಕ ಬಗ್ಗೆ ಎಲ್ಲ ತಿಳಿದವರು ಅವರು. ಮತ್ತೆ ನಮ್ಮ ಗೋಪಾಲಣ್ಣು ಹಾಗೆ ಪದ್ಯ ಎತ್ತುವುದಕ್ಕೆ ಇವನಿಗೆ ಒಳ್ಳೆ ಶ್ರುತಿ ಇತ್ತು, ಒಳ್ಳೆ ಸ್ವರ ಇತ್ತು, ಶ್ರುತಿಬದ್ಧವಾಗಿ ಎತ್ತ ಅಂತ ಹೇಳಿದ್ರೆ ಅದನ್ನು ಬಿಡ್ತಾ ಇದ್ರು ಅವರು. ಅದು ನಮ್ಗೆ ಅನುಕೂಲ ಆಯ್ತು.
0: ಮಂದರ್ತಿ ಮೇಳದಲ್ಲಿ ನಿಮ್ಗೆ ತುಂಬಾ ಅನುಭವ ಆಯ್ತಂತ, ಅಲ್ಲೂ ನೀವು ಹೋದ ಸಖಿ ಸ್ತ್ರೀವೇಶಕ್ಕೆ?
1: ಸಖಿ ಸ್ತ್ರೀವೇಶಕ್ಕೆ ನಾನು ಇಲ್ಲಿಯೂ ಸಖಿ ಸ್ತ್ರೀವೇಶ ಐದಾರು ವರ್ಷ ಮಾಡಿ, ಮಂದರ್ತಿ ಮೇಳದಲ್ಲಿ ನಾಲ್ಕು ವರ್ಷ ಸಖಿ ಸ್ತ್ರೀವೇಶ ಮಾಡಿದ್ದೆ,
0: ಅಲ್ಲೂ ತುಂಬಾ ಅನುಭವ ಸಿಕ್ತು ನಿಮಗೆ. ಮಂದರ್ತಿ ಮೇಳದಲ್ಲೂ ನೀವು ಎರಡು ಮೂರು ವರ್ಷ ತಿರುಗಟ ಆದ್ಮೇಲೆ ಮತ್ತೆ ಯಾವ ಮೇಳಕ್ಕೆ ಹೋದ?
1: ಅಲ್ಲಿಂದ ನೇರ ತಾಯಿ ಅಮೃತೇಶ್ವರಿ ಮೇಳಕ್ಕೆ.
0: ಈಗ ಇಪ್ಪಂತ ಮೇಳ. ಆಗ ನೀವು ಬಪ್ಪುವಾಗ ಯಾವ್ದೆಲ್ಲ ಸೆಟ್ ಇದ್ದಿತ್ತು, ಅಥವಾ ಯಾವ್ದೆಲ್ಲ ಕಲಾವಿದ್ರಿದ್ದೀರ ನೀವು, ನಿಮ್ಮೊಟ್ಟಿಗೆ ಯಾವ್ದೆಲ್ಲ ಮತ್ತೆ ಕಲಾವಿದ್ರೆ ಯಾರೆಲ್ಲ ಬಂದಿದ್ರು ಅಂದೇಳಿ?
1: ನಾವು ಬರುವ ಪೂರ್ವದಲ್ಲ ಅವರು ಹೊಸಾಳ್ ಭಾಗವತರಿದ್ದೀರ ಕಡಿಕೆ, ಆಮೇಲೆ ಆ ವರ್ಷ ದಿವಕರಣ, ಅವರು ತುಂಬಾ ಜನ ಇದ್ದಾರೆ. ನಾವು ಕಮಲಶಲೆ ಇದ, ನಾನು ಮಂದರ್ತಿ ಮೇಳದಿಂದ, ಆಮೇಲೆ ಇವರು ನಮ್ಮ ಸುರೇಶ್ ಅಣ್ಣ, ಕೋಟ ಸುರೇಶ್ ಅಣ್ಣ ಸೌಕರ ಮೇಳದಿಂದ ಎಲ್ಲ ಒಟ್ಟೊಟ್ಟೆ ಮಂದರ್ತಿಯಿಂದ ಒಂದು ಐದು ಜನ ಬಂದಿತ್ತು. ಐದು ಜನ ಅಲ್ಲಿಗೆ ಒಟ್ಟೆ ಅಮೃತೇಶ್ವರ ಮೇಳಕ್ಕೆ.
0: ಯಾರಲ್ಲ?
1: ಗೋಪಾಲ್ ಗಾಣಿಗರು, ನಾನು, ಕಿರಾಡಿ ವಿಶ್ವನಾಥ, ಬಾರಾಳಿ ಸಂತೋಷ, ಚಂಡೆ ನಮ್ಮ ಹೇರೂರ ಪ್ರಭಾಕರ, ಇಷ್ಟು ಜನ ಒಟ್ಟು ಏಕಕಾಲದಲ್ಲೇ ಬಂದಿದ್ದು ಇಲ್ಲಿಗೆ ಅಮೃತೇಶ್ವರಿ ಮೇಳಕ್ಕೆ. ಅಲ್ಲಿ ತುಂಬಾ ಜನ ಇದ್ದಿದ್ರು. ಒಂದು ವರ್ಷ ಸಖಿ ಸ್ತ್ರೀವೇಶ ನಾನು ಮಾಡಿದ್ದೆ, ಎದುರೇ ಕೂತ್ಕೊಂಡಿದ್ದೆ. ಆ ವರ್ಷ ದಿವಕರಣ ಮುಖ್ಯ ಸ್ತ್ರೀವೇಶದಾರಿ ಆಗಿದ್ರು, ಸಖಿ ಸ್ತ್ರೀವೇಶ ಆಗಿದ್ದೆ. ಸಖಿ ಸ್ತ್ರೀವೇಶ ಮಾಡಿ ನಾನು ಮುಖ್ಯ ಸ್ತ್ರೀವೇಶದ ಹೆಚ್ಚು ಕಡಿಮೆ ಎಲ್ಲ ವೇಷಗಳು ಮಾಡ್ತಿದ್ದೆ ಆ ಸಂದರ್ಭ. ಅಲ್ಲಿಂದ ಕಂಟಿನ್ಯೂ ಆಯ್ತು ಅಮೃತೇಶ್ವರಿ ಮೇಳ.
0: ಅಮೃತೇಶ್ವರಿ ಮೇಳದಲ್ಲಿ ನಿಮ್ಗೆ ಅದು ಅನುಭವ ಎಂತಲ್ಲ, ಎಷ್ಟು ಒಳ್ಳೆ ಅನುಭವ ಆಯ್ತು, ಬೆಳವಣಿಗೆಗೆ ಪೂರಕ ಹೆಂಗಾಯ್ತು?
1: ಖಂಡಿತ ಅಮೃತೇಶ್ವರಿ ಮೇಳಕ್ಕೆ ನಾನು ಪ್ರಾರಂಭದಲ್ಲಿ ಹೋದಾಗ ನಮ್ಮ ಯಜಮಾನರ ಒಂದು ಆಶೀರ್ವಾದ ಅನುಗ್ರಹದೊಂದಿಗೆ, ಆಮೇಲೆ ಕ್ವಾಟ ಸುರೇಶನ್ ಕರೆದ್ರು, ಮತ್ತೆ ಅಲ್ಲಿ ಇದ್ದವರೆಲ್ಲರೂ ಯಾವ್ದು ಏನು ಕ್ವಾಟಕ್ಕೆ ಸಂಬಂಧಪಟ್ಟ ಏನು ಅಭಿಮಾನಿಗಳು ಎಲ್ಲ ಇದ್ದರು, ಅವರೆಲ್ಲರ ಒಂದು ಕರೆಯೊಂದಿಗೆ ನಾನು ಮೇಳಕ್ಕೆ ಆಯ್ಕೆಯಾದೆ. ಅಲ್ಲಿಂದ ನಮ್ದು ಯಕ್ಷಗಾನ ಜೀವನವೇ ಬದಲು, ಒಂದು ಒಳ್ಳೆಯ ವಾತಾವರಣ. ಈಗ ಮಂದರ್ತಿ ಮೇಳದಲ್ಲಿದ್ದಾಗ ಐದು ಮೇಳ ಗುರುತಿಸುವ ಸಂಖ್ಯೆ ಸ್ವಲ್ಪ ಕಡಿಮೆ ಇದ್ದಿತ್ತು. ಮಂದರ್ತಿ ಮೇಳ ದೊಡ್ಡ ಮೇಳ, ಅದೊಂದು ಸಾಮ್ರಾಜ್ಯ ಅದು. ಆದ್ರೆ ಎಂತ ಕೇಳಿದ್ರೆ ಐದು ಮೇಳ ಇರತ್ತ, ಒಬ್ಬೊಬ್ಬನ ಗುರುತಿಸುವ ಕಷ್ಟ.
0: ಕಲಾವಿದ್ರು ತುಂಬಾ ಜನ,
1: ತುಂಬಾ ಜನ ಇರ್ತಾರೆ. ಇದು ಹಾಗಲ್ಲ, ಒಂದೇ ಮೇಳ ಇರುವುದ, ಮಾಧವನಾಗೂರ ಅಮೃತೇಶ್ವರಿ ಮೇಳ, ಪ್ರಧಾನ ಶ್ರೀ, ಹೀಗೆಲ್ಲ ಒಂದು ಗುರುತಿಸುವ ಸಂಖ್ಯೆ ಇರುತ್ತೆ. ಹಾಗೆ ಆಯ್ಕೆ ಅದೇ ಗೋಪಾಲ್ ಗಾಣಿಗರು ಇದ್ದರು, ಮಯ್ಯ ಭಾಗವತರು ಬಂದರು, ನಂತರ ಪ್ರಸಿದ್ಧ ನಮ್ಮ ನಡುತಿಟ್ಟಿನ ವೇಷಧಾರಿಗಳು ಸುರೇಶ್ ಅಣ್ಣ ಸಿಕ್ಕಿದ್ರು. ನನಗೆ ಒಂದು ರೀತಿ ಒಂದು ಒಳ್ಳೆ ಅನುಕೂಲ ಆಯ್ತು. ಅದು ಒಂದು ವರ್ಷ ನಾಗೇಂದ್ರ ಉಪ್ಪು ನಾಗೇಂದ್ರಣ್ಣ, ಆರ್ಗೋಡ್ ಅವರು ಎಲ್ಲ ಇದ್ದಿದ್ರು, ಒಂದು ಒಳ್ಳೆ ಅನುಕೂಲ ಆಯ್ತು. ಅದು
0: ನೀವು ಅಮೃತೇಶ್ವರ ಮೇಳಕ್ಕೆ ಒಂದು ಪ್ರಾರಂಭದಲ್ಲೇ ಹೆಂಗೀತು ಅನುಭವ, ಹೇಗೀತು ಹೊಸ ಮೇಳ?
1: ಹೊಸ ಮೇಳ ಅಂತ ಹೇಳಿದ್ರೆ ನಾನು ಬಂದಾಗ ಅಲ್ಲಿ ನನಗೆ ಅಂಥ ಸಮಸ್ಯೆ ಅಂತ ಆಗಲಿಲ್ಲ. ಸಮಸ್ಯೆ ಅಂತ ಹೇಳಿದ್ರೆ ನಾನೀಗ ಪೌರಾಣಿಕ ವಾತಾವರಣದಲ್ಲಿ ಇದ್ದಾನ, ಮಾನಕಟ್ಟೆ, ಕಮಲಶಿಲೆ, ಮಂದರ್ತಿ ಎಲ್ಲ ಒಂದು ರೀತಿ ಪೌರಾಣಿಕ ವಾತಾವರಣ. ಆಮೇಲೆ ಅಲ್ಲಿ ನನಗೇನು ಭಾರಿ ಒಂದು ವಿಶೇಷತೆ ಅಂತ ಇರಲಿಲ್ಲ. ನಂತರ ನನಗೆ ಒಂದು ಆಸೆ ಇದ್ದಿತ್ತು, ನಮ್ಮ ಅಪ್ಪಯ್ಯ ಒಂದು ಮುಖ್ಯ ಶ್ರೀವೇಶಧಾರಿ ಆಗಿದ್ದರು ಒಂದು ಮೇಳದಲ್ಲಿ, ನನಗೊಂದು ಆಗಬೇಕಂತ ಮನಸ್ಸಿಗೆ ಆಸೆ ಇದ್ದಿತ್ತು. ಅದು ಆ ತಾಯಿ ಅಮೃತೇಶ್ವರಿಯೇ ಈಡೇರಿಸಿಬಿಟ್ಲು. ಅಲ್ಲಿಯೇ ನಾನು ಪ್ರಧಾನ ಸ್ತ್ರೀವೇಷಧಾರಿ.
0: ಒಂದು ವರ್ಷಕ್ಕೆ ಪ್ರಧಾನ
1: ಸ್ತ್ರೀವೇಷಧಾರಿ.
0: ನಿಮ್ಗನ್ಸುವಂಗೆ ಸ್ತ್ರೀವೇಷಧಾರಿ ಆದವರ ಈ ಯಕ್ಷಗಾನ ರಂಗದಲ್ಲೇ ಮಾಡಲೇಬೇಕಾದಂತಹ ಕೆಲಸ ಯಾವ್ದಲ್ಲ ಇರ್ಬೋದು, ಅಂದ್ರೆ ಪಾತ್ರ ನಿರ್ವಹಣೆ ಹ್ಯಾಂಗ್ ಮಾಡಕ ಸ್ತ್ರೀವೇಷಧಾರಿಗಳಲ್ಲ?
1: ಸ್ತ್ರೀವೇಷ ಅಂತ ಹೇಳಿದ್ರೆ ಬಹಳ ಜಾಗ್ರತೆ ಇರಬೇಕು. ಬಹಳ ಜಾಗ್ರತೆ ಅಂದ್ರೆ ಬಹಳ ಜಾಗ್ರತೆ, ಮೃದು ಧೋರಣೆ ಇರಬೇಕು. ಆಮೇಲೆ ವೀರರಸಕ್ಕೆಲ್ಲ ಬಿಡಿ, ಅದು ಪಾತ್ರಕ್ಕೆ ಅನುಗುಣವಾಗಿ ಬರ್ತದೆ. ವೇಷಗಳನ್ನ ಅಷ್ಟು ಅಚ್ಚುಕಟ್ಟಾಗಿ ನಮ್ಮದ್ದು ಅಂತ ಹೇಳಿದ್ರೆ ನಾವು ಈಗಿನ ಇದಕ್ಕೆ ಮಾರು ಹೋಗ್ಲಿಲ್ಲ, ಸಾಂಪ್ರದಾಯಬದ್ಧವಾಗಿ ಏನು ಮಾಡಬೇಕು ಅದನ್ನೇ ಮಾಡ್ತಾ ಇತ್ತು. ಆಮೇಲೆ ರಂಗದ ಹಿಂದೆ ಬೇಗ ವೇಷ ಮಾಡಿಕೊಂಡು, ನಮ್ಮ ಈಗೆಲ್ಲ ಸ್ವಲ್ಪ ತಡ ಆಗ್ತಿತ್ತು, ಮೊದಲೆಲ್ಲ ಹಾಗೆ ವೇಷ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ನಿಂತುಕೊಂಡು ರಂಗದಲ್ಲಿ ಏನು ಮಾಡಬೇಕು ಏನು ಹೇಳಬೇಕು ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಆಲೋಚನೆ ಮಾಡಬೇಕು, ರಂಗದ ಶಿಸ್ತನ್ನು ಯಾವತ್ತೂ ಕಾಪಾಡಬೇಕಂತ.
0: ನೀವೀಗ ಅಮೃತೇಶ್ವರಿ ಮೇಳಕ್ಕೆ ಬಂದದ ಪ್ರಧಾನ ಸ್ತ್ರೀವೇಶ, ಈಗ ಬಂದ ಎರಡನೇ ವರ್ಷದಿಂದ ಇವತ್ತಿನವರೆಗೂ ಪ್ರಧಾನ ಸ್ತ್ರೀವೇಶವೇ?
1: ಹೌದು.
0: ನಾ ಕೇಳ್ಪಟ್ಟಾಗಿ ಅಮೃತೇಶ್ವರಿ ಮೇಳದಲ್ಲೇ ಅಮೃತಕ್ಕಿಂತ ಬಡಗುಚಿಟ್ಟಿನ ಬಯಲಾಟ ಮೇಳಗಳಲ್ಲಿ ಎಲ್ಲದರಲ್ಲೂ ದೇವಿ ಪಾತ್ರಕ್ಕೆ ನೀವು ಹೆಚ್ಚಾಗಿ ಫೇಮಸ್ ಆದವರು, ಅದ್ರ ಕುರಿತ ಹೇಳುದಾರಂತ.
1: ದೇವಿ ಪಾತ್ರ ಅಂತ ಹೇಳಿದ್ರೆ ಅದೇ ದೇವರದ್ದೇ ಅನುಗ್ರಹ, ಅದು ನಾನೆಂತ ಹೇಳೋಕಾತಿಲ್ಲ. ನಾನು ಕಮಲಶಿಲೆ ಮೇಳ, ಮಂದರ್ತಿ ಮೇಳ ಇದ್ರೆಲ್ಲ ಮಾಲಿನಿ ಮಾಡ್ತಾ ಇದ್ದೆ. ದೇವಿ ಪಾತ್ರ ಮುಂದೊಂದು ದಿನ ನನಗೆ ಬದತ್ತು ಅಂದ್ರೆ ನಮ್ಮ ಆಲೋಚನೆ ಇಲ್ಲ, ಅದು ನೋಡ್ತಾ ಇದ್ದೆ ಹೀಗೆ ಹೀಗೆ ಮಾಡ್ತಾ ಇದ್ರ ಅವರನ್ನ ನಂದು ಗಮನ ಇತ್ತು. ನಮ್ಗೆ ಬರ್ತದ ಇಲ್ಲಿಯಾ, ನಾನು ಮುಖ್ಯ ಸ್ರೀವೇಶ ಆಗ್ತೇನೋ ಇಲ್ವೋ ಅಂದ ಆ ರೀತಿ ಒಂದು ನಿಟ್ಟಿನಲ್ಲಿ. ಅಮೃತೇಶ್ವರಿ ಮೇಳಕ್ಕೆ ಬಂದ ಮೇಲೆ ಅದು ಎಲ್ಲ ವಾತಾವರಣ ಚಿತ್ರಣವೇ ಬದಲಾಯಿತು. ದೇವಿ ಒಲುಮೆ ಏನು ಒಂದು, ಮತ್ತೆ ನಮಗೆ ಪೂರಕನಾಗಿ ಒಂದು ಒಳ್ಳೆ ಮಹಿಷಾಸುರ ಸಿಕ್ಕದ ರಾಘವೇಂದ್ರ ಪೇತ್ರಿ, ಅದೆಲ್ಲವೂ ಅನುಕೂಲ ಆಯ್ತು. ನಾನು ಹೆಚ್ಚು ಕಡಿಮೆ ರಾಘವೇಂದ್ರ ಪೇತ್ರಿಯಿಂದ ಹಿಡಿದು ಬಡಗಿನ ಎಲ್ಲ ಮಹಿಷಾಸುರ ಮಾಡುವರು ಯಾರ್ಯಾರಿದ್ರು, ಕೋಡಿಯರ್, ಆಮೇಲೆ ಆಜರಿ ಗೋಪಾಲಗಾಣಿಗರು ಹಳೆ ಕಲಾವಿದರು, ಅವ್ರು ಎಲ್ಲ ಮಹಿಷಾಸುರನಿಗೂ ನಾನು ದೇವಿ ಮಾಡಿದ್ದೆ.
0: ಈಗ ಯಕ್ಷಗಾನ ಅಂದ್ರೆ ಈಗ ಆರು ತಿಂಗಳು ಆಗುದು ಮಳೆಗಾಲದವರೆಗೆ, ಮತ್ತೆ ಮಳೆಗಾಲದಿಂದ ಮತ್ತೆ ಆರು ತಿಂಗಳು ಈಗ ಯಕ್ಷಗಾನ ಮೇಳ ವೃತ್ತಿಪರ ಮೇಳಗಳಿಗೆಲ್ಲ ರಜೆ ಇರುತ್ತೆ, ಕಲಾವಿದರಿಗೂ ಎಂತ ಇಪ್ಪುದಿಲ್ಲ. ನೀವು ಈಗ ಮಳೆಗಾಲದಲ್ಲಿ ನೀವು ಹ್ಯಾಂಗ ಈಗ ತಿರುಗಾಟ ಆತಿತ್ತು ಬೇರೆ ಅಂತ ಕೆಲಸ ಮಾಡ್ತಿದ್ರ, ಅಥವಾ ಈಗ ನೀವು ಒಂದು ಸ್ಥಾನಕ್ಕೆ ಬಪ್ಪುದ್ರಕ್ಕಿಂತ ಮುಂಚೆ ಮಂದಾರ್ತಿ ಕಮಲಶಿಲೆ ಮಾನಕಟ್ಟೆ ಮೇಳದಲ್ಲಿ ಆಗ ಹ್ಯಾಂಗೀತು, ಈಗ ಮತ್ತೆ ನೀವು ಹ್ಯಾಂಗಿತ್ತು? ಈಗ
1: ಮಾನಕಟ್ಟೆ ಮೇಳದಲ್ಲಿ ಇದ್ದಲ್ಲ ನಾನು ಮಳೆಗಾಲ ತಿರುಗಾಟದಲ್ಲಿ ಎಂಥದ್ದು ಇಲ್ಲ, ಉದ್ಯೋಗ ಮನೆಯಲ್ಲೇ ಇರ್ಕು, ಕೃಷಿ ಅಂತವ್ರು ಎಂಥವ್ರು ಮಾಡ್ಕೊಂಡು ಇರ್ಕಲ್ಲ. ಕಡೆಗೆ ನಮ್ಮ ಮಾವ ಒಬ್ಬರು ಬೆಂಗಳೂರಿಗೆ ಅಡುಗೆ ಕೆಲಸ ಮಾಡ್ತಾರೆ, ಅವರು ಕಾಂಟ್ರಾಕ್ಟ್ ವಹಿಸ್ಕೊಂತಾರೆ. ಈಗ ನಮ್ಮ ಮೊದಲು ಮದುವೆ ಇಲ್ಲ, ಹೆಂಡತಿ ಅಪ್ಪಯ್ಯ ಅವರು, ಅವರೊಟ್ಟಿಗೆ ಅಡುಗೆ ಕೆಲಸಕ್ಕೆ ಹೋಗ್ತಿದ್ದೆ. ಮಳೆಗಾಲ ಅಂದ್ರೆ ಅಡುಗೆ ಕೆಲಸ, ಅಡುಗೆ ಕೆಲಸಕ್ಕೆ ಅಲ್ಲಿ ಒಂದು ನಾಲ್ಕು ತಿಂಗಳು ಇತ್ತಿದ್ದೆ, ಒಂದು ಎರಡು ತಿಂಗಳು ರೆಸ್ಟ್ ಮನೆಯಲ್ಲಿ. ಆಮೇಲೆ ನಂತರ ಹೋಟ್ಲಲ್ಲಿ ಕ್ಯಾಶರ್, ಹೋಟ್ಲಲ್ಲಿ ಕೆಲಸ ಮಾಡಿದೆ. ಹೋಟ್ಲಲ್ಲಿ ಮಾನಕಟ್ಟೆಗಿದ್ದಲ್ಲೇ ಕಮಲಶಾಲೆಗಿದ್ದಲ್ಲೇ ಹೋಟ್ಲಲ್ಲಿ ಮಳೆಗಾಲದಿಡ್ಡಿ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದೆ. ಅಡುಗೆ ಕೆಲಸಕ್ಕೋಯಿದೆ, ಊರಲ್ಲಿ ಅಡುಗೆ ಕೆಲಸಕ್ಕೋಯಿದೆ, ಬೇರೆ ಬೇರೆ ಈಗ ಮನೇಲಿ ಯಾವುದು ಮಳೆಗಾಲದಲ್ಲಿ ಒಂದು
0: ಸುಮ್ಮನೆ
1: ಇಲ್ಲ ಇಲ್ಲ ಎಂದ್ರೆ ಕೆಲಸ ಮಾಡ್ತೇನೆ ಇರ್ತೇನೆ. ಹೌದು, ಇಲ್ಲಿರುವ ವ್ಯವಸಾಯ
0: ಈಗ ಹೆಂಗಿತ್ತು?
1: ಆಮೇಲೆ ಒಂದು ಹಂತಕ್ಕೆ ಒಂದು ಕಮಲಶಾಲೆ ಮೇಳದಿಂದ ಒಂದು ಹಂತಕ್ಕೆ ಹಗೂರ ಮುಂದೆ ಬಂದ ಮೇಲೆ ಮಳೆಗಾಲ ಸಟ್ಟಿನ ಆಟ ಸಿಕ್ತು, ಆರಾಟೆ ಅವರದ್ದು. ಆಮೇಲೆ ಮಹಮ್ಮದ್ ಗೌಸಂದು ಅವರದ್ದು, ಮಹಮ್ಮದ್ ಗೌಸರು ತುಂಬಾ ಆಟ ಮಾಡ್ತಿದ್ರು ಅವಾಗ. ನಂತರ ನಮ್ಮ ಮೈಯರು ಕೋಡಿಯರು ಸೇರಿದ ಸಟ್ಟು, ಆ ಸಟ್ಟಲ್ಲಿ ಕಂಟಿನ್ಯೂ ಮಳೆಗಾಲ ಆಟ ಸಿಕ್ತಿತ್ತು.
0: ನಾಗೋರ್ರೆ, ನಾನ್ ಕಂಡಂಗೆ ನೀವೀಗ ಸಂಪ್ರದಾಯ ಸ್ತ್ರೀವೇಷಕ್ಕೆ ಅಥವಾ ಸಂಪ್ರದಾಯಬದ್ಧ ಎಲ್ಲ ವೇಷಗಳಿಗೂ ನೀವು ಹೆಸರುವಾಸಿ ಆದವರು. ಮೊದಲು ನಡುದಿಟ್ಟಿನ ವೇಷ ಮಾಡ್ತಿದ್ದೀರಿ, ಕಟ್ಟುವೇಷ ಎಲ್ಲ ಮಾಡ್ತಿದ್ರಿ, ಈಗ ನೀವು ಸ್ತ್ರೀವೇಷಕ್ಕೆ ಬಂದ ಮೇಲೂ ಈಗ ಬೇಡಿಕೆ ಮೇರೆಗೆ ನೀವೀಗ ಎಲ್ಲ ವೇಷ ಮಾಡ್ತೀರಿ, ಕಟ್ಟು ವೇಷ ಇರ್ಬೋದು ಕೃಷ್ಣನಂತ ವೇಷ ಇರ್ಬೋದು, ಆದ್ರೆ ಅದೆಲ್ಲ ಸಂಪ್ರದಾಯ ನಾನ್ ಕಂಡಾಗ ಹೆಚ್ಚಾಗಿ ನೀವು ಸಂಪ್ರದಾಯ ಬದ್ಧ ವೇಷವೇ ಮಾಡಿದ್ರಿ, ಅದ್ರ ಬಗ್ಗೆ ನೀವು ಹೇಳುದಾರೆ ಈ ಸಂಪ್ರದಾಯದ ಬಗ್ಗೆ ಹೇಳುದಾದ್ರೆ?
1: ಸಂಪ್ರದಾಯ ಅಂತ ಹೇಳಿದ್ರೆ ಅದು ಹೊಸ ಪ್ರಸಂಗಕ್ಕೆ ಬಹಳ ಸಲ್ಲುವುದಿಲ್ಲ. ನಮ್ಮ ನಡು ತಿಟ್ಟಲ್ಲಿ ಒಂದು ಪ್ರಮಾಣ ಇತ್ತು, ಹೀಗೆ ಇರಬೇಕು, ಹೀಗೆ ಕುಣಿಬೇಕು, ಇಷ್ಟೇ ಕುಣಿಬೇಕು, ಇಲ್ಲಿಯೇ ನಿಲ್ಲಬೇಕು, ಇದೇ ಗೊತ್ತಿರಬೇಕು, ಹೀಗೆಲ್ಲ ಇತ್ತು, ಆ ಪ್ರಮಾಣದಲ್ಲೇ ಇತ್ತು. ಒಂದು ಹಂತದಲ್ಲಿ ಅದು ಚಂದ, ಅದು ನಡು ತಿಟ್ಟಿನಿತ್ತಲ್ಲ ಒಂದು ಆಕಾರ ಇದೆಲ್ಲ ಚಂದ. ನಾವು ನಡು ತಿಟ್ಟಲ್ಲಿರುವುದರಿಂದ, ಯಾಕಂದ್ರೆ ವೀರಭದ್ರ ನಾಯಕರಲ್ಲಿ ಕಲಿತವರು ಹೇರಂಜಾಲು ವೆಂಕಟರಮಣ ಗಾಣಿಗರು, ಹೇರಂಜಾಲು ವೆಂಕಟರಮಣ ಗಾಣಿಗರಲ್ಲಿ ಅಭ್ಯಾಸ ಮಾಡಿದವರು ನಮ್ಮ ಪಯ ದಯಾನಂದ ನಾಗೂರ್. ಈಗ ನಾವು ಅವ್ರ ಕೇಳಿ ಕಲ್ತಿದ್ದು, ವೆಂಕಟರಮಣ ಗಾಣಿಗರು ನಮಗೆ ಪರಮ ಗುರುಗಳು ಹೌದು. ಆ ನೆಲೆಯಲ್ಲಿ ನಮ್ದು ಒಂದು ರೀತಿ ಯಾವ್ದು ಮಠಪಾಡಿ ಮನತನ ಮಠಪಾಡಿ ಹೆಜ್ಜೆಗಾರಿಕೆ ಬರ್ತದೆ. ಈಗ ಆ ಮಠಪಾಡಿ ಹೆಜ್ಜೆಗಾರಿಕೆ ಅಂದ್ರೆ ಕಿರು ಹೆಜ್ಜೆ ಅದು. ಅದೆಂತಾಯ್ತು, ನಾನೆಂತ ಮಾಡಿದೆ, ಅದನ್ನು ಸ್ವಲ್ಪ ತಕ್ಕಂಡೆ. ತಕ್ಕಂಡದಂದ್ರೆ ಯಾವ್ದು ಕುಣದ ಅಭ್ಯಾಸ ಮಾಡಿದ ನೋಡಿಯೇ ಕಲ್ತದ್ದು ಅದು
2: ಶೈಲಿ ಅಲ್ಲ.
1: ಹಾ, ಶೈಲಿ ಮಠಪಾಡಿ ಕಿರು ಹೆಜ್ಜೆ ಅದು ತಕ್ಕಂಡದ್ದು. ಆಮೇಲೆ ಭುಜ ಹಾರಿಸುವುದು, ಗತ್ತಲ್ಲಿ ನಿಲ್ಲುವುದು, ಅದೆಲ್ಲ ಇತ್ತಲ್ಲ ಹಾರಾಡಿ ಮನೆತನದ್ದು. ಅದು ಅದು ಒಂದು ಹಾರಾಡಿ ಅವರ ಕರುಣನು ಅದೆಲ್ಲ ನಾವು ನೋಡ್ಲಿಲ್ಲ, ಕೇಳಿತ್ತು ಅಪ್ಪಯ್ಯ ಹೇಳ ಹೀಗೆ ಹೀಗೆ ಇತ್ತು ಹೀಗೆ ಇತ್ತಲ್ಲ ಹೇಳಿ, ಅದನ್ನು ಒಂದ್ ಸ್ವಲ್ಪ ತಕ್ಕಂಡೆ. ಯಾಕಂದ್ರೆ ನಡುತಿಟ್ಟು ಎಲ್ಲ ನಡುತಿಟ್ಟಾಗಿರುತ್ತಲ್ಲ. ಹೆಚ್ಚು ಕಡಿಮೆ ನಮ್ದು ಈಗ ನಾಗೂರ್ ಅಂತ ಹೇಳಿದ್ರೆ ಸಿರೂರು ವಾತಾವರಣದಿಂದ ಈ ನಮ್ದು ಇದಕ್ಕೆ ಬಂತು, ಉಡುಪಿ ವಲಯಕ್ಕೆ ಬಂತು ನಡುತಿಟ್ಟು. ಅದನ್ನ ಒಂದ್ ಸ್ವಲ್ಪ ಮೈಗೂಡಿಸಿಕೊಂಡೆ. ಕಡೆಗೆ ಮತ್ತೆ ಅದಕ್ಕೆ ಪೂರಕವಾಗಿ ಈ ಉಡುಪಿಯಿಂದ ಕೆಲವು ಮಂದಿ ನನಗೆ ಹೇಳಿದ್ರು, ಅಪ್ಪಯ್ಯನ ಪರಂಪರೆ ನಡುತಿಟ್ಟು ಪರಂಪರೆ ಅದನ್ನ ಬಿಡಬೇಡ ಬಿಡಬೇಡ ಬಿಡಬೇಡ ಅಂತ ನಮಗೆ ಒಂದು ಮನಸ್ಸ ತುಂಬಿ ಹೋಯ್ತದ. ಹಾಗಾಗಿ ಈ ನಡುತಿನ ಪರಂಪರೆಯಲ್ಲಿ ಒಂದು ಒಂದು ರೀತಿ ಒಂದು ಚೌಕಟ್ಟಲ್ಲೇ ವೇಷ ಮಾಡು, ಇದು ಯಕ್ಷಗಾನದಲ್ಲಿ ಇದ್ದಷ್ಟು ವರ್ಷ ಮಾಡ್ಬೇಕಂತ ಒಂದು ಆಸೆ ಅಷ್ಟೇ.
2: ನೀವು ಸ್ತ್ರೀ ವೇಷ ಬಿಟ್ಟು ಪುರುಷ ವೇಷ ಸುಮಾರು ಮಾಡಿದ್ರಲ್ಲ, ಆ ವೇಷಗಳ ಬಗ್ಗೆ ಅದರ ತಯಾರಿ ಮಾಡೋದೇ ಹಂಗೆ?
1: ಅದ್ರ ಬಗ್ಗೆ ಮನೆ ಕನ್ನಡಿಯಲ್ಲಿ ಕುಳಿತ ಕನ್ನಡಿಯಲ್ಲಿ ನಿಂತ ಅಭಿನಯ ಹೀಗೆ ಉಂಟು ಹೀಗುಂಟು ಅದೆಲ್ಲ ಅಭಿನಯ ಮಾಡಿ ಮಾಡಿದ್ದದ್ದು.
2: ಯಾವ್ದೆಲ್ಲ ಪುರುಷ ವೇಷಗಳನ್ನೆಲ್ಲ ಮಾಡಿರಿ ನೀವು?
1: ಗದಾಯುದ್ಧದಲ್ಲಿ ಕೌರವ ಒಂದು ಎರಡು ಸಲ ಮಾಡಿದೆ. ಇಲ್ಲೇ ಕುಂದಾಪುರದಲ್ಲಿ ಶಶಿಕಾಂತ್ ಶೆಟ್ಟರ್ ಭೀಮ, ನನ್ನೊಂದು ಕೌರವ, ಉಳ್ಳು ಶಂಕರನೊಂದು ಒಂದು ಕೃಷ್ಣ ಆಯ್ತು. ಆಮೇಲೆ ಕ್ವಾಟದಲ್ಲಿ ಮೇಳದಲ್ಲಿ ಒಂದು ಕಡೆಗೆ ನಮ್ಮ ಹರಿಸುರಾಳ್ರು ಅವರದ್ದು ಇದರಲ್ಲೂ ಒಂದು ಗದ ಇದ್ದದ್ದು ಕೌರವ ಮಾಡಿದೆ. ಬಟ್ ಒಂದು ಮೂರು ಕೌರವ ಆಯ್ತು ಅವ್ರ ಆ ಕಾರ್ಯಕ್ರಮದಲ್ಲಿ ಒಂದು ಕೌರವ ಮಾಡಿದೆ.
2: ಮತ್ತೆ ಕೃಷ್ಣ ವೇಷ ಎಲ್ಲ ನೀವು ಜಾಸ್ತಿ ಮಾಡ್ತಾ ಇರ್ತೀರಿ?
1: ಕೃಷ್ಣ ವೇಷ ಎಲ್ಲ ಪ್ರಸಂಗದಲ್ಲೂ ಮಾಡಿದೆ. ಎಲ್ಲಿವರೆಗೆ ಕಂಸವದೇ ಕೃಷ್ಣ, ತಾಮ್ರಧ್ವಜದ ಕೃಷ್ಣ, ಕರುಣಾರ್ಜುನ ಕೃಷ್ಣ, ಕೃಷ್ಣಾರ್ಜುನದ ಕೃಷ್ಣ, ಅಷ್ಟು ಕೃಷ್ಣಗಳು. ಬಾಲಕೃಷ್ಣದಿಂದ ಸ್ಟಾರ್ಟ್ ನನ್ನ ಯಕ್ಷಗಾನ ಜೀವನ ಪ್ರಾರಂಭ ಆದದ್ದು ಬಾಲಕೃಷ್ಣ. ನಿಂತು ಮಾತಾಡುವುದು, ವಸುದೇವ ದೇವಕೇರಿ ನೀವು ಹೆದರಬೇಡಿ ಅಂದತ್ತೆ. ಅಲ್ಲಿ ಅಲ್ಲಿಂದ ನನ್ನ ಸ್ಟಾರ್ಟ್ ಯಕ್ಷಗಾನ ಜೀವನ.
2: ಯಕ್ಷಗಾನ ಫಸ್ಟ್ ವೇಷ ಮಾಡೋದು
1: ಅದೇ ಅದೇ ಬಾಲಕೃಷ್ಣ.
2: ಬಾಲಕೃಷ್ಣ
1: ಅವಾಗ ನನಗೊಂದು 7-8 ವರ್ಷ ಆಗಿರ್ಬೋದು ಅಷ್ಟೇ.
2: ಈಗ ನಾವು ಕೇಳುದಾರೆ, ನೀವೀಗ ಒಬ್ಬ ಗಂಡ, ನೀವು ಗಂಡ ಈ ಸ್ತ್ರೀವೇಷ ಮಾಡುವಾಗ ಎದುರಿಸಿದಂತ ಸವಾಲುಗಳು, ಈಗ ಸಮಾಜದಲ್ಲಿ ಸವಾಲುಗಳಿರುತ್ತೆ ಅಥವಾ ಮೇಳದಲ್ಲೇ ಎಲ್ಲ ಕೆಲವರೆಲ್ಲ ಟೀಕಿಸುವವರು ಎಲ್ಲ ಇರ್ತರು, ಅದು ನಿಮ್ಗೆ ಹೇಗೆ ಪರಿಣಾಮ ಬೀರುತ್ತೆ?
1: ಅದು ಎಂತ ಕಂಡ್ರೆ, ನಾನು ಕಟುವೇಷ ಮಾಡ್ತಾ ಇದ್ದ, ಕಟುವೇಷ ಮಾಡ್ತಾ ಇರುವತ್ತಿಗೆ ನಮ್ಮ ಮಾನಕಟ್ಟೆ ಮಂಜಯ್ ಶೆಟ್ಟರು ಮಾನಕಟ್ಟೆ ಮಾಡದಲ್ಲಿದ್ದರು. ಒಂದಿನ ಅವನು ಶ್ರೀವೇಷ ನೋಡ್ಬೇಕು ಮಾಡು, ಒಂದು ಅಪ್ಪಯ್ಯ ಶ್ರೀವೇಷಧಾರಿಗಳೆಲ್ಲ ಒಂದು ಶ್ರೀವೇಷ ಮಾಡಲಿ ಅಂದ್ರು. ಆಮೇಲೆ ನಮ್ಮ ಮೊಳಳಿ ಕೃಷ್ಣಣ್ಣ ಅಂತ ನಾವು ಪ್ರೀತಿಯಿಂದ ಮೊಳಳಿ ತಮ್ಮಣ್ಣ ಅಂತ ಕರೆಯೋದು, ಅವರದ್ದೇ ವೇಷ ಸಾಮಾನೆಲ್ಲ ಹಾಕಿ ನನಗೊಂದು ವೇಷ ಮಾಡಿ ಕಳಿಸ್ರು. ಮಾನಕಟ್ಟೆ ಕ್ಷೇತ್ರ ಮಾತ್ಮೇಲೆ ಕೊಲ್ಲಾಂಬಿಕೆ ಅಂತ ಪಾತ್ರ ಮಾಡ್ತದೆ, ಅದನ್ನ ಹಾಕಿ ಕಳಿಸ್ರು. ಅದು ಆ ದಿನ ಒಂದು ಒಳ್ಳೇದಂದ ಅಲ್ಲ, ಒಂದು ಸಾಧಾರಣ ಮಟ್ಟಿ ಮಾಡಿದೆ ಅದು. ಆಮೇಲೆ ಮಾನಕಟ್ಟಿ ಮಾಡಿದೆಲ್ಲ ಆದಿಮಾಯೆ ಆದಿಮಾಯೆ ಬಂದಿದ್ದು ಅವರಿಗೆ, ಅವರು ಒಂದು ವೇಷ ಅಲ್ಲ, ಅದು ನನಗೂ ಅನುಕೂಲ ಆಯ್ತು. ಅದು ನಮ್ಮ ತಮ್ಮಣ್ಣ ನನಗೆ ಹೇಳ್ರೆ, ನಾನು ಅದನ್ನು ಅದೇ ದಿನ ಪಾಸ್ ಮಾಡಿದೆ ಆದಿಮಾಯೆ. ಆಮೇಲೆ ಮಾನಕಟ್ಟೆ ಕ್ಷೇತ್ರ ಮತ್ತು ಒಂದು ತ್ರಿಶಕ್ತಿಗಳು ಬರ್ತಾ ಅದರಲ್ಲಿ ಒಂದು ವೇಷ ಮಾಡಿದೆ. ಹೀಗೆ ಕಂಟಿನ್ಯೂ ಸ್ತ್ರೀವೇಷಗಳು ಮಾಡ್ತಾನೆ ಇದ್ದ, ಅದು ನಮ್ಗೆ ಅನುಕೂಲ ಆಯ್ತಂತ ಒಂದು ಸಾವಲಂತಿಲ್ಲ ಕಡೆಗೆ. ಕಡೆಗೆ ನನಗೂ ಹೌದು ಅನಿಸ್ತು, ಈ ಕಟ್ಟುವೇಷ ಮಾಡಿ ಅವಾಗ ಕಷ್ಟ ಅಲ್ಲ ಇದು, ಈ ಅಟ್ಟಿ
2: ಕಟ್ಟುಕೊಂಡು ಕಷ್ಟ,
1: ಇದು ಎರಡು ಮುಂಗುಳ ಹಾಕೊಂಡು ಅವ್ದು ಭಾರಿ ಅನುಕೂಲ. ಹಾಗೆ ಮತ್ತೆ ಅಪ್ಪಯ್ಯನ ಸ್ತ್ರೀವೇಷ ಅಲ್ಲ, ಹಾಗೆ ಅನುಕೂಲ ಮುಂದುವರಿತದೆ.
2: ಇನ್ನು ಯಕ್ಷಗಾನ ಕ್ಷೇತ್ರದಲ್ಲೇ ನೀವು ಇಷ್ಟು ವರ್ಷ ಯಕ್ಷಗಾನದಲ್ಲೇ ವೃತ್ತಿಯಾಗಿ ತಕೊಂಡು ದುಡಿದಿದ್ರಿ ಅಲ್ಲ, ಇದರಲ್ಲಿ ನಿಮ್ಮೊಂದು ಸಾರ್ಥಕ ಕ್ಷಣ ಮರು ಕಾಯ್ದೆಪ್ಪು ಅಂತದ್ದು ಅತ್ಯಂತ ಖುಷಿಯಾದ ಕ್ಷಣ ಅಲ್ಲ ಯಾವ್ದಾರು ಇದ್ರೆ ಹೇಳಿ.
1: ಖುಷಿಯಾದ ಕ್ಷಣ ಅಂತ ಹೇಳಿದ್ರೆ ನೇರ ಹೇಳು ಒಂದೇ ಹೇಳೋದಾದ್ರೆ, ನನ್ನ 25ನೇ ವರ್ಷದ ಬೆಳ್ಳಿ ಹಬ್ಬದ ಸಂಭ್ರಮ. ನಾನು ನಿರೀಕ್ಷೆ ಮಾಡಲಿಲ್ಲ, ಅಷ್ಟು ಒಳ್ಳೆ ಆತ ನಿರೀಕ್ಷೆ ಮಾಡಲಿಲ್ಲ. ನಮ್ಮ ಯಜಮಾನರು ನಮ್ಮ ಪಾಲನೆ ದೇವರು ಆನಂದ್ ಕುಂದರಲ್ಲಿ ಹೇಳಿದೆ, 25 ವರ್ಷ ಆಯ್ತು ಯಕ್ಷಗಾನಕ್ಕೆ ಒಂದು ಕಾರ್ಯಕ್ರಮ ಮಾಡಬೇಕಿತ್ತು ಮನಸ್ಸಿತ್ತು ಅಂದಲ್ಲಿ ಹೇಳಿದೆ. ನಾನು ನೇರ ಹೇಳಿದೆ ನನಗೆ 25 ವರ್ಷ ಆಯ್ತು ಅಂದ ಅವ್ರಿಗೆ ಗೊತ್ತಿತ್ತಾ?
2: ಹೌದು,
1: ನಾವು ಹೇಳಕಲ್ಲ,
2: ನೀವೇ ಹೇಳಕ
1: ಆಯ್ತಾ? ಕಡೆಗೆ ಹೇಳಿದೆ, ಆಯ್ತು ಮರೆ ಒಳ್ಳೆ ಕಾರ್ಯಕ್ರಮ ಮಾಡುವ, ಎಲ್ಲಿ ಮಾಡ್ತೇಕಂಡ್ರೆ ನಾಗೂರ ಮಾಡ್ತೇಕಂಡ್ರೆ ನಾಗೂರಲ್ಲಿ ನಾನು ಇದ್ದದ್ದು ಬಿಟ್ಟರೆ ಅಭಿಮಾನಿಗಳು ನಮ್ ಪೂರ ಹೊರಗೆ ನಾಗೂರಲ್ಲಿ ಇಲ್ಲ ಅಂತಲ್ಲ. ಈಗ ನಾಡದೊಂದು ವೇಷ ಇತ್ತಲ್ಲಿ ಏನಂದ ಚಂದ್ರವಳಿ ಕೃಷ್ಣ
2: ಊರಲ್ಲೇ
1: ಇಲ್ಲ ಅಂತಲ್ಲ, ಆದ್ರ ಅಭಿಮಾನಿಗಳು ನಮ್ಮನ್ನು ಗುರುತಿಸುವ ಸಂಖ್ಯೆ ಹೊರಗೆ ಅಂತ.
2: ಹೌದು, ಯಾಕಂದ್ರೆ ಉಡುಪಿ ಕುಂದಾಪುರ ಎಲ್ಲ ಕಡೆಯಲ್ಲೂ ಆಟ ಆಗ್ತಿರುತ್ತೆ,
1: ಹಂಗೆ ಕ್ವಾಟದಲ್ಲಿ ಮಾಡುವಂತ ಆಯ್ತು. ಅದಕ್ಕೆ ಭಾರಿ ಬೆಂಬಲ ಅಂದ್ರೆ ಎಲ್ಲರೂ ಭಾರಿ ಸಪೋರ್ಟ್ ಕೊಟ್ಟಿರು. ಕಿರು ಅವಧಿಯಲ್ಲಿ ಎಲ್ಲರೂ ನಮ್ಮ ಅಮೃತೇಶ್ವರಿ ದೇವಸ್ಥಾನದ ಕಮಿಟಿಯವರು, ನಮ್ಮ ಯಜಮಾನರು, ನಮ್ಮ ಮೇಳದವರು, ಆಮೇಲೆ ರಾಘವೇಂದ್ರ ಬಾರವಾಳಿ ಅಂತ ರಾಘವ್ ಬಾರವಾಳಿ ಅಂತ ಅವ್ರ ಮನೆಯವರು ತುಂಬಾ ಮಂದಿ ಅಂದ್ರೆ ತುಂಬಾ ಮಂದಿ. ಅದು ಕೆಲವರ ಹೆಸರು ಹೇಳಲಿಕ್ಕೆ ನೆನಪಾಗುದಿಲ್ಲ. ಜಿ ಶಂಕರ್ ಅವರು, ನಮ್ಮ ಮಾನಕಟ್ಟೆ ಮಂಜರು ಅವರು ಎಲ್ಲರೂ ಒಟ್ಟಿನಲ್ಲಿ ಒಟ್ಟಂದದಲ್ಲಿ ಕಾರ್ಯಕ್ರಮ ವಿಜೃಂಭಣೆಯಿಂದ ಮಾಡಿದರು. ಮತ್ತು ಅದ್ರ ಜೊತೆಯಲ್ಲಿ ಇನ್ನೂ ನೆನಪಿಸಬೇಕಾದಂಥ ಒಂದು ಅಂಶ ಅಂತ ಹೇಳಿದರೆ, ಆ ಸಂದರ್ಭ ಕಾರ್ಯಕ್ರಮ ಮಾಡುವಾಗ ನನ್ನ ಜೊತೆಗಿದ್ದು ಮುನ್ನಡೆಸಿದವರು ನಮ್ಮ ಪಡುಕೆರೆ ಮಾಸ್ಟರ್ ಸಂತೋಷ್ ಮಾಸ್ಟರ್ ಅಂತ, ಪ್ರಭಾಣ್ಣ ಅಂತ, ಕಡೆಗೆ ನಿಲ್ಲಿಬಿಟ್ಟು ಗಣೇಶ್ ಅವರು, ಹಾಗೆ ಅವರೇ ನನ್ನನ್ನು ಕರ್ಕ ತಿರುಗಿದ್ರು. ನಮ್ಮ ಚಂದ್ರಾಚಾರ್ಯರು ತುಂಬಾ ಮಂದಿ ಎಲ್ಲ ಹೆಲ್ಪ್ ಮಾಡಿದರು.
2: 25 ವರ್ಷದ ಬೆಳ್ಳಿ ಹಬ್ಬದ ಕಾರ್ಯಕ್ರಮ ನಿಮ್ಮ ಜೀವನದಲ್ಲಿ ಅತ್ಯಂತ ಮರೆಯಕಾದ ಕ್ಷಣ.
1: ಇದ್ರ ಮೂಲಕವೂ ಹೇಳುತ್ತೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ಆ ಕಾರ್ಯಕ್ರಮಕ್ಕೆ ಒಂದು ಸಹಕಾರ ಕೊಟ್ಟಂತ ಎಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳು.
2: ಆಗ್ಲಿ, ಈಗ ಯಕ್ಷಗಾನವನ್ನು ಬಿಟ್ಟು ನಿಮ್ಮ ವೈಯಕ್ತಿಕ ಜೀವನದ ಕುರಿತು ಹೇಳಿದಾರೆ.
1: ವೈಯಕ್ತಿಕ ಜೀವನ ಅಂತ ಹೇಳಿದ್ರೆ ಹೆಂಡತಿ ಶಬರಿ, ಆಮೇಲೆ ಏಕಮಾತ್ರ ಸುಪುತ್ರ ಅಶ್ವಿನ್ ಅಂತ, ಅವ 8ನೇ ಕ್ಲಾಸ್ ಶಾಲೆಗೆ ಹೋಗ್ತಾ ಇದ್ದ, ಇದು ನಮ್ದು ವೈಯಕ್ತಿಕ. ಆಮೇಲೆ ಅಪ್ಪ ಅಮ್ಮ ನಮ್ಮೊಟ್ಟಿಗೆ ಇದ್ರು. ನಂತರ ಇಬ್ಬರು ಅಣ್ಣಂದಿರು, ಒಬ್ಬ ಅಣ್ಣ ತೀರ್ಕೊಂಡ್ರು, ಮತ್ತೆ ಒಬ್ಳ ಮುದ್ದಿನ ತಂಗಿ.
2: ಮಗನ ವೇಷ ಮಾಡ್ತಾನ ಈಗ?
1: ಮಗ ಅಪರೂಪಕ್ಕೆ ಹೆಜ್ಜೆ ಕಲಿಸ್ಲಿಲ್ಲ, ಹೆಜ್ಜೆ ಕಲಸಿ ನಾವು ಊರಿಡುವುದಿಲ್ಲ.
2: ಮೇಳಕ್ ಬತ್ತ
1: ಅದು ಹೆದರಿಕೆ. ಅದು ಸಮಸ್ಯೆ ಅಂದ್ರೆ ಮೇಳ ನಮ್ಗೇನು ಹಾಳು ಮಾಡ್ಲಿಲ್ಲ, ಆದ್ರೆ ಈಗ ಎಜುಕೇಶನ್ ಬೇಕು, ಈಗಿನ ಕಾಲಕ್ಕೆ ಎಜುಕೇಶನ್ ಬೇಕು. ಅದಕ್ಕೆ ಅವನಿಗೆ ಒಂದು ಒಳ್ಳೆ ಒಂದು ಎಜುಕೇಶನ್ ಕೊಡುವಂತ ಒಂದು ಆಸೆ, ಏನೋ ದೇವ್ರ ಇಚ್ಛೆ ನಾವು ಎಂತ ಹೇಳಲಿಕ್ಕಾಗ್ತಿಲ್ಲ.
2: ನಿಮ್ಮ ಈ ಸುದೀರ್ಘ ಈಗ ಯಕ್ಷಗಾನದ ಬದುಕಲ್ಲೇ ವಿದೇಶದಕ್ಕೆ ಯಾವ್ದಕ್ಕಾದ್ರೂ ಹೋಗಿ ನೀವು ಯಕ್ಷಗಾನ ಮಾಡಿದ್ಯಾ? ಪ್ರಯಾಣದ ಬಗ್ಗೆ ಹೇಳಿದಾರೆ.
1: ಅದೊಂದು ನನಗೆ ಬಹಳ ಒಂದು ಮನಸ್ಸಿ ನೋವಿದ್ದಿತ್ತು. ಅಪ್ಪಯ್ಯ ಎಲ್ಲರೂ ಸಿಟ್ಟು ಮಾಡ್ಕೊಂಡು ಹೇಳುದಿರತ್ತೆ, ನಾನು ಅವರು ಅಲ್ಲ ಹೋಗಿದ್ರು, ಅವರು ಆ ಕಾಲುವೆ ಆಗಿತ್ತು ಅದು, ಯಾಕಂದ್ರೆ ಅವ್ರು ಕಾರಂತ ರೊಟ್ಟಿಗೆ, ಆಮೇಲೆ ಬಿ ವಿ ಆಚಾರ ರೊಟ್ಟಿಗೆ, ಮಾರ್ತಾ ಅಷ್ಟೇನ್ ಅಂದೇಳಿ ಹೇಳಿ ಅವ್ರ ಒಟ್ಟಿಗೆ ಜಪಾನ್, ಹಾಂಗ್ಕಾಂಗ್, ಇಟಲಿ, ರಷ್ಯಾ, ಇಂಗ್ಲೆಂಡ್, ತುಂಬಾ ದೇಶಕ್ಕೆ ಹೋಗಿರೋರು. ನನಗೊಂದು ಯಕ್ಷಗಾನಕ್ಕೆ ಬಂದಾಯ್ತು, ಒಂದು ಹಂತಕ್ಕೆ ಬಂದಾಯ್ತು. ಒಂದು ವಿದೇಶದ ಪ್ರಯಾಣ ಇದ್ದಿದ್ರೆ ನಮ್ಮ ಜೀವನ ಸಾರ್ಥಕ ಆಗ್ತಿತ್ತು ಅಂದಲ್ಲಿ ಒಂದು ಮನ್ಸಾಗಂತದ್ದು. ಈಗ ಅವ್ರು ಹೇಳ್ತಿದ್ರಲ್ಲ ಇವ ಎಲ್ಲಿಗೂ ಹೈಲಂ ಭಾವನೆ ಇತ್ತು ಅಂದಲ್ಲಿ ಹೇಳಿದ್ರು
2: ಅವರಿಗೂ ತೋರಿಸ್ಲಕ್ ನಾ ಇಲ್ಲಿಗೆ ಹೋಗಿದ್ದೇನೆ ಹೇಳಕ್ಕ.
1: ಆ ದೇವ್ರು ತಾನಾಗಿ ಒಂದು ಕೊಟ್ಟು ಆ ವರ. ಮೈಯರ್ ನಾನು ಮೈಯರ್ ಟೀಮಲ್ಲೇ ಇದ್ದೆ ಆ ಟೈಮ್. ಇವರ ಪಟ್ಲ ಫೌಂಡೇಶನ್ ಇಂದ ಒಂದು ಓಮನ್ ಪ್ರವಾಸಕ್ಕೆ ಬಂತು ಕುವೈಟ್. ಓಮನ್ ಪ್ರವೇಶ ಬಂದಲ್ಲಿ ಬಡಗುತಿಟ್ಟಿನಲ್ಲಿ ತುಂಬಾ ಒಳ್ಳೊಳ್ಳೆ ಕಲಾವಿದರೆಲ್ಲ ಇದ್ರು. ಆ ಪುಣ್ಯಾತ್ಮ ನನ್ನನ್ನೇ ಆಯ್ಕೆ ಮಾಡಿದ್ರು. ಹಾಗೆ ಒಂದು ಓಮನ್ ವಿದೇಶ ಪ್ರವೇಶ ಅದು ಒಂದಾಯ್ತು ನನ್ನ ಜೀವನದಲ್ಲಿ. ಮತ್ತೆ ಈ ದೇಶದಲ್ಲಿ ಅಂತ ಹೇಳಿದ್ರೆ ಎಲ್ಲ ಮಧ್ಯಪ್ರದೇಶ, ಕೇರಳ, ತಮಿಳ್ನಾಡು, ಹೈದರಾಬಾದ್, ಜೈಪುರ ಅಂತ ಹೇಳಿದ್ರೆ ಯಾವ್ದು ಬಂತದ್ದು,
2: ರಾಜಸ್ಥಾನ,
1: ಮುಂಬೈ, ಎಲ್ಲ ಕಡೆ, ಕೋಲ್ಕತ್ತಾ, ಎಲ್ಲ ಕಡೆ ದೇಶದ ಉದ್ದಗಲಕ್ಕೂ ತಿರುಗಾಟ ಮಾಡಿದ್ದು ಯಕ್ಷಗಾನದಲ್ಲಿ. ನಾವು ಹಿಂಗೆ ಯಾವ್ದು ದುಡ್ಡು ಕೊಟ್ಟು ಹೋಯ್ತು ಅಂದ್ರೆ ಎಲ್ಲಿಗೂ ಒಪ್ಕಾತಿಲ್ಲ. ಯಕ್ಷಗಾನದಿಂದ ಎಲ್ಲ
2: ಹೊರ ರಾಜ್ಯಕ್ಕೆಲ್ಲ ಹೋಯ್ತಿದ್ರು ಯಕ್ಷಗಾನದಿಂದ.
1: ಖಂಡಿತ.
2: ಈಗ ನೀವು ಒಂದು ಮಟ್ಟಕ್ಕೆ ಯಕ್ಷಗಾನದಲ್ಲಿ ಬಂದು ನಿಂತವರು, ಹಿರಿಯರೇ ಅಂತೇಳಿ ಹೇಳಕ್ ಯಾಕಂದ್ರೆ ನೀವು ತುಂಬಾ ವರ್ಷ ಆಯ್ತು ಯಕ್ಷಗಾನಕ್ಕೆ ಬಂದ. ಯುವ ಕಲಾವಿದರಿಗೆ ಈಗ ಯಕ್ಷಗಾನಕ್ಕೆ ಬಪ್ಪುವರ ಮತ್ತೆ ಈಗ ಬಂದವರೆಲ್ಲ ಹೇಳಿದ್ರಿ ಈಗ ಹೊಸಬರು ಹೆಚ್ಚಿನರಲ್ಲ, ಅವರಿಗೆ ನೀವು ಯಕ್ಷಗಾನದ ಬಗ್ಗೆ ಹೇಳುದಾರಂತ ಹೇಳ್ತೀರಿ?
1: ಯಕ್ಷಗಾನಕ್ಕೆ ಬರುವವರು ಯಕ್ಷಗಾನಕ್ಕೆ ಬರಬೇಕು. ಯಾಕಂತ ಹೇಳಿದ್ರೆ ಈಗ ಯಕ್ಷಗಾನದ ಬಗ್ಗೆ ಮತ್ತೂ ಅಭಿರುಚಿ ಹೆಚ್ಚಾಗ್ತಾ ಇದೆ ಯುವ ಜನಾಂಗದಲ್ಲಿ. ಹಾಗಾಗಿ ಯಕ್ಷಗಾನ ಯಾವತ್ತೂ ನಾಶ ಹೊಂದುವುದಿಲ್ಲ, ಅದು ಇನ್ನೂ ಉನ್ನತಿಯನ್ನೇ ಇರ್ತದೆ. ಹಾಗಾಗಿ ಯಕ್ಷಗಾನಕ್ಕೆ ಬನ್ನಿ, ವೇಷಗಳನ್ನು ಮಾಡಿ. ವೇಷಗಳನ್ನ ಮಾಡುವ ಪೂರ್ವದಲ್ಲಿ ಯಕ್ಷಗಾನ ಹೇಗುಂಟು ಅಂದು ಒಂದೊಂದೇ ಹಂತ ಕಲಿತ ಬನ್ನಿ. ನೇರವಾಗಿ ಬಂದು ನನಗೆ ಭೀಮ ಬೇಕು, ಕೌರವ ಬೇಕು, ನನಗೆ ದಾಕ್ಷಾಯಿಣಿ ಬೇಕಂತ ಹೇಳಬೇಡಿ. ಸಣ್ಣ ಪುಟ್ಟ ವೇಷಗಳನ್ನ ಮಾಡಿ, ಆ ವೇಷಗಳಿಂದ ನಿಧಾನ ಅಧ್ಯಯನ ಮಾಡ್ತಾ ದೊಡ್ಡ ದೊಡ್ಡ ವೇಷಗಳನ್ನ ಮಾಡಿ. ನಾವೆಲ್ಲ ಮಾಡಿದ ಹಾಗೆ ಸಣ್ಣ ಸಣ್ಣ ವೇಷಗಳನ್ನ ಮಾಡಿ, ಯಾಕಂತ ಹೇಳಿದ್ರೆ ದಾಕ್ಷಾಯಿಣಿಯಲ್ಲಿ ಬ್ರಾಹ್ಮಣತಿ ಮಾಡಿ ಆದ್ಮೇಲೆ ನಾನು ದಾಕ್ಷಾಯಿಣಿ ಮಾಡಿದ್ದು. ಈಗ ದಾಕ್ಷಾಯಿಣಿ ಮಾಡಿದ್ದು ಚಂದ್ರಮತಿ ಮಾಡ್ಬೇಕಿದ್ರೆ ಪೂರ್ವದಲ್ಲೇ ಮಾತಂಗ ಕನ್ಯರು ಮಾಡ್ಬೇಕು. ಅದರಲ್ಲಿ ಒಂದು ಬ್ರಾಹ್ಮಣರ ಹೆಂಡತಿ ಬರುತ್ತೆ, ಅದನ್ನ ಮಾಡ್ಬೇಕು. ಆಯ್ತು, ಅದನ್ನೆಲ್ಲ ಮಾಡಿ ಆದ್ಮೇಲೆ ಚಂದ್ರಮತಿ ಮಾಡುವುದು. ಹಾಗೆ ಸಣ್ಣ ಪುಟ್ಟ ವೇಷಗಳನ್ನ ಮಾಡ್ತಾ ಹೀಗೆ ಮೇಲೆ ಇರ್ತಾ ಬನ್ನಿ. ಹಿರಿಯರಿಂದ ಅಭಿಪ್ರಾಯವನ್ನು ಕೇಳಿ ನೇರ ವೇಷ ಅಂತ ಹೇಳಿದ್ರೆ ಯೂಟ್ಯೂಬ್ ಅದನ್ನೆಲ್ಲ ಹುಡುಕ್ಬೇಡಿ. ಯೂಟ್ಯೂಬಲ್ಲಿ ಎಷ್ಟಿರುತ್ತೋ ಎದುರು ಕಲಾವಿದ್ರೆ ಯೂಟ್ಯೂಬ್ ಕಲಾವಿದ್ರಲ್ಲ, ಹಾಗಾಗಿ
2: ಅನುಭವಿ ಕಲಾವಿದ್ರು
1: ಇರ್ತಾರೆ ಅವ್ರ ಬಗ್ಗೆ ಅಂತ ಅನುಭವಿ ಕಲಾವಿದ್ರಲ್ಲಿ ಕೇಳಿ. ಈಗೆಲ್ಲ ಒಂದು
2: ಇದರ ಬಪ್ಪು ಕಲಾವಿದ್ರ ಹತ್ರ
1: ಕೇಳಲ್ಲ, ನೀವು ಯೂಟ್ಯೂಬ್ ನೋಡಿ ಒಂದು ದಾರಿಗೆ. ಈಗ ಒಂದು ವೇಷ ಬಂತ ಅಂತ ಹೇಳಿದ್ರೆ ಯೂಟ್ಯೂಬ್ ಕಣ್ಣು ನೋಡಿ ಮನೆಗೆ ಅಧ್ಯಯನ ಮಾಡಿ ಮತ್ತೆ ಎದುರು ವೇಷಧಾರಿಗಳು ಕೇಳಿ ನಾವು ಏನ್ ಹೇಳ್ಬೇಕು ಅಂತ. ಯೂಟ್ಯೂಬ್ ನೋಡಿ ಅದು ಸಿದ್ಧಿ ಅಲ್ಲ, ಅದು ಎದುರು ಕಲಾವಿದ್ರು ಬೇರೆ ರೀತಿಯಲ್ಲಿ ಇರ್ತಾರೆ. ಹಾಗಾಗಿ ಅದನ್ನೆಲ್ಲ ಹೊಂದಾಣಿಕೆ ಮಾಡಿ ಯಕ್ಷಗಾನಕ್ಕೆ ಬನ್ನಿ, ಯಕ್ಷಗಾನ ಬೆಳೆಸಿ ಅಂತ, ಉಳಿಸಿ ಅಂತ.
2: ಇದೇ ನೀವು ಯುವ ಕಲಾವಿದರಿಗೆ ಕೊಡುವಂತಹ ಸಲಹೆ. ಇದೀಗ ಯಕ್ಷಗಾನ ರಂಗ ಅಂದ್ರೆ ಹಿಮ್ಮೇಳ ಮುಮ್ಮೇಳ ಎಲ್ಲ ಒಟ್ಟೆ ಒಂದು ಆಪುದು ಯಕ್ಷಗಾನ. ಹಂಗಾಗಿ ನೀವೀಗ ಮುಮ್ಮೇಳದವರು, ಮುಮ್ಮೇಳದ ಕಲಾವಿದರು ಹಾಗೂ ಹಿಮ್ಮೇಳ ಈ ಚಂಡೆ ಮದ್ದಲೆ ಭಾಗವತರು ಇವರೆಲ್ಲ ರಂಗದಲ್ಲಿ ಹೇಗಿರ್ಕು, ಚೌಕಿಯಲ್ಲೂ ಹೇಗಿರ್ಕು, ಅವರ ಬಾಂಧವ್ಯದ ಬಗ್ಗೆ ಹೇಳುದಾರೆ.
1: ಅದು ಒಂದಕ್ಕೊಂದು ಪೂರಕವಾಗಿರ್ಬೇಕು, ಎಲ್ಲಿಯೂ ಮನಸ್ತಾಪ ಇರಬಾರದು. ಎಲ್ಲಿಯೂ ಮನಸ್ತಾಪ ಸ್ವಲ್ಪ ಮನಸ್ತಾಪ ಇದ್ರು ರಂಗದ ವ್ಯವಸ್ಥೆ ಕೆಟ್ಟು ಹೋಗ್ತದೆ, ಚೌಕಿಯಲ್ಲೂ ಹಾಗೆ ಆಮೇಲೆ ರಂಗಸ್ಥಳದಲ್ಲೂ ಹಾಗೆ. ಒಂದಕ್ಕೊಂದು ಭಾಗವತರು ಹೀಗೆ ಹೇಳ್ತಾರೆ, ಕಲಾವಿದರು ಅದಕ್ಕೆ ಸ್ಪಂದಿಸ್ಬೇಕು. ಕಲಾವಿದರು ಎಲ್ಲಾದ್ರೂ ಒಂದು ದಾರಿಯಲ್ಲಿ ಹೋಗ್ತಾ ಇದ್ರೆ ಭಾಗವತರು ಮತ್ತು ಹಿಮ್ಮೇಳದರು ಅದಕ್ಕೊಂದು ಚೂರು ಸ್ಪಂದಿಸ್ಬೇಕು. ಹಾಗಿದ್ರೆ ಆಟ ಒಳ್ಳೇದಾಯ್ತು. ಇಲ್ಲದೇ ಇದ್ರೆ ಕಲಾವಿದರು ಅವ್ರ ದಾರಿಗೆ ಅವರು ಇವ್ರದ್ದು ಯಾವ್ದು ಭಾಗವತರಾದವರು ನಂದೇ ಸರಿ ಅಂದೇಳಿ ನಂದೇ ದಾರಿಗೆ ಅಂತ ಹೇಳ್ರೆ ಕಲಾವಿದರು ಒಂದು ಮೂಡಲ್ಲಿ ಇರ್ತಾರೆ ಹೀಗೆ ಅಂತದ್ದು, ಅದು ಆಟ ಹಾಳಾಗತ್ತೆ. ಹಾಗೆ ಕಲಾವಿದರು ಭಾಗವತರಿ ಪೂರಕರಾಗಿರ್ಬೇಕು. ಹಾಗೆ ಹಿಮ್ಮೇಳ ಚಂಡೆಯವರಾಗಲಿ ಮಧ್ಯವರಾಗಲಿ ಎಲ್ಲರಿಗೂ ಒಂದು ಕಲಾವಿದರ ಸಂಬಂಧ ಅಂತ ಹೇಳಿದ್ರೆ ಚೌಕಿಯಲ್ಲಿ ಆಗಿರ್ಬೇಕು, ರಂಗಸ್ಥಳದಲ್ಲಿ ಅಷ್ಟು ಪೂರಕ ಆಗಿರ್ಬೇಕು ಅಂತ.
2: ಈಗ ನೀವು ಪ್ರಸ್ತುತ ಈಗ ಅಮೃತೇಶ್ವರ ಮೇಳದಲ್ಲಿದ್ದೀರಿ ಸುದೀರ್ಘ, ಈ ವರ್ಷ ಬರುವ ವರ್ಷ 15ನೇ ವರ್ಷ ಆಗುತ್ತೆ ಅಂತ ಹೇಳ್ರಿ. ಈ 15 ವರ್ಷದಲ್ಲಿ ನಿಮ್ಗೆ ಸಿಕ್ಕುವಂತ ಹಿಮ್ಮೇಳದ ಕಲಾವಿದ್ರೆ ಯಾರಲ್ಲ, ಅವರಿಂದ ಹೇಗೆಲ್ಲ ಕಲ್ತ್ರಿ?
1: ನಾನು ಸ್ಟಾರ್ಟಿಂಗ್ ಮಾನುಕಟ್ಟೆಯಲ್ಲಿ ಇದ್ದಾವಾಗ ರಾಘವಾಚಾರ್ಯರು ಸಂಗೀತ ಮಾಡಿ ಒತ್ತು ಭಾಗವತರ ಹಂತಕ್ಕೆ ಬರ್ತಾ ಇದ್ರು ಅಷ್ಟೆ ಅವಾಗ. ಆಮೇಲೆ ಸುಬ್ರಹ್ಮಣ್ಯ ನಾವುಡರಿದ್ದಿದ್ರು, ಮರಿಯಪ್ಪಾಚಾರ್ಯರಿದ್ದಿದ್ರು. ನಂತರ ಕಮಲಶಿಲೆ ಮೇಳದಲ್ಲಿ ಒತ್ತು ಭಾಗವತರಾಗಿ ನಮ್ಮ ಅಣ್ಣಪ್ಪ ಶೆಟ್ಟರು ನಗರ, ಆಮೇಲೆ ಕಿಗ್ಗೆ ಹಿರಣ್ಯಾಚಾರ್ಯರು, ನಂತರ ಮಂದರ್ತಿ ಮೇಳದಲ್ಲಿ ಗೋಪಾಲ್ ಗಾಣಿಗರು, ನಮ್ಮ ಹಿಲ್ಲೂರು
2: ರಾಮಕೃಷ್ಣ
1: ಭಾಗವತರು, ನಂತರ ಬೆಳ್ವೆ ಗಣೇಶ್ ಶೆಟ್ರು, ಆಮೇಲೆ ನಮ್ಮ ಅಮೃತೇಶ್ವರಿ ಮೇಳಕ್ಕೆ ಬಂದಾಗ ನಮ್ಮ ಮೆಚ್ಚಿನ ಭಾಗವತರು ರಾಘವೇಂದ್ರ ಮೈರು, ಆಮೇಲೆ ನೆಲ್ಲಿಕಟ್ಟೆ ಗಣೇಶ ಒಳ್ಳೆ ಭಾಗವತ ಅವರು
2: ಅಮೃತೇಶ್ವರಿ ಮೇಳ.
1: ಹೌದೌದೌದು. ಈಗ ಮತ್ತೆ ಮಳೆಗಾಲದಲ್ಲಿ ತುಂಬಾ ಭಾಗವತರು ಸಿಕ್ಕಿದ್ರು, ಅದು ಹೇಳಲಿಕ್ಕೆ ಆಗುದಿಲ್ಲ. ಒಟ್ಟಿನಲ್ಲಿ ನೇರ ಹೇಳುವುದಾದ್ರೆ ಕಾಳಿಂಗ್ನವ್ರು ಆಮೇಲೆ ಅವರದ್ದು ನನಗೆ ಗೊತ್ತಿಲ್ಲ, ಯಾಕಂದ್ರೆ ಮೊದಲು ಕೇಳಿದ್ದೆ ಅಪ್ಪನೊಟ್ಟಿಗೆ ಹೋಗಿದ್ದೆ ಅಲ್ಲಿ ಬಿಟ್ಟರೆ ಹೆಚ್ಚು ಕಡಿಮೆ ಧಾರೇಶ್ವರ ಒಬ್ಬರು ತೀರ್ಕೊಂಡಿದ್ರು, ಮತ್ತೆ ಈಗ ಇದ್ದವರು ಯಾರು ಭಾಗವತರಿದ್ರು ಅವರೆಲ್ಲ ಭಾಗವತರ ಪದ್ಯಕ್ಕೂ ನಾನು ಒಳ್ಳೆ ವೇಷ ಮಾಡಿ ಕುಣಿದಿದ್ದೆ, ಅದೊಂದು ಮನಸ್ಸಿಗೆ ನೆಮ್ಮದಿ. ಅದು
2: ನೀವೀಗ ಹೇಳಿದ್ರಿ ನಾವುಡ್ರೊಟ್ಟಿಗೆ ಅಪ್ಪನೊಟ್ಟಿಗೆ ಹೋಗಿದ್ರೆ ನಲ್ಲಿ ನಾವುಡ್ರ ಕುರಿತ ಏನ್ ನೀವು ಹೇಳುದಾದ್ರೆ?
1: ನಾವುಡ್ರ ಕುರಿತು ನಾವು ಹೇಳೋದಕ್ಕಿಂತ ಎಲ್ಲರೂ ಪ್ರಪಂಚ ತಿಳ್ಕೊಂಡಿದೆ, ಅದು ನಾವು ಒಂದು ಹೇಳ್ಬೋದು. ಯಾಕಂದ್ರೆ ಬಹಳ ಸಣ್ಣ ಇದ್ದೆ ನಾನು, ಹೆಚ್ಚು ಕಡಿಮೆ ಅವರು ಮಗ ನನಗಿಂತ ಸಣ್ಣವ ಆಗ್ನೇಯ ನಾವುಡ್ರು. ನನಗೊಂದು 5-7 ವರ್ಷ ಆಗಿರ್ಬೋದು, ಮುಂಬೈ ತಿರುಗಾಟಕ್ಕೆ ಹೋಗಿದ್ದೆ
2: ಅಪ್ಪನೊಟ್ಟಿಗೆ.
1: ಅಪ್ಪನೊಟ್ಟಿಗೆ ಹೋಗಿದ್ದೆ ಆಗ ಒಂದು 30-40 ದಿನ ಬೊಂಬೈಯಲ್ಲಿ. ಆಗ ಇವ್ರು ನನಗೆ ದಿವಸ ಒಂದೊಂದು ಸ್ಟೀಲ್ ಪೌಲಿ 4 ಅಣಿ ಸ್ಟೀಲ್ ಪೌಲಿ ಇತ್ತು, ಒಂದು 20 ಪೈಸಾ 10 ಪೈಸಾ ಐದು ಪೈಸಲ ಕಾಲ ಅದು ಅದು ಅಲ್ಯೂಮಿನಿಯಂ ಒಂದು ಐದು ಪೈಸ ಆಮೇಲೆ ಅಲ್ಯೂಮಿನಿಯಂ ಇಪ್ಪತ್ತು ಪೈಸ ಅದೆಲ್ಲ ಇದ್ದೀತ ಸ್ಟೀಲ್ ಪೌಲಿ ಬಂದಿತ್ತ ಆ ಟೈಮ್ ನಾವು ಅದಲ್ಲಿ ದಿನ ಒಂದೊಂದು ನಾಲ್ಕು ಹಣೆ ಪೌಲಿ ಮೂವತ್ತೆರಡು ದಿನ ಮೂವತ್ತೆರಡು ಪೌಲಿ ಕೊಟ್ಟಿದ್ರು ಅವ್ರು
2: ನೌಡ್ರ
1: ನೌಡ್ರ ಅದು ಮಾತ್ರ ಭಾರಿ ನೆನಪು ನನಗೆ ನೌಡ್ರ ಹಿಂಗ್ ಪ್ರತ್ಯಕ್ಷ ಕಂಡದ ಅದು ಭಾರಿ ನೆನಪು ನೌಡ್ರ ಕಂಡ ನೆನಪು ಅದೇ
2: ಈಗ ನೌಡ್ರನ್ನೇ ಸ್ಫೂರ್ತಿ ಆಯ್ತ ಕಂಡು ಬಂದವರು ದಾರೇಶ್ವರ ಅವರೊಟ್ಟಿಗೂ ನೀವು ಕೆಲಸ ಮಾಡಿದ್ರಿ ಅವ್ರು ನಿಮ್ಗೆ ಹೇಗಿದ್ರು ನಿಮ್ಮೊಟ್ಟಿಗೆ
1: ದಾರೇಶ್ವರ ಅಂದ್ರೆ ಪೆರಡೂರು ಮೇಳದಲ್ಲಿ ಇದ್ದವಾಗ ನನ್ನ ಸಣ್ಣ ಪುಟ್ಟ ವೇಷ ಮಾಡ್ತಿದ್ನ ಅಷ್ಟೇ ನಮ್ಗೆ ಇದಿರಲ್ಲ ಅವ್ರಿಗೆ ಆಮೇಲೆ ಅವರು ಮೇಳ ಬಿಟ್ಟ ಮೇಲೆ ತುಂಬ ವೇಷಕ್ಕೆ ನನ್ನನ್ನು ಕರ್ಕೊಂಡು ಹೋದ್ರು ಒಂದು ಗೋಕರ್ಣದಲ್ಲಿ ಒಂದು ಭ್ರಮರ ಕುಂತಲೆ ವೇಷಕ್ಕೆ ನನ್ನನ್ನು ಕರ್ಕೊಂಡು ಶಶಿಪ್ರಭೆ ಮಗ್ಗು ಗಣೇಶ್ ನಾಯಕರದ್ದು ನಂದದ್ದು ಇದು ಭ್ರಮರ ಕುಂತಲೆ ನಡು ತಿಟ್ಟಿನ ಪರಂಪರೆ ಕುಣಿಯೋರೇ ಇಲ್ಲ ಈಗ ಎಲ್ಲ ಮರೆ ಆಯ್ತು ಅಂದ್ರೆ ಅನ್ಸ್ಕೊಂಡಿರು ನಾನು ಆ ದಿನ ಒಂದು ಒಳ್ಳೆ ಜೆಲ್ ಕೋಲ್ ಹಿಡ್ಕೊಂಡ ನಡು ತಿಟ್ಟಿನ ಪರಂಪರೆ ಅದನ್ನೆಲ್ಲ ಕೊಂಡದ್ನ ಭಾರಿ ಖುಷಿ ಆಯ್ತು ಖುಷಿ ಆಯ್ತು ಅಂತ ಹೇಳಿದ್ರೆ ಸಂಬಳ ಕಡಿ ಕೊಡ್ತೆ ಮಾಧವ ಹಿಂದ್ ನನ್ನ ವೇಷ ಮಾಡಿದ್ರೆ ಹಿಂದ್ ಕರದ್ ಕಡಿ ಕೊಡ್ತೆ ಮಾಧವ ಕಿಸಿನ್ ತೆಗೆದು 500 ರೂಪಾಯಿ ಇದ ನಿನ್ನ ಕುಣಿತಕ್ಕೆ ನಾನು ಕೊಡುವ ಬಹುಮಾನ ಇದೆ ನಂಗೆ ಖುಷಿ ಆಯ್ತು ಹಿಂದಿನ ನೆನಪಾಯ್ತು ಮಾರೆ ಅಂತ
2: ಅವ್ರಿಗೆ ಅಷ್ಟು ಖುಷಿ ಆಯ್ತು ನೀವು ಆ ವೇಷ ಸಂಪ್ರದಾಯದಲ್ಲಿ ಕೊಡೋದು
1: ಅವ್ರು ಹೇಳ್ರಲ್ಲ ನಾವು ಅದನ್ನೇ ಅನುಸರಿಸುವಂದ್ರೆ ಒಂದು ಉತ್ತೇಜನ ಅದು ಅದನ್ನೇ ಮಾಡುವ ಅದನ್ನ ಮತ್ತೆ ಯಾರು ಮಾಡುವುದಿಲ್ಲ ನಾವು ಅದನ್ನೇ ಮಾಡುವ ಅದನ್ನೇ ತೋರಿಸುವ ಯಕ್ಷಗಾನದಲ್ಲಿ ಇದ್ದಷ್ಟು ಕಾಲ ಅಂತ
2: ಈಗ ಹೆಚ್ಚಿನ ಭಾಗವತರ ಬಗ್ಗೆ ಎಲ್ಲ ಹೇಳಿದ್ರಿ ಈ ಮೊದ್ಲೇ ಚಂಡೆ ಅವರಾದ್ರೂ ಸ್ತ್ರೀ ವೇಷದವರಿಗೆ ಅಷ್ಟು ಇದಾಗುವುದಿಲ್ಲ ಮೊದ್ಲೇ ಅವರು ಸ್ತ್ರೀ ವೇಷದವರಿಗೆ ಅತಿ ಮುಖ್ಯ
1: ನಾನು ಸ್ಟಾರ್ಟಿಂಗ್ ಸ್ತ್ರೀ ವೇಷಕ್ಕೆ ಸರಿಯಾಗಿ ಒಗ್ಗುವಾಗ ನನಗೆ ಮೊದ್ಲೆಗಾರರಾಗಿ ಸಿಕ್ಕಿದ್ದು ಮೊದಲು ಎನ್ ಜಿ ಹೆಗಡೆ ಅವರು ಎನ್ ಜಿ ಹೆಗಡೆ ಅವರು ಕಮಲಶಿಲೆ ಮೇಳದಲ್ಲಿ ಇದ್ದಿದ್ರು ಅಲ್ಲೇ ಅವರು ಸ್ಟಾರ್ಟಿಂಗ್ ಬಂದಲ್ಲಿ ಅವರೇ ಅವರದ್ದೇ ಹೆಜ್ಜೆಗಾರಿಕೆ ನನ್ನ ಶ್ರೀವೇಶಕ್ಕೆ ಗಟ್ಟಿ ಒಂದು ಶ್ರೀವೇಶ ಗಟ್ಟಿ ಕೊಣುವತಿಗೆ ಎನ್ ಜಿ ಹೆಗಡೆ ಅವರು ಇದ್ದಿದ್ರು ಎನ್ ಜಿ ಹೆಗಡೆ ಅವ್ರ ನಂತರ ಮಂದರ್ತಿಗೆ ಹೋದೆ ನನಗೆ ಸಿಕ್ಕದ ಮೊದ್ಲಿಗಾರ ನೋಡಿ ಹೇಳ್ತೇನೆ ನೋಡಿ ಮಂದರ್ತಿಗೆ ಹೋದೆ ಮಂದರ್ತಿಯಲ್ಲಿ ಸುನೀಲ್ ಭಂಡಾರ್
2: ಕಡತೋಕ
1: ಇಲ್ಲಿ ಎನ್ ಜಿ ಹೆಗಡೆ ಅವರು ಮಂದರ್ತಿಯಲ್ಲಿ ಸುನೀಲ್ ಭಂಡಾರ್ ಅಮೃತೇಶ್ವರಿ ಬಂದೆ ಅಮೃತೇಶ್ವರಿಯಲ್ಲಿ ನಮ್ಮ ಪ್ರೀತಿಯ ಮೊದ್ಲೆಗಾರರು ರಾಘವೇಂದ್ರ ಹೆಗಡೆ ಯಲ್ಲಾಪುರ ಎಂತೆಂತ ಮೊದ್ಲೆಗಾರ ನಮ್ಗೆ ಅದು ಅದು ಇಂದು ಯೋಗ ಅದು ಭಾಗವತರು ಹೇಗೆ ಒಬ್ರು ಕಲಾವಿದರಿಗೆ ಸಿಗ್ತಾರೋ ಮತ್ತೆ ಮೊದ್ಲೆಗಾರರು ಹಾಗೆ ಸಿಗಬೇಕು ಒಬ್ಬ ಕಲಾವಿದನಿಂದ ಎಂಥದ್ದು ಯಕ್ಷಗಾನದಲ್ಲಿ ತೋರಿಸ್ಲಿಕ್ಕೆ ಆಗುದಿಲ್ಲ
2: ಸಮಷ್ಟಿಯಿಂದಲೇ
1: ಅದಕ್ಕೆಲ್ಲ ಎಲ್ಲ ಪೂರಕರಾಗಿದ್ರು ಮಾತ್ರ ಇದುವರೆಗೆ ರಾಘವೇಂದ್ರ ಹೆಗಡೆ ಅವರು ನಾವು ದಿವಸಕ್ಕೆ ಒಂದೊಂದು ಕುಣಿತು ಅದು ಎಂತ ಕುಣಿದ್ರು ಅವ್ರು ಬಾರಿಸ್ತಾರೆ ನಾವೆಂತ ಕುಣಿತು ನಮ್ಗೆ ಗೊತ್ತಿರುವುದಿಲ್ಲ ಕೆಲವು ದಿನ ಅವರು ಹೊಂದಾಣಿಕೆ ಮಾಡ್ಕೊಂಡು ಬಾರಿಸ್ಕೊಂಡು ಹೋಗ್ತಾರೆ ಅವರು
2: ಇದಿಷ್ಟು ಈಗ ಹಿಮ್ಮೇಳದವರಾಯ್ತಲ್ಲ ಈಗ ಆಧುನಿಕತೆ ಎಲ್ಲ ಬದೀಗ ಮೊಬೈಲ್ ಎಲ್ಲ ಹೆಚ್ಚಾಯ್ತು ಯಕ್ಷಗಾನದ ಈಗ ಎಲ್ಲ ಹೆಚ್ಚು ಯಕ್ಷಗಾನದ ವಿಡಿಯೋಗಳನ್ನ ಚಿತ್ರೀಕರಣ ಮಾಡಿ ಯೂಟ್ಯೂಬಿಗೆಲ್ಲ ಹಾಕ್ತಾರೆ ಈಗ ಅದರ ಕುರಿತೆ ನೀವು ಹೇಳುದಾದ್ರೆ ಈಗ ಒಬ್ಬ ಕಲಾವಿದನ ವಿಡಿಯೋ ಯೂಟ್ಯೂಬ್ನಲ್ಲಿ ಹಾಕಿರ್ತಾರೆ ಆಗ ಅದು ಕಲಾವಿದನಿಗೆ ಹೇಗೆ ಪೂರಕ ಅಥವಾ ಅದಕ್ಕೆ ಹೆಂಗ ಮಾರಕ ಅವೆರಡರಲ್ಲ ನಿಮ್ಮ ಅಭಿಪ್ರಾಯ ಅಂತ
1: ಅದು ನಿಜವಾಗಿ ಈಗ ಎಂತ ಹೇಳಲಿಕ್ಕೆ ಆಗುದಿಲ್ಲ ಈಗ
2: ನಿಮ್ಮ ಅನಿಸಿಕೆ
1: ಕಲಾವಿದರಿಗೆ ಒಂದ್ ರೀತಿ ಮಾರಕ್ಕೆ ಈ ಹೊಸ ಪ್ರಸಂಗಗಳಿಗೆ ಡೇರೆ ಮೇಳಕ್ಕೆ ಅದು ಭಾರಿ ಪೆಟ್ಟು ಅದು ಒಂದೆರಡು ಪ್ರದರ್ಶನ ಆಗಿರುತ್ತಾ ಅದನ್ನ ಏನ್ ಮಾಡ್ತಾರೆ ಇವರು ಅದು ಟಿಕೆಟ್ ಪ್ರದರ್ಶನ ಅದು ಅದನ್ನೆಲ್ಲ ಹಾಕಿ ಬಿಡ್ತಾರೆ ಮನೆಯಲ್ಲೇ ಬದತ್ತೆ ಮತ್ತೆ ಅಂತ ಕಾಟಕಾಬೋದಂದಲ್ಲಿ ಹೇಳಿ ಮನೆಯಲ್ಲೇ ಕಾಣ್ತಾರೆ ಅದು ಅದು ದೊಡ್ಡ ಡೇರೆ ಮೇಳಕ್ಕೆ ಭಾರಿ ಪ್ರಾಬ್ಲಮ್ ನಮ್ದು ಈಗ ಬಯಲಾಟ ಮೇಳಕ್ಕೆ ಹರಕೆ ಮೇಳಕ್ಕೆ ಅಂತ ಸಮಸ್ಯೆಗಳಂತ ಇಲ್ಲ ಯಾಕ ಹಿಂಗೆ ವಿಡಿಯೋ ಮಾಡಿ ಎಲ್ಲ ಹಾಕ್ರೆ ಅವ್ನ ಪ್ರಚಾರ ಬರುವ ಅದು ಒಳ್ಳೇದದು ಈಗ ಉದಾಹರಣೆಗೆ ಈಗ ನಾನೊಂದು ಪಾತ್ರ ಮಾಡಿ ಒಂದು ಒಳ್ಳೆ ಕೊಣದ ಅಂತ ಹೇಳಿ ಉದಾಹರಣೆ ನೀವೇ ಅದನ್ನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ರಿ ಅದರಿಂದ ನನಗೆ ಹೆಸರು ಬತ್ತಂತ ಜನರಲ್ಲಿ ಅದನ್ನು ಗುರುತಿಸ್ತಾರಂತ ಹಾಗೆ
2: ಕಲಾವಿದನಿಗೆ ಈಗ ನೀವು ವೃತ್ತಿಯಲ್ಲಿರುವಾಗ ಹೌದು ಹೆಸರು ಬರ್ತದೆ ಅದು ನಿಮ್ಗೆ ನಿವೃತ್ತಿ ಆದ್ಮೇಲೂ ಅದು ನಿಮ್ಗೆ ಉಪಯೋಗ
1: ಆಗುವೇ ಆಗ್ತದೆ ನಿಜವಾಗಿ ನಾವು ನಿವೃತ್ತಿ ಆದ್ಮೇಲೆ ಯಕ್ಷಗಾನದಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ಸಂಪಾದನೆ ಮಾಡಿದವರು ಅವರೆಲ್ಲ ಬೇಕಾದಷ್ಟು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಒಂದು ಹಂತದ ಸಂಪಾದನೆ ಮಾಡ್ಕೊಂಡು ಮನೆಯಲ್ಲಿದ್ದಾಗ ಯಕ್ಷಗಾನದಲ್ಲಿ ಹಣ ಸಂಪಾದನೆ ಮಾಡೋದಕ್ಕೆ ಆಗದಿದ್ರು ಮೊಬೈಲ್ ಇಟ್ಕೊಂಡು ಹೀಗಿನ ಒಂದು ವೇಷ ಮಾಡಿದೆ ಮೊದಲು ಅದನ್ನು ನೋಡಿ ಖುಷಿ ಪಡಬೇಕಂತ.
2: ಎಂತದು ಎಡಿ ದೇಪ ಕಾಲದ ಕುಕಂಡ ನಾವು ಆಗಳಿಕೆ ಇಷ್ಟೆಲ್ಲ ಮಾಡ್ತಿತ್ತ ಹಿಂಗೆಲ್ಲ ಅಂಕಮ್ಕು ಅತ್ತ. ನಾಗೋರ್ರೆ ನೀವೀಗ ಪ್ರಧಾನ ಸ್ತ್ರೀವೇಷದಲ್ಲಿ ಇದ್ದಾರೆ, ನಿಮ್ಗೆ ಇಷ್ಟವಾದ ಪಾತ್ರ ಯಾವುದಿಲ್ಲ ಸ್ತ್ರೀವೇಷದಲ್ಲಿ ಅಥವಾ ಪುರುಷ ವೇಷದಲ್ಲಿ? ಎಲ್ಲದು
1: ನನಗೆ ಇಷ್ಟವಾದ ಅಂತ ಹೇಳಿದ್ರೆ ಕಟ್ಟುವೇಷದಲ್ಲಿ ಎಲ್ಲ ಪ್ರಸಂಗದ ಕೃಷ್ಣ, ಆಮೇಲೆ ಶ್ರೀವೇಷ ದಾಕ್ಷಾಯಿಣಿ ಅಂಬೆ ಶಶಿಪ್ರಭೆ ಮದನಾಕ್ಷಿ ಭ್ರಮರಕುಂತಳೆ ಹೀಗೆಲ್ಲ ಪಾತ್ರಗಳು ಚಂದ್ರಮತಿ ಹೀಗೆಲ್ಲ ಪಾತ್ರಗಳು ಇಷ್ಟ. ಮೀನಾಕ್ಷಿ
2: ನೀವೀಗ ಚಂದ್ರಮತಿ ಸತ್ಯವನ್ ಸಾವಿತ್ರಿ ಸಾವಿತ್ರಿ ಎಲ್ಲ ಮಾಡ್ತಿದ್ರಿ, ಅದು ಮಾಡುವುದಕ್ಕೆ ನೀವು ಹೇಗೆ ತಯಾರಿ ಮಾಡಿದ್ರಿ? ನೀವು ಪ್ರಾರಂಭದಲ್ಲಿ ಮಾಡುವುದಾದ್ರೆ ಈಗ ಆದ್ರೂ ಕೇಳಿ ಕೇಳಿ ಅಭ್ಯಾಸ ಆಗುತ್ತೆ, ಪ್ರಾರಂಭದಲ್ಲಿ ಮಾಡುವುದು ಬಹಳ ಕಷ್ಟ. ನೀವು ಪ್ರಧಾನ ಸ್ತ್ರೀವೇಷ ಬಂದಾಗ ನಿಮ್ಗೆ ಅದೆಲ್ಲ ಹೇಗೆ ಸಿದ್ಧಿ ಆಯ್ತು?
1: ಅದನ್ನ ನೇರವಾಗಿ ಹೇಳುದಾದ್ರೆ ಅದಕ್ಕೆ ಕಾರಣ ಕೊಂಡದ್ಕೊಳ್ಳಿ ಅವರೇ. ಅವರು ಮುಂಬೈ ತಿರುಗಾಟದಲ್ಲಿ ಒಂದು ಕಾರ್ಯಕ್ರಮ ಇದ್ದಿತ್ತು, ಅನಿವಾರ್ಯವಾಗಿ ನಾನು ಚಂದ್ರಮತಿ ಮಾಡಬೇಕಾಯ್ತು. ನಾನು ಚಂದ್ರಮತಿ ಮಾಡುವುದಿಲ್ಲ, ಕೊಂಡದ್ಕೊಳ್ಳಿಯರಿದ್ರೆ ನಾನು ಚಂದ್ರಮತಿ, ನಾನು ಸಣ್ಣ ಪುಟ್ಟ ವೇಷ ಮಾಡ್ಕೊಂಡಿದ್ದೆ ಚಂದ್ರಮತಿ ಮಾಡ್ಬೇಕಂತ. ನಾ ಮಾಡುದಿಲ್ಲ ಅಂದೆ ಗುಟ್ಟಾಗ ರಾತ್ರಿಗೆ, ಇದು ಈಗ ನಾಳೆಗೆ ಆಟ ಅದು, ಈ ಫಸ್ಟಿನ ದಿನ ವೇಷ ಮುಗಿಸ್ಕೊಂಡು ಹೋಗಿ ರೈಲು ಟಿಕೆಟ್ ಮಾಡ್ಕೊಂಡು ಎಲ್ಲ ಪಟ್ಲಿ ಕಟ್ಟಿಟ್ಟಿದ್ದೆ ಬೆಳಿಗ್ಗೆ ಹಾಪದೊಂದು ಲೆಕ್ಕ ನಮ್ದು.
2: ಅವ್ರಿಗೆ ಹೆದರ್ಕೊಂಡು ಅಂದ್ರೆ ಅವ್ರ ಎದುರು ವೇಷ
1: ಮಾಡೋಕ್ಕಿಲ್ಲ ಅದು, ಅದು ಯಾಕಂದು ಅವ್ರದ್ದು ಸರೀಶ್ಚಂದ್ರ ಅಂತ ಹೇಳಿದ್ರೆ ಅದು
2: ಮೇರು ಕಲಾವಿದ್ರು.
1: ಹೌದೌದು. ಆಮೇಲೆ ಇವರು ಹೀ ಕಾಣ್ತಾ ಇದ್ರು ನಾನು ಇದು ಬ್ಯಾಗ್ ಎಲ್ಲ ರೆಡಿ ಮಾಡಿದ್ದು, ಮೊಹಮ್ಮದ್ ಗೌಸರ್ಕೆಲ್ಲ ಅವ್ನ ಇಲ್ಲಿ ಕರೆಸಿ ಇಲ್ಲಿ ಬಂದು ಬಪ್ ಕೇಳಿ ಅಂದ್ರು. ಎಲ್ಲಿಗೆ ಹೋಗ್ತೀಯ? ನಮ್ಮ ಮನೆಗೆ ಹೋಗ್ತೇನೆ, ನಾ ಮಾಡುವುದಿಲ್ಲ ಅಂದ್ರೆ. ಮರೆ ಅಪ್ಪ ಎಷ್ಟು ದಾರ ಕಲಾವಿದ ನೀ ಮಾಡುವುದಿಲ್ಲ ಅಂತೀಯ, ಕೂತಿಲ್ಲ ಹೇಳ್ತೀಯ ಅಂದ್ರೆ ಎಲ್ಲ ಹೇಳಿಕೊಟ್ರು. ಅದು ಹೇಳಿಕೊಟ್ಟದಂದ್ರೆ ಅಷ್ಟು ಅಚ್ಚು ಅಚ್ಚ ಹಾಗೆ ಈಗಲೂ ನಮ್ಮ ತಲೆಯಲ್ಲಿ ಇತ್ತು ಅದೇ ಶಬ್ದ. ಅವ್ರು ಏನು ಹೇಳ್ತಾರೋ ಅದೇ ಶಬ್ದಗಳು ನಂಗೆ ಸ್ಥಳದಾಗ, ಅಷ್ಟು ಕರೆಕ್ಟ್ ಅದು, ಅಷ್ಟು ಪರ್ಫೆಕ್ಟ್. ಅಲ್ಲಿಂದ ಕಂಟಿನ್ಯೂ ಕೊಂಡದ್ಕೊಳ್ಳೋ ರೊಟ್ಟಿಗೆ ಒಂದು ಐದಾರೆಂಟು ಚಂದ್ರಮತಿ ಮಾಡಿದೆ. ಆಮೇಲೆ ಒಂದಿನ ಸಾವಿತ್ರಿ ಮಾಡುವ ನೀವರ ಎತ್ತು ಹಂಗೆ ಸಾವಿತ್ರಿ ಮಾಡಿದೆ
2: ಬೆಂಗಳೂರು ಪ್ರದೇಶಗಳಲ್ಲಿ,
1: ಬೊಂಬೈದಲ್ಲಿ
2: ಬೊಂಬೈಯಲ್ಲಿ.
1: ಹೌದು. ಕಡೆ ದಾಕ್ಷಾಯಿಣಿ ಎಲ್ಲ ಅವರೊಟ್ಟಿಗೆ ಮಾಡಿ, ಸ್ಟಾರ್ಟಿಂಗ್ ಮಾಡಿದ ಪೂರ ಅವರೊಟ್ಟಿಗೆ.
2: ಈ ಹೆಚ್ಚಿನ ಹಿರಿಯ ಪ್ರಧಾನ ವಿಷಯಗಳನ್ನ ಮಾಡಿದ್ದು ಕೊಂಡದ್ಕೊಳ್ಳಿಯವರ ಹತ್ರವೇ.
1: ಮತ್ತೆ ಅಂಬೆ ಸಸ್ಯಣ್ಣ ಅನುಪಸ್ಥಿತಿಯಲ್ಲಿ ನಮ್ಮ ಯಾಜರೊಟ್ಟಿಗೂ ತುಂಬಾ ಮಾಡಿದೆ, ಸಾಮೂಗ್ ರೊಟ್ಟಿಗೆ ಮಾಡಿದೆ ಅಂಬೆ, ಎರಡು ಅಂಬೆ ಮಾಡಿದೆ.
2: ಅಬ್ಬಾ, ಯಕ್ಷಗಾನದ ಒಂದು ದಂತಕಥೆ ಅಂದ್ರೆ ಹೇಳಲಕ್ಕ
1: ಸಾಮೂಗ್ ರೊಟ್ಟಿ
2: ಪದ್ಮಸು ಚಿಟ್ಟಾಣಿ ಅವರನ್ನು ಬಿಟ್ಟರೆ ಇನ್ನೊಂದು ದಂತಕಥೆ ಸಾಮಗ್ರಿನಲ್ಲಿ ಹೇಳಲಕ್ಕ ಯಕ್ಷಗಾನಕ್ಕೆ ತುಂಬಾ ಹೊಸ್ತಲ ತಂದು ಕೊಟ್ಟಿದ್ರು.
1: ಹೌದೌದು.
2: ಅವರೊಟ್ಟಿಗೂ ನೀವು ವೇಷವನ್ನು ಮಾಡಿದ್ರಿ?
1: ತುಂಬಾ ವೇಷ ಮಾಡಿದ್ರು ಸಾಮೂಗ್ ರೊಟ್ಟಿ, ತುಂಬಾ ವೇಷ.
2: ಅವರೊಟ್ಟಿಗೆ ಅನುಭವ ಅವ್ರು ಹೆಂಗ್ ಹೇಳಿಕೊಡ್ತಿದ್ದೀರ?
1: ಅವ್ರು ಚಂದ ಹೇಳಿಕೊಡ್ತಾರೆ ಚಂದ. ಅವ್ರು ಸೋತ್ರು ಹೊಡಿಲ್ಲ ರಂಗಸ್ಥಳದ, ನಮ್ಮನ್ ಮೇಲೆ ಹಾಕ್ತಿದ್ರು. ಆ ರೀತಿ ಅದು.
2: ಈಗ ಭಾವನಾತ್ಮಕ ಪಾತ್ರಗಳಂತ ಇರ್ತದೆ, ಸಾವಿತ್ರಿ ಅಂಬೆ ರೋಷ ಹಾಗೂ ಭಾವನೆ ಎರಡು ಒಟ್ಟಾಗಿರುವಂತಹ ಪಾತ್ರ, ಆ ಪಾತ್ರವನ್ನೆಲ್ಲ ಮಾಡುವಾಗ ನಿಮ್ಮ ತಯಾರಿ ಹೇಗಿರುತ್ತ?
1: ದಮಯಂತಿ ಚಂದ್ರಮತಿ ದಾಕ್ಷಾಯಿಣಿ ಆದ್ರೂ ಆ ಟೈಪ್ ಅಲ್ಲ, ಒಂದು ಹಂತ ಅಲ್ಲ. ದಮಯಂತಿ ಮತ್ತೆ ಈಗಿನ ಸಾವಿತ್ರಿ ಇಂಥ ವೇಷಗಳು ಮಾಡುವಾಗ ಚೌಕಿಯಿಂದಲೇ ನಾವು ಒಂದು ರೀತಿ ಆ ವೇಷಗಳಿಗೆ ಒಪ್ಪಿಕೊಳ್ತಾ ಇರ್ಬೇಕು, ಇಲ್ದ್ರೆ ಕಷ್ಟ. ನಾವು ದಮಯಂತಿ ಮಾಡಿಕೊಂಡು ಅಥವಾ ಚಂದ್ರಮತಿ ಮಾಡ್ಕೊಂಡು ಸಾವಿತ್ರಿ ಮಾಡಿಕೊಂಡು ಚೌಕಿಯಿಂದಲೇ ಅವರು ಮಾತಾಡ್ತೀನಿ, ಗಮ್ಮತ್ ಮಾಡ್ತಾ ಹಡಿ ಮಾಡ್ತಾ ಇತ್ತಾ ಇದ್ರೆ ನಾವು ಚೌಕಿ ಅಂತ ಹೇಳಿದ್ರೆ ಒಂದು ವಾತಾವರಣ ಎಂತಾದ್ರು ಮಾತಾಡ್ತಾ ಇರತ್ತೆ,
2: ಮನೆ ವಾತಾವರಣ
1: ಮಾತಾಡ್ತಾ ಇದ್ರೆ ಹಾಳತ್ತು ವೇಷ, ಹಾಳಾಗುತ್ತೆ ರಂಗಸ್ಥಳದಲ್ಲಿ. ಚೌಕಿಯಿಂದಲೇ ಆ ವೇಷಕ್ಕೆ ಒಗ್ಗಂತ ಒಗ್ಗಂತ ಹೀಗೆ ಹೇಳಕ್ ಹೀಗೆ ಮಾಡಕ್ ಹೀಗೆ ದಾರಿಯಲ್ಲಿ ಇದೇ ದಾರಿಯಲ್ಲಿ ಹೋಗ್ತಾ ಇದ್ರೆ ಆ ವೇಷಗಳು ಮಾಡೋಕೆ ಸಾಧ್ಯ ರಂಗಸ್ಥಳದಲ್ಲಿ.
2: ರಂಗದಲ್ಲಿ ಭಾವನೆ
1: ಇಲ್ಲಿ ವೀರ ವೇಷಗಳಿಗೆ ಏನು ತೊಂದರೆ ಇಲ್ಲ, ಅಲ್ಲಿ ಹೋಗ್ಕೊಂಡು ಏನಾದ್ರು ಮಾಡ್ಬೋದು, ಶೃಂಗಾರ ವೇಷಗಳಿಗೆ ಏನು ಮಾಡ್ಬೋದು. ಅಂತ ಭಾವನೆ ವೇಷಕ್ಕೆ ಚೌಕಿಯಿಂದಲೇ ನಾವು ಒಗ್ಗಬೇಕು, ಮಾನಸಿಕ ಸ್ಥಿತಿಯು ಹಾಗೆಯೇ ಇರಬೇಕು ಅಂದ್ರೆ ಒಳ್ಳೆ ಪಾತ್ರ ಮಾಡ್ಲಿಕ್ಕೆ.
2: ಚೌಕಿಯಿಂದಲೇ ನಾವು ಆ ವೇಷಕ್ಕೆ ಸಿದ್ಧತೆ ಮಾಡ್ಕೊಂಡು ಮನಸ್ಥಿತಿಯಲ್ಲಿ
1: ಅದೇ ಮನಸ್ಥಿತಿಯಲ್ಲಿ ಇರಬೇಕು. ಒಂದು ಉದಾಹರಣೆಗೆ ಅದು ಅದಲ್ಲ ಯಾವ್ದು ನಮ್ದು ಈ ಹೊಸ ಪ್ರಸಂಗದಲ್ಲಿ ಒಳ್ಳೆ ವೇಷ ಪಾಪಣ್ಣ ಗುಣಸುಂದರಿ,
2: ಗುಣಸುಂದರಿ
1: ಒಳ್ಳೆ ವೇಷ, ಅದಕ್ಕೂ ಹಾಗೆ ಚೌಕಿಯಿಂದಲೇ ಸ್ಟಡಿ ಮಾಡ್ತಾ ಹೋಗ್ಬೇಕದು, ಅದರಲ್ಲಿ ಎಲ್ಲೂ ಇತ್ತದು ಗುಣಸುಂದರಿಯಲ್ಲಿ.
2: ಈಗ ನೀವು ಪೌರಾಣಿಕ ಹಾಗೂ ಸಾಮಾಜಿಕ ಈ ಎಲ್ಲ ಪ್ರಸಂಗದಲ್ಲೂ ನೀವು ವೇಷ ಮಾಡಿದ್ರಿ.
1: ಹೌದು.
2: ಅಮೃತೇಶ್ವರ ಮೇಳದಲ್ಲೂ ಸಾಮಾಜಿಕ ಪ್ರಸಂಗಗಳು ಹಲವು ಆಯ್ತು, ಹೊಸಪ್ರಸರು ಬರೆದು ಕೊಡ್ತಾರೆ, ಅದು ಸಾಲಿಗ್ರಾಮ್ ಮೇಳದಿಂದ ಈಗ ತಗೊಂಡು ಆಡಿಸ್ತಾ ಇದ್ರು. ಪೌರಾಣಿಕ ಹಾಗೂ ಸಾಮಾಜಿಕ ಇವೆರಡರ ಬಗ್ಗೆ ಇರುವ ವ್ಯತ್ಯಾಸ ಎಂತ?
1: ಪೌರಾಣಿಕ ಅಂತ ಹೇಳಿದ್ರೆ ಒಂದು ಹಂತದಲ್ಲಿ ಸಾಲಿಗ್ರಾಮ ಮೇಳದಲ್ಲಿ ಇರುವ ಪ್ರಸಂಗ ಯಾವುದು, ಚಿಲುವೆ ಚಿತ್ರಾವತಿ, ಆಮೇಲೆ ಬನಶಂಕರಿ, ಇದೆಲ್ಲ ಎಂಥ ಪ್ರಸಂಗಗಳಿದೆ
2: ಆ ಕಾಲದ ಸಾಮಾಜಿಕ
1: ಅಲ್ಲ ಸಾಮಾಜಿಕ ಪ್ರಸಂಗ ಆದರೂ ಒಂದು ರೀತಿ ಒಂದು ಪೌರಾಣಿಕದ ನೆಲೆಗಟ್ಟಲೇ ಇತ್ತದು. ಅದ್ರಲ್ಲಿ ಪಾತ್ರ ಮಾಡೋಕೆ ಖುಷಿ ಅದು. ಆಮೇಲೆ ಡಾಕ್ಟರ್ ಬರೆದದ್ದು ಧರ್ಮ ಸಂಕ್ರಾಂತಿ ಕಡೆಗೆ ರಂಗನಾಯಕಿ ಇದು ಇದಕ್ಕೆ ಹೆಚ್ಚು ಕಡಿಮೆ ಎಲ್ಲ ವೇಷ ಎಲ್ಲ ಎಲ್ಲ ಮಾಡಿದೆ. ಆಮೇಲೆ ಅವರು ಪುರುಷೋತ್ತಮ ಪುಂಜರು ಬರೆದದ್ದು ಮೇಘಮಯೂರಿ ನಮ್ಮಪ್ಪಯ್ಯ ಫೇವ್ರೇಟ್ ಮೂವಿ ಆಗಲಿಕ್ಕೆ ಅದು ನನಗೆ ಮಾಡುವ ಅವಕಾಶ ಬಂತು ಮುಂದೆ. ಹಾಗೆ ಹೊಸ ಪ್ರಸಂಗದ ಅಂಥ ಪ್ರಸಂಗಗಳೆಲ್ಲ ಒಂದು ರೀತಿ ಪೌರಾಣಿಕ ನೆಲೆಗಟ್ಟಲ್ಲೇ ಇತ್ತದು. ಅದರಲ್ಲಿಯೂ ನಾವು ಇರುವತ್ತಿಗೆ ಯಾವುದೇ ಹಳೆ ಹೊಸ ಪ್ರಸಂಗ ಇರಲಿ ಅದು ಒಂದು ಆ ವಾತಾವರಣವೇ ಒಂಥರದ ಒಂದು ಸಾಂಪ್ರದಾಯದ ವಾತಾವರಣವೇ ಹಳೆ ಪ್ರಸಂಗದ ವಾತಾವರಣವೇ ಇರತ್ತೆ. ಒಂದು ಬಿಂದ ಬಂದು ಬಂತ ಅದು ಸ್ವಲ್ಪ ವಿಭಿನ್ನತೆ ಈಗಿನ ಜನರಿಗೆ ಬೇಗ ಅಪ್ಪ ಮಾಡ್ರು ಅದು ಭಿನ್ನತೆ ಬರ್ತಾ ಬಂತು.
2: ಸನ್ನಾವುಡದ ಪ್ರಸಂಗ ನಾಗಶ್ರೀ
1: ನಾಗಶ್ರೀ ಎಂತ ಪ್ರಸಂಗ.
2: ನೀವು ಅದರಲ್ಲಿ ಈಗ ಧಾರಿಕೆ ಮಾಡುವರ
1: ಧಾರಿಕೆ ನಾಗಶ್ರೀ ಸಖಿ ಎಲ್ಲ ವೇಷಗಳು ಮಾಡಿದೆ. ಶೈತಿಲ್ಯ ಮಾಡಿದೆ
2: ಶೈತಿಲ್ಯ
1: ಹೌದು
2: ಮಾಣಗಟ್ಟ ಮೇಳದಲ್ಲಿ ಇರುವಾಗ
1: ಅಲ್ಲಲ್ಲ ಅದು ಬೇರೆ ಅದಕ್ಕಿಂತ ಮೊದಲು
2: ಹೊರಗಡೆ ಆಟ. ಈ ಯಕ್ಷಗಾನ ವೇಷ ಮಾಡ್ತಾ ಇದ್ರಿ ಈಗ ಪ್ರಸ್ತುತ ಅಮೃತೇಶ್ವರಿ ಮೇಳದಲ್ಲಿ ಪ್ರಧಾನ ವೇಷಗಳನ್ನು ಮಾಡ್ತಾ ಇದ್ರಿ. ಈಗ ಅಮೃತೇಶ್ವರಿ ಮೇಳದಲ್ಲಿರುವಂತಹ ಕಲಾವಿದರೆಲ್ಲ ಹೇಗಿದ್ರು ನಿಮ್ಮೊಟ್ಟಿಗೆ ಅವರೊಟ್ಟಿಗಿರೋ ಬಾಂಧವ್ಯ?
1: ಅಮೃತೇಶ್ವರಿ ಮೇಳದಲ್ಲಿ ಒಂದು ರೀತಿ ಒಳ್ಳೆಯ ರೀತಿಯ ತಂಡ, ಒಳ್ಳೆಯ ತಂಡ ಅಂತಂದ್ರೆ ಒಳ್ಳೆಯ ತಂಡ ಮನೆ ವಾತಾವರಣ. ಯಾಕಂದ್ರೆ ಮನೆ ಯಜಮಾನರೊಬ್ರು ಒಂದು ರೀತಿ ಸರಿಯಾಗಿದ್ರೆ ಮನೆ ನಡೆಸುವವರಿದ್ರೆ ಒಂದು ಆ ವಾತಾವರಣ ಮನೆ ವಾತಾವರಣ ಸರಿ ಇರ್ತದೆ. ಮನೆ ಸದಸ್ಯರೆಲ್ಲರೂ ಸರಿ ಇರ್ತದೆ. ನಮ್ಮ ಯಜಮಾನರು ಹಾಗೆ ಇದ್ದಾರೆ ಅನಂತ್ ಕುಂದಾರ್ ಅವರು. ಅವ್ರದ್ದೊಂದು ನೇತೃತ್ವದಲ್ಲಿ ಅದು ಮುಜರಾಲಿಕ್ಕೆ ಸಂಬಂಧಪಟ್ಟದಾದ್ರೂ ನಾವು ಆ ಯಜಮಾನರದ ನೇತೃತ್ವದಲ್ಲೇ ಇರುವುದದು. ಹಾಗೆ ನಮ್ಮ ದೇವಸ್ಥಾನದ ಕಮಿಟಿ ಅವರು ಒಟ್ಟಿನಲ್ಲಿ ಕಲಾವಿದರು ಹಾಗೆ ಒಬ್ರಿಗೊಬ್ರು ಒಂದು ಒಳ್ಳೆ ಮನಸ್ಥಿತಿಯಿಂದ ಎಲ್ಲ ದುಡಿತಾ ಇದ್ದಾರೆ. ಒಂದು ಪೂರಕರಾಗಿದ್ದಾರೆ. ಒಳ್ಳೆಯ ತಂಡ ಖುಷಿ. ಹಾಗಾಗಿ ಮೇಳ ಬಿಡೋಕೆ ಮನ್ಸು ಬರ್ತಿಲ್ಲ.
2: ನಿಮಗೀಗ ಈಗ ಅಮೃತೇಶ್ವರ ಮೇಳದಲ್ಲಿ ಇದ್ರಿ, ನಿಮಗೆ ನೀವು ಮಾಡುವಂತಹ ವೇಷವನ್ನು ನೋಡಿಕೊಂಡು ಡೇರೆ ಮೇಳದಿಂದೆಲ್ಲ ಕರೆ ಬಂದಿತ್ತ?
1: ತುಂಬಾ ಬಂದಿತ್ತು. ಎರಡೂರು ಮೇಳದಿಂದ ಮೂರು ಬಾರಿ ಕರೆ ಬಂದಿತ್ತು ಆವಾಗ. ಆಮೇಲೆ ಇವರು ಸಾಲಿಗ್ರಾಮ್ ಮೇಳದಿಂದ ಇವರು ಇದ್ದಲ್ಲಿ ಅವ್ರು ನಮ್ಮ ಶಶಣ್ಣ ಇದ್ದಲ್ಲೂ ಕರೆ ಬಂದಿತ್ತು. ಶಶಣ್ಣ ಇಲ್ಲಿದ್ದಲ್ಲೂ ಕರೆ ಬಂದಿತ್ತು. ಹೋಗುವ ಮನಸ್ಥಿತಿಯೂ ನನಗಿರ್ಲಿಲ್ಲ. ಅದು ಹೋಗಕ್ಕೆ ಅನುಕೂಲವೂ ಆಗ್ಲಿಲ್ಲ.
2: ಇಲ್ಲಿ
1: ಬಯಲಾಟದಲ್ಲೇ ಇದ್ದೆ. ನಂಗೇನು ಇಲ್ಲಿ ಕೊರತೆ ಆಗ್ಲಿಲ್ಲ. ಹಂಗಾಗಿ
2: ಹೌದು, ಈಗ ಯಾವ್ದಾದ್ರು ಬಿಡ್ಬೇಕಂದ್ರೆ ಯಾವ್ದಾದ್ರೊಂದು ಕೊರತೆಯೋ ಅಥವಾ ಅನಿವಾರ್ಯತೆಯೋ
1: ಹಂಗಿಂತ ಸಮಸ್ಯೆ ಇಲ್ಲ.
2: ಅನಿವಾರ್ಯತೆಯೋ ಸೃಷ್ಟಿ ಆಗ್ಲಿಲ್ಲ, ಕೊರತೆಯೂ ಆಗ್ಲಿಲ್ಲ,
1: ಎಂತ ಇಲ್ಲ.
2: ಇದಿಷ್ಟು ನಿಮ್ಮ ಸುದೀರ್ಘ ಯಕ್ಷಗಾನ ಜೀವನದ ಬದುಕಾದ್ರೆ ಇನ್ನು ನೀವು ಈಗ ಯಕ್ಷಗಾನ ಸ್ತ್ರೀ ವೇಷ ಅಥವಾ ಯಕ್ಷಗಾನ ವೇಷಧಾರಿಗಳೊಂದು ನಿಯಮಿತ ವರ್ಷದವರೆಗೆ ವೇಷ ಮಾಡ್ಲಕ್ಕ, ಅದಾದ್ಮೇಲೆ ದೇಹವು ಸ್ಪಂದಿಸುವುದಿಲ್ಲ. ಹಾಗಾಗುವಂತಹ ಟೈಮಲ್ಲೇ ನೀವು ಭವಿಷ್ಯದ ಆಲೋಚನೆಗಳೇನು?
1: ಭವಿಷ್ಯ ಅಂತ ಹೇಳಿದ್ರೆ ನನಗೀಗ ಒಂದು 45 ವರ್ಷ. ನೀವು ಈಗ ಏನು ಸಂದರ್ಶನ ಮಾಡ್ತಿದ್ರಿ ಇವತ್ತಿ ನನಗೆ ನನ್ನ ಹುಟ್ಟಹಬ್ಬ ದಿನ ಇದು.
2: ಜನ್ಮದಿನದ ಶುಭಾಶಯಗಳು.
1: ಧನ್ಯವಾದಗಳು. ಅದೊಂದು ಒಳ್ಳೇದೇ ಆಯ್ತು. ಇನ್ನೊಂದು 5 ವರ್ಷ ನನ್ನ ಯಕ್ಷಗಾನದಲ್ಲಿ ವೇಷ ಅಂದ್ರೆ ವೃತ್ತಿ ಮೇಳದಲ್ಲಿ ತಿರುಗಾಟ ಮಾಡುದು ಅಂತ. ಆಮೇಲೆ ಎಲ್ಲಿ ನಮ್ಮನ್ನ ಕರೀತರು
2: ಪ್ರವೃತ್ತಿಯಿಂದ
1: ಕರೀತರು, ಹೌದು ಪ್ರವೃತ್ತಿಯಾಗಿ ಸ್ವೀಕರಿಸೋದು ಕರೀತರು. ಆಮೇಲೆ ಒಂದು ಎಲ್ಲಾರು ಹೇಳಿಕೊಡುವುದಿದ್ರೆ 16 ಜನರು ಹೇಳಿಕೊಡುವುದಿದ್ರೆ ಅಲ್ಲಿ ಗುರು ಒಂದು ಗುರುವಾಗಿ ಸೇವೆ ಮಾಡಿದೆ. ಜೊತೆಯಲ್ಲಿ ಒಂದು ಬದುಕಿಗಾಗಿ ಒಂದು ಸಣ್ಣ ಅಂಗಡಿ ಮಾಡ್ಕೊಂಡಿದ್ದೆ. ಒಂದು ಸೈಡ್ ಬಳೆ ಅಂಗಡಿ, ಒಂದು ಸೈಡ್ ಪಾತ್ರದ ಅಂಗಡಿ. ಅದನ್ನೊಂದು ಮಾಡ್ಕೊಂಡು ಬದುಕಿ ಮುಂದೆ ಹೇಳಲಿಕ್ಕಾಗ್ತಿಲ್ಲಲ್ಲ, ಹಾಗಾಗಿ ಜೀವನೋಪಾಯಕ್ಕಾಗಿ ಒಂದು ಮುಂದಿನ ಒಂದು ಮಾಡ್ಕೊಂಡಿದ್ದೆ ಭವಿಷ್ಯತ್ತಿಗೆ.
2: ಹೌದು, ಮಾಡ್ಕೊಳ್ಬೇಕು. ಈ ಕೊರೋನಾ ಬಂದ ಸಂದರ್ಭದಲ್ಲಿ ಯಕ್ಷಗಾನ ಇಲ್ಲ.
1: ಹೌದೌದು,
2: ಆ ಸಂದರ್ಭದಲ್ಲ
1: ಅದನ್ನೊಂದು ಮಾಡ್ಕೊಂಡಿದ್ದೆ. ಸಣ್ಣ ಪುಟ್ಟ ಕೃಷಿ ಇತ್ತು ಅದು ಜೀವನ.
2: ನಿಮಗೆ ಇಷ್ಟು ಈ ಸುದೀರ್ಘವಾದ ಯಕ್ಷಗಾನದ ಬದುಕಲ್ಲೇ ಸಿಕ್ಕದಂತ ಪ್ರಶಸ್ತಿ ಸನ್ಮಾನಗಳು ಅದ್ರ ಬಗ್ಗೆ ಹೇಳಿದ್ದಾರೆ?
1: ಅದು ತುಂಬಾ ಸಿಕ್ಕಿತ್ತು. ಅದು ಕ್ವಾಟದಲ್ಲಿ ತುಂಬಾ ಗೌರವ ಕೊಟ್ಟರು ಹೋದ ವರ್ಷ. ಇದೇ ತಿರುಗಾಟದಲ್ಲಿ ಹೋದ ವರ್ಷ ತಿರುಗಾಟದಲ್ಲಿ ಒಂದು 2-3 ಸನ್ಮಾನ ಒಳ್ಳೆ ರೀತಿಯಲ್ಲಿ ಗೌರವಯುತವಾಗಿ ಆಯ್ತು. ಆಮೇಲೆ

0: ಇರುವಂತಹ ಪ್ರೇಕ್ಷಕನು ಅಷ್ಟೇ ಮುಖ್ಯ, ಪ್ರಜ್ಞಾವಂತ ಪ್ರೇಕ್ಷಕನು ಅಷ್ಟೇ ಮುಖ್ಯ.
1: ಹೌದು.
0: ಹಾಗಾಗಿ ಈಗ ನೀವು ಪ್ರೇಕ್ಷಕರ ಕುರಿತಾಗಿ ಹೇಳುವುದಾದ್ರೆ,
1: ನಿಜವಾಗಿ ಪ್ರೇಕ್ಷಕರಿಲ್ಲದೆ ಕಲಾವಿದರಿಲ್ಲ. ಪ್ರೇಕ್ಷಕರು ಬಂದ್ರೆ ಮಾತ್ರ ಕಲಾವಿದರು, ಇಲ್ಲಿದ್ರೆ ಯಾರಿಗಾಗಿ ಯಕ್ಷಗಾನ ಮಾಡುವುದು? ಹಾಗಾಗಿ ಪ್ರೇಕ್ಷಕರ ಅಭಿರುಚಿಗೆ ತಕ್ಕ ಹಾಗೆ ಕಲಾವಿದರು ಇರಬೇಕು. ಇಲ್ಲಿ ಪ್ರೇಕ್ಷಕರ ಸ್ಪಂದನೆ ಇಲ್ಲದಿದ್ರೆ ಯಕ್ಷಗಾನವೇ ಇಲ್ಲ.
0: ಇಲ್ಲ,
1: ನಾವು ಏನು ಮಾಡ್ತೇವೆ ಅದಕ್ಕೆ ಪ್ರೇಕ್ಷಕ ನಗಾಡಬೇಕು, ಒಂದು ಚಪ್ಪಾಳ ತಟ್ಟಬೇಕು, ಒಂದು ಸೀಟಿ ಹಾಕಬೇಕು. ಇಲ್ದಿದ್ರೆ ಪ್ರೇಕ್ಷಕ ಗೊತ್ತಾಗುದಿಲ್ಲ, ಅವರು ನಿರ್ಲಿಪ್ತರಾಗಿ ಹೇಗೆ ನೋಡ್ತಾ ಇರ್ತಾರೆ, ಏನು ನಾವು ಯಾರಿಗೆ ಮಾಡುವುದು ಯಕ್ಷಗಾನ?
0: ಹೌದು,
1: ಒಳ್ಳೆಯದು. ಗೌರವಯುತವಾಗಿ ಅವರಿಗೊಂದು ಅಭಿಪ್ರಾಯ, ಚಪ್ಪಾಳೆಯೋ ಸಿಲ್ಲೆ ಹೊಡೆದು
0: ಪ್ರತಿಕ್ರಿಯೆ ಬೇಕು. ಆದರೆ ಅದು
1: ಪ್ರತಿಕ್ರಿಯೆ ಬೇಕು,
0: ಅತಿರೇಕಬಾರದು,
1: ಅತಿರೇಕ.
0: ಮಾಧವ ನಾಗೂರ್ರೆ, ಈಗ ನೋಡಿ, ನಿಮ್ಮನ್ನು ಕರೆಯುವಾಗಲೂ ಮಾಧವ ನಾಗೂರ್ ಅಂತಾನೆ ಕರೆಯುವುದು. ಈ ನಾಗೂರು ಪ್ರದೇಶ ಎಲ್ಲಿ ಬಂತ? ನೀವು ಇರುವುದು ನಾಗೂರಲ್ಲೇ? ಹೇಗೆ?
1: ದಯಾನಂದ ನಾಗೂರು, ಮಾಧವ ನಾಗೂರು, ಅದು ಹೇಗೆ ನಾಗೂರು ಎನ್ನುವಂಥ ಹೆಸರು ಬಂತು ಬಿಟ್ರೆ ಬಂತು ಅಂತ ಹೇಳಿದರೆ, ಮೊದಲು ದಯಾನಂದ ಬಳಗಾರ, ನಮ್ಮದು ಜಾತಿಯಲ್ಲಿ ಎರಡು, ಒಂದು ದಯಾನಂದ ಬಳಗಾರ ಅಂತುಂಟು, ಆಮೇಲೆ ದಯಾನಂದ ಜೋಗಿ ಅಂತುಂಟು, ಮಾಧವ ಜೋಗಿ, ಮಾಧವ ಬಳಗಾರ, ಹೀಗೆ ಹೀಗೆ ಹೇಳುದು. ಈ ನಾಗೂರು ಎನ್ನುವಂಥ ಶಬ್ದ ಹೇಗೆ ಬಂತು? ನಾಗೂರು ನಮ್ಮ ಮನೆಯ, ಹೀಗೆಲ್ಲ ಸ್ವಲ್ಪ ಪ್ರಶ್ನೆ ಬರ್ತದೆ. ಅದಂತ ಹೇಳಿದರೆ, ಆ್ಯಕ್ಚುಲಿ ನಮ್ಮ ಮನೆ ಕಂಬದಕೋಣೆ ಗ್ರಾಮದ ಹಳಗೇರಿಯ ಕಡೆ ಮನೆ. ಅದು ನಾಗೂರು ಹೇಗೆ ಬಂತು ಕೇಳಿದರೆ, ನಮ್ಮವೆಲ್ಲ ವ್ಯವಹಾರಗಳು ನಾಗೂರಲ್ಲಿ. ನಾವು ಬ್ಯಾಂಕಿನ ವ್ಯವಹಾರ ಆಗಲಿ, ಉಳಿದ ವ್ಯವಹಾರ ಆಗಲಿ, ಬಸ್ ಹತ್ತುವುದಾಗಲಿ, ಎಲ್ಲ ನಾಗೂರಲ್ಲಿ. ನಮ್ಮ ಅಪ್ಪ ಇನ್ನು ಮೇಳಕ್ಕೆ ಕರ್ಕೊಂಡು ಹೋದದ್ದು ಹೇರಂಜಾಲ ವೆಂಕಟರಮಣ ಗಾಣಿಗರು, ಎಡುಗುಂಜೆ ಮೇಳಕ್ಕೆ ಕರ್ಕೊಂಡು ಹೋಗುವಾಗ, ಆವಾಗ ಅವರು ಜೋಗಿ ಬಳಗಾರ ಎಂಬ ಶಬ್ದ ಬಿಟ್ಟು ದಯಾನಂದ ನಾಗೂರ್ ಅಂತ ಸೇರಿಸಿದ್ರು ಹೆಸರು. ಅದು ಯಕ್ಷಗಾನದಲ್ಲಿ ಮುಂದೆ ಪ್ರಚಾರ ಆಯಿತು. ನಾನು ಹೆಸರು ಕೊಡ್ಲಿಕ್ಕೆ ಹೋಗಲಿಲ್ಲ, ಮಾಧವ ಅಂತ ಮಾತ್ರ ಹೆಸರು ಕೊಟ್ಟಿದ್ದೆ ಯಕ್ಷಗಾನಕ್ಕೆ. ಅದೆಂತಾಯ್ತು, ತಂದೆ ಆ ನಾಗೂರಂ ನೇಮ್ ಇತ್ತಲ್ಲ, ಅದೇ ಮುಂದೆ ಹೋಯ್ತು.
0: ಪಿತ್ರಾರ್ಜಿತವಾಗಿ ಬಂದ್ನಿ.
1: ಹೌದೌದು, ದಯಾನಂದ ನಾಗೂರು, ಮಾಧವ ನಾಗೂರು, ಅದೇ ಮುಂದೆ ಹೋಯ್ತು. ಅದಕ್ಕೆ ಯಾರೂ ಬೇಸರ ಮಾಡಿಕೊಳ್ಳುವ ಹಾಗಿಲ್ಲ, ಯಾಕಂತ ಹೇಳಿದ್ರೆ ನಾಗೂರು ನಮ್ಮದೇ, ಕಂಬದ ಕೋಣೆಯು ನಮ್ಮದೇ, ಅದೆಲ್ಲವೂ ನಮ್ಮದೇ,
0: ಎಲ್ಲ ಕಡೆಯಲ್ಲೂ ನಾವು ವಾಸ ಮಾಡಿದ.
1: ಹೌದೌದು, ಒಟ್ಟಿನಲ್ಲಿ ಒಂದು ಎರಡು ಎರಡು ಊರಿನಲ್ಲಿ ಒಂದು ಸೇರಿ ನಮ್ದು ಕಲಾವಿದರಾದದ್ದು.
0: ಈ ರೇಡಿಯೋ ಕುಂದಾಪುರದ ಬಗ್ಗೆ ನೀವು ಹೇಳುದಾದ್ರೆ, ಯಕ್ಷ ಸಮಾಗಮ ಈ ಕಾರ್ಯಕ್ರಮದ ಬಗ್ಗೆ ನೀವು ಹೇಳುದಾರೆ.
1: ರೇಡಿಯೋ ಕುಂದಾಪುರ, ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಿಜವಾಗಿ ನಾವು ಬಾಲ್ಯದಲ್ಲಿರುವಾಗ ರೇಡಿಯನ್ನ ಕೇಂದೇ ಇದ್ದವರು. ಅವಾಗ ದೂರದರ್ಶನ ಇಲ್ಲ, ಕಂಪ್ಯೂಟರ್ ಇಲ್ಲ, ಯಾವುದೂ ಇಲ್ಲ, ಒಂದು ರೇಡಿಯೋ. ರೇಡಿಯೋಲ್ಲಿ ಎಲ್ಲವನ್ನ, ಯಾವುದು ಯಕ್ಷಗಾನ ಆಗಲಿ, ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ, ಎಲ್ಲವನ್ನ ಅದರಲ್ಲೇ ಕೇಳಿದವರು. ಇದೊಂದು ನೀವು ಕಾರ್ಯಕ್ರಮ ಮಾಡ್ತೀರಿ, ನನಗೊಂದು ಕಾಲ್ ಮಾಡಿದಾಗ ಬಹಳ ಸಂತೋಷ ಆಯಿತು ನನಗೆ. ಈ ಕಲಾವಿದರನ್ನ ಪರಿಚಯಿಸುವುದು, ಈ ಸಾಂಸ್ಕೃತಿಕವಾಗಿ ಈ ಎಲ್ಲ ವಿಚಾರವನ್ನ ಈ ಮುಖೇನವಾಗಿ ನೀವು ಬಿಂಬಿಸುವುದು, ಪ್ರಚಾರ ಮಾಡುವುದು, ಅದು ಬಹಳ ಸಂತೋಷದ ವಿಚಾರ. ಹಾಗೆ ಇದು ಹೀಗೆ ಮುಂದುವರಿಯಲಿ, ನಿಮ್ಮ ಕಾರ್ಯಕ್ರಮ ಎನ್ನುವುದು ಬಾನೆತ್ತರಕ್ಕೆ ಬೆಳೆಯಲಿ, ಇನ್ನೂ ಅನೇಕ ಕಲಾವಿದರನ್ನು ಗುರುತಿಸುವಂತಾಗಲಿ, ಆ ತಾಯಿ ಅಮೃತೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಕೇಳಿಕೊಳ್ತೇನೆ.
0: ಧನ್ಯವಾದಗಳು ಮಾಧವ ನಾಗೂರ್ರೆ, ಇಷ್ಟು ಹೊತ್ತು ನಿಮ್ಮ ಸಮಯನ್ನ ನಮಗೋಸ್ಕರ ಮುಡುಪಾಯಿಟ್ಟು ಇಲ್ಲಿವರೆಗೆ ಬಂದ. ನಾವು ಕೇಳಿದ ಎಲ್ಲ ಪ್ರಶ್ನೆಗೂ ನೀವು ಸರಿಯಾದ ಉತ್ತರ ಕೊಟ್ಟಿದ್ರಿ, ಅಂದ್ರೆ ಜನರಿಗೆ ಅರ್ಥ ಆಗುವಂತಹ ಮನಮುಟ್ಟುವಂತಹ ಉತ್ತರವನ್ನು ಕೊಟ್ಟಿದ್ರಿ. ನಿಮ್ಮ ಜೀವನದಲ್ಲಿ ಎಂತೆಲ್ಲ ಆಯ್ತು, ಯಕ್ಷಗಾನ ಬದುಕಿನಲ್ಲಿ ಎಂತೆಲ್ಲ ಆಯ್ತು, ಅದೆಲ್ಲದನ್ನು ಹೇಳಿರಿ. ಪ್ರಿಯ ಕೇಳುಗರೆ, ಇಷ್ಟು ಹೊತ್ತು ನಾವು ಅಮೃತೇಶ್ವರ ಮೇಳದ ಪ್ರಧಾನ ಸ್ತ್ರೀವೇಷಧಾರಿಗಳು ಮಾಧವ ನಾಗೂರು ಇವರ ಇಂಟರ್ವ್ಯೂ ಮಾಡಿದ್ದೇವೆ. ಇನ್ನು ಮುಂದೆ ಇನ್ನೂ ಹೆಚ್ಚಿನ ಯಕ್ಷಗಾನ ಕಾರ್ಯಕ್ರಮದೊಟ್ಟಿಗೆ ನಾನು ನಿಮ್ಮ ಮುಂದೆ ಬರ್ತೆ. ಅಲ್ಲಿವರೆಗೂ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಅನುಪುರಾಳ.

ಯಕ್ಷ ಸಮಾಗಮ ಭಾಗವತಿಕೆಯಲ್ಲಿ ಯಕ್ಷಗುರು ಕಿಶೋರ್ ಕುಮಾರ್ ಆರೂರು, ಪದ್ಯ ರಚನೆಯಲ್ಲಿ ಶಾಂತಾ ವಾಸುದೇವ ಪೂಜಾರಿ ಆನ್ಗಳ್ಳಿ, ಮದ್ದಳೆಯಲ್ಲಿ ಅನಂತ ಕೃಷ್ಣ ನಾವುಡ ಮತ್ತು ಚಂಡೆಯಲ್ಲಿ ಸಾತ್ಯಕಿ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.